ಅತಿವೇಲತಯಾತವ ದುರ್ವಿಷಹೈರನು ವೇಲಕೃತೈರಪರಾಧಶತೈಃ ಹರಿತಂ ತ್ವರಿತಂ ವೃಷಶೈಲಪತೇ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೇ

ಚರರಾಜ ತಮೋ ಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘ ಶರಣಂ.

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾಕಲಶಾತ ಭದ್ರವಜ್ರಾಂಬುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ

ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯತಃ ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹ

ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೋ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ. ಪ್ರಾಪ್ತೌ ಪರಸ್ಪರ ತುಲಾಮತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೇ, ಇಂದು 2026 ಇಸ್ವಿ ಜುಲೈ ತಿಂಗಳ 23ನೇ ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ನಮ್ಮೂರ ವೈಭವ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನ ಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಾಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗರಿ, ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಒಂದು ದಿನ ಒಬ್ಬ ಪಂಡಿತ ಸಂಜೆ ತಿರುಗಾಡಿ ಬರಬೇಕು ಅಂತ ನದಿ ತೀರಕ್ಕೆ ಹೋದ. ಬಿಸಿಲು ಕಮ್ಮಿ ಆಗ್ತಾ ಇತ್ತು, ನಿಧಾನ ನೀರಿನ ಮೇಲೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಮಧ್ಯಾಹ್ನ ಬಹಳ ಬಿಸಿಲಿತ್ತಲ್ಲ ಇವತ್ತು ಅನ್ಕೊಂಡ್ರು ಪಂಡಿತರು. ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ದೃಶ್ಯ ಕಣ್ಣಿಗೆ ಬಿತ್ತು. ಒಬ್ಬ ತರುಣಿಯನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಪಂಡಿತನ ಅಸಹ್ಯ ಆಯ್ತು, ಛೇ ಇದೇನ್ರಿ ಇದು? ಜನ ತಿರುಗಾಡೋ ಜಾಗದಲ್ಲಿ ಶೃಂಗಾರ ಪ್ರದರ್ಶನ ಮಾಡ್ತಾರೆ ಇವರು, ಏನ್ ಅನ್ಕೊಂಡಾರ ಜನ ಅಂತ ಅನ್ನೋದ್ರೊಳಗೆ ಆ ತರುಣ ಏನ್ ಮಾಡಿದೆ ಗೊತ್ತಾ? ಬೆನ್ಮೇಲೆ ಕುಡಿಸ್ಕೊಂಡಿದ್ದಲ್ಲ ತರುಣಿನ, ಕೆಳಗಿಳಿಸಿದ, ಸೊಂಟಕ್ಕೊಂದು ಸೀಸೆ ಸಿಗಿಸ್ಕೊಂಡಿದ್ದ, ಅದು ತೆಗೆದು ಏನೋ ಕುಡಿಯೋಕೆ ಶುರು ಮಾಡಿದ. ಅಯ್ಯೋ ಅಯ್ಯೋ, ಸುರೇ ಕುಡಿತಾನಲ್ಲಪ್ಪ ಇವನು ಅಂದ್ರು ಪಂಡಿತರು. ಕೋಪ ಏರ್ತಾ ಇತ್ತು ಪಂಡಿತರದು. ನಿಜವಾಗ್ಲೂ ದೇಶ ಕಲಿಕಾಲ ಬಂದ್ಬಿಟ್ಟಿದೆ ಅಂತ ಸಂಕಟ ಪಟ್ರು. ಮತ್ತೆ ಅವ್ರ ಹತ್ರ ನೋಡಿದ್ರು, ಏನ್ ಮಾಡ್ತಾನು ಅವನು ಅಂತ. ಆ ಹುಡುಗ ಸೀಸೆಯನ್ನು ಗಟ್ಟಿ ಮುಚ್ಚಳ ಮುಚ್ಚಿ ಮತ್ತೆ ಸೊಂಟಕ್ಕೆ ಕಟ್ಕೊಂಡ. ಕೆಳ ಕೂತಿದ್ಲಲ್ಲ ತರುಣಿ, ಆಕೆ ಸೀರೆಯನ್ನು ಮೊಳಕಾಲುವರೆಗೂ ಎತ್ತಿದ. ನಿಧಾನವಾಗಿ ಎರಡು ಕಾಲು ಒತ್ತಿ ಒತ್ತಿ ಒತ್ತಿ ನೀವು ತೊಡಗಿದ. ಈಗಂತೂ ಪಂಡಿತ ಸಿಟ್ಟಿನಿಂದ ಕುದ್ದೋದ್ರು. ಛೇ ಎಂತ ದರಿದ್ರ ಜನ ಇವರು, ನಮ್ಮ ಸಮಾಜದ ಮೌಲ್ಯ ಹಾಳು ಮಾಡಿಬಿಡ್ತಾರಲ್ಲ.

ಇವರು ಅಂತ ಹೇಳಿ ಸೀದಾ ವಾಪಸ್ ವಾಯುಸೇವನೆ ಬಿಟ್ಟರು, ಊರ ಕಡೆ ಓಡಿದ್ರು. ಊರಿನ ಪಟೇಲರು ಶಾನ್ಭಾಗನ್ ಕರ್ಕೊಂಡು ಮತ್ತೆ ಓಡಿ ಬಂದರು. ಎಂಥ ಅನ್ಯಾಯ ಆಗ್ತಿದೆ ಗೊತ್ತಾ, ಶಾಸ್ತಿ ಆಗ್ಬೇಕು ಇದಕ್ಕೆ. ಇದು ಎಲ್ಲ ಹುಡುಗರು ಹೆಂಗೆ ಆಗ್ಬಿಡ್ತಾರೆ, ಇಲ್ಲಿ ನಾವು ಅನ್ಯಾಯದಲ್ಲಿ ನಾವು ಭಾಗವಹಿಸಿದಂಗೆ ಆಗ್ತದೆ ಅಂತ ಒತ್ತಿ ಹೇಳಿದರು. ಎಲ್ರಿಗೂ ಪಂಡಿತರ ಮಾತಿನಲ್ಲಿ ನಂಬಿಕೆ ತಾನೆ, ಎಲ್ಲರೂ ಓಡಿ ಬಂದರು ನದಿ ಕಡೆಗೆ. ಆ ತರುಣ ತರುಣಿ ಭಾಳ ದೂರ ಏನು ಹೋಗಿರಲಿಲ್ಲ, ಆದರೆ ಒಂದು ವಿಶೇಷ ಘಟನೆ ನಡೀತಾ ಇತ್ತು. ಮೂರು ಜನ ಪುಟ್ಟ ಹುಡುಗರು ತೆಪ್ಪದ ಮೇಲೆ ಏರಿ ಮೀನು ಹಿಡಿಯೋಕೆ ಹೋಗಿದ್ದಾರೆ ನದಿಯಲ್ಲಿ. ಒಂಚೂರು ಪ್ರವಾಹ ಜಾಸ್ತಿ ಇತ್ತು, ತೆಪ್ಪ ಅಲ್ಲಿ ಗರ್ರಂತ ತಿರ್ಕೊಂಡ್ಬಿಡ್ತು, ಕಲ್ಲಿ ಮೂಲೆಗೆ ಹೊಡೆದು ಬೋರ್ಲಾಗಿ ಬಿತ್ತು. ಹುಡುಗರೆಲ್ಲ ನೀರಿನ ಪಾಲಾದರು. ಆ ಹುಡುಗ ನೋಡ್ತಿದ್ನಲ್ಲ, ಆ ತರುಣಿನ ಕೆಳಗಿಳಿಸಿದ, ನೀರಿಗೆ ಹಾರ್ಕೊಂಡ, ಎಲ್ಲರನ್ನು ಒಬ್ಬೊಬ್ಬರು ಹಿಡ್ಕೊಂಡ್ಬಂದು ದಂಡೆಗೆ ತಂದುಬಿಟ್ಟ. ತುಂಬ ಸುಸ್ತಾದಂಗಿತ್ತು ಅವನಿಗೆ. ಮತ್ತೆ ಕೂತ್ಕೊಂಡು ಆ ಹುಡುಗಿ ಕಾಲು ತಿಕ್ಕೋಕೆ ಶುರು ಮಾಡಿದ. ನಡ್ಡ ಸೀಸೆಯಿಂದ ದ್ರವ ಕುಡಿತಾ ಇದ್ದ. ಊರ್ ಹಿರಿಯರೆಲ್ಲ ಇರಸ್ ಮುರುಸಾಗಿ, ಮಕ್ಕಳನ್ನ ಉಳಿಸಿದ್ದೇನೋ ಒಳ್ಳೆ ಕೆಲಸ ಮಾಡಿದ, ಇದೇನ್ ತಾನಡತ್ತೇನೋ ಇದು, ತರಾಟೆ ತಗೊಂಡ್ರು. ಅವ್ರು ಹೇಳೇಬಿಟ್ರೊಬ್ರು, ನಾವೆಲ್ಲ ಮಾನ ಇರೋರಪ್ಪ, ಇಂಥ ಹೊಲಸು ಕೆಲಸ ಮಾಡ್ತೀಯ ಇಲ್ಲಿ ಅಂದ್ರು. ಬೆನ್ಮೇಲೆ ಗುದ್ದಿದ್ರು ಜೋರಾಗಿ. ಆತ ಅಳತ ಹೇಳಿದೆ, ಸ್ವಾಮಿ ನಾನು ಯಾವೂ ಅನ್ಯಾಯ ಮಾಡಿಲ್ಲ, ಈಕೆ ನನ್ನ ತಂಗಿ, ಈಕೆ ಮೊನ್ನೆಯಿಂದ ಆಕೆ ಕಾಲುಗಳು ಬಿದ್ದು ಹೋಗಿದ್ದಾವೆ, ಎರಡೂ ಕಾಲು ಬಿದ್ದು ಹೋಗಿದ್ದಾವೆ. ನಮ್ಮ ಊರಲ್ಲಿ ಯಾರೂ ಮುಟ್ಸ್ಕೊಳ್ಳಲ್ಲ ನಮ್ಮನ್ನ, ಎತ್ತಿನ ಗಾಡಿ ಕೂಡ ಕೊಡಲಿಲ್ಲ ಸ್ವಾಮಿ ನಮ್ಮ ಊರಿಗೆ ಹೋಗೋದಕ್ಕೆ. ಆಕೆನ ಹೊತ್ಕೊಂಡು ವೈದ್ಯರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಹುಡುಗಿ ಕಾಲು ಹರಿತಾ ಇದೆ, ಕಿತ್ತು ಹೋಗ್ತದೆ ಅನಿಸುತ್ತೆ, ಸ್ವಲ್ಪ ಕಾಲು ನೀವಿದ್ರೆ ಹಾಯ್ ಅನಿಸ್ತದೆ ಆಕೆಗೆ. ನಾ ಕುಡಿತಾ ಇರೋದು ಮನೆ ತಂದ ನೀರು, ನಾನು ನೀರು ಮುಟ್ಟಕ್ಕೆ ಬಿಡಲ್ಲ, ನೀವು ಕುಡಿಯೋ ನೀರು ತಂದಿದ್ದೀನಿ ಬಾಟ್ಲಿಯಲ್ಲಿ, ನೀರು ಕುಡಿತೀನಿ ಹೊರತಾಗಿ ಮತ್ತೊಂದೇನಿಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡ. ಹಿರಿಯರ ಮುಖ ಎಲ್ಲ ಬಿದ್ದು ಹೋದು. ಅಶ್ಲೀಲತೆ ಅನ್ನೋದು ಘಟನೆಯಲ್ಲಿ ಇಲ್ಲ ಸ್ವಾಮಿ, ಅಶ್ಲೀಲತೆ ಇರೋದು ಮನುಷ್ಯರ ಮನಸ್ಸಿನಲ್ಲಿದೆ, ಅವ್ರ ಕಣ್ಣಲ್ಲಿದೆ. ದೃಷ್ಟಿ ಸ್ವಚ್ಛ ಆಗಿದ್ರೆ ಸೃಷ್ಟಿ ಸುಂದರ ಆಗ್ತದೆ. ನನ್ನ ಕನಸಿನಲ್ಲಿ ಕೊಚ್ಚೆ ತುಂಬಿಕೊಂಡಿದ್ರೆ ಸ್ವರ್ಗದಲ್ಲೂ ಕೊಚ್ಚೆನೇ ಕಂಡಿತು. ಆದ್ದರಿಂದ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ.

0: ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದರು. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಹೆಚ್ಚಾಗಿದೆ. ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಆಗಸ್ಟ್ 15ರ ನಂತರ ನಿರ್ಧರಿಸಲಾಗುವುದು ಎಂದರು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಕೊರೆದಿರುವ ಕೊಳವೆ ಬಾವಿಗಳಿಗೆ ಕೂಡಲೇ ಪಂಪ್ ಮೋಟಾರ್ ಅಳವಡಿಸಬೇಕು. ಜಿಲ್ಲೆಯಲ್ಲಿರುವ 165 ಮಳೆ ಮಾಪನ ಕೇಂದ್ರಗಳ ಪೈಕಿ 105 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಸಕ್ರಿಯವಾಗಿರದ 60 ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಪ್ರಸಕ್ತ ವರ್ಷದ ಸಂಕಷ್ಟದ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಯಾವುದೇ ಹೆಚ್ಚಿನ ನೀರನ್ನು ಹರಿಸುವ ಅಗತ್ಯವಿಲ್ಲ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ನವದೆಹಲಿಯಲ್ಲಿ ನಡೆದ ಪ್ರಾಧಿಕಾರದ ಉನ್ನತ ಮಟ್ಟದ ಜಂಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಕೆ ಮಾಡಬಾರದು ಎಂದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿರುವ ಎಲ್ ನೀನೋ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಉಂಟಾಗಬಹುದಾದ ತಾಪಮಾನ ಏರಿಕೆ ಹಾಗೂ ಬರದ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸಮಗ್ರ ಮತ್ತು ದೂರದೃಷ್ಟಿಯ ಕಾರ್ಯತಂತ್ರ ರೂಪಿಸಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಮಳೆ ಕ್ಷೀಣಿಸಿ ಬರದ ಭೀತಿ ಎದುರಾಗಿದ್ದು, ಕಾರ್ಯತಂತ್ರದ ಭಾಗವಾಗಿ ಬೋರ್ವೆಲ್ ಮರುಪೂರಣ, ಅಂತರ್ಜಲ ರಕ್ಷಣೆ, ಡಿಜಿಟಲ್ ನೋಂದಣಿ, ರಾಜ್ಯದಲ್ಲಿರುವ ಸುಮಾರು 37 ಲಕ್ಷ ಬೋರ್ವೆಲ್ಗಳ ಸಮಗ್ರ ಮಾಹಿತಿಯನ್ನು ಕೆಎಸ್ಆರ್ಎಸ್ ಎಸಿಯ ಕೆಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಲಾಗುತ್ತಿದೆ ಎಂದಿದ್ದಾರೆ. ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣೆ, ವಿವಿಧ ಚೆಕ್ ಡ್ಯಾಮ್ಗಳ ನಿರ್ಮಾಣ ಹಾಗೂ ಸಾಂಪ್ರದಾಯಿಕ ನೀರಿನ ಮೂಲಗಳ ಪುನರುಜ್ಜೀವನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಳೆ ಅಭಾವದಿಂದ ಉಂಟಾಗುವ ನಷ್ಟ ತಪ್ಪಿಸಲು ಕಡಿಮೆ ನೀರು ಬಳಸುವ ಮತ್ತು ತೀವ್ರ ಶಾಖ ತಡೆಯಬಲ್ಲ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಈಗಾಗಲೇ 79.17% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 16,21,850 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, 99.99% ಗುರಿ ಸಾಧಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,64,535 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, 65.63% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಗಣತಿ ನಮೂನೆ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಮತದಾರರ ಪಟ್ಟಿಯ ಪಾರದರ್ಶಕ ತಯಾರಿಕೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಮನವಿ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದುವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 6,96,973 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ದೇಶದ ಮೊದಲ ರೇಡಿಯೋ ಪ್ರಸಾರದ ನೆನಪಿಗಾಗಿ ಪ್ರತಿ ವರ್ಷ July 23 ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಖಾಸಗಿ ಭಾರತೀಯ ಪ್ರಸಾರ ಕಂಪನಿಯಡಿ ಮುಂಬೈ ಕೇಂದ್ರದಿಂದ ದೇಶದ ಐತಿಹಾಸಿಕ

0: ನಡೆಯುತ್ತದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಇದೇ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಮಾರಂಭ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಬೆಳಗ್ಗೆ 8:45ಕ್ಕೆ ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರು, ಅತಿಥಿಗಳು ಹಾಗೂ ಆಹ್ವಾನಿತರ ವಾಹನಗಳ ನಿಲುಗಡೆಗಾಗಿ ನೆಹರು ತಾರಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಾರಂಭಕ್ಕೆ ಬರುವ ಎಲ್ಲ ನಾಗರಿಕರು ಹಾಗೂ ಅತಿಥಿಗಳು ಬೆಳಗ್ಗೆ 8:45ರ ಒಳಗೆ ಆಗಮಿಸಬೇಕು ಎಂದು ಇಲಾಖೆ ನಿರ್ದೇಶಕ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಹೈನುಗಾರರ ಆರ್ಥಿಕ ಸಬಲೀಕರಣ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಕೋಮುಲ್ ರೈತ ಸ್ನೇಹಿ ಯೋಜನೆಗಳನ್ನು ರೂಪಿಸಿದೆ. ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತ ಸ್ನೇಹಿ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೋಮುಲ್ ವತಿಯಿಂದ ಎಮ್ಮೆ ಸಾಕಾಣಿಕೆ ಪ್ರೋತ್ಸಾಹಿಸಲು ಅರ್ಎಫ್ ಹಾಲು ಉತ್ಪಾದಕರಿಗೆ ಪ್ರತಿ ಎಮ್ಮೆ ಖರೀದಿಗೆ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ವರ್ಷಕ್ಕೆ 1,000 ಎಮ್ಮೆಗಳಂತೆ ಒಟ್ಟು 3 ಕೋಟಿ ರೂಪಾಯಿ ಸಹಾಯಧನ ತಲುಪಲಿದೆ. ಮುಂದಿನ 5 ವರ್ಷಗಳಲ್ಲಿ ಒಟ್ಟು 15 ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದೆ. ಹಸಿರು ಮೇವು ಬೆಳೆಯುವುದನ್ನು ಉತ್ತೇಜಿಸಲು ನೀಡುತ್ತಿದ್ದ ಎಕರೆಗೆ 1,000 ರೂಪಾಯಿ ಪ್ರೋತ್ಸಾಹಧನವನ್ನು 3,000ಕ್ಕೆ ಹೆಚ್ಚಿಸಲಾಗಿದೆ. ಸೈಲೇಜ್ ನಿರ್ಮಾಣಕ್ಕೆ ನೀಡುತ್ತಿದ್ದ ಸಹಾಯಧನವನ್ನು 20,000ರಿಂದ 25,000ಕ್ಕೆ ಹಾಗೂ ಅಜೋಲ್ ತೊಟ್ಟಿ ನಿರ್ಮಾಣದ ಸಹಾಯಧನವನ್ನು 3,000ರಿಂದ 5,000ಕ್ಕೆ ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವೊಂದು ಶಾಲಾ ಬಸ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೃತ ಬಾಲಕಿಯ ಕುಟುಂಬದ ದುಃಖದಲ್ಲಿ ಸರ್ಕಾರ ಭಾಗಿಯಾಗಿದೆ. ಗಾಯಗೊಂಡಿರುವ ಮಕ್ಕಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದುಃಖದ ಗಳಿಗೆಯಲ್ಲಿ ನಮ್ಮ ಸರ್ಕಾರ ನೊಂದ ಕುಟುಂಬಗಳೊಂದಿಗೆ ನಿಲ್ಲಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಭರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 84ರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ಎಂಆರ್ ಸೀತಾರಾಮ್ ರವರು.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ವಕ್ರ ರುಜು ಮಿಶ್ರ ಜಗ,
6: ವಕ್ರ ರುಜು ಮಿಶ್ರ ಜಗ,
5: ವದರ ಶೋಧನೆ ಧರ್ಮ,
6: ವದರ ಶೋಧನೆ ಧರ್ಮ,
5: ಪ್ರಾಕೃತ ಧ್ವನಿ ಮಿಶ್ರ,
6: ಪ್ರಾಕೃತ ಧ್ವನಿ ಮಿಶ್ರ,
5: ಅದರಡುಗೆ ರಾಗ,
6: ಅದರಡುಗೆ ರಾಗ,
5: ವ್ಯಾಕೃತದಿನ್ ಅವ್ಯಾಕೃತ,
6: ವ್ಯಾಕೃತದಿನ್

0: ಅವ್ಯಾಕೃತ
1: ಆದಿಸತ್ವಕ್ಕೆ ನಿನ್ನ ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ. ಸೊ ಹಿಂದಿನ ಮುಕ್ತಕದಲ್ಲಿ ಮಾಯೆ ಅನ್ನುವಂಥದ್ದನ್ನ ಹೇಳ್ತಾ, ಮಾಯೆ ಅನ್ನುವಂಥದ್ದು ಬ್ರಹ್ಮ ಅನ್ನೋ ಮೂಲ ವಸ್ತುವಿನಿಂದ ತಯಾರಾದಂತಹ ವಿವಿಧ ವಸ್ತುಗಳ ಒಂದು ಪ್ರಕಟಿತ ರೂಪ ಅನ್ನೋದನ್ನು ನೋಡಿದ್ವಿ. ಸೊ ಇದರಲ್ಲಿ ಯಾವ ರೀತಿಯ ಪ್ರಕಟಣೆ ಆಗ್ತಾ ಇದೆ ಅಂತ ನೋಡಿದಾಗ, ಕಳೆದ ಮುಕ್ತಕಗಳಲ್ಲಿ ನಾವು ನೋಡಿದಂತೆ ದ್ವಂದ್ವಗಳು ನಮಗೆ ಕಾಣಿಸ್ತವೆ ಅನ್ನೋದು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ವಕ್ರ ರುಜು, ರುಜು ಅಂದರೆ ಸ್ಟ್ರೈಟ್ ಲೈನ್, ವಕ್ರ ಅಂದರೆ ಕರ್ವ್ಡ್ ಲೈನ್. ಸೊ ವಕ್ರ ಅಂದರೆ ಸೊಟ್ಟಿಗಿರೋದು, ರುಜು ಅಂದರೆ ನೆಟ್ಟಿಗಿರೋದು. ಸೊ ನೆಟ್ಟಿಗಿರೋದು ಸೊಟ್ಟಿಗಿರೋದು ಇವೆರಡೂ ಇದ್ದಾಗ ಅದರ ಮಿಶ್ರಣವೇ ಜಗ ಅಂತ. ಜಗತ್ತು ಅಂತಂದರೆ ಎಲ್ಲವೂ ಒಂದೇ ಥರದ್ದು, ಹೋಮೋಜಿನಿಯಸ್, ಎಲ್ಲ ಏಕರೂಪವಾಗಿರೋಂಥದ್ದು ಆಗಿರೋಕ್ಕೆ ಸಾಧ್ಯ ಇಲ್ಲ, ವೈವಿಧ್ಯತೆ ಇರಲೇಬೇಕು. ಡೈವರ್ಸಿಟಿ, ಹೆಟಿರೋಜಿನಿಟಿ ಅಂತ ಹೇಳ್ತೀವಿ. ಒಂದೊಂದು ಒಂದೊಂದು ಥರ, ಒಂದೊಂದರಲ್ಲೂ ಯಾವುದೋ ಒಂದು ವಿಭಾಗವನ್ನು, ಒಂದು ವಿಚಾರವನ್ನು ತಗೊಂಡ್ರೆ ಆ ವಿಭಾಗ ವಿಚಾರದಲ್ಲೇ ಅನೇಕ ಇರ್ತವೆ. ಸೊ ಆ ಬಹುತ್ವ ನಾನಾತ್ವಗಳೆಲ್ಲವೂ ಸೇರಿದಾಗ ಜಗತ್ತಾಗತ್ತೆ. ಅದರಲ್ಲಿ ಎರಡು ಎಕ್ಸ್ಟ್ರೀಮ್ಸ್ ಇರುತ್ತೆ, ಒಂದು ನೆಟ್ಟಿಗೆ ಹೋಗ್ತಾ ಇರುತ್ತೆ, ಒಂದು ಸೊಟ್ಟಿಗಿರುತ್ತೆ. ಸೊ ಸೊಟ್ಟಿಗಿರೋದು ನೆಟ್ಟಿಗಿರೋದು ಇದ್ದಾಗಲೇ ಜಗತ್ತು. ಅದು ಬರೀ ಲೈನ್ಗೆ ಮಾತ್ರ ಅಲ್ಲ, ಒಂದು ಸ್ಟ್ರೈಟ್ ಲೈನ್ ನಾವು ಚಾಕ್ಪೂಸಲ್ಲಿ ಬರೆದ್ರೆ ಅದು ನೆಟ್ಟಿಗಿದೆ ಸೊಟ್ಟಿಗಿದೆ ಅಂತ ಹೇಳ್ಬೋದು. ಇದು ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಅನ್ವಯವಾಗುತ್ತೆ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಹೀಗೆ ಈ ಎಲ್ಲದರ ಮಿಶ್ರಣ ಅನ್ನುವಂಥದ್ದು ಜಗತ್ತು. ಅದರ ಶೋಧನೆ ಅಂದರೆ ಅದರ ಅನ್ವೇಷಣೆ, ಸಂಶೋಧನೆ. ಈ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದರಲ್ಲೇ ಸಿಗಾಕ್ಕೊಳ್ಳೋದಲ್ಲದೆ, ಒಳ್ಳೇದು ಯಾಕೆ ಕೆಟ್ಟದ್ದು ಯಾಕೆ, ಒಳ್ಳೆಯದರ ಹಿಂದೆ ಏನಿದೆ ಕೆಟ್ಟದರ ಹಿಂದೆ ಏನಿದೆ ಅನ್ನೋದನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ತಾ ಹೋಗುವಂಥದ್ದು ಧರ್ಮ. ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಕ್ರಿಯೆ, ಆ ಪ್ರಕ್ರಿಯೆಯನ್ನು ಧರ್ಮ ಅಂತ ಕರೆದ್ವಿ. ಸೊ ಪ್ರತಿಯೊಂದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಂದು ರೀತಿಯಲ್ಲಿ ವರ್ತಿಸಿದ್ರು ಅಂತಂದರೆ ಆ ವರ್ತನೆಗೆ ಒಂದು ಕಾರಣ ಇರುತ್ತೆ. ನಮಗೆ ನೇರವಾಗಿ ಕಾಣಿಸ್ತಾ ಇರುವಂಥ ವರ್ತನೆ ನಮಗೆ ದುಃಖವನ್ನು ಉಂಟು ಮಾಡಿರಬಹುದು. ಯಾಕೆ ಅವರು ಆ ರೀತಿ ನಡ್ಕೊಂಡ್ರು ಅನ್ನೋದನ್ನು ಶೋಧನೆ ಮಾಡಿದಾಗ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಬಹುಶಃ ನಮ್ಮ ದೃಷ್ಟಿಕೋನ ಬದಲಾಗಬಹುದು. ಅವ್ರು ಯಾಕೆ ಹಂಗೆ ನಡ್ಕೊಂಡ್ರು ಅನ್ನೋದು ನಮಗೆ ಅರ್ಥವಾಗ್ಬೋದು. ಆಗ ನಮಗೆ ಆದಂಥ ಬೇಸರ, ನಮಗೆ ಬಂದಿರೋ ಕೋಪ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗೆ ಒಂದರ ಒಂದು ವ್ಯಕ್ತ ಸಂದರ್ಭಕ್ಕೆ ಕಾರಣಗಳು ಏನು ಅನ್ನೋದನ್ನು, ಅದರ ಹಿನ್ನೆಲೆ, ಅದರ ಹಿಂದಿರುವ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್, ಇದಾಗೋದಕ್ಕೆ ಏನೇನೆಲ್ಲ ಕಾರಣವಾಯಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಧರ್ಮ ಅಂತ. ಅದು ಧರ್ಮ ಅಳವಡಿಸ್ಕೊಳ್ಬೇಕಾದ್ರೆ ಏನು ಕ್ರಮ, ಹೇಗೆ ಕ್ರಮ ಅಂತಂದರೆ, ಅದಕ್ಕೆ ಪ್ರಾಕೃತ ಧ್ವನಿ ಮಿಶ್ರಣವನ್ನು ಡಿ ವಿ ಜಿಯವರು ಉದಾಹರಣೆಯಾಗಿ ಕೊಡ್ತಾರೆ. ಪ್ರಾಕೃತ ಅಂದರೆ ನ್ಯಾಚುರಲ್ ಅಂದರೆ ಇರೋವಂಥದ್ದು, ಅದನ್ನು ನಾವೇನು ಬದಲಾಯಿಸಿಲ್ಲ, ಹೇಗಿದೆಯೋ ಹಾಗಿದೆ ಅಂತ. ಪ್ರಾಕೃತ ಧ್ವನಿ ಅಂತಂದರೆ ಪ್ರಕೃತಿಯಲ್ಲಿ ಅನೇಕ ಪಕ್ಷಿಗಳು ಅನೇಕ ರೀತಿಯಲ್ಲಿ ಕೂಗ್ತವೆ, ಅನೇಕ ಪ್ರಾಣಿಗಳ ಧ್ವನಿ ಒಂದೊಂದು ಥರ ಇದೆ. ಆ್ಯಕ್ಚುಲಿ ಈ ಸಂಗೀತದ ಜ್ಞಾನ ಇರೋವಂಥವರು ಈ ಪಕ್ಷಿಗಳ ಹಾಡಿನಲ್ಲಿ ರಾಗದ ಮೂಲವನ್ನು ನೋಡ್ತಾರೆ. ಸಂಗೀತದ ಜ್ಞಾನ ನಮಗೆ ಹೆಚ್ಚಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ. ಆದರೆ ಈಗ ನವಿಲು ಕೂಗುವಂಥ ಧ್ವನಿ ಇದೆಯಲ್ಲ, ಆ ನವಿಲು ಕೂಗುವಂಥ ಸ್ವರ ಅದು ಸಂಗೀತದ ಒಂದು ಸ್ವರ. ಈಗ ಸಂಗೀತದಲ್ಲಿ ಉದಾಹರಣೆಗೆ ನಮಗೆ ಏಳು ಸ್ವರಗಳಿದೆ ಅಂತ ನಮಗೆ ಗೊತ್ತು, ಸರಿ ಗ ಮ ಪ ದ ನಿ. ಅದ್ರ ಜೊತೆಗೆ ಒಂದೊಂದು, ಈಗ ಗ ಅನ್ನೋದಕ್ಕೆ ಮೂರು ಥರ ಗ, ರಿ ಅನ್ನೋದಕ್ಕೆ ಎರಡು ಥರ ರಿ, ಸೊ ಹೀಗೆ ಎರಡೆರಡು ಇದೆಲ್ಲ ಬರುತ್ತೆ. ನಮ್ಮ ಪ್ರಕೃತಿಯಲ್ಲಿ ಮಯೂರ ಅಂದರೆ ನವಿಲಿನ ಗಾನ ಈ ಸರಿಗಮ ಪದ ನೀನಲ್ಲಿ ಒಂದು ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ, ಮಾ ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ. ಆನೆ ಕೂಗುವಂಥದ್ದು ಅದು ಒಂದು ಸ್ವರಕ್ಕೆ ಸರಿಯಾಗಿರುತ್ತೆ, ಆನೆಯ ಒಂದು ಗರ್ಜನೆ ಥರ ಇರುತ್ತಲ್ಲ, ಆನೆ ಶಬ್ದ ಮಾಡುತ್ತಲ್ಲ ಅದು.

0: ಸರಿಗಮ ಪದ ನೀನಲ್ಲಿ ಒಂದಕ್ಕೆ ಸೇರ್ಕೊಳ್ಳುತ್ತೆ. ಸೊ ಹೀಗೆ ಪ್ರಕೃತಿಯಲ್ಲಿ ಪ್ರಾಕೃತವಾದಂಥ ಒಂದು ಶಬ್ದಗಳೇನಿದೆಯೋ ಅದನ್ನು ನಾವು ಸರಿಯಾಗಿ ಆಯ್ಕೆ ಮಾಡಿ ಅದನ್ನು ಸಂಯೋಜಿಸಿದರೆ, ಒಂದರ ಪಕ್ಕ ಒಂದು ಸರಿಯಾಗಿ ಇಟ್ಟರೆ ಆಗ ನಮಗೆ ರಾಗ ಸಿಕ್ಕತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಓ ಅಲ್ಲೇನೋ ಒಂದು ಪಕ್ಷಿ ಕೂಗ್ತಪ್ಪ, ಇಲ್ಲಿ ಯಾವುದೋ ಒಂದು ಹುಲಿ ಗರ್ಜನೆ ಮಾಡ್ತು, ಇನ್ಯಾರೋ ಇನ್ನೇನೋ ಧ್ವನಿ ಕೊಟ್ರು. ಒಂದು ಮಗು ಅಳುವ ಧ್ವನಿಯಲ್ಲೂ ಕೂಡ ರಾಗದ ಒಂದು ವಿಶೇಷತೆಯನ್ನು ಸಂಗೀತಜ್ಞರು ಕಾಣೋದಕ್ಕೆ ಸಾಧ್ಯ. ಸೊ ಹಾಗೆ ಪ್ರಾಕೃತವಾಗಿ ನಮ್ಮ ಸುತ್ತಮುತ್ತೂರು ಸಿಕ್ಕುವಂಥ ಧ್ವನಿಗಳನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದರೆ ಅದೇ ರಾಗವಾಗುತ್ತೆ. ರಾಗಗಳಲ್ಲಿ ಅದೆಷ್ಟೋ ಸಾವಿರಾರು ರಾಗಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೋದು, ಜನ್ಯ ರಾಗಗಳು ಇತ್ಯಾದಿ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಸೊ ಆ ರಾಗಗಳನ್ನು ಯಾವ ರೀತಿಯಲ್ಲಿ ವಿಂಗಡಿಸಿದಾರಪ್ಪ ಅಂತಂದರೆ, ಈ ಸರಿಗಮ ಪದನಿ ಅಂತ ಅನ್ನೋದನ್ನೇ ಸ ಪಕ್ಕ ರೀ ಇಟ್ಟು ಗಾನ್ ಬಿಟ್ಬಿಟ್ರೆ ಉಳಿದಿದ್ದೆಲ್ಲ ಇಟ್ಕೊಂಡ್ರೆ ಅದೇ ಒಂಥರ ರಾಗ. ಸರಿಗಪ ದಸ ಸಾದಪ ಗರಿಸ ಅಂತಂದರೆ ಅದೊಂಥರ ರಾಗ. ಸೊ ಹೀಗೆ ಒಂದೊಂದಕ್ಕೂ ತನ್ನದೇ ಆದಂಥ ಜೋಡಣೆ ಇರುತ್ತೆ. ಅದನ್ನು ಮಾಡ್ತಾ ಹೋದಾಗ ವೈವಿಧ್ಯತೆ ತಿರ್ಗಾ ಬಂತು. ಆದರೆ ಇದಕ್ಕೆಲ್ಲ ಮೂಲ ಎಲ್ಲಿಂದ? ಪ್ರಾಕೃತ ಧ್ವನಿ. ಸೊ ಹಾಗೆ ನಾವು ಜೀವನದಲ್ಲೂ ಕೂಡ ನಮಗೆ ಯಾವುದು ಕಾಣಿಸ್ತಾ ಇರುತ್ತೋ ವ್ಯಾಕೃತವಾದಂಥದ್ದು, ನಮಗೆ ಕಾಣಿಸೋವಂಥದ್ದು, ಆ ಕಾಣಿಸೋವಂಥದ್ದನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ಆ ಜೋಡಣೆ ನಮ್ಮನ್ನು ವ್ಯಾಕೃತದಿಂದ ಅವ್ಯಾಕೃತಕ್ಕೆ ಕರ್ಕೊಂಡು ಹೋಗುತ್ತಂತೆ. ಹೇಗೆ ಕುಗಿಲೆಯ ಧ್ವನಿ ಮತ್ತು ನವಿಲಿನ ಧ್ವನಿ, ಆನೆಯ ಧ್ವನಿ ಇವೆಲ್ಲವೂ ಮೊದಲು ಅಲ್ಲೆಲ್ಲೆಲ್ಲೋ ಇತ್ತು, ಅದನ್ನು ಜೋಡಿಸಿದಾಗ ನಮಗೆ ಹೇಗೆ ರಾಗವಾಯಿತೋ, ಹೇಗೆ ರಾಗ ಅನ್ನೋದು ಗೋಚರವಾಯಿತೋ, ಹಾಗೆ ನಮ್ಗೆ ಅಲ್ಲಲ್ಲಿ ಎಲ್ಲ ಕಾಣುವಂಥ ವೈವಿಧ್ಯತೆಯಲ್ಲಿ ನಾವು ಒಂದು ಅರ್ಥವನ್ನು ಹುಡುಕ್ತಾ ಹೋದಾಗ ವ್ಯಾಕೃತದಿಂದ ಅವ್ಯಾಕೃತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈ ಅವ್ಯಾಕೃತ ಅಂತಂದ್ರೆ ಏನು? ಅದೇ ಆದಿ ಸತ್ವ. ವ್ಯಾಕೃತದಿಂದ ಅವ್ಯಾದಿ ಅವ್ಯಾಕೃತ ಆದಿ ಸತ್ವಕ್ಕೆ ನಿನ್ನನ್ನು ಜಾಗೃತಗೊಳಿಸುತ್ತೆ ಅಂತ. ಸೊ ಹಾಗೆ ಆ ಥರದ ಜಾಗೃತಿಗೊಳಿಸ್ಕೊಳ್ಳೋಂಥ ಕ್ರಿಯೆ ಇದೆಯಲ್ಲ, ಅದು ಧರ್ಮ. ಸೊ ನಾವು ನಮ್ಮ ಸುತ್ತಮುತ್ತಲಿರುವಂಥ ಪ್ರಕೃತಿಯಲ್ಲಿ ಈಗ ಇರೋಂಥ ವೈವಿಧ್ಯತೆಯನ್ನು ಅರ್ಥ ಮಾಡ್ಕೊಳ್ತಾ ಗೌರವಿಸ್ತಾ ಅದು ಮುಂದುವರಿಯೋ ರೀತಿಯಲ್ಲಿ ಮಾಡೋದು ಒಂದು, ಅದು ಹೇಗೆ ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಒಂದು. ಸೊ ಧರ್ಮ ಅಂತಂದರೆ ಪ್ರಾಕೃತವಾಗಿ ಏನಿದೆಯೋ ಅದು ಯಾವುದನ್ನು ನಾಶ ಮಾಡೋದಲ್ಲ. ಇವತ್ತಿನ ದಿವಸ ಮನುಷ್ಯ ತನ್ನ ಸ್ವಾರ್ಥದ ಅಭಿವೃದ್ಧಿ ಅನ್ನೋ ಒಂದು ಕುದುರೆನೇರ್ಬಿಟ್ಟು ಎಲ್ಲವೂ ತನ್ನದೇ, ಎಲ್ಲನೂ ನನಗೋಸ್ಕರನೇ ಇರೋದು ಅಂತ, ಅಲ್ಲಿ ಬೆಟ್ಟ ಕಡಿ, ಇಲ್ಲಿ ಮನೆ ಕಟ್ಕೋ, ಅಲ್ಲಿ ನದಿ ಇದ್ದರೆ ಆ ನದಿಯಿಂದ ನೀರು ತನಗೆ ಹೆಂಗೆ ಬೇಕೋ ಹಂಗೆ ಕಿತ್ಕೋ, ಇರೋ ಭೂಮಿಗೆಲ್ಲ ಏನೇನು ಬೇಕೋ ಹಾಕು, ಅಲ್ಲಿ ಯಾವುದೋ ಪ್ರಾಣಿ ಇದೆಯಾ ಅದನ್ನು ಕೊಲ್ಲು, ಇಲ್ಲಿ ಯಾವುದೋ ಪಕ್ಷಿ ಇದೆಯಾ ಅದನ್ನ ಹಿಡಿದು ಹಾಕು. ಸೊ ಹೀಗೆ ಮಾಡ್ತಾ ಇದ್ದಾನೆ, ಅದು ಧರ್ಮವಲ್ಲ. ವ್ಯಾಕೃತದಲ್ಲಿರುವಂಥ ಒಂದು ಅನ್ಯೋನ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ವ್ಯಾಕೃತದಿಂದ ವ್ಯವಸ್ಥೆಯ ಕಡೆಗೆ, ಅವ್ಯಾಕೃತವನ್ನು ನಾವು ಅರ್ಥ ಮಾಡ್ಕೊಳ್ತಾ ಆದಿ ಮೂಲಕ್ಕೆ ಹೋಗುವಂಥದ್ದು ಅದು ಧರ್ಮ. ಅದನ್ನು ಅರ್ಥ ಮಾಡ್ಕೊಳ್ತಾ ನಮ್ಮ ಮತಿ, ನಮ್ಮ ಬುದ್ಧಿ ಅದಕ್ಕೆ ಜಾಗೃತವಾಗುತ್ತೆ, ಅಂದರೆ ಅದರಲ್ಲಿ ಒಂದಾಗುತ್ತೆ. ಹಾಗೆ ಪ್ರಕೃತಿಯಲ್ಲಿ ನನ್ನನ್ನು ಒಂದಾಗಿಸುವಂತಹ ಯಾವ ಕ್ರಿಯೆ ಇದೆಯೋ ಅದು ಧರ್ಮ. ಪ್ರಕೃತಿಯನ್ನು ಹಾಳು ಮಾಡುವಂಥದ್ದು ಯಾವುದೇ ಆದರೂ ಅದು ಅಧರ್ಮ. ಸೊ ಹಾಗೆ ನಾವು ಧರ್ಮವನ್ನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 84 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಭಾರತೀಯ ಕಾಲಗಣನೆಯು ಪ್ರಕೃತಿಯ ಚಲನೆ, ಮಾನವನ ಜೀವನ ಮತ್ತು ಆಧ್ಯಾತ್ಮಿಕ ಸಾಧನೆಯೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿರುವ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ವ್ಯವಸ್ಥೆ. ಪ್ರತಿಯೊಂದು ಮಾಸವು ತನ್ನದೇ ವಿಶೇಷತೆ ಹೊಂದಿದೆ. ಅವುಗಳಲ್ಲಿ ಆಷಾಢ ಮಾಸವು ಅತ್ಯಂತ ಮಹತ್ವದ್ದು. ಮಳೆಗಾಲದ ಆರಂಭ, ಕೃಷಿಯ ಪುನರುಜ್ಜೀವನ, ಆಧ್ಯಾತ್ಮಿಕ ಸಾಧನೆಯ ಪ್ರಾರಂಭ ಹಾಗೂ ಗುರುಭಕ್ತಿಯ ಪ್ರತೀಕ, ಇವನ್ನೆಲ್ಲ ಜೋಡಿಸುವ ಮಾಸವಿದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮಾಸನ ಮಾರ್ಗಶಿ ಶೋಹಂ ಎನ್ನುತ್ತಾನೆ. ಪ್ರತಿಯೊಂದು ಮಾಸವು ದೈವಿಕ ಮಹತ್ವವನ್ನು ಹೊಂದಿದೆ. ಅದೇ ರೀತಿ ಆಷಾಢ ಮಾಸವು ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಆಷಾಢ ಮಾಸ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳುಗಳಲ್ಲಿ ಬರುತ್ತದೆ. ಮಳೆಗಾಲ ಆರಂಭವಾಗಿ 4-6 ವಾರಗಳಾಗಿರುತ್ತವೆ. ಭೂಮಿಯು ಹಸಿರಿನ ಹೊದಿಕೆಯನ್ನು ಧರಿಸುತ್ತದೆ. ಒಣಗಿದ ನದಿಗಳು ತುಂಬುತ್ತವೆ, ಮರಗಳು ಚಿಗುರುತ್ತವೆ, ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತವೆ. ರೈತನು ಹೊಸ ಬೆಳೆಯ ಕನಸಿನೊಂದಿಗೆ ಹೊಲವನ್ನು ಉಳುಮೆ ಮಾಡಿ ಬೀಜ ಬಿತ್ತುತ್ತಾನೆ. ಆದ್ದರಿಂದ ಆಷಾಢ ಆಸೆ ಹೊಸ ಜೀವನ ಮತ್ತು ಸಮೃದ್ಧಿಯ ಸಂಕೇತ. ಭಾರತೀಯ ಋಷಿಗಳು ಪ್ರಕೃತಿಯನ್ನು ದೈವ ಸ್ವರೂಪವೆಂದು ಕಂಡರು. ಮಳೆಯು ಕೇವಲ ನೀರಲ್ಲ, ಅದು ಜೀವದಾಯಕವಾದ ದೈವಿಕ ಅನುಗ್ರಹ. ಆದ್ದರಿಂದ ಆಷಾಢ ಮಾಸ ಮಾನವನು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸಂದೇಶವನ್ನು ನೀಡುತ್ತದೆ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಚಾತುರ್ಮಾಸಿ ಆರಂಭವಾಗುತ್ತದೆ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಪ್ರವೇಶಿಸುತ್ತಾನೆ ಎಂಬ ನಂಬಿಕೆ. ಈ 4 ತಿಂಗಳುಗಳಲ್ಲಿ ಸಾಧು ಸಂತರು ಒಂದೇ ಸ್ಥಳದಲ್ಲಿ ನೆಲೆಸಿ ಧರ್ಮೋಪದೇಶ, ಶಾಸ್ತ್ರ ಅಧ್ಯಯನ, ಸತ್ಸಂಗ ಹಾಗೂ ಜನ ಜಾಗೃತಿ ಕಾರ್ಯಗಳನ್ನು ನಡೆಸುತ್ತಾರೆ. ಚಾತುರ್ಮಾಸ್ಯವು ಆತ್ಮ ಸಂಯಮ, ಸಾತ್ವಿಕ ಜೀವನ, ಉಪವಾಸ, ಜಪ, ಧ್ಯಾನ ಮತ್ತು ಸೇವೆಗೆ ಮೀಸಲಾದ ಅವಧಿ. ಇದು ಬಾಹ್ಯ ಪ್ರಗತಿಯ ಜೊತೆಗೆ ಆಂತರಿಕ ಪ್ರಗತಿಯು ಅಗತ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ವೇದಗಳನ್ನು ಸಂಗ್ರಹಿಸಿ ಮಹಾಭಾರತ ಮತ್ತು ಅನೇಕ ಪುರಾಣಗಳನ್ನು ರಚಿಸಿದ ಮಹರ್ಷಿ ವೇದವ್ಯಾಸರಿಗೆ ಈ ದಿನ ಸಮರ್ಪಣೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಪರಮೋನ್ನತ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರು ಕೇವಲ ಪಾಠ ಕಲಿಸುವವರಲ್ಲ, ಅಜ್ಞಾನವನ್ನು ನಿವಾರಿಸಿ ಜ್ಞಾನದ ಬೆಳಕನ್ನು ನೀಡುವವರು. ಆದ್ದರಿಂದ ಗುರು ಪೂರ್ಣಿಮೆಯು ಭಾರತೀಯ ಜ್ಞಾನ ಪರಂಪರೆಯ ಶ್ರೇಷ್ಠ ಹಬ್ಬ. ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ದೇಹದ ಜೀರ್ಣಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ಸಾತ್ವಿಕ ಆಹಾರ, ಶುಚಿಯಾದ ನೀರು, ನಿಯಮಿತ ಜೀವನ ಶೈಲಿ ಹಾಗೂ ಉಪವಾಸಗಳಿಗೆ ಮಹತ್ವ. ಇವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಆರೋಗ್ಯವನ್ನು ಕಾಪಾಡುವ ವೈಜ್ಞಾನಿಕ ಕ್ರಮಗಳು. ಆಷಾಢ ಮಾಸದಲ್ಲಿ ಅನ್ನದಾನ, ಗೋದಾನ, ವಿದ್ಯಾದಾನ, ವಸ್ತ್ರದಾನ ಹಾಗೂ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಸಂಪ್ರದಾಯವಿದೆ. ಶಾಸ್ತ್ರಗಳು ದಾನದಿಂದ ಮನಸ್ಸು ವಿಶಾಲವಾಗುತ್ತದೆ ಹಾಗೂ ಸಮಾಜದಲ್ಲಿ ಸಹಕಾರ ಮತ್ತು ಕರುಣೆ ಬೆಳೆಯುತ್ತದೆ ಎಂದು ತಿಳಿಸುತ್ತದೆ. ಆಷಾಢ ಮಾಸ ನಮಗೆ ಹಲವು ಜೀವನ ಮೌಲ್ಯಗಳನ್ನು ಕಲಿಸುತ್ತದೆ. ಪ್ರಕೃತಿಯನ್ನು ಪ್ರೀತಿಸಬೇಕು ಮತ್ತು ಸಂರಕ್ಷಿಸಬೇಕು. ಗುರುಗಳನ್ನು ಗೌರವಿಸಿ ಜ್ಞಾನ ಸಂಪಾದಿಸಬೇಕು. ಆತ್ಮ ಸಂಯಮ, ಶಿಸ್ತು ಮತ್ತು ಸಾತ್ವಿಕ ಜೀವನ ಅಳವಡಿಸಿಕೊಳ್ಳಬೇಕು. ದಾನ, ಸೇವೆ ಮತ್ತು ಪರೋಪಕಾರದಲ್ಲಿ ತೊಡಗಬೇಕು. ಭಕ್ತಿ ಮತ್ತು ಧ್ಯಾನದ ಮೂಲಕ ಮನಸ್ಸಿನ ಶುದ್ಧಿಯನ್ನು ಸಾಧಿಸಬೇಕು. ಆಷಾಢ ಮಾಸ ಪ್ರಕೃತಿ, ಕೃಷಿ, ಆರೋಗ್ಯ, ಗುರುಭಕ್ತಿ, ಧರ್ಮ ಮತ್ತು ಆಧ್ಯಾತ್ಮಿಕ ಸಾಧನೆಯ ಸಮಗ್ರ ಜೀವನ ದರ್ಶನ. ಮಳೆ ಭೂಮಿಗೆ ಹೊಸ ಜೀವವನ್ನು ನೀಡುವಂತೆ

0: ಆಷಾಢ ಮಾಸ ಮಾನವನ ಜೀವನಕ್ಕೂ ಹೊಸ ಚೈತನ್ಯ, ಹೊಸ ಆಶಯ ಮತ್ತು ಹೊಸ ಆತ್ಮಬಲವನ್ನು ತುಂಬುತ್ತದೆ. ಆದ್ದರಿಂದ ನಮ್ಮ ಪೂರ್ವಜರು ಆಷಾಢ ಮಾಸವನ್ನು ಭಕ್ತಿ, ಸಂಯಮ, ಸೇವೆ ಮತ್ತು ಸಾಧನೆಯ ಮಾಸವೆಂದು ಗೌರವಿಸಿದ್ದಾರೆ. ಹಿಂದಿನ ವೇಗದ ಜೀವನದಲ್ಲಿಯೂ ಈ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ವೈಯಕ್ತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸಮೃದ್ಧಗೊಳಿಸಬಹುದು.
1: ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಧರ್ಮ ಮಾರ್ಗದಲ್ಲಿ ಸಾಗುವಂತೆ ಪ್ರೇರೇಪಿಸುವ ಪವಿತ್ರ ಕಾಲವೇ ಆಷಾಢ ಮಾಸ.
0: ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆಷಾಢ, ಪ್ರಕೃತಿ ಪರಂಪರೆ, ಪರಮಾರ್ಥದ ಸಂಗಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2:00-5:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666663.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ, ರಾಜಕೀಯೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ಧಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕೋಸ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಪೋಲೋ ಜನ್, ಸೆನೆಟ್

0: ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮೇನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟ್ರಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ 3 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆ ಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನಲ್ಲಿ ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶ ಹಾಗೂ ಸಿದ್ಧವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದಾದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನ ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನ ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ ಪರಿಹಾರದತ್ತ ಮುಂದುವರಿಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಚಿವ ಜೆ ಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆ ಕುರಿತು ನಿರಂತರ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ತಜ್ಞರ ಸಮಿತಿಯು ತೋತಾಪುರಿ ಮಾವು ಬೆಳೆಯುವ ಪ್ರದೇಶಗಳು, ಮಾರುಕಟ್ಟೆಗಳು ಮತ್ತು ಮಾವಿನ ತಿರುಳು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ವರದಿ ಸಿದ್ಧಪಡಿಸುವುದರೊಂದಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ. ನೀತಿ, ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಎಂಬ 3 ಹಂತಗಳಲ್ಲಿ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ಧಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮಾ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ

0: ಅರ್ಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ಧತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮೆಟ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು ಕೀನ್ಯಾದ ಸನ್ನದ್ಧತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೀನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾಕ್ಟರ್ ಆದರ್ಶ್ ಅವರು ಕೀನ್ಯಾದ ಆರೋಗ್ಯ ಸಚಿವ ಅಡೆನ್ ದು ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮೋಮೀಟರ್ಗಳು, ಫೇಸ್ ಶೀಲ್ಡ್, ಭಾರಿ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022 ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ರಾಜಕೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ನೆಚ್ಚಿನಕೋಟೆ ತಾಲೂಕಿನ ಕೆಬೆಳ್ತೂರು ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಲೇಕಬ್ಬೆ ಶಾಸನದ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ವಿನಯ್ ಬಿಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಕೆಬಿಳತೂರು ಗ್ರಾಮದಲ್ಲಿರುವ ಅತ್ಯಂತ ಪ್ರಾಚೀನ ಶಾಸನವಾಗಿರುವ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಕೆಬಿಳತೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀಯುತ ವಿನಯ್ ಬಿಎಸ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಪುರಾತನವಾಗಿರುವಂತಹ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಗೂ ಕೂಡ ನಮಸ್ತೆ. ಎಲ್ಲ ಕೇಳುಗರಿಗೂ ಕೂಡ ನಮಸ್ಕಾರ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಬಿ ಎಸ್ ವಿನಯ್ ಅಂತ ಹೇಳಿ, ಮೂಲತಃ ಇಲ್ಲೇ ಕೆಬಿಳತೂರವನು, ಮತ್ತು ಹುಟ್ಟಿ ಬೆಳೆದಿದ್ದೆಲ್ಲ ಮೇಲ್ಕೋಟೆನಲ್ಲಿ, ಮತ್ತು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೂ ಕೂಡ ಕಾಲೇಜಿನಲ್ಲಿ

0: ಶ್ರೀಕಾಂತ ಪಿ ಯು ಕಾಲೇಜಿನಲ್ಲಿ ಮತ್ತು ಹಾಗೆ ಸಂಸ್ಕೃತ ಪಾಠಶಾಲೆಯಲ್ಲಿ ಮತ್ತು ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಕೂಡ ಸಂಸ್ಕೃತ ಉಪನ್ಯಾಸಕನಾಗಿ ಕೆಲವು ಕಾಲ ಅಲ್ಲಿ ಸೇವೆ ಸಲ್ಲಿಸಿ ಇಲ್ಲಿವಾಗ ಭಗವಂತನ ಸೇವೆಗಾಗಿ ನಮ್ಮ ಪೂರ್ವಿಕರ ಆರಾಧನೆ ಮಾಡ್ತಾ ಇರತಕ್ಕಂತಹ ದೇವಸ್ಥಾನ, ಹಾಗೆ ಭಗವಂತನ ಸೇವೆಗಾಗಿ ಈ ಗ್ರಾಮದಲ್ಲಿ ಬಂದು ಭಗವಂತನ ಆರಾಧನೆ ಮಾಡ್ತಾ ಇದ್ದೇನೆ.
1: ಸರ್, ಈ ಒಂದು ದೇಕಬ್ಬೆ ಶಾಸನ, ಈ ಹೆಸರು ಕೇಳಿದ ಕೂಡಲೇ ಇದೊಂದು ಸ್ತ್ರೀ ಪರಂಪರೆಯ ಶಾಸನ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಶಾಸನದ ಒಂದು ಐತಿಹಾಸಿಕ ಹಿನ್ನೆಲೆ ಏನು, ಇದು ಯಾವ ಕಾಲಕ್ಕೆ ಸೇರಿದ್ದು ಮತ್ತು ಇದನ್ನು ಸ್ಥಾಪಿಸಿದ್ದು ಏಕೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುವವರಿಗೆ ತಿಳಿಸ್ಕೊಡೋದಾದ್ರೆ.
0: ಇದು 11ನೇ ಶತಮಾನ, ಅಂದರೆ ಶಾಸನದಲ್ಲಿ ಉಲ್ಲೇಖ 1056ನೇ ಇಸವಿ, ರಾಜೇಂದ್ರ ಚೋಳನ ಒಂದು ಆಡಳಿತ ಕಾಲದ ಅವಧಿನಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನ್ನೋದು ಇದರಲ್ಲಿ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಏನಾಗಿದೆ ಅದರಲ್ಲಿ ಉಲ್ಲೇಖ ಇದೆ. ಮೊದಲನೇದಾಗಿ ಇದನ್ನು ಸ್ಥಾಪನೆ ಮಾಡಿದ ಯಾರಪ್ಪ ಅಂದರೆ ದೇಕಬ್ಬೆಯ ತಂದೆನೇ ಇದನ್ನು ಸ್ಥಾಪನೆ ಮಾಡಿದ್ದು, ಆತ ರವಿಗ ಅಂತ ಹೇಳಿ, ಆತ ನುಗುನಾಡಿನ ಅರಸ. ತನ್ನ ಮಗಳು ಅನುಗಮನ ಮಾಡಿದ್ದಕ್ಕಾಗಿ ಅವನು ಈ ಒಂದು ಅವನ ಮಗಳೇ ದೇಕಬ್ಬೆ, ಅವನು ಮತ್ತು ಪೊನ್ನಕ್ಕ ಇವರಿಬ್ಬರು ದಂಪತಿಯ ಮಗಳೇ ದೇಕಬ್ಬೆ. ಅವಳು ಅನುಗಮನ ಮಾಡಿದ್ದರಿಂದ ಅವಳ ನೆನಪಿಗಾಗಿ ರವಿಗ ಇಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿದ್ದಾನೆ.
1: ಸರ್, ಈ ಒಂದು ಶಾಸನ ಈಗ ಯಾವ ಶತಮಾನದ ಒಂದು ಕನ್ನಡ ಲಿಪಿ ಮತ್ತು ಭಾಷೆಯನ್ನು ಹೊಂದಿದೆ ಎಂದು ಈಗ ವಿದ್ವಾಂಸರು ಪ್ರಸ್ತುತ ಗುರುತಿಸಿದ್ದಾರೆ, ಜೊತೆಗೆ ಈ ಒಂದು ಶಾಸನದ ಪಾಠ ಏನನ್ನು ಮುಖ್ಯವಾಗಿ ವಿವರಿಸುತ್ತೆ ಅದ್ರ ಬಗ್ಗೆ ಹೇಳೋದಾದರೆ,
0: 11ನೇ ಶತಮಾನ ಕನ್ನಡದಲ್ಲೇ ಇದೆ, ಸ್ವಲ್ಪ ಹಳಗನ್ನಡ ಮಿಶ್ರಿತವಾಗಿರತಕ್ಕಂತಹ ಒಂದು ಕನ್ನಡದಲ್ಲೇ ಇದೆ. ಇದನ್ನು 1890ರಲ್ಲಿ DL ರೈಸ್ ಅವರು ಮೊದಲಿಗೆ ಬೆಳಕಿಗೆ ತಂದರು, ಹಾಗಾಗಿ ಈ ಒಂದು ಇದಾಗುತ್ತೆ. ಒಟ್ಟು ಒಂದು 5 ಇದರಲ್ಲಿ ಇದೆ ಈ ಒಂದು ಕಲ್ಲಿನಲ್ಲಿ, ಅದು ಚಿತ್ರಣಗಳಿದೆ. ಚಿತ್ರಣಗಳಾದ ಮೇಲೆ ಅದರಲ್ಲಿ ಈ ಒಂದು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಯಾತಕ್ಕಾಗಿ ಇದಾಯಿತು ಅನ್ನತಕ್ಕಂಥದ್ದನ್ನು, ಒಂದು ಉದ್ದೇಶ ಏನು ಅನ್ನತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ.
1: ಸರ್, ಹಲವು ವರ್ಷಗಳ ಕಾಲ ಈ ಒಂದು ಶಾಸನ ಮಣ್ಣಿನಲ್ಲಿ ಅಥವಾ ಮುಳುಗಿದ ಒಂದು ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಈ ಶಾಸನವನ್ನು ಪುನಃ ಗುರುತಿಸಿ ಮತ್ತೆ ನಿಲ್ಲಿಸುವಲ್ಲಿ ಗ್ರಾಮಸ್ಥರು ಮತ್ತು ವಿದ್ವಾಂಸರ ಪಾತ್ರ ಹೇಗಿತ್ತು, ಈ ಒಂದು ಇಡೀ ಪ್ರಕ್ರಿಯೆಯನ್ನು ತಿಳಿಸೋದಾದರೆ,
0: ಸ್ಥಳೀಯವಾಗಿ ಹೇಳಬೇಕಾದ್ರೆ ಬಿನಕಲ್ಲಮ್ಮನ ದೇವಸ್ಥಾನದ ಹತ್ರ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇದನ್ನು ಗುರುತಿಸ್ತಾರೆ. ವಾಸ್ತವವಾಗಿ ಈ ಒಂದು ಶಾಸನವನ್ನು ಇರತಕ್ಕಂಥ ಜಾಗದಲ್ಲಿ ಆಕೆಗೆ ಯಾವುದೇ ಒಂದು ಪರ್ವಗಳನ್ನು ಆಚರಣೆಯನ್ನು ಇವತ್ತಿನ ಒಂದು ಸನ್ನಿವೇಶದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಿಲ್ಲ. ಹಾಗಾಗಿ ಬೇರೆ ಎಲ್ಲ ಆಚರಣೆಗಳು ಮಾಡೋದು ಎಷ್ಟೋ ಇದಾಗೋಗಿದೆ. ಯಾಕೆಂದರೆ ಕೆಲವು ಆಕೆಯ ಒಂದು ಸಮಾಧಿಯೇ ಆಗಿದ್ದರೆ ಅಲ್ಲಿ ಒಂದು ಪ್ರಾಯಶಃ ಒಂದು ಆಚರಣೆ ಇರ್ತಿತ್ತೇನೋ. ಹಾಗಾಗಿ ಇಲ್ಲಿ ಕೆಲವು ಒಂದು ಸ್ಥಾನಗಳು ಒಂದು ಗುರುತುವಿಕೆ ಎಲ್ಲಿ ಇದಾದಲು ಅನ್ನತಕ್ಕಂಥದ್ದನ್ನು ನಮಗಿನ್ನೂ ಕೂಡ ಅಲ್ಲಿ ಒಂದು ಅಸ್ಪಷ್ಟವಾಗಿದೆ. ಮೊದಲನೇದಾಗಿ ಶಾಸನದಲ್ಲೇ ಉಲ್ಲೇಖವಾಗಿರತಕ್ಕಂತಹ ರವಿಗ, ಯಾರು ಶಾಸನ ನಿರ್ಮಾತೃ ಆತ ರವಿಗ ಅಂತ ಹೇಳ್ಬಿಟ್ಟು ಆತ ನುಗುನಾಡ ಅರಸ ಅಂತ ಹೇಳ್ತಾರೆ. ಹಾಗಾಗಿ ನುಗುನಾಡು ಅನ್ನತಕ್ಕಂತಹದ್ದನ್ನು ಯಾವ ರೀತಿ, ಅದನ್ನು ಸೀಮೆ ಏನು ಅನ್ನತಕ್ಕಂಥದ್ದು ನಮಗೆ ಅಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅನ್ನತಕ್ಕಂಥದ್ದನ್ನು ನಮಗೆ ನಾವು ಕಲ್ಪನೆ ಮಾಡ್ಕೊಳ್ಳೋ ಸ್ವಲ್ಪ ಊಹಿಂದ ಹೇಳ್ಬೋದು ಅಷ್ಟೇ. ಇದಕ್ಕೆ ಸಮೀಪವಾಗಿ ಇಲ್ಲಿ ನೆಟ್ಟಿರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಸ್ವಲ್ಪ ಅನತಿ ದೂರದಲ್ಲೇ ನುಗು ನದಿ ಹರಿಯುತ್ತೆ. ನುಗು ನದಿ ಕಪಿಲಾ ನದಿಗೆ ಸಂಗಮವಾಗುತ್ತೆ ಹುಳ್ಳಳ್ಳಿ ಹತ್ತಿರ ಈ ಕಡೆ, ಇದರಿಂದ ಹಂಪಾಪುರದ ಹತ್ತಿರ ಹೊಂಬರಗಳಿಂದ ಮುಂದಕ್ಕೆ ಹೋದಾಗ. ಹಾಗಾಗಿ ಅನತಿ ದೂರ ಅಂದರೆ ಏನು, ಒಂದು 12 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಈ ನುಗು ಅನ್ನತಕ್ಕಂಥದ್ದು ಆ ಕಡೆ ಬೀರ್ವಾಲ್ ಕಡೆಯಿಂದ ಹರ್ಕೊಂಡು ಬಂದು ಮುಳ್ಳೂರು ಕಡೆಯಿಂದ ಬಂದು ಇಲ್ಲಿ ಬಂದು ಕಪಿಲಾ ನದಿಗೆ ಸಂಗಮ ಆಗುತ್ತೆ. ಆ ಕಬಿನಿರತೆ ಸಂಗಮ ಆಗಿರೋದ್ರಿಂದ ಸಂಗಮ ಸ್ಥಾನದ ನುಗುನಾಡು ಈ ಒಂದು ಅದು ಹರಿಯುವಂಥ ಒಂದು ಆಸ್ಪಾಸಿನಲ್ಲಿ, ಆ ನುಗು ನದಿ ಹರಿಯತಕ್ಕಂಥ ಒಂದು ಆಸ್ಪಾಸಿನಲ್ಲಿ ನುಗು ನಾಡು ಅಂತ ಹೇಳ್ಬೋದು ಅಂತ ಹೇಳ್ಬೋದಾಗ. ನಾಡು ಅಂದರೆ ಒಂದು ಸಣ್ಣ ಒಂದು ತೊರೆಯಲ್ಲಿ ಇರತಕ್ಕಂಥ ಒಂದು ನದಿಗಳು ಇನ್ನೊಂದು ನದಿಗಳು ಇರತಕ್ಕಂಥ ಒಂದು ಸ್ಥಾನ ಅಂತ ಹೇಳ್ಬೋದಾಗಿದೆ. ಹಾಗೆ ನುಗುನಾಡ ಅರಸ ರವಿಗ ಅಂತ ಹೇಳಿ, ಈ ರವಿಗ ಅನ್ನತಕ್ಕಂಥವನು ಅವನ ಬಗ್ಗೆ ಈ ದೇಕಬ್ಬೆ ಶಾಸನದಲ್ಲೇ ಬಹಳ ಅವನಿಗೆ ಈ ಶಾಸನ ಅವನ ಕೆತ್ತದಂತಹ ಶಿಲ್ಪಿಗಳು ಅದನ್ನು ಅವನ ಬಹಳ ಚೆನ್ನಾಗಿ ಹೊಗಳಿದ್ದಾರೆ. ಆತ ಬಹಳ ಒಂದು ವಿದ್ಯಾವಂತ, ಗುಣವಂತ, ತುಂಬ ದಾನಶೀಲ, ವೀರ ಕೂಡ. ಹೀಗೆ ಅವನನ್ನು ರಾಮನ ಹಾಗೆ ಅವನಿರತಕ್ಕಂತಹ ಒಳ್ಳೆಯ ಸದ್ಗುಣಗಳ ಸಂಪನ್ನನಾಗಿದ್ದ, ಹುಡುಗೈದಾನಿಯಾಗಿದ್ದ ಅಂತೆಲ್ಲ ಅವನಿಗೆ ಬಹಳ ಚೆನ್ನಾಗಿ ಆ ಶಾಸನದಲ್ಲಿ ಹೇಳಿರೋದ್ರಿಂದ ಅದನ್ನು

ಅಂತಾರೆ. ಹಾಗಾಗಿ ನುಗುನಾಡಿನ ನಮಗೆ ಒಂದು ಆ ಒಟ್ಟು ಏನು ಆಯಕಟ್ಟು ಎಷ್ಟಿದೆ ಆ ಒಂದು ನಮಗೆ ಅದು ನಮಗೆ ಗುರುತಿಸೋದು ಕಷ್ಟ. ಎರಡನೇದಾಗಿ ಏನಾಗಿದೆ, ಅವನ ಮಗಳಾಗಿರತಕ್ಕಂತಹ ದೇಕಬ್ಬೆಯನ್ನು ವಿವಾಹ ಮಾಡಿಕೊಟ್ಟಿದ್ದು ಇದೇ ನವಿಲುನಾಡುಗೆ ಅಂತ ಹೇಳ್ತಾರೆ. ಆ ನವಿಲುನಾಡು ಅಂದರೆ ಯಾವುದು ಅದು ಕೂಡ ನಮಗೆ ಅಸ್ಪಷ್ಟವಾಗಿದೆ. ಯಾಕೆಂದರೆ ನಮ್ಮ ಚರಿತ್ರೆಯಲ್ಲಿ ನಾವು ನೋಡಕ್ಕೆ ಹೋದಾಗ ತುಂಬ ಪ್ರಸಿದ್ಧವಾಗಿರತಕ್ಕಂತಹ ಇತಿಹಾಸದಲ್ಲಿ ಒಂದು ದೊಡ್ಡ ಯುದ್ಧಗಳನ್ನು ಮಾಡಿದೋ ಸಾಮ್ರಾಜ್ಯ ವಿಸ್ತರಣೆ ಮಾಡಿರತಕ್ಕಂತಹ ರಾಜರುಗಳ ಬಗ್ಗೆ, ಅವರು ಸಾಮ್ರಾಜ್ಯ ವಿಸ್ತಾರವಾಗಿ ಅದು ರಾಜ್ಯ ರಾಜ್ಯಗಳ ತನಕ ಅದು ಒಂದು ನೂರಾರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅವರು ಸಾಮ್ರಾಜ್ಯ ವಿಸ್ತರಿಸಿದ್ದೆ, ಅದರಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ, ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಸಣ್ಣ ಸಣ್ಣ ಸಂಸ್ಥಾನಗಳಲ್ಲಿರತಕ್ಕಂತಹ ಅರಸರ ಬಗ್ಗೆ ಹೆಚ್ಚು ಮಾಹಿತಿಗಳು ಇರಲ್ಲ. ಯಾಕೆಂದರೆ ಅದು ಕೆಲವು ಜನಗಳೇ ಇದಾಗಿರ್ತಾರೆ, ವಲಸೆ ಬಂದಿರ್ತಾರೆ, ಇನ್ನು ಕೆಲವರು ಕಾರಣಾಂತರದಿಂದ ಹೋಗಿರ್ತಾರೆ, ಇಲ್ಲ ಕೆಲವರು ಈ ಮೂಲೋತ್ಪಾಟನೆಯೇ ಆಗಿರುತ್ತೆ. ಹಾಗಾಗಿ ಏನು ಅಂತ ಹೇಳಲಿಕ್ಕೆ ಬರೋಲ್ಲ. ಹಾಗಾಗಿ ಈ ನವಿಲುನಾಡು ಮತ್ತು ನುಗುನಾಡು ಎರಡು ಯಾವುದು ಅಂತ ಹೇಳಲಿಕ್ಕೆ ನಮಗೆ ಒಂದು ಅಸ್ಪಷ್ಟವಾಗಿದ್ದರಿಂದ ಈ ಒಂದು ಶಾಸನದಲ್ಲಿ ಏನು ಹೇಳ್ತಾರೆ, ದೇಕಬ್ಬೆನ ಈ ನವಿಲುನಾಡಿನ ಕುರುವಂದ ವಂಶದ ಇವನ ಏಚನಿಗೆ ವಿವಾಹ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಏಚ ಆತನು ಕೂಡ ವೀರನೇ, ದಾಯಾದಿಗಳ ಜೊತೆಗೆ ಅವರ ಒಂದು ಕಾಳಗದಲ್ಲಿ ಒಬ್ಬ ದಾಯಾದಿಯನ್ನು ಆತ ಕೊಲ್ತಾನೆ ಯುದ್ಧದಲ್ಲಿ ಅಂತ ಹೇಳಿ ಅದನ್ನು ಒಂದು ಅಪರಾಧ ಅಂತ ತಲಕಾಡನ ಚೋಳರಲ್ಲಿ ನಿರ್ಧರಿಸಿ ಅವನನ್ನು ಕರೆಸ್ಕೊಂಡು ಅವನಿಗೆ ಒಂದು ಮರಣದಂಡೆಯನ್ನು ವಿಧಿಸ್ತಾರೆ. ಇದು ದೇಕಬ್ಬೆ ಅವಳಿಗೆ ವಿಚಾರ ಗೊತ್ತಾಗುತ್ತೆ, ಮರಣದಂಡನೆ ವಿಧಿಸಿದ್ದಾರೆ ಎಂದು ಗೊತ್ತಾಯಿತು. ಮರಣದಂಡನೆ ಆದ ಮೇಲೆ ಅವನು ಅವನ್ನ ಸಾಯಿಸ್ತಾರೆ ಅಂತ ಹೇಳ್ಬಿಟ್ಟು ವಿಚಾರಕ್ಕಾಗಿ ಹೇಳ್ತಾರೆ. ಇದು ಶಾಸನಾಧಾರಿತವಾಗಿ ಹೇಳಿರತಕ್ಕಂತಹ ಒಂದು ದಾಖಲೆ, ಶಾಸನದಲ್ಲಿ ಹೇಳಿರತಕ್ಕಂಥದ್ದು. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಗ್ರಾಮಸ್ಥರು ಹೇಳಿರತಕ್ಕಂಥದ್ದು ಕೆಲವು, ಇದು ಜನಶ್ರುತಿಯಾಗಿ ಬಂದಿರುವಂಥದ್ರಲ್ಲಿ, ಆ ದಾಯಾದಿಗಳಂತಕ್ಕಂಥವನು ಈ ಮುಡಿಗುಂಡ ಚೋಳ ಯಾರಿದ್ದಾನೆ, ಅವನ ಮಗನೇ ಒಬ್ಬ ದಾಯಾದಿ ಅಂತ ಹೇಳ್ತಾರೆ. ಸ್ವಯಂ ಆತನ ಮುಡಿಗುಂಡ ಚೋಳದ ಮಗನನ್ನೇ ಈತ ಆ ಒಂದು ಮಲ್ಲಯುದ್ಧದಲ್ಲಿ ಅವನನ್ನು ಸೋಲಿಸಿ ಇದು ಮಾಡಿ ಅವನ ಕಾರಣದಿಂದ ಯಾವುದೋ ಪೆಟ್ಟಲ್ಲಿ ಇದಾದಾಗ ಅವನು ಸತ್ತೋಗಿರ್ತಾನೆ. ಹಾಗಾಗಿ ರಾಜಕುಮಾರನನ್ನೇ ಅವನು ಕೊಂದ ಅಂತ ಹೇಳಿಬಿಟ್ಟು ಅವನಿಗೆ ಮರಣದಂಡನೆ ವಿಧಿಸ್ತರು ಅಂತ ಹೇಳ್ತಾರೆ. ಏನೇ ಇರಲಿ, ಒಟ್ಟಲ್ಲಿ ಅವರ ದಾಯಾದಿ ಕಲಹದಲ್ಲಿ ಅವನಿಗೆ ಅವನು ಮಾಡಿದ್ದು ಅವರ ಒಬ್ಬ ದಾಯಾದಿನ ಕೊಂದ ಅಂತ ಹೇಳಿ ಅವನಿಗೆ ಮರಣದಂಡನೆ ವಿಧಿಸಿ ಅದರಿಂದ ಆಕೆ ಕೇಳಿದ ತಕ್ಷಣವೇ ಅವಳು ಒಂದು ಕೊಂಡವನ್ನು ನಿರ್ಮಾಣ ಮಾಡಿ ಕೊಂಡದೊಳಗಡೆ ಅವಳು ಪ್ರಾಣಾರ್ಪಣೆಯನ್ನು ಮಾಡ್ತಾಳೆ. ಆವತ್ತು ಅವನ ಶರೀರವನ್ನು ಅದರ ಜೊತೆ ಅನುಗಮನ ಮಾಡಬೇಕಾದ್ರೆ, ಆ ಒಂದು ಕೊಂಡದಲ್ಲಿ ಅಗ್ನಿಗೆ ಹಾರಬೇಕಾದ್ರೆ, ಬೆಂಕಿಗೆ ಹಾರಬೇಕಾದ್ರೆ ಅವಳು ಅವ್ರಿಗೆಲ್ಲ ತಡೀತಾರೆ. ಅವಾಗ ಯಾಕೆ ಇದು ಬೇಡ ಅಂತೆಲ್ಲ ಎಲ್ಲ ಹೆತ್ತವರು ಸ್ನೇಹಿತರು ಎಲ್ಲ ಬಂಧುಗಳು ಎಲ್ಲ ಕೇಳಿಕೊಂಡರು ಕೂಡ ಅವಳು ಅದನ್ನು ತಿರಸ್ಕರಿಸ್ತಾಳೆ. ಅದನ್ನು ಶಾಸನದಲ್ಲೇ ಹೇಳಿದಾಗ ಹೇಳ್ತಾರೆ, ಕಲಿಕಾಲ ವೇಳೆ ನೆನೆಸಿದ ಕಲಿಚಾಗಿಯಂ ಇರಿದುಕೊಂದರಂ ಎಂಬುದು ಲಲಿತಾಂಗಿ ಕೇಳ್ದು ರವಿಗನ ಕುಲದೀಪಕಿ ಸಾಯಲೆಂದು ಕೊಂಡಕ್ಕೆ ನೆಗಳ್ದಳ್ ಅಂತಾನೆ ಶಾಸನದಲ್ಲಿ ಹೇಳ್ತಾರೆ. ಕಲಿಕಾಲ ವೇಳೆ ನೆನೆಸಿದ ಅಂತ ಹೇಳಿದಾಗ ಆ ಒಂದು ಕಲಿ ಪುರುಷನಿಗೆ ಒಂದು ಯಮನಂತ ಸದೃಶನಾಗಿರತಕ್ಕಂತಹ ಮಹಾವೀರನಾಗಿರತಕ್ಕಂತಹ ಕಲಿಚಾಗಿಯಂ ಒಳ್ಳೆಯ ಪರಾಕ್ರಮಿ ಆಗಿರತಕ್ಕಂತಹ ಏಚನನ್ನು ಇರಿದು ಕೊಂದರಂ ಅವನನ್ನ ಆ ಒಂದು ಇರಿದು ಕೊಂದರಂ ಅಂದರೆ ಅವನನ್ನು ಒಂದು ಕತ್ತಿನಲ್ಲೋ ಕಠಾರಿನಲ್ಲೋ ಅವನಿಗೆ ಹೊಟ್ಟೆಗೆ ಚುಚ್ಚುತ್ತಾರೆ. ಇರಿದು ಕೊಂದರಂ ಎಂಬುದಂ ಲಲಿತಾಂಗಿ ಕೇಳ್ದು, ಲಲಿತಾಂಗಿ ಅಂದರೆ ಬಹಳ ಅವಳು ಸ್ಫುರದ್ರೂಪಿಯಾಗಿರ್ತಾಳೆ. ರವಿಗನ ಕುಲದೀಪಕಿ, ಇಲ್ಲಿ ಕುಲದೀಪಕಿ ಅಂತ ಹೇಳಿದ್ದಾಗ ಅವಳು ಅನುಗಮನ ಮಾಡಿ ಅವಳು ಅಂತಹ ದೊಡ್ಡ ನಿರ್ಧಾರ ತಗೊಂಡದ್ರಿಂದ ಅವಳಿಗೆ ದೇಕಬ್ಬೆಗೆ ಕುಲದೀಪಕಿ ಸಾಯಲೆಂದು ಅಂದರೆ ಅವಳು ಪ್ರಾಣಾರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ಶರೀರ ತ್ಯಾಗ ಮಾಡೋಕ್ಕಾಗಿ ಕೊಂಡಕ್ಕೆ ನೆಗಳ್ದಳ್ ಒಂದು ಕಟ್ಟಿಗೆಯನ್ನು ಜೋಡಿಸಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಆ ಇದರೊಳಗೆ ಅಗ್ನಿಪ್ರವೇಶವನ್ನು ಮಾಡಿದಳು ಅನ್ನತಕ್ಕಂಥದ್ದು ಶಾಸನದಲ್ಲೇ ಲಿಖಿತವಾಗಿದೆ. ಇದೊಂಥರ ಏನಾಗಿದೆ ಅಂದರೆ ಕಾವ್ಯಮಯವಾಗಿರತಕ್ಕಂತಹ ಒಂದು ಶಾಸನ ಇದು. ಹೀಗಾಗಿ ಅವಳು ಕೊಂಡ ಪ್ರವೇಶ ಮಾಡಿದ್ದ ಜಾಗ ಎಲ್ಲಿ ಅನ್ನತಕ್ಕಂಥದ್ದು ಅದನ್ನು ಇದು ಮಾಡಿಲ್ಲ. ಆದರೆ ಪ್ರಾಯ ಈ ಒಂದು ಮಗಳು ಇದು ಮಾಡಿರ್ತಕ್ಕಂಥ ಕೆಲವರು ಏನು ಹೇಳ್ತಾರೆ ಅಂದರೆ ಅವಳು ಅಲ್ಲಿರಲಿಲ್ಲ, ನವಿಲುನಾಡಿನಲ್ಲಿ ಇರಲಿಲ್ಲ, ನುಗುನಾಡಿನಲ್ಲೇ ಅವಳು ಮಾಡಲು ಇದನ್ನು ಅಂತ ಹೇಳ್ತಾಳೆ, ಸಹಗಮನ ಮಾಡಿದೆ. ಆದರೆ ಆ ಜಾಗ ಇದು ಅಂತ ಇಲ್ಲಿ ನಿರ್ದೇಶನ ಹೇಳಿಲ್ಲ. ಆದರೆ ಅವನ ಮಗಳ ನೆನಪಿಗಾಗಿ ಏನು ಮಾಡಿದ್ದಾನೆ ಇಲ್ಲಿ ಆ ರವಿಗ ಆ ಶಾಸನ ನೆಟ್ಟಿದ್ದಾನೆ.

0: ದೇಹ ಏನಾದ್ರು ಅದೇ ಜಾಗದಲ್ಲಿ ಏನಾದ್ರು ದೇಹತ್ಯಾಗ ಮಾಡಿದ್ದೇ ಆಗಿದ್ದೇ ಆಗಿದ್ದಲ್ಲಿ ಆಗ ಅಲ್ಲಿ ಒಂದು ಆಕೆ ಒಂದು ಪರ್ವಗಳು ಮತ್ತೊಂದು ಆ ಒಂದು ಆಚರಣೆಗಳು ನಡೀತಾ ಇದ್ದು ಅಂತ ಹೇಳಿಬಿಟ್ಟು ಒಂದು ನಮಗೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಆಕೆಯ ಬಗ್ಗೆ ಒಂದು ವರ್ಷಕ್ಕೊಂದು ಸಾರಿ ಆಕೆಯ ನೆನಪುಗಳಾಗಿ ಯಾವುದೇ ಒಂದು ಆಚರಣೆಗಳು ಯಾವುದೂ ಮಾಡದೇ ಇರೋದರಿಂದ ಪ್ರಾಯಶಃ ಈ ಊರಿನಲ್ಲಿ ಅವಳು ತ್ಯಾಗ ಮಾಡಿಲ್ಲ, ಬದಲಾಗಿ ಈ ಸ್ಥಳದಲ್ಲಿ ಅವಳಿಗೆ ಅವಳ ನೆನಪಿಗಾಗಿ ಮಾಡಿದ್ದಾನೆ. ಅಂದರೆ ಪ್ರಾಯಶಃ ಇದು ರವಿಗ ಒಂದು ಆಳದಂತಹ ಒಂದು ಸೀಮೆನೆಲ್ಲ ಒಳಪಟ್ಟಿರಬೇಕು ಅಂತ ಆಗುತ್ತೆ. ಯಾಕೆಂದರೆ ಅವನೇ ಮಾಡಿರೋದ್ರಿಂದ, ಇಲ್ಲಾಂದರೆ ಏಚ ಅವನಿರೋ ನವಿಲ್ನಾಡಲ್ಲೆಲ್ಲ ಆಗಿದ್ದರೆ ರವಿಗ ಅಲ್ಲಿ ನಡೆಸೋಕ್ಕೆ ಸಾಧ್ಯ ಇರ್ತಿರಲಿಲ್ಲ, ಹಾಗಾಗಿ ಇರಬಹುದು ಅಂತ ಹೇಳಿ ಇದು ಊಹೆಯಿಂದ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಪಾರಂಪರಿಕವಾಗಿ ಅಲ್ಲಿ ಮಾಡ್ತಾ ಇಲ್ಲ. ಎರಡನೇದಾಗಿ ಭಿನಕಲ್ಲಮ್ಮ ಅಂತ ಹೇಳಬೇಕಾದ್ರೇ ಆ ಶಾಸನದಲ್ಲಿ ಒಂದು ಭಾಗ ಸ್ವಲ್ಪ ಮೇಲ್ಭಾಗದಲ್ಲಿ ಹೀಗೆ ಸ್ವಲ್ಪ ಮುರಿದಿದೆ, ಭಿನ್ನವಾದ ಕಲ್ಲು ಅಂತ ಹೇಳ್ತಾರೆ. ಭಿನ್ನವಾದ ಕಲ್ಲು ಅಂತ ಇರೋದ್ರಿಂದ ಕಲ್ಲು ಸ್ವಲ್ಪ ಭಿನ್ನವಾಗಿರೋದ್ರಿಂದ ಅದು ಭಿನ್ನಕಲ್ಲು ಅದು ಭಿನ್ನಕಲ್ಲಮ್ಮ ಅಂತ ಜನಜನತ್ವ ಬಂದಿದೆ. ಯಾಕೆಂದರೆ ಅಲ್ಲಿ ಒಂದು ಆ ಶಾಸನದಲ್ಲಿ ಚಿತ್ರಿತವಾಗಿರತಕ್ಕಂಥ ಒಬ್ಬಳು ಸ್ತ್ರೀ ಆದ್ದರಿಂದ ಆ ಸ್ತ್ರೀ ಯಾರು ಪ್ರಾಯಶಃ ದೇವತಾ ಸ್ವರೂಪ ಕಾಣಿದ್ದರಿಂದ ಇದನ್ನು ಹಾಗೆ ಭಾವಿಸ್ತಾರೆ ಭಿನಕಲ್ಲಮ್ಮ ಅಂತ ಆಕೆಗೆ ಹೇಳ್ತಾರೆ. ಭಿನಕಲ್ಲಮ್ಮನ ದೇವಸ್ಥಾನ ಹತ್ರನೇ ಇದೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದೂ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಬಾಣೇಶ್ವರನ ದೇವಸ್ಥಾನ ಇದೆ, ಕಡೆ ಮಲ್ಲೇ ದೇವರ ದೇವಸ್ಥಾನ ಇದೆ. ಅದು ಬಿಟ್ಟರೆ ಭಿನಕಲ್ಲಮ್ಮ ಅಂತಕ್ಕಂತಹದ್ದು ಯಾವುದು ಅಲ್ಲಿಗೆ ಒಂದು ಇವರೇನೋ ಒಂದು ಸ್ವಲ್ಪ ಚಕ್ಕೂರವ್ರೇನೋ ಹೋಗ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಆ ಒಂದು ಇದರಲ್ಲಿ. ಏನು ಯಾವಾಗ ಅಂತ ನಿರ್ದಿಷ್ಟವಾಗಿ ನನಗೆ ಮಾಹಿತಿ ಇದೆ. ನಾನು ಇದನ್ನು ಮೊದಲು ಬೆಳಕು ತಂದಿದ್ದು 1890 ಡಿ ಎಲ್ ರೈಸ್ ಅವರು ತೆಗೆದಿದ್ದಾರೆ. ಹೌದು. ಅದು ಬಂದ್ಮೇಲೆ ತಾನು ನಮಗೆ ಗೆಜೆಟಲ್ಲಿ ಇದಾಗಿದ್ದು, ನಮಗೆ ಎಪಿಗ್ರಫಿ ಆಫ್ ಕರ್ನಾಟಕ ದಾಖಲೆ ಬಂದಿದ್ದೇನೆ, ಶಾಸನ ಓದಿ ಇದು ಮಾಡಿದ್ದೇನೆ. ಆವಾಗ ರೈಸ್ ಅವರು 1890 ಇದಾದಾಗ ಅದನ್ನು ಮಾಡಿದಾಗ.
1: ಸರ್, ಈ ಒಂದು ಶಾಸನದ ಒಂದು ಶಿಲ್ಪದ ವಿನ್ಯಾಸ ಆಗಿರ್ಬೋದು, ಕೆತ್ತನೆಯ ಬಗ್ಗೆ ಹೇಳೋದಾದ್ರೆ ಶಾಸನದ ಒಂದು ಮೇಲ್ಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿರುವಂತಹ ಚಿತ್ರಗಳು ದೇಕಬ್ಬೆಯ ಯಾವ ಒಂದು ಪ್ರಮುಖ ಕಥೆಗಳನ್ನ ಅಥವಾ ಒಂದು ಪರಂಪರೆಯನ್ನ ಸೂಚಿಸುತ್ತೆ, ಆ ದಿನಗಳಲ್ಲಿ ನಡೆದಂತಹ ಒಂದಷ್ಟು ಸನ್ನಿವೇಶಗಳಾಗಿರ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ
0: ನೋಡಿ, ಮೊದಲು ಕೆಳಭಾಗದಲ್ಲಿ ಆಕೆನ ಪಲ್ಲಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಒಂದು ಚಿತ್ರಣ ಇದೆ ಕೆಳಭಾಗದಲ್ಲಿ ತಳಭಾಗದಲ್ಲಿ. ಇದು ಮೊದಲನೇ ಹಂತ. ಎರಡನೇ ಭಾಗದಲ್ಲಿ ಅವಳು ಸಾಕಷ್ಟು ಗೋದಾನ ಮಾಡಿದ್ದು, ವಸ್ತ್ರದಾನ ಮಾಡಿದ್ದು, ಮತ್ತು ಧನ ಕನಕಗಳನ್ನು ದಾನ ಮಾಡಿರ್ತಕ್ಕಂಥದ್ದು, ಸ್ವರ್ಣಾಭರಣಗಳನ್ನು ಧ್ಯಾನ ಮಾಡತಕ್ಕಂಥದ್ದು ಇದನ್ನೆಲ್ಲ ಚಿತ್ರಣ ಕೊಟ್ಟು ಆಮೇಲೆ ಅವಳು ಅಗ್ನಿಯಲ್ಲಿ ಪಕ್ಕದಲ್ಲೇ ಒಂದು ಅಗ್ನಿಕುಂಡ ಥರ ಇದಿರುತ್ತೆ, ಅದರೊಳಗಡೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಎರಡನೇ ಒಂದು ಹಂತದಲ್ಲಿ ಬರುತ್ತೆ. ಮೂರನೇ ಹಂತದಲ್ಲಿ ಅವಳು ಅಗ್ನಿ ಪ್ರವೇಶ ಮಾಡಿದಂತಹ ಆಕೆಯನ್ನು ಅಪ್ಸರಿಯರು ಅವಳನ್ನು ಬರಮಾಡಿಕೊಂಡು ಎದುರುಗೊಂಡು ಅವಳನ್ನಗೆ ಸ್ವಾಗತವನ್ನು ನೀಡ್ತಾ ಕರ್ಕೊಂಡು ಹೋಗೋದು ಹಾಗೆ ಮೂರನೇ ಇದರಲ್ಲಿ ಬರುತ್ತೆ. ನಾಲ್ಕನೇ ಇದರಲ್ಲಿ ಅಲ್ಲಿ ಲಕ್ಷ್ಮೀ ಹಾಗೂ ನಾರಾಯಣನ ಸನ್ನಿಧಿ ಮುಂಭಾಗದಲ್ಲಿ ಆಕೆ ಇದ್ದಂಥದ್ದು, ಅದರ ಮೇಲ್ಭಾಗದಲ್ಲಿ ಪರಿವಾರಯುತನಾಗಿರತಕ್ಕಂತಹ ಶಿವಪಾರ್ವತಿಯರು, ಅಲ್ಲಿ ಷಣ್ಮುಖ ಗಣಪತಿ ಇವರೆಲ್ಲ ಇದ್ದಾರೆ, ಅವರ ವಾಹನಗಳು ಕೂಡ ಇದೆ. ಹೀಗೆ ಇಷ್ಟು ಒಂದೊಂದು ಹಂತದಲ್ಲಿ ಈ ರೀತಿಯಾಗಿ ಇದೆ. ಹೀಗಾಗಿ ಈ ಥರ ಇದೆ. ಈ ಇದರಲ್ಲಿ ಶಾಸನದಲ್ಲಿ ಅದನ್ನು ಹೇಳ್ತಾರೆ, ಈ ಥರ ಚಿತ್ರಣಗಳೆಲ್ಲ ಇದೆ. ಇಲ್ಲಿ ಹೇಳತಕ್ಕಂಥದ್ರಲ್ಲಿ ಅವ್ರು ಹೇಳ್ತಾರೆ ಏನಪ್ಪಾ ಅಂದರೆ ಎಲ್ಲ ಮಾಹಿತಿಯನ್ನು ಹೇಳ್ತಾರೆ. ಇವರದೆಲ್ಲ ನಾನು ಹಿಂದೆ ಹೇಳಿದ ಹಾಗೇ ರವಿಗನ ಒಂದು ಅವರದೆಲ್ಲ ಹೇಳಿ ಏಚನದ ಬಗ್ಗೆ ಇದನ್ನೆಲ್ಲ ಹೇಳಿ ಅವಳಿಗೆ ಅದೆಲ್ಲ ಹೇಳಿದಾಗ ಅವಳು ಪ್ರವೇಶ ಮಾಡಿದ್ಲು ಅಂತ ಹೇಳಿ, ಆ ಪ್ರವೇಶ ಮಾಡಬೇಕಾದ್ರೆ ಆಕೆಯನ್ನು ತಡೀತಾರೆ ಅಂತ ಹೇಳ್ತಾರೆ. ತಡೆದಾಗ ಅವಳು ಹೇಳ್ತಾಳೆ, ಏನು ಹೇಳ್ತಾಳೆ,
2: ನುಗುನಾಡ ಅಧಿಪತಿ ರವಿಗನಂ ಮಗಳಾಗಿಯುಂ ಅಂತೆ ನವಿಲನಾಡಿ ಅಧಿಪತಿಗೆ ನೆಗಳ್ ಸತಿಯಾಗಿ ಬಾಳ್ಪದು ಬಗೆದರ್ಪನೆ ಕೊಟ್ಟುಕೊಂಡ ಮನೆಯ ಯಸಂ ಅರಿಯಲ್ ಎಂದು ನುಡಿಯದ ಬಾ ಮಾಣ್ ಬೇಡ ಮಾಣ್ ಎಂದು ನುಡಿಯದ ಪೋಗಿನಾಂ ಮಾಳ್ವೆ ಉರಿವ ಉರಿಯಂ ಪೊಕ್ಕ ಧಗಧಗನೆ ಇರಿ ನಾರಿ ಜನರಂ ಅದಾರು ಮರೆದರ್ಪರ್ ಅನ್ನತಕ್ಕಂಥದ್ದು ಈ ಶಾಸನದಲ್ಲಿ ಹೇಳ್ತಾರೆ.
0: ನುಗುನಾಡಿನ ಅಧಿಪತಿಯಾದ ರವಿಗನ ಮಗಳಾಗಿಯೂ ಅಂತೆ ನವಿಲುನಾಡಿನ ಅಧಿಪತಿಯಾದಂತಹ ಏಚನ ಆಕೆಯ ಪತ್ನಿಯಾಗಿರತಕ್ಕಂಥ ಸತಿಯಾಗಿ ಮಾಡತಕ್ಕಂತಹದ್ದನ್ನು ನಾನೆಲ್ಲರೂ ಬಿಡಕ್ಕಾಗತ್ತೆಯೇ ಕೊಟ್ಟು ಕೊಂಡ ಮನೆಯ ಯಸಂ ಅರೆಯಲ್. ಯಸಂ ಅಂದರೆ ಯಶಸ್ಸು ಅಂತ ಹೇಳ್ತಾರೆ. ಕೊಟ್ಟು ಅಂದರೆ ರವಿಗನ ಮನೆಯಿಂದ ಕೊಟ್ಟಿರೋತಕ್ಕಂಥದ್ದು. ಕೊಂಡ ಮನೆ ಯಾರ್ದು, ಏಚನ ಮನೆ, ಕುರುವಂದು ವಂಶ. ಮನೆಯ ಯಸಂ ಅರೆಯಲ್, ನಾನು ಯಶಸ್ಸನ್ನು ಬೆಳಗಲಿಕ್ಕಾಗಿಯೇ ನಾನು ಪ್ರವೇಶ ಮಾಡ್ತಿದ್ದೇನೆ, ಅದು ತಡೆಯಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಅವಳು ಪ್ರವೇಶ ಮಾಡ್ತಾಳೆ. ಇದರಿಂದ ನಮಗೇನಾಗುತ್ತೆ, ಆಗಿನ ಕಾಲದಲ್ಲಿ ಇರತಕ್ಕಂಥದ್ರಲ್ಲಿ ಒಂದು

ಅವಳು ಗಂಡ ಏನಾರತಕ್ಕಂತಹದ್ದು ಘಟಿಸಿದ್ರೆ ಆತನ ಪತ್ನಿಯಾಗಿರತಕ್ಕಂಥವಳು ಕೂಡ ಸಹಗಮನ ಮಾಡ್ತಾ ಇದ್ರು. ಸಹಗಮನ ಇದು ಅನುಗಮನ, ಇದು ಅನುಗಮನ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಕರ್ನಾಟಕದಲ್ಲಿ ಅದು ಎಲ್ಲೂ ಇಲ್ಲ, ಇಲ್ಲೇ ಈ ಜಾಗದ ಒಂದಿರೋದು, ಇಲ್ಲಿ ಒಂದು ಸ್ಥಳದ ಒಂದು ವಿಶೇಷ. ಸಹಗಮನದ ಬಗ್ಗೆ ಇರತಕ್ಕಂತಹದ್ದನ್ನು ಹಿಂದೆ ಕೆಲವೆಲ್ಲ ಉಲ್ಲೇಖಗಳಿದ್ರು, ಅದು ಯಾವುದು ಶಾಸನಗಳು ಯಾವುದು ಇಲ್ಲ, ಅದೆಲ್ಲ ಸ್ವಲ್ಪ ರಾಜಸ್ಥಾನ ಆ ಕಡೆ ಎಲ್ಲ ಇದೆ. ಆದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಅನುಗಮನವಾಗಿ ಅಂದರೆ ಅವನು ಹೋಗಿದ್ದನ್ನು ಕೇಳಿ ಅವಳು ಅಗ್ನಿ ಪ್ರವೇಶ ಮಾಡಿರತಕ್ಕಂಥ ಪ್ರಾಯಶಃ ದೇಕಬ್ಬೆ ಇದು ಒಂದೇನೆ. ಹಾಗಾಗಿ ದೇಕಬ್ಬೆ ಶಾಸನ ಅತ್ಯಂತ ಪ್ರಸಿದ್ಧಿಯಾಗಿದೆ. ಹಾಗಾಗಿ ನಾವು ಇದನ್ನು ಹೇಳಬೇಕು ಆಗಿನ ಕಾಲದಲ್ಲಿ ಹೇಗಿತ್ತು ಒಂದು ಸನ್ನಿವೇಶಗಳು ಅಂತ. ಹಾಗಾದರೆ ಬಲವಂತವಾಗಿ ಅವರು ತಳಿತಾ ಇರಲಿಲ್ಲ, ಅವರಲ್ಲಿ ಪರಸ್ಪರ ಅನ್ಯೋನ್ಯತೆ ದಾಂಪತ್ಯ ಅನ್ನೋದು ಆ ರೀತಿ ಇತ್ತು. ಅವರು ಕೇವಲ ಇವತ್ತಿನ ಹಾಗೆ ಕೇವಲ ಏನೋ ಒಂದು ಜೊತೆಗೆ ಒಂದು ಸಂಸಾರ ಆಗಬೇಕು, ಏನೋ ಒಂದು ಮಕ್ಕಳನ್ನು ಪಡೀಬೇಕು ಅನ್ನೋದಕ್ಕಷ್ಟಕ್ಕೇ ಅವರು ವಿವಾಹವಾಗ್ತಿರಲಿಲ್ಲ. ಇವಾಗ ರಾಮಾಯಣಾದಿ ಇದರಿಂದ ತಕುತ್ಕೊಂಡಾಗ್ಲೂ ವೇದದಲ್ಲೂ ಕೆಲವೆಲ್ಲ ಹೇಳ್ತಾರೆ, ವೇದ ಕಾಲದಲ್ಲೂ ಕೂಡ ದಾಂಪತ್ಯಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಸಪ್ತಪದಿನಲ್ಲಿ ಎಲ್ಲ ಹೇಳ್ತಾರೆ ಯಾವ್ಯಾವ ರೀತಿ ಒಂದು ಸಂಬಂಧಗಳನ್ನು ಹೇಳ್ತಾರೆ. ಅದರಲ್ಲಿ ನೀನು ಠುಕ್ಕ ಋಗ್ವೇದವಾದರೆ ನಾನು ಸಾಮ ಅಂತ ಹೇಳ್ತಾರೆ. ಋಕ್ ಅನ್ನತಕ್ಕಂಥದ್ದು ಅದು ಒಂದು ಪದ್ಯವಾಗಿರತಕ್ಕಂಥ ಒಂದು ಸಾಹಿತ್ಯ ಋಗ್ವೇದ. ಸಾಮ ಅಂದರೆ ಪದ್ಯವಾಗಿರೋದನ್ನು ಹಾಡುವಂಥದ್ದು, ಗಾನರೂಪವಾಗಿ ಹಾಡುವಂಥದ್ದು ಅದು ವೇದದಲ್ಲಿ. ಅಂದರೆ ನೀನು ಬರೀ ಇದಾದರೆ ನಾನು ನಿನ್ನಿದನ್ನು ನಾನು ಹಾಡ್ತೀನಿ ಅಂತ, ನಿನ್ನ ಭಾವನೆ ನಾನು ಕೊಂಡಾಡ್ತೀನಿ ಅನ್ನತಕ್ಕಂಥ ಮಟ್ಟದಲ್ಲಿ ಆ ಗಂಡ ಹೇಳೋ ಹಾಗೆ. ಈ ರೀತಿ ಅನ್ಯೋನ್ಯವಾಗಿರತಕ್ಕಂಥದ್ದು ವೇದ ಸಖಾಸಪ್ತಪದಿ ಭವ ಅಂತ ಬರುತ್ತೆ. ಹಾಗಾಗಿ ಅಲ್ಲೇ ವೇದಗಳಲ್ಲೇ ನಾವು ಹೇಳಿದಾಗ ದಾಂಪತ್ಯ ಅನ್ನತಕ್ಕಂಥದ್ದು ಉತ್ತಮ ಒಂದು ಪ್ರಜೆಗಳನ್ನು ಸಮಾಜಕ್ಕಾಗಿ ನೀಡಲಿಕ್ಕಾಗಿ ಇರತಕ್ಕಂಥ ಒಂದು ಸಂಕಲ್ಪ. ಪರಸ್ಪರ ಅನ್ಯೋನ್ಯತೆ ಪ್ರೀತಿ ಇದು ಆ ಕಾಲದಿಂದಲೂ ಬಹಳ ಇತ್ತು. ಹಾಗೆ ವೇದದಿಂದ ಮುಂದಕ್ಕೆ ರಾಮಾಯಣದಲ್ಲೂ ಕೂಡ ವಾಲ್ಮೀಕಿಗಳು ಹೇಳಿದ್ದಾರೆ. ಅದರಲ್ಲಿ ರಾಮನ ಒಂದು ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ರಾಮ ತನ್ನ ತಂದೆ ಮಾತಿಗೆ ತಾನು ಹೋಗಬೇಕು ಅನ್ನೋ ಆಸಕ್ಕೆ ನೀನು ಯಾಕೆ ಬರ್ತೀಯ, ಅನವಶ್ಯಕವಾಗಿ ನೀ ತೊಂದರೆ ಪಡಬೇಡ, ನೀ ಇಲ್ಲೇ ಇರು ಅಂತ ಹೇಳಿ ನಾನು ತಂದೆ ಮಾತನ್ನು ಹೇಳ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಸೀತೆ ಅದನ್ನು ಖಂಡಿಸಿ ಅದನ್ನು ರಾಮಾಯಣದಲ್ಲೂ ಹೇಳ್ತಾರೆ. ನೀ ನಡೆದರೆ, ನೀ ನಡಿಬೇಕಾದ್ರೆ ಮುಂದೆ ಇರೋದು ಮುಳ್ಳುಗಳನ್ನು ನಾನು ಆ ಮುಳ್ಳುಗಳನ್ನು ಇದನ್ನು ಹರಿತವಾಗಿರತಕ್ಕಂಥ ಸಸ್ಯಗಳನ್ನು ಅದೆಲ್ಲ ತೆರವುಗೊಳಿಸಿ ನಾನು ನಿನ್ನ ಅಡುಗೆಗೆ ನಾನು ಸಹಕಾರ ಮಾಡಿಕೊಡ್ತೀನಿ ಅನ್ನತಕ್ಕಂಥದ್ದು ಅವಳಲ್ಲಿ ಇತ್ತು. ಆ ಸೀತೆ ಮಾತನಲ್ಲಿ ಬರುತ್ತೆ. ಅದು ಏನೇ ಇದ್ರು ನೀನಿದ್ರೇ ನನಗೆ ಅದೇ ಹೊರತು ನೀನಿಲ್ಲದೆ ಇರತಕ್ಕಂಥ ನನ್ನ ಯಾವ ಸುಖ ಸಂತೋಷಗಳು ಬೇಡ, ಇದ್ರೆ ನಿನ್ನ ಜೊತೆಗೆ ನಾವು ಒಟ್ಟಿಗೆ ಅದನ್ನು ಅನುಭವಿಸೋಣ ಅನ್ನತಕ್ಕಂಥದ್ದು ಸೀತೆಯಲ್ಲಿ ಅಭಿವ್ಯಕ್ತವಾಗುತ್ತೆ. ಹಾಗೆ ಮುಂದೆ ಈ ದ್ವಾಪರ ಯುಗದಲ್ಲಿ ತಗೊಂಡ್ರೆ ಮಹಾಭಾರತ ಕಾಲದಲ್ಲಿ ನೋಡಿದಾಗ, ಮಹಾಭಾರತ ಕಾಲದಲ್ಲಿ ಅಲ್ಲಿ ಪಾಂಡುರಾಜ ಅವನ ಇದನ್ನ ಗತಿಸಿದಾಗ ಏನಾಗುತ್ತೆ, ಪಾಂಡವನ ಇಬ್ಬರು ಪತ್ನಿಯರು ಕುಂತಿ ಮತ್ತು ಮಾದ್ರಿ ಸಹಗಮನ ಮಾಡ್ತಾಳೆ ಅಂತ ಹೇಳ್ತಾರೆ. ಕುಂತಿ ಬಂದು ಹಾಗೆ ಮಕ್ಕಳನ್ನ ಪೋಷಣೆಗಾಗಿ ಇದಾಗಿರ್ತಾರೆ. ಹಾಗಾಗೆ ಅವರು ಪ್ರತಿಯೊಬ್ಬರು ಅವರೆಲ್ಲ ಮದುವೆ ಆದವರೆಲ್ಲ ಹೋಗಿ ಅವರಿಗೆ ಇದು ಮಾಡ್ತಾ ಇದ್ರು, ಅವ್ರನ್ನ ಬಲಾತ್ಕಾರವಾಗಿ ಅವರಿಗೆ ಬೆಂಕಿಗೆ ತಳ್ತಾ ಇದ್ರು ಅನ್ನತಕ್ಕಂತಹ ಕ್ರೌರ್ಯ ಇರಲಿಲ್ಲ. ಯಾಕೆಂದರೆ ಕುಂತಿನೂ ಇದು ಮಾಡಲಿಲ್ಲ, ಕುಂತಿ ಏನು ಮಾಡಿದ್ರು ಅವಳು ಜವಾಬ್ದಾರಿ ತೊಗೊಂಡು ಮಕ್ಕಳನ್ನು ನಾನು ಪೋಷಿಸ್ತೀನಿ ಅಂತ ಇಡ್ಲು. ಆದರೆ ಗಂಡನ ಬಿಟ್ಟು ಅನುಗಾಲವು ಸಹಿಸಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥವರು ಆ ರೀತಿ ಸಹಗಮನವನ್ನು ಮಾಡ್ತಾಯಿದ್ರು. ಮುಂದೆ ಆ ರೀತಿ ಅದೇ ರೀತಿ ಕೆಲವು ಇದರಲ್ಲೆಲ್ಲ ಆ ಪರಂಪರೆ ಸಹಗಮನ ಅನ್ನತಕ್ಕಂಥದ್ದು ಅನುಗಮನ ಇತ್ಯಾದಿಗಳೆಲ್ಲ ಬರುತ್ತೆ. ಹಾಗೆಯೇ ಅನ್ನ ಗಂಡನ ಒಂದು ಆ ಪಾರ್ಥಿವ ಶರೀರದ ಒಂದು ಇಲ್ಲ ಅಂದಾಗ, ಅನುಪಸ್ಥಿತಿ ಇದ್ದಾಗ, ಆ ಒಂದು ಮರಣದ ಒಂದು ಸುದ್ದಿ ಕೇಳಿದಾಗಲೇ ಅದು ಸಿದ್ಧಿಸಿದಾಗ ಅವರು ಪ್ರಾಣತ್ಯಾಗ ಮಾಡ್ತಾಯಿದ್ರು. ಸಾಮಾಜಿಕವಾಗಿ ಹಿನ್ನೆಲೆ ಇದೆಲ್ಲ ತೆಗೆದುಕೊಂಡಾಗ ಇದೆಲ್ಲ ಹೇಗೆ ಏನು ಎಂತ ಅನ್ನೋದೆಲ್ಲ ನಾವು ಚರ್ಚೆ ಮಾಡಿದ ಹೋದಾಗ ಇಲ್ಲಿ ಅವರಲ್ಲಿರತಕ್ಕಂಥ ಅನ್ಯೋನ್ಯತೆ ಮತ್ತು ಯಶಸ್ಸು ಅವರಿಗಿದಾಗಿತ್ತು. ಎರಡನೇದಾಗಿ ಆಗಿನ ಇದರಲ್ಲಿ ಏನಾಗ್ತಾ ಇತ್ತು, ಅವರನ್ನು ಅಪಹರಣ ಮಾಡಿ ಇನ್ನೊಬ್ಬರು ಅವರನ್ನು ಅನುಭವಿಸ್ತಕ್ಕಂಥ ಒಂದು ಭೋಗ ವಸ್ತುವಾಗಿ ಕಾಣ್ತಾ ಇರತಕ್ಕಂಥ ಸಂಭವ ಇದ್ದರಿಂದ ವೈದೇಶಿಕರ ಆಕ್ರಮಣವು ಕೂಡ ಅದೆಲ್ಲ ಇರ್ತಾ ಇತ್ತು. ಸ್ತ್ರೀಯರು ಅಂದರೆ ಅವರಿಗೆ ಒಂದು ಬಹಳ ಶೀಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು ಅವರಿಗೆ. ಹಾಗೆ ಶೀಲ ಸಂರಕ್ಷಣೆಯೇ ಅವ್ರಿಗೆ ಮುಖ್ಯವಾಗಿತ್ತು. ಬೇರೆ ಇರತಕ್ಕಂಥದ್ದನ್ನು ಅಪಪ್ರಚಾರಗಳು ಮತ್ತೊಂದು ಮಾತನ್ನು ಕೇಳಿದ್ರೆ ಅದನ್ನು ಸಹಿಸ್ತಾ ಇರಲಿಲ್ಲ ಅವರು. ಹಾಗಾಗಿ ಅದನ್ನೆಲ್ಲ ಕೇಳಿಕೊಂಡು ಆ ರೀತಿ ಮಾತುಗಳು ಬಂದರೆ ಆ ಥರದಕ್ಕೆ ಆಸ್ಪದನ ಕೊಡೋದಕ್ಕಿಂತ ಅಂಥ ಚುಚ್ಚು ಮಾತುಗಳಿಂದ ಕೇಳಿ ಅದರಿಂದ ಒಂದು ಅನುಭವಿಸೋದು ಬದಲಾಗಿ ಅದನ್ನು ಜೊತೆಗಿನಲ್ಲಿ ಅಗ್ನಿ ಪ್ರವೇಶ ಮಾಡೋದು ಅತ್ಯಂತ ಸೂಕ್ತ ಅಂತ ಹೇಳ್ಬಿಟ್ಟು ಭಾವಿಸಿ ಅವರು ಆ ಅಗ್ನಿಗೆ ಆಹುತಿ ಆಗ್ತಾಯಿದ್ರು. ಹಾಗಾಗಿ ಇದು ಆವತ್ತಿನ ಕಾಲದ ಸ್ತ್ರೀಯರ ಒಂದು ಅಷ್ಟು ಅವರ ಒಂದು ಸ್ಥಿರತೆ, ಧೈರ್ಯ ಮತ್ತು ಆ ಪಾತಿವೃತ್ಯ ಗಂಡನದಿಗೆ ಎಷ್ಟು ಅಂತ. ಇವಾಗ ನಾವೆಲ್ಲ ಇವತ್ತಿನ ಕಾಲದಲ್ಲಿ ಅದೆಲ್ಲ ಇಲ್ಲ. ಇವಾಗೆಲ್ಲ ನಾವೆಲ್ಲ ಮಾಡ್ತೀವಿ ಆದಾಯ ಇತ್ಯಾದಿಗಳಲ್ಲಿ

0: ಏನು ಓದಿದಾನೆ ಇನ್ನೊಂದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಕೇವಲ ಅಷ್ಟಲ್ಲಿ ಮಾತ್ರ ವ್ಯಾವಹಾರಿಕವಾಗಿ ದೃಷ್ಟಿನಲ್ಲಿ ಮಾತ್ರ ನಾವು ಒಂದು ಕೋಣದಲ್ಲಿ ನೋಡ್ತೀವಿ ಹೊರತು ಪರಸ್ಪರ ಗಂಡ ಹೆಂಡತಿಯಲ್ಲಿ ಪ್ರೀತಿ ವಿಶ್ವಾಸಗಳು ಇವತ್ತಿನ ಕಾಲದಲ್ಲಿ ಕಣ್ಮರೆ ಆಗ್ತಾ ಇದೆ. ಹಾಗಾಗಿ ಇವ್ರದ್ದೆಲ್ಲ ನಾವು ನೋಡಿದಾಗ ಶಾಸನಗಳದೋ ಮತ್ತೊಂದೋ ಸಾಹಿತ್ಯಗಳ ಪ್ರಾಚೀನ ಸಾಹಿತ್ಯಗಳನ್ನು ಕಂಡಾಗ ಅದನ್ನು ಅವಶ್ಯವಾಗಿ ಓದಬೇಕು. ಇದರಿಂದ ಒಂದು ನಮ್ಮ ಭಾರತೀಯ ಪರಂಪರೆಯ ಒಂದು ದಾಂಪತ್ಯ ಅನ್ಯೋನ್ಯತೆ ಇದೆಲ್ಲ ನಮಗೆ ಒಂದು ಮಾರ್ಗದರ್ಶಕವಾಗಿರುತ್ತೆ. ಉತ್ತಮ ಒಂದು ಬಾಳನ್ನು ನಡೆಸಲು ನಮಗೆ ಒಂದು ಅನುಕೂಲವಾಗುತ್ತೆ. ಸಾರ್ಥಕವಾದ ಜೀವನ ನಡೆಸಬಹುದು.
1: ದೇಕಬ್ಬೆ ಒಬ್ಬರು ಮಹಾಸತಿಯಾದ ನಂತರ ಆಕೆಯ ಪರಂಪರೆಯು ಒಂದು ಕುಂತನ ಬೆಳತೂರು ಗ್ರಾಮದ ಜನರ ಮೇಲೆ, ವಿಶೇಷವಾಗಿ ಮಹಿಳೆಯರ ಮೇಲೆ ಯಾವ ರೀತಿ ಒಂದು ಸಾಮಾಜಿಕ ಮತ್ತು ನೈತಿಕ ಪ್ರಭಾವವನ್ನು ಬೀರಿದೆ, ಜೊತೆಗೆ ಗ್ರಾಮದ ಜನರು ಯಾವ ರೀತಿ ಒಂದು ಭಾವನಾತ್ಮಕ ಸಂಬಂಧವನ್ನು ಈ ಒಂದು ಶಾಸನದ ಜೊತೆಗೆ ಹೊಂದಿದ್ದಾರೆ, ಜೊತೆಗೆ ವರ್ಷಕ್ಕೊಮ್ಮೆ ಯಾವುದಾದ್ರೂ ವಿಶೇಷ ಪೂಜೆಗಳು ಅಥವಾ ಪುನಸ್ಕಾರಗಳು ಏನಾದರೂ ಇಲ್ಲಿ ಪ್ರಸ್ತುತ ನಡೀತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಪ್ರಭಾವಗಳು ಬೀರಬೇಕು ಅಂದರೆ ಹೇಳಿದ ಹಾಗೆ ಬಿನಕಲ್ಲಮ್ಮ ಅಂತ ಹೇಳಿ ಇದು ಮಾಡಿದ್ದರಿಂದ ಅವರು ಪ್ರಾಯಶಃ ಒಂದು ಭತ್ತದಲ್ಲಿ ಇದಾದಾಗ ಒಂದು ಮೊದಲು ಫಸಲು ಬಂದಾಗ ಅಲ್ಲೇನು ಪೂಜೆ ಮಾಡೋದು ಆ ಥರದ್ದೇನೋ ಒಂದು ಇಟ್ಕೊಂಡಿದ್ದಾರೆ. ಆ ಸುತ್ತಮುತ್ತ ಜಮೀನಲ್ಲಿ ಇರ್ತಕ್ಕಂಥವರು ಮಾಡ್ತಾ ಇರ್ತಕ್ಕಂಥ ಮತ್ತು ಚಕ್ಕೂರು ಮತ್ತು ಈ ಊರಲ್ಲೂ ಕೆಲವರು ಒಂದು ನಾಮದಾರಿ ಗೌಡರುಗಳು ಬಂದಿದ್ದರಲ್ಲಿ ಕೆಲವರು ಹೋಗ್ಬೋದು ಅಂತ ಕೇಳ್ಬಿಟ್ಟಿದ್ವಿ. ಹಾಗಾಗಿ ಅದನ್ನು ಇನ್ನೂ ದೊಡ್ಡ ಜಾತ್ರೆಯಾಗಿ ಏನು ಮಾಡ್ತಿಲ್ಲ. ಕೆಲವೇ ಒಂದು ಇವಾಗಿರೋರೇ ಇಲ್ಲಿ ವಾಸವಾಗಿರ್ತಕ್ಕಂಥವ್ರು ಕೆಲವು ಮಂದಿ ಇರ್ತಾರೆ, ಅವರು ಅದನ್ನೇನೋ ಒಂದು ಮಾಡಿಕೊಂಡು ಅದು ಸರಳವಾಗಿ ಒಂದು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದೇಕಬ್ಬೆ ಅನ್ನತಕ್ಕಂಥ ಶಾಸನ ಇಂಥದ್ದಿದೆ, ಆಕೆ ದೇಕಬ್ಬೆ ಅನ್ನೋ ಹೆಸರು ಗೊತ್ತಿರೋದೆ ಪ್ರಾಯಶಃ ಈ ಶಾಸನವನ್ನು ಒಂದು ಅಧ್ಯಯನ ಮಾಡಿದ ಮೇಲೆ ಪರಿಚಯವಾಗಿರುತ್ತೆ. ಪ್ರಾಯಶಃ ಇಲ್ಲಿ ಹಿಂದೆ ಎಲ್ಲ ಸ್ವಲ್ಪ ಯಾರೂ ಇಲ್ಲಿ ಹೆಚ್ಚಾಗಿ ಹೆಣ್ಣುಮಕ್ಕಳುಗಳು ಯಾರೂ ಓದ್ತಿರಲಿಲ್ಲ. ಇತ್ತೀಚಿಗೆ ಒಂದು ಆಧುನಿಕ ಒಂದು ಶಿಕ್ಷಣ ಪದ್ಧತಿ ಬಂದ ಮೇಲೆ ಇತ್ತೀಚೆಗೆ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಅದೊಂದು ಏನಪ್ಪ ಇತ್ತು ಅಂದರೆ ಒಂದು ಪೂಜಾ ಸ್ಥಾನ ಏನೋ ಒಂದು ಇತ್ತು ಅಂತ ಹೇಳಿದ ಹಾಗೆ, ಒಂದು ಶಕ್ತಿ ದೇವತೆ ಒಂದು ಸ್ಥಾನ ಆ ಪೂರ್ವಾಪರಗಳೆಲ್ಲ ಗೊತ್ತೆ, ಆದರೆ ಒಂದು ಗೌರವ ಇರ್ತಾ ಇತ್ತು. ಹಾಗಾಗಿ ಇಲ್ಲೂ ಕೂಡ ಒಂದು ಏನಾಗಿದ್ದಾರೆ ಅಂದರೆ ಒಂದು ಅನ್ಯೋನ್ಯತೆ ಆ ಇದರದೆಲ್ಲ ಈಗಲೂ ಕೂಡ ಈ ಗ್ರಾಮದಲ್ಲಿ ಇದೆ. ಹಾಗಾಗಿ ಆಕೆನ ದೇವತೆಯಾಗಿ ಒಂದು ಭಾವಿಸ್ತಕ್ಕಂಥದ್ದು ಒಂದು ಇದಿದೆ. ಆದರೆ ದೇಕಬ್ಬೆ ಅನ್ನತಕ್ಕಂಥದ್ದು ಇವಾಗ ಹೊರಗೆ ಬಂದ ಮೇಲೆ ಅವ್ರ ಹೆಸರು ಗೊತ್ತಿದೆ, ಬಟ್ ಅದಕ್ಕೆ ಮೊದಲು ಯಾವ ಒಬ್ಬಳು ಸತಿ ಇದಾಗಿದ್ಲು ಅನ್ನತಕ್ಕಂಥದ್ದನ್ನು ಗ್ರಾಮಸ್ಥರು ತಿಳ್ಕೊಂಡಿದ್ರು. ಈಗೆಲ್ಲ ಸ್ವಲ್ಪ ಮಾಧ್ಯಮಗಳೆಲ್ಲ ಬಂದ ಮೇಲೆ ಆಕೆಯ ಹೆಸರೆಲ್ಲ ಗೊರ್ಪರಿಚಿಯಾಗಿ ಈ ಥರ ತಿಳಿದಿದೆ.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಕೆ ಬೆಳತೂರು ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ವಿನಯ್ ಬಿಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಯತೀಶ್ ರವರು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ಈ ಸೇಯ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
6: ನಾನು ತಡೆಯುತ್ತೇನೆ.
5: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
6: ಶಾಲೆಯಲ್ಲಿ ಮೇಸ್ಟ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
5: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
7: ಹೌದಾ ಪಟ್ಟಿಂಗ್, ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
6: ಸಿಗೋದಿಲ್ಲ,
8: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
8: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
9: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
10: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
11: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 30 ರೂಪಾಯಿ, ಪೆನ್ಸಿಲ್ ಬೀನಿಸ್ 40 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ.

ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಮಧ್ಯಾಹ್ನ 2:00-5:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಉತ್ತಮ ಅಭ್ಯಾಸಗಳನ್ನು ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಲಾಭಕಾರಿಯಾಗುತ್ತದೆ. ಬೆಳೆಯುವ ಮಕ್ಕಳು ತಮ್ಮ ಪೋಷಕರನ್ನ ಎಲ್ಲಾ ರೀತಿಯಲ್ಲೂ ಅನುಸರಿಸುವುದರಿಂದ ಮಕ್ಕಳ ಮುಂದೆ ಉತ್ತಮ ಉದಾಹರಣೆಗಳನ್ನು ಸೃಷ್ಟಿ ಮಾಡುವುದು ಹೆತ್ತವರ ಜವಾಬ್ದಾರಿಯಾಗಿರುತ್ತದೆ. ಸಮತೋಲನ ಆಹಾರವು ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಜೀವನ ಅಭ್ಯಾಸ ಆಗಿರುವುದರಿಂದ ಮಕ್ಕಳ ಆಹಾರದ ಆಯ್ಕೆಯ ವಿಚಾರದಲ್ಲಿ ಜಾಗರೂಕತೆ ವಹಿಸುವುದು ಅಗತ್ಯವಾಗಿದೆ. ಮಕ್ಕಳಿಗೆ ವಿವಿಧ ಆಹಾರಗಳನ್ನು ಪರಿಚಯಿಸುವಾಗ ಸಂಸ್ಕರಿಸಿದ ಆಹಾರಗಳು ಮತ್ತು ಬೇಕರಿ ಆಹಾರಗಳನ್ನು ಮಕ್ಕಳಿಗೆ ಪರಿಚಯಿಸಬಾರದು. ಎಣ್ಣೆಯಲ್ಲಿ ಕರೆದ ಆಹಾರಗಳು ಮತ್ತು ಸಕ್ಕರೆಯ ಅಂಶ ತುಂಬಿರುವ ಕಾರ್ಬೋಹೈಡ್ರೇಟ್ ಪಾನೀಯಗಳು ಮಕ್ಕಳಿಂದ ದೂರವಿರಬೇಕು. ಕಳೆದ ತಲೆಮಾರಿನ ಮಕ್ಕಳು ಇದೇ ಮಾದರಿಯ ಕಾರ್ಬೋನೇಟೆಡ್ ಪಾನೀಯಗಳನ್ನು ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ತಿಂದು ತಮ್ಮ ಜೀವನ ಶೈಲಿ ಮತ್ತು ಆರೋಗ್ಯವನ್ನು ಹಾಳು ಮಾಡಿಕೊಂಡರು. ವಾಣಿಜ್ಯ ಕಾರಣಗಳಿಗಾಗಿ ಬಂದ ಟಿವಿ ಜಾಹೀರಾತುಗಳು ಇಂತಹ ಆಹಾರ ಮತ್ತು ಪಾನೀಯಗಳನ್ನು ಯುವ ತಲೆಮಾರುಗಳಿಗೆ ಮಾರುವುದರಲ್ಲಿ ಯಶಸ್ವಿಯಾದವು. ಆದರೆ ಇಂದಿನ ದಿನ ನಮಗೆ ನಾವು ಉತ್ತಮವಾದ ಆಹಾರವಲ್ಲವೆಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದೆ. ಹಾಗಾಗಿ ಮನೆಯಲ್ಲಿ ಆಹಾರಗಳ ಪ್ರಾಮುಖ್ಯತೆ ಬಗ್ಗೆ ಮಕ್ಕಳಲ್ಲಿ ಅರಿವು ಹೆಚ್ಚಿಸಬೇಕು. ಹಸಿ ತರಕಾರಿ, ಹಣ್ಣುಗಳು, ಧಾನ್ಯಗಳು ಮತ್ತು ಬೀಜಗಳು ನಮಗೆ ಅಗತ್ಯವಿರುವ ನಾರಿನ ಅಂಶವನ್ನು ನೀಡುವುದರಿಂದ ಮಕ್ಕಳಲ್ಲಿ ಮಲಬದ್ಧತೆಯ ಸಮಸ್ಯೆಗಳು ಬರುವುದಿಲ್ಲ. ಸಮತೋಲನ ಆಹಾರದಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯು ಉತ್ತಮವಾಗುತ್ತದೆ.

0: ಮೊದಲ 5 ವರ್ಷಗಳು ಮಕ್ಕಳ ಮೆದುಳಿನ ವಿಕಾಸನದ ದೃಷ್ಟಿಯಿಂದ ಬಹಳ ಪ್ರಮುಖವಾದ ಸಮಯವಾಗಿದೆ. ಈ ಸಮಯದಲ್ಲಿ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅನುಭವಿಸಬೇಕು. ಕಾಡು ಪರಿಸರ, ಪಶು ಪಕ್ಷಿಗಳು, ಪಶು ಪಕ್ಷಿಗಳನ್ನು ಗಮನಿಸುತ್ತಾ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಆದರೆ ಹೆಚ್ಚಿನ ಮಕ್ಕಳು ತಮ್ಮ ಬಾಲ್ಯವನ್ನು ಟಿವಿ, ಮೊಬೈಲ್ ಸ್ಕ್ರೀನ್ ನೋಡುವುದರ ಮೂಲಕ ಕಳೆದು ಬಿಡುತ್ತಾರೆ ಮತ್ತು ಅವುಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಇದರಿಂದ ಅವರ ಏಕಾಗ್ರತೆ ಕಡಿಮೆಯಾಗುವುದರ ಜೊತೆಗೆ ವಿವಿಧ ರೀತಿಯ ಮಾನಸಿಕ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮಕ್ಕಳು ಮೊಬೈಲ್, ಟಿವಿ ಅಥವಾ ಅಂತರ್ಜಾಲದಲ್ಲಿ ಲಭ್ಯವಿರುವ ದೃಶ್ಯಾವಳಿಗಳನ್ನು ವೀಕ್ಷಿಸಿದರೂ ಅದು ಅವರ ಮನಸ್ಸಿಗೆ ತಕ್ಕದ್ದಾಗಿರಬೇಕು ಮತ್ತು ತಮ್ಮ ಹೆತ್ತವರ ಜೊತೆಗೆ ಅವರು ವೀಕ್ಷಿಸುವುದು ಸೂಕ್ತವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ವಿವಿಧ ರೀತಿಯ ಆನ್ಲೈನ್ ಬುಲ್ಲಿಂಗ್ ಮಾದರಿಯ ದೌರ್ಜನ್ಯಗಳು ಹೆಚ್ಚಾಗಿರುವ ಕಾರಣ ಮಕ್ಕಳು ಸಾಮಾಜಿಕ ಜಾಲತಾಣದಿಂದ ದೂರವಿರಬೇಕು. ಈ ಕುರಿತಾಗಿ ಪ್ರಪಂಚದ ಮುಂದುವರೆದ ದೇಶಗಳು ಸೂಕ್ತ ಕಾನೂನು ಕ್ರಮಗಳನ್ನು ಜಾರಿ ಮಾಡಿವೆ. ದೇಹವು ಆರೋಗ್ಯವಾಗಿದ್ದಲ್ಲಿ ಮಾತ್ರ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು. ಮಕ್ಕಳಿಗೆ ಪಾಠದ ಜೊತೆಗೆ ಆಟದ ಮಹತ್ವವನ್ನು ಚಿಕ್ಕ ವಯಸ್ಸಿನಲ್ಲಿ ಕಲಿಸಬೇಕು. ನಿತ್ಯ ವ್ಯಾಯಾಮ ಮಾಡುವುದು ಮತ್ತು ವಿವಿಧ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಮಕ್ಕಳ ಸರ್ವತೋಮುಖ ವ್ಯಕ್ತಿತ್ವದ ವಿಕಸನವಾಗುವುದು. ಲಿಫ್ಟ್ ಬಳಸದೆ ಮೆಟ್ಟಲುಗಳನ್ನು ಬಳಸುವುದರಿಂದ ಹಿಡಿದು ತಮ್ಮ ಮನೆಯ ಸ್ವಚ್ಛತಾ ಕೆಲಸವನ್ನು ತಾವೇ ಮಾಡಿಕೊಳ್ಳುವುದನ್ನು ಮಕ್ಕಳಿಗೆ ಕಲಿಸಬೇಕು. ಇಡೀ ಕುಟುಂಬವು ಊಟ ಮಾಡಲು ಸಮಯ ನಿಗದಿ ಮಾಡಿಕೊಂಡು ಜೊತೆಯಾಗಿ ಊಟ ಮಾಡುವಂತೆ ನಿತ್ಯ 1 ಗಂಟೆ ಸಮಯವನ್ನು ಜೊತೆಯಾಗಿ ವ್ಯಾಯಾಮ ಮಾಡಲು ಮೀಸಲಿಡಬಹುದು. ಈ ರೀತಿಯ ಚಟುವಟಿಕೆಗಳಿಂದ ಉತ್ತಮ ಅಭ್ಯಾಸಗಳು ಮಕ್ಕಳು ಮನೆಯಿಂದಲೇ ಕಲಿಯುತ್ತಾರೆ. ಸಮಾಜದಲ್ಲಿ ಪ್ರಚಲಿತವಾಗಿರುವ ದುರಭ್ಯಾಸಗಳಿಂದ ಮಕ್ಕಳು ದೂರವಿರಬೇಕಾದರೆ ಹೆತ್ತವರು ಅಂತಹ ಅಭ್ಯಾಸಗಳಿಂದ ದೂರವಿದ್ದು ಮಾದರಿ ಎನಿಸಿಕೊಳ್ಳುವುದು ಮುಖ್ಯವಾಗಿದೆ. ಗುಟ್ಕಾ, ಬೀಡ ಮುಂತಾದ ಪದಾರ್ಥಗಳು ಬಾಯಿಯ ಆರೋಗ್ಯವನ್ನು ಹಾಳು ಮಾಡುವುದರ ಜೊತೆಗೆ ಕ್ಯಾನ್ಸರ್ ಕಾಯಿಲೆಗೂ ಕಾರಣವಾಗಬಹುದು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಚಿಕ್ಕ ಮಕ್ಕಳು ತಮ್ಮ ಶಾಲಾ ದಿನಗಳಿಂದ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಪ್ರವೇಶ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದರಿಂದ ಹಿಡಿದು ತಮ್ಮ ಜೀವನ ಕಟ್ಟಿಕೊಳ್ಳುವ ಚಿಂತೆಯು ಅವರನ್ನು ಕಾಡುತ್ತಿದೆ. ಇಂತಹ ಒತ್ತಡಗಳು ನಿರ್ವಹಿಸಲು ಯೋಗ, ಧ್ಯಾನ ಸಹಕಾರಿಯಾಗಿದೆ. ಮಾನಸಿಕ ಒತ್ತಡದ ಬಗ್ಗೆ ಸಣ್ಣ ಮಕ್ಕಳಿಗೆ ಸೂಕ್ತ ಮಾಹಿತಿ ಇದ್ದರೆ ಅವರು ಆತಂಕಕ್ಕೆ ಒಳಗಾಗುವುದಿಲ್ಲ. ನಿದ್ರೆಯು ಸಮರ್ಪಕವಾಗಿರುವುದು ಮಕ್ಕಳ ಸ್ಮರಣಾ ಶಕ್ತಿ ಮತ್ತು ಏಕಾಗ್ರತೆಯ ದೃಷ್ಟಿಯಿಂದ ಅಗತ್ಯವಾಗಿದೆ. ನಿತ್ಯ ಕನಿಷ್ಠ ಪಕ್ಷ 8 ಗಂಟೆಗಳ ನಿದ್ರೆ ಮಕ್ಕಳಿಗೆ ಅಗತ್ಯವಾಗಿ ಇರಬೇಕಾಗುತ್ತದೆ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವ ಶಿಸ್ತನ್ನು ರೂಢಿಸಿಕೊಳ್ಳುವುದರಿಂದ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು. ಸಂಜೆಯ ನಂತರ ಕಾಫಿ, ಟೀ ಮತ್ತು ಮೊಬೈಲ್ ವೀಕ್ಷಣೆ ಕಡಿಮೆ ಮಾಡುವುದರಿಂದ ನಿದ್ರಾಹೀನತೆ ಕಡಿಮೆಯಾಗುವುದು. ಮಕ್ಕಳಿಗೆ ಉತ್ತಮ ಹವ್ಯಾಸಗಳನ್ನು ಕಲಿಸುವುದರ ಮೂಲಕ ಅಥವಾ ಅವರಿಗೆ ಇಷ್ಟವಿರುವ ಕ್ರೀಡೆಗೆ ಸೇರಿಸುವುದರ ಮೂಲಕ ಆ ವಯಸ್ಸಿನ ಉತ್ಸಾಹವನ್ನು ತಣಿಸಬಹುದು. ಆರೋಗ್ಯದ ವಿಚಾರದಲ್ಲಿ ಉತ್ತಮ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ನಂತರ ಚಿಕಿತ್ಸೆ ನೀಡಿ ಆರೋಗ್ಯ ಸರಿಪಡಿಸಿಕೊಳ್ಳುವುದಕ್ಕಿಂತ ಉತ್ತಮವಾದ ಕೆಲಸವಾಗಿದೆ. ಕೇಳುಗರೆ, ಕೇಳುತ್ತಿರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?

0: ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 7ನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಸಂಶಯಂ. ನನ್ನನ್ನು ಅನುಗಾಲವೂ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯಾ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡುವಂತಿದ್ದಾನೆ. ಅಂತಂದರೆ ಆಧ್ಯಾತ್ಮ ಆಗಲಿ ಅಥವಾ ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದ್ರಿಂದೆಲ್ಲ ಆಗಲಿ, ಕೇವಲ ನಾವು ಸುಮ್ಮನೆ ದೇವರನ್ನು ಚಿಂತಿಸ್ಕೊಂಡೇ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅಥವಾ ದೇವರನ್ನೇ ಧ್ಯಾನ ಮಾಡುತ್ತಾ ಸುಮ್ಮನೆ ಒಂದು ಕಡೆಗೆ ಇರುವುದು ಅಂತಲ್ಲ. ನಿನ್ನ ಕರ್ಮಗಳೇನಿದೆ, ನಿನ್ನ ಕೆಲಸಗಳೇನಿದೆ, ನಿನ್ನ ಕಾರ್ಯಗಳನ್ನೇನಿದೆ ಅದನ್ನೆಲ್ಲ ಮಾಡ್ತಾ ಇರು. ಆದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರನ್ನೇ ಚಿಂತಿಸಿ ದೇವರಿಗೆ ಅರ್ಪಣೆ ಮಾಡುತ್ತಾ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಅದನ್ನೇ ದೇವರನ್ನು ಸ್ಮರಿಸುತ್ತಾ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಹೇಳುವುದಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸುರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲಿಯೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿರಬೇಕು. ಅವನ ಸ್ಮರಣೆಯ ಹೆಗಲನ್ನೇರಿ ಈ ಜೀವ ಹಾರಿ ಹೋಗಬೇಕು. ಶ್ರೀಕೃಷ್ಣ ಬರೀ ನನ್ನನ್ನು ಚಿಂತಿಸುತ್ತಿರು ಎಂದು ಮಾತ್ರ ಹೇಳೋದಿಲ್ಲ. ಚಿಂತಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದೂ ಅಲ್ಲ. ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅದೇ ರೀತಿ ಆ ಭಗವಂತ ಬಂದು ನಮ್ಮನ್ನು ಕರೆದಾಗ ನಾವು ಹೋಗೋದಕ್ಕೂ ಕೂಡ ಸಿದ್ಧವಾಗಿರಬೇಕು. ಇದು ಬರೀ ಸಾವಿಗೆ ಅಣಿಯಾಗುವುದು ಮಾತ್ರವಲ್ಲ, ಅವನು ಬದುಕಿರುವುದಕ್ಕೂ ಅಣಿಯಾಗಿರುವವನು. ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಮೃತ್ಯುವನ್ನೇ ಎದುರು ನೋಡುತ್ತಿರುವವನಿಗೆ

ಈ ಪ್ರಪಂಚದ ಯಾವ ಕಾರ್ಯದಲ್ಲಿ ತೊಡಗಿರುವುದಕ್ಕೂ ಕೂಡ ಉತ್ಸಾಹವಿಲ್ಲ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಇರುವವನು ಸಾವಿನ ಚಿಂತೆಯನ್ನು ಮಾಡಲಾರ. ಅದರಷ್ಟು ಕಂಪನಕಾರಿ ಮತ್ತಾವುದೂ ಇಲ್ಲ. ಹಾಗಾಗಿ ಈ ಪ್ರಪಂಚಕ್ಕೆ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಇರುವವನು ಈ ಜಿಗಣೆಯಂತೆ. ಆ ಒಂದು ಪ್ರಾಪಂಚಿಕವಾದ ಕೆಲಸವನ್ನ ಬಿಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೆ ಯೋಗಿ, ಆ ಯೋಗಿಯಾದರೂ ಎರಡಕ್ಕೂ ಕೂಡ ಸಿದ್ಧವಾಗಿರ್ತಾನೆ. ಇರುವ ತನಕ ಈ ಪ್ರಪಂಚದಲ್ಲಿ ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದೇ ಮೇಲು ಅಂತ ಹೇಳಿ ಈ ಕರ್ಮದ ನೊಗಕ್ಕೆ ತನ್ನ ಹೆಗಲನ್ನು ಕೊಟ್ಟಿರ್ತಾನೆ ಒಬ್ಬ ಯೋಗಿ. ಅದೇ ರೀತಿ ಆ ಯೋಗಿಗೆ ಅದೇ ಕೆಲಸದ ಮಧ್ಯೆ ಮೃತ್ಯುವಿನ ಕರೆ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ತನ್ನ ಕೈಯನ್ನು ತೊಳೆದುಕೊಂಡು ಆ ಮೃತ್ಯುವಿಗೆ ತನ್ನ ಕೊರಳನ್ನು ಒಡ್ಡಿ ತನ್ನನ್ನೇ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಈ ಪ್ರಾಣವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾನೆ ಆ ಯೋಗಿ. ಹಾಗಾಗಿ ಇಂಥ ಒಂದು ಎಲ್ಲದ ಒಂದು ಸ್ಥಿತಿಗೆ ಯಾರು ಸಿದ್ಧ ಆಗಿರ್ತಾನಲ್ಲ, ಅವನು ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯವಾಗುತ್ತೋ ಆಗ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಅದ್ದಿರಬೇಕು, ಅವನಲ್ಲಿಯೇ ಮುಳುಗಿರಬೇಕು. ಆಗ ಮನಸ್ಸು ಪವಿತ್ರವಾಗುತ್ತೆ, ಪರಿಶುದ್ಧವಾಗುತ್ತೆ. ಪ್ರಪಂಚದ ಗಾಣಕ್ಕೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ಅದು ಅರೆದು ನಿಸ್ಸಾರ ಮಾಡುವುದು. ಅದೇ ಭಗವಂತನಿಗೆ ಅರ್ಪಿಸಿದರೆ ಅದನ್ನು ಅಮೃತದಿಂದ ತುಂಬುತ್ತಾನೆ ಅವನು. ಹಾಗೆಯೇ ಬುದ್ಧಿಯನ್ನು ಭಗವಂತನ ಕಡೆಗೆ ಹರಿಸಿದರೆ ಅವನ ಮಹಿಮೆ ಅರ್ಥವಾಗುತ್ತಾ ಬರುತ್ತೆ, ಜೀವನವನ್ನ ಶಾಂತಿಯಿಂದ ತುಂಬುತ್ತಾನೆ. ಯಾವಾಗ ಪ್ರಪಂಚಕ್ಕೆ ಅರ್ಪಿಸುತ್ತೇವೆಯೋ ಅದರಿಂದ ಹೆಚ್ಚು ಲಾಭ ಮತ್ತು ಕೀರ್ತಿ ಮುಂತಾದವು ಬರುವಂಥದ್ದು. ಆದರೆ ಬುದ್ಧಿಯೆಲ್ಲ ಎಂಜುಲಾಗಿ ಬಿಡುತ್ತೆ. ಇದರಿಂದ ಶಾಂತಿ ಸಮಾಧಾನ ಸಿಲುಕದು ನಮಗೆ. ಹಾಗಾಗಿ ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಅತ್ಯಮೋಘವಾದಂತಹ ಮನಸ್ಸು ಮತ್ತು ಬುದ್ಧಿಯನ್ನು ಇಟ್ಟು ಕಳಿಸಿರ್ತಾನೆ. ನಾವು ಯಾವಾಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆಯೋ ಆಗ ಅದು ಸಾರ್ಥಕವಾಗುತ್ತೆ. ಪ್ರಪಂಚಕ್ಕೆ ಅರ್ಪಿಸಿದರೆ ಅದು ವ್ಯರ್ಥವಾಗುತ್ತೆ. ಇದರಿಂದ ಸಂಸಾರದ ಗಾಣವನ್ನು ನಾವು ಈ ಬಡ ಎತ್ತುಗಳಂತೆ ಎಳಿಬೇಕಾಗಬಹುದು. ಅದೇ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಿದರೆ ನಿಜವಾಗಿಯೂ ಕೂಡ ಅದು ಸಾರ್ಥಕ್ಯವನ್ನು ಪಡೆಯುತ್ತೆ. ಹಾಗಾಗಿ ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯ ಅಂತಂದರೆ ಸಮಾಜದಲ್ಲಿ ಸುಖ ಬಾಳ್ವೆಯನ್ನು ನಿರೂಪಿಸುವಂಥದ್ದು. ಅಂತೆಯೇ ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲ ಜನರಿಗೂ ಅನ್ವಯವಾಗುವಂಥ ಒಂದು ಉಪದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನದ ಮಟ್ಟವನ್ನು ಮತ್ತು ಆಂತರಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಅಂಥೇಳಿ ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ ಅಂತ. ಆದರೆ ಆ ವಾದ ಸರಿಯಾದುದಲ್ಲ. ಅವರಿಗೆ ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರೋದಿಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕೆಂಬುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಈ ರೀತಿ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನೆಲೆ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಕೂಡ ಬಾಳಲು ಸಾಧ್ಯವಾಗುವುದು ಎಂದು ಕೂಡ ಹೇಳುತ್ತಾನೆ. ಅಂತಹ ಕರ್ಮಕುಶಲಿಯು ತನ್ನ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನ ಸತ್ಕರ್ಮಗಳನ್ನ ಮಾಡುವ ಮೂಲಕ ಸದುಪಯೋಗಪಡಿಸಿಕೊಳ್ತಾನೆ. ಹಾಗಾಗಿ ಯಾರು ಸದಾ ಭಗವಂತನನ್ನೇ ಸ್ಮರಿಸುತ್ತಾ

ಕರ್ತವ್ಯವನ್ನು ಮಾಡ್ತಾರೋ ಆಗ ಅವರ ಮನಸ್ಸು ಮತ್ತು ಬುದ್ಧಿ ಆ ಭಗವಂತನಿಗೆ ಅರ್ಪಿತವಾಗುತ್ತೆ. ಆ ಮೂಲಕ ಆ ಭಗವಂತನನ್ನೇ ಪಡೆಯುತ್ತಾರೆ ಅನ್ನುವಂತಹ ದಿವ್ಯ ಸಂದೇಶವುಳ್ಳಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಹಾಗಾಗಿ ನಾವೇನು ತಿಂತೀವೋ ಆ ಥರ ಈ ದೇಹ ನಿರ್ಮಾಣವಾಗುತ್ತೆ. ನಾವು ಯಾವುದನ್ನು ಮಿಡಿಯುತ್ತೀವೋ ಹಾಗೆ ರಾಗ ಹೊರಹೊಮ್ಮುತ್ತೆ. ನಾವು ಏನನ್ನು ನೆನೆಸ್ಕೊಳ್ತೀವೋ ಹಾಗೆ ಮನಸ್ಸು ಇರುತ್ತೆ. ಹಾಗಾಗಿ ನಮ್ಮ ಭಾವನೆಗಳು ಸ್ಪಷ್ಟವಾಗಿ, ಸುಲಲಿತವಾಗಿ, ನಿಷ್ಕಲ್ಮಶವಾಗಿ ಇರಬೇಕು ಅಂತಂದಾಗ ನಾವು ಸರಿಯಾಗಿ ನುಡಿಯಬೇಕು, ಸರಿಯಾಗಿ ಮಾತನಾಡಬೇಕು. ಸರಿಯಾಗಿ ನುಡಿದದ್ದೇ ಆದಲ್ಲಿ ಸದ್ವಾಕ್ಯಗಳನ್ನು, ಸತ್ಕರ್ಮಗಳನ್ನು ಮಾಡುತ್ತಾ, ಸದ್ವಿಚಾರಗಳನ್ನೇ ನಾವು ಮಾತಾಡ್ತಾ ಇದ್ದಾಗ ನಮ್ಮ ಭಾವವು ಕೂಡ ಹಾಗೆ ಶುಚಿಯಾಗ್ತಾ ಹೋಗುತ್ತೆ, ಬದ್ಧತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನುಡಿಯಂತೆ ಇದೇ ಭಾವ ಮುದ್ದುರಾಮ ಎನ್ನುವ ಮೂಲಕ ಮುದ್ದುರಾಮನು ಕೂಡ ನಮ್ಮ ಭಾವವನ್ನು ಸರಿಯಾಗಿಟ್ಕೊಳ್ಳೋದಕ್ಕೆ, ನುಡಿಯನ್ನು ಸರಿಯಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣನು ಕೂಡ ಹಾಗೆ ನಿನ್ನ ಮನಸ್ಸು ಬುದ್ಧಿಯನ್ನು ಅರ್ಪಣೆ ಮಾಡಿದಲ್ಲಿ ನೀನು ಆ ಭಗವಂತನನ್ನೇ ಪಡೀತೀಯ ಅನ್ನುವಂಥ ಅಂಶವನ್ನು ಕೃಷ್ಣನು ಕೂಡ ಹೇಳ್ತಾ ಇದ್ದಾನೆ. ಅವರಿಬ್ಬರ ಕಡೆಗೆ, ಅವರಿಬ್ಬರ ಮಾತಿಗೆ ನಮ್ಮ ಚಿತ್ತ ಹರಿಯಲಿ.

ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾ ಗುರುರಾಜ್ ಕರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಎರಡನೇದು ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ, ಮನುಷ್ಯ ಕೆಲವರು ಇರ್ತಾರೆ ಕಷ್ಟ ಬಂದಷ್ಟು ಗಟ್ಟಿಯಾಗಿದ್ದು ಬಿಡ್ತಾರೆ, ಮತ್ತೆ ನೋಡಿರ್ಬೇಕು ಕೆಲವನ್ನ ಕಷ್ಟ ಬಂದು ಬಂದು ಗಟ್ಟಿಯಾಗಿ ಏನಾದರೂ ಫೇಸ್ ಮಾಡ್ತೀನಿ ಅನ್ನೋರು ಇರ್ತಾರೆ, ಇನ್ನು ಕೆಲವೊಂದ್ಚೂರು ಕಷ್ಟ ಬಂದ್ರೆ ಕುಸಿದು ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀತಿ ಶತಕದಲ್ಲಿ ಹೇಳ್ತಾರೆ, ಯಥಾ ಕಂದುಕ ಪಾತೆ, ಒಂದು ಚೆಂಡನ್ನು ತಗೊಂಡು ನೆಲಕ್ಕೆ ಅಪ್ಪಳಿಸಿದ್ರೆ ಅದೇನು ಮಾಡುತ್ತೆ, ಮೇಲೆ ಸಿಗುತ್ತದೆ. ಮತ್ತಷ್ಟು ನೀವು ಎಷ್ಟು ಜೋರಾಗಿ ನೆಲಕ್ಕೆ ಹೊಡಿತೀರೋ ಅಷ್ಟು ಜೋರಾಗಿ ಮೇಲೆ ಕೇಳುತ್ತೆ, ಹಾಗೆ ಅಲ್ವಾ? ಒಂದು ಚೆಂಡ ತಗೊಂಡು ಹೀಗೆ ಬಿಟ್ಟರೆ ಟಪ್ಪ ಅಂತ ಅಷ್ಟೇ ಒಂದು ಬೌನ್ಸ್ ಆಗಿ ಉಳ್ಕೊಳ್ಳುತ್ತೆ. ಅದು ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ್ರೆ ನೀವು ಎಷ್ಟು ಜೋರಾಗಿ ಹೊಡೆದಿದ್ರು ಅಷ್ಟೇ ಜೋರಾಗಿ ಮೇಲೆ ಹೋಗುತ್ತೆ, ಮಣ್ಣಿನ ಮುದ್ದೆ ಹೋಗಿದ್ರೆ ನೆಲಕ್ಕೆ ಅಲ್ಲೇ ಕೂತ್ಕೊಳ್ಳುತ್ತೆ. ಅದು ಹೇಳ್ತಾರೆ, ಧೀರರು ಯಾರಿದ್ದಾರೋ, ಧೈರ್ಯವಂತರು ಯಾರಿದ್ದಾರೋ, ಅವರು ಚೆಂಡಿದ್ದ ಹಾಗೆ ಅಂತ. ಅದಕ್ಕೆ ಯಥಾ ಕಂದುಕ ಪಾತೆ ಮೃತ್ಪರ್ತಿಯಾರೇ ಪತನ್ನಪಿ ಅಂತ ಹೇಳಿ, ಆದ್ರೆ ಮೃತ್ಪಿಂಡ ಪತನ ಯಥಾ ಅಂತ, ಮೃತ್ಪಿಂಡ ಮಣ್ಣಿನ ಮುದ್ದೆ ಹೋಗಿದ್ರೆ ಏನಾಗುತ್ತೆ, ತಕ್ಕಂತ ಕೂತ್ಕೊಂಡ್ಬಿಡುತ್ತೆ, ಹೇಳೋದೇ ಇಲ್ಲ ಮೇಲದು. ಯಾರು ಅಳುಬುರುಕರಾಗಿದ್ದಾರೋ, ಧೀರರಲ್ವೋ, ಅವರು ಮಣ್ಣಿನ ಮುದ್ದೆ ಇದ್ದ ಹಾಗೆ ಅಂತ. ವಿಶ್ವಾಮಿತ್ರ ಮಾತ್ರ ಚೆಂಡಿನ ಹಾಗೆ ಪುಟದಿದ್ದಂಥ ಮನುಷ್ಯ. ಅದರಿಂದ ಅವ್ರ ಬದುಕು ನಮ್ಮ ಮಕ್ಕಳಿಗೆ ಸ್ವಲ್ಪ ಪ್ರಯೋಜನ ಆದೀತು ಅನ್ನುವಂಥ ನಂಬಿಕೆ ನನಗೆ. ಅದಕ್ಕೆ ಹೇಳ್ತೀನಿ, ವಿಶ್ವಾಮಿತ್ರರು ಈ ದುರ್ಬಲ ಹೃದಯಗಳಿಗೆ ಮಹೌಷಧವಾಗಿದ್ದಾರೆ ಅಂತ, ದೊಡ್ಡ ಔಷಧ ಅದು. ಇನ್ನೊಂದು ನನಗೆ ಆಸೆ ಇರೋದು, ರಾಮಾಯಣದ ಮಹತ್ತರ ಸಂದರ್ಭಗಳಲ್ಲಿ ಭಾಗಿಯಾದಂಥವ್ರು ವಿಶ್ವಾಮಿತ್ರರು. ಶ್ರೀರಾಮಚಂದ್ರನ ಎತ್ತಿ ಇಟ್ಟಂಥವ್ರು, ತೋರಿಸ್ತವ್ರು ಜಗತ್ತಿಗೆ. ಬಾಲಕನಾಗಿದ್ದಂಥ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗಿ ಅವ್ರ ಗಾಯತ್ರಿಯನ್ನ ಶಸ್ತ್ರಗಳನ್ನೆಲ್ಲ ತಿಳಿಸಿ ತಾಟಕಿಯನ್ನ ಕೊಲ್ಲಿಸಿ ಅವ್ರ ಕಡೆಯಿಂದ ವಿಶ್ವಾಮಿತ್ರ ಕೊಲ್ಲೋಕೆ ಆಗ್ತಿರ್ಲಿಲ್ವ, ಆಗ್ತಾ ಇತ್ತು. ಆದ್ರೆ ರಾಮನನ್ನು ಎತ್ತಿ ತೋರಿಸಬೇಕಾಗಿದೆ ಜಗತ್ತಿಗೆ, ರಾಮನನ್ನ ಒಂದು ಮುಂದೆ ದೊಡ್ಡ ದೈವ ಅಂತ ತೋರಿಸಿದಂಥವ್ರು ವಿಶ್ವಾಮಿತ್ರರು, ರಾಮಾಯಣದಲ್ಲಿ ಭಾಗಾಗಿದ್ದವರು. ಅದು ಅಲ್ಲದೆ ಮಹಾಭಾರತದ ಮೂಲ ಕಥೆಗೆ ಮೂಲ ರೂಪವಾಗಿದ್ದವರು ವಿಶ್ವಾಮಿತ್ರರು. ನಿಮಗೆಲ್ಲ ಗೊತ್ತು, ಮಹಾಭಾರತದ ಕಥೆ ಶುರುವಾಗೋದೇ ದುಷ್ಯಂತ ಶಕುಂತಲೆಯವರು.

0: ಶಕುಂತಲೆ ಯಾರು? ವಿಶ್ವಾಮಿತ್ರ ಮಗಳು, ಮೇನಕೆ ಮಗಳು. ಅಂದ್ರೆ ಎರಡಕ್ಕೂ, ರಾಮಾಯಣ ಮಹಾಭಾರತಕ್ಕೆ ಎರಡಕ್ಕೂ ಸೇರ್ಕೊಂಡಂಥವ್ರು ಮಹರ್ಷಿಗಳು ವಿಶ್ವಾಮಿತ್ರರು. ಎರಡು ನಮ್ಮ ಮಹಾಕಾವ್ಯಗಳಿಗೆ ಸೂತ್ರ ರೂಪ ಆಗಿದ್ದಂಥವ್ರು ವಿಶ್ವಾಮಿತ್ರರು. ಅವ್ರ ಜೀವನ ಸ್ವಲ್ಪ ನೋಡಬೇಕು ಅಂತ ಅನ್ಸೋದು ಇನ್ನೊಂದು ದೃಷ್ಟಿಯಿಂದ ವಿಶ್ವಾಮಿತ್ರರು ನೋಡಬೇಕು ಅನ್ನಿಸ್ತದೆ ನನಗೆ. ಸಾಮಾನ್ಯವಾಗಿ ನಾವು ಆಳವಾಗಿ ಅವ್ರ ಜೀವನ ನೋಡದೆ ಹೋದಾಗ ಟೀಕೆ ಮಾಡೋದುಂಟು. ಭಾರಿ ಕೋಪಿಷ್ಠ, ಆಗ ಬರೀ ದ್ವೇಷ ಸಾಧನೆ ಮಾಡಿದವರು. ವಶಿಷ್ಠರು 100 ಮಗ ಮಕ್ಕಳನ್ನು ಕೊಂದು ಹಾಕಿದವರು, ಅದು ದ್ವೇಷ ಸಾಧಿಸಿದ್ರು ಕೊನೆವರೆಗೂ ಅಂತ ಬರ್ತಾರೆ. ಹಾಕಿದ್ರ ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ವಿಶ್ವಾಮಿತ್ರ ಹಂಗೇನಾದ್ರೂ ಇದ್ದಿದ್ರೆ ಸಪ್ತರ್ಷಿ ಆಗೋಕ್ ಸಾಧ್ಯ ಇತ್ತಾ? ಯಾರೊಬ್ಬ ಮನುಷ್ಯ ಸಪ್ತರ್ಷಿಯಾಗಿ ಇಡೀ ಮನ್ವಂತರ ಕಾಲ ಇಂದ್ರನಿಗೆ ಸಹಾಯಕರಾಗಿರ್ತಾರೆ ಅಂತ ಅನ್ನೋದಾದ್ರೆ ಅಷ್ಟು ಅಶಕ್ತವಾದ ಪಾತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ನೊಂದು ವಿಷಯ ನನಗೆ ಬಂದಿರೋದು, ಈ ಮೇನಕೆ ಪ್ರಸಂಗ ಬಂದಾಗ ಒಂಥರ ಕಾಮಿ ಥರ ಕಾಣಿಸಲ್ವ? ಅವರು ಮೇನಕೆಯಿಂದ ಆಸಕ್ತಿ ಹುಟ್ಟಿತು, ಆ ತಪಸ್ಸನ್ನು ಬಿಟ್ಟುಬಿಟ್ರು. ಹಾಗಾದ್ರೆ ಹೇಗಿದ್ರು ಅವರು ವಿಶ್ವಾಮಿತ್ರರು? ಹಿಂಗಿರೋಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಇಷ್ಟು ದೊಡ್ಡವರು ಸಪ್ತರ್ಷಿಗಳಾದಂಥವ್ರು ಹೀಗಿರೋಕೆ ಸಾಧ್ಯ ಇಲ್ಲ ಅಂತ ಇನ್ನೊಂದು, ವಶಿಷ್ಠರು 100 ಜನ ಮಕ್ಕಳನ್ನು ಕೊಂದು ಹಾಕಿದ್ರು ಅಂತ ಬರುತ್ತೆ ಕಥೆಗಳಲ್ಲಿ. 100 ಜನ ಮಕ್ಕಳನ್ನು ಕೊಂದು ಹಾಕುವಷ್ಟು ಕ್ರೂರಿನ ಇವರು. ಅಷ್ಟು ಕ್ರೂರಿ ಇದ್ದವ್ರು ದೊಡ್ಡವ್ರು ಹೆಂಗಾದ್ರು? ನಮ್ಮಲ್ಲಿ ಯಾವನೋ ಮರ್ಡರ್ ಮಾಡ್ತಾನೆ, ಒಬ್ಬನು ಮರ್ಡರ್ ಮಾಡಿ ಮುಂದೆ ಒಳ್ಳೆ ಸನ್ಯಾಸಿ ಆಗ್ತಾನೆ, ಕಾಡಿಗೆ ಹೋಗ್ಬಿಡ್ತಾನೆ. ಆದ್ರೆ ಪೊಲೀಸ್ ಹುಡುಕಾಡ ಜೈಲಿ ಹಾಕ್ತಾರೆ ಅವನ. ಸನ್ಯಾಸಿ ಆದ ಅಂತ ಮರ್ಡರ್ ಮಾಡಿ ತಪ್ಸ್ಕೊಳಕಾಗಲ್ಲ ನಿಮ್ಗೆ. 100 ಜನನ ಕೊಂದಂತ ವಿಶ್ವಾಮಿತ್ರರು, ಅದ್ ಹಿಂಗೆ ಕೊಂದ್ರ ಅವರು ಯಾವ ಉದ್ದೇಶದಿಂದ ಕೊಂದ್ರು? ಮತ್ತೆ ಇನ್ನೊಂದು ವಿಶಿಷ್ಟ ಅಂದ್ರೆ ನನಗೆ, ಇಡೀ ಕೌಶಿಕನ ಸೈನ್ಯ ಬಂದಾಗ ಬರೀ ಬ್ರಹ್ಮದಂಡದಿಂದ ಕೌಶಿಕನ ಸೈನ್ಯವನ್ನು ಹಿಡಿದಂಥವ್ರು ವಶಿಷ್ಠ. ಮುಂದೆ ಬರ್ತಾ ಕತೆ ಇವತ್ತು ಹೇಳ್ತೀನಿ ಅದು. ಬರೀ ಬ್ರಹ್ಮದಂಡದಿಂದ ವಶಿಷ್ಠನ ಕೌಶಿಕನ ಎಲ್ಲ ಅಸ್ತ್ರಗಳನ್ನ ನಾಶ ಮಾಡಿದಂಥವ್ರು ವಶಿಷ್ಠ. ಅಷ್ಟು ಶಕ್ತಿ ಇದ್ದವ್ರು ಮಕ್ಕಳನ್ನ ಉಳಿಸ್ಕೊಳಕ್ ಆಗ್ತಿರ್ಲಿಲ್ವ ಅವ್ರಿಗೆ? ನಾನು ಅದೇ ಹೇಳುದು, ಅಷ್ಟು ಸಮರ್ಥ ಇರ್ಲಿಲ್ವಾ? ಬರೀ ಒಂದು ದಂಡದಿಂದ, ಅವರಿರ್ಲೇ ಇಲ್ಲ ಅಲ್ಲಿ, ಬರೀ ದಂಡದಿಂದ ವಿಶ್ವಾಮಿತ್ರನ ಎಲ್ಲ ಆಯುಧಗಳನ್ನ ವೀರ್ಯ ಮಾಡೋದಾದ್ರೆ ತನ್ನ ಮಕ್ಕಳನ್ನ ಉಳಿಸ್ಕೊಳಕ್ ಆಗ್ತಿರ್ಲಿಲ್ವಾ? ಮತ್ತಿನ್ನೊಂದು, ವಶಿಷ್ಠರು ಎಂದೂ ನನ್ನ ಮಗನ ಕೊಂದವನಿವನು ಅಂತ ದ್ವೇಷ ಮಾಡಲಿಲ್ಲ, ನನ್ನ ಮಕ್ಕಳದ್ದು ಕೊಂದವನಿವನು ಅಂತ ದ್ವೇಷ ಮಾಡಲಿಲ್ಲ. ಅವ್ರು ಅನ್ಲೂ ಇಲ್ಲ, ಮುಂದೆ ಹೇಳೂ ಇಲ್ಲ ಎಲ್ಲೂ. ಆದ್ದರಿಂದ ಮಕ್ಕಳ ಸಾವಿಗೆ ವಿಶ್ವಾಮಿತ್ರನ ದೋಷ ಮಾಡಲಿಲ್ಲ. ಇನ್ನೊಂದು ಕತೆ ಬರ್ತದೆ, ಮುಂದೆ ಹೇಳ್ತೀನಿ ಅದನ್ನು. ಶುನಶ್ಯಪನ ಕಥೆ, ಶುನಶ್ಯಪ ವಿಚಿತ್ರ ಕಥೆ ಅದು, ಭಾಳ ದೂರ ಅಲ್ಲ, ವಿಶ್ವಾಮಿತ್ರ ಹತ್ರ ಅಕ್ಕನ ಮಗನೇ ಅವನು. ಶುನಶ್ಯಪನ ಕಥೆ, ಹರಿಶ್ಚಂದ್ರ ಕಥೆ ಬರ್ತದೆ ಅದರೊಳಗೆ. ಈ ವಿಶ್ವಾಮಿತ್ರರು 50 ಜನ ಮಕ್ಕಳು ಸತ್ತು ಹೋಗ್ತಾರೆ, ವಿಚಿತ್ರ ಕಥೆಗಳೆಲ್ಲ ಇವು. ವಿಶ್ವಾಮಿತ್ರನ 50 ಮಕ್ಕಳು ಸಾಯೋದು ಶುನಶೇಫನ ಕತೆ ನನಗೆ ಅರ್ಥವೇ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಇದ್ದದ್ದು ಹೆಂಗ್ ವಿಶ್ವಾಮಿತ್ರ ಹಿಂಗಂತೀವಿ ನಾವು? ಹಾಗ ಸಾಮಾನ್ಯ ಮನುಷ್ಯ ಇರ್ಲಿಕ್ಕಿಲ್ಲ ಅಂತ ನಾನು ಬೇರೆ ದೃಷ್ಟಿಯಿಂದ ನೋಡ್ಬೇಕು ಅವರ ಜೀವನ ಅಂತ ಈ ಸ್ವಲ್ಪ ಪ್ರಯತ್ನ ಮಾಡಿದ್ದೆ. ಇದಕ್ಕೆ ದೇವಡು ಅವ್ರ ಪುಸ್ತಕ ಬಹಳ ಪ್ರಯೋಜನ ಆದದ್ದು. ಸುಮಾರು ಒಂದು 15-20 ಪುಸ್ತಕ ಇಟ್ಕೊಂಡು ನೋಡ್ಕೊಂಡಿದ್ದೀನಿ ಅದಕ್ಕೆ. ಹಾಗೆಲ್ಲ ನೋಡಿದಾಗ ಅನಿಸ್ತು, ನಾವು ತಿಳ್ಕೊಂಡಂತ ವಿಶ್ವಾಮಿತ್ರ ಇವರಲ್ಲ. ನಿಜವಾಗ್ಲೂ ಅದ್ಭುತ ಪಾತ್ರ ಇದು, ನಾವು ಅಭಿಮಾನ ಪಡಬೇಕಾದಂತಹ ಪಾತ್ರ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಂಥ ದೊಡ್ಡ ಸನ್ಯಾಸಿಗಳು ಒಬ್ಬ ಋಷಿಗಳು ಆಗೋದ್ರಲ್ಲ ಬ್ರಹ್ಮರ್ಷಿಗಳು ಅಂತ ಅನ್ನೋದನ್ನು ಹೆಮ್ಮೆ ಪಡಬೇಕಾದಂಥ ಋಷಿಗಳು ಇವರು ಅಂತ ಅನಿಸ್ಬಿಡ್ತು. ಈ ದೇಶ ಹೇಳಬೇಕು ಸ್ನೇಹಿತರೆ, ನಾನು ಬಹಳ ಎಷ್ಟೋ ಸಲ ನಾವು ಯಾರ ಬಗ್ಗೆನೋ ಒಂದು ಪೂರ್ವಾಗ್ರಹ ಇಟ್ಕೊಂಡಿರ್ತೀವಿ. ಅವ್ನು ಹಂಗೆ ರೀ, ನಂಗೆ ಗೊತ್ತು, ಅವ್ನು ಮೊದಲಿಂದ ಹಂಗೆ ಇದ್ದಾನ, ಅವನು ಏನು ಮಾನ್ಯುಮೆಂಟ್ ಅವ್ನು ಹಂಗೆ ಇರೋದಕ್ಕೆ. ಸಾಮಾನ್ಯ ಟೀಕೆ ಮಾಡಲ್ವ ನಾವು? ಈ ರಾಜಕಾರಣಿ ಹಿಂಗೆ ಅವನು. ಯಾವುದೋ ಒಬ್ಬ ರಾಜಕಾರಣಿ ಬಗ್ಗೆ ನಾವು ತುಂಬ ನೆಗೆಟಿವ್ ಆಗಿ ಮಾತಾಡ್ತೀವಿ, ಹತ್ರ ಹೋಗಿ ಮಾತಾಡಿ ನೋಡಿ, ಅವ್ರು ಬೇಕು ಅನ್ನೋಂಥವ್ರು 100 ಜನ ಇದ್ದಾರೆ. ದೇವರು ಸರ್ ಅವರು ಅನ್ನೋರು 100 ಜನ ಇಲ್ಲ. ಅವ್ರಿಗೇನೋ ಪ್ರಯೋಜನ ಆಗಿದೆಯಲ್ಲ, ಒಳ್ಳೇದಾಗಿದೆ ಅವರಿಗೆ, ಆದ್ರಿಂದ ಅವ್ರಿಗೆ ದೇವರಾಗ್ತಾರೆ. ನನಗೆ ವಿಲನ್ ಆಗಿರ್ಬೋದು, ನನ್ನ ಮಾಸ್ತಿ ಕಲಿಸಿದ ಬುದ್ಧಿ ಅದೇನೆ. ಒಂದ್ಸಲ ಕೇಳಿದ್ರು, ನಿಮ್ಮ ಕಾದಂಬರಿಯಲ್ಲಿ ಕೆಟ್ಟ ಪಾತ್ರ ಬರೋದೇ ಇಲ್ವಲ್ಲ ಸರ್, ಕೆಟ್ಟ ಜನ ಇಲ್ಲೇ ಇಲ್ವಾ ಅಂದೆ. ಇದಾರ ಮೇಷ್ಟ್ರೆ ಅಂದ್ರು. ಇದ್ದಾರಲ್ಲ ಸರ್ ಅಂದೆ. ಒಂದ್ ಹೆಸರು ಹೇಳಿ ಅಂದ್ರು. ನಾನು ಏನ್ ತಲೆಗೆ ಬಂತೋ ಗೊತ್ತಿಲ್ಲ, ರಾವಣ ಅಂದ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ರಾವಣ ಕೆಟ್ಟವನೇನ್ರಿ ಅಂದ್ರು. ನನಗೊಂಥರ ಪೇಚ್ ಆಗ್ಬಿಡ್ತು, ಮಾಸ್ತಿ ಅಂತ ರಾವಣ ದೊಡ್ಡ ಅನ್ನೋದು ನಾನೇನ್ ಮಾಡ್ಬೇಕು? ಕೆಟ್ಟವನೇನ್ರಿ ಅವನು, ಅವನು ದೊಡ್ಡ ಬ್ರಾಹ್ಮಣ, ಅವನು ತಪಶಕ್ತಿ ಉಳ್ಳವನು. ಮೇಲೆ ಅವ್ರು ಹೇಳೋರು, ಈಶ್ವರ ಎಷ್ಟು ಜನ ಕೊಟ್ಟಿದ್ದಾನ್ರಿ ಆತ್ಮಲಿಂಗ? ಅವನಿಗೊಬ್ಬನೇ ತಾನೇ, ತನ್ನ ಎದೆ ಹರಿದು ನರಗಳನ್ನು ಎಳೆದು ತಂತಿ ಮಾಡಿ ನಾ ವಾದ್ಯ ನುಡಿಸಿ ಈಶ್ವರನ ಒಲಿಸ್ಕೊಂಡಂತ ರಾವಣ ಸುಲಭ. ನಾವು ಆತ್ಮಲಿಂಗ ಕೊಟ್ಬಿಟ್ಟ ಈಶ್ವರ ಅಂಥವನ್ ರಾವಣ. ಏನೋ ಕೆಟ್ಟ ಕೆಲಸ ಮಾಡಿದ, ಸೀತಮ್ಮನ ಎತ್ಕೊಂಡು ಹೋದ, ಶಿಕ್ಷೆ ಆಯ್ತು, ಕೊಂದು ಹಾಕಿದ್ರು ರಾಮ, ಕರೆಕ್ಟ್ ಅದು. ಅವನ ತಪ್ಪಿಗೆ ಶಿಕ್ಷೆ ಆಯ್ತು. ದಯವಿಟ್ಟು ಅವನ ತಪ್ಪನ್ನು ಬೈರಿ, ವ್ಯಕ್ತಿಯನ್ನು ಬೈಬೇಡಿ. ಚೆನ್ನಾಗಿದೆ ನೋಡಿ, ಕಂಡೆಮ್ ದಿ ಆಕ್ಟ್ ಬಟ್ ಡೋಂಟ್ ಕಂಡೆಮ್ ದಿ ಪರ್ಸನ್. ಅವನಲ್ಲಿ ಒಳ್ಳೇದು ಇತ್ತಲ್ಲ ಕೆಲವೊಂದಿಷ್ಟು, ಆ ಒಳ್ಳೇದನ್ನು ಗುರುತಿಸಿ ಬರೀ ಅವನು ಕೆಟ್ಟವನು ಅಂತ ಅನ್ಬೇಡಿ ಅಂತ ಹೇಳಿದ ಹಾಗೆ. ನನಗೆ ಇದನ್ನಿಸಿದ್ದು, ವಿಶ್ವಾಮಿತ್ರ ಜೀವನ ನೋಡಿದಾಗ ಅನ್ನಿಸ್ತು, ಅದ್ಭುತ ಜೀವ ಇದು.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ.
0: ಗೊತ್ತಿಲ್ಲದೆ ಹೋದಾಗ ನಾವೇನೇನೋ ತಮಾರು ಮಾಡ್ತೀವಿ. ಏನ್ರಿ ವಿಶ್ವಾಮಿತ್ರ ತರ ಆಗ್ಬಿಟ್ಟಲ್ಲ ಇವರು. ಹರಿಶ್ಚಂದ್ರ ಒದ್ದಾಟಕ್ಕೆ ವಿಶ್ವಾಮಿತ್ರನ ಗುರಿ ಮಾಡ್ತೀವಿ ನಾವು. ವಶಿಷ್ಠ ವಿಶ್ವಾಮಿತ್ರ ಜಗಳಾಡಿದ್ರು, ಪಾಪ ಹರಿಶ್ಚಂದ್ರ ಸಿಕ್ಕಾಕೊಂಡ್ಬಿಟ್ಟ ಅಂತ. ಅದೇನೋ ಒಂದು ಕಾರಣ ಇರುತ್ತೆ, ಯಾವುದೋ ಒಂದು ಕಾರಣ ಇದೆ. ಮೇನಕೆ ಯಾಕೆ ಬಂದ್ಲು ವಿಶ್ವಾಮಿತ್ರ ಜೀವನದಲ್ಲಿ? ಹಾಗಾದ್ರೆ ಅದೇ.

ಯಾವುದೋ ಕಾರಣ ಇದೆ. ವಶಿಷ್ಠರು 100 ಜನ ಮಕ್ಕಳು ಸಾಯೋದಕ್ಕೆ ವಿಶ್ವಾಮಿತ್ರ ಹೆಂಗ್ ಕಾರಣ ಆದ್ರು, ಅದಕ್ಕೊಂದೇನೋ ವಿಧಿ ಕಾರಣ ಇದೆ. ಆ ಕಾರಣವನ್ನು ಹುಡುಕೋಕ್ ಹೋದಾಗ ನನಗೆ ಸಿಕ್ಕದ ಕೆಲವು ವಿಷಯಗಳು ತುಂಬಾ ತೃಪ್ತಿ ಕೊಟ್ಟಂತಹದ್ದು. ಇಲ್ಲೊಂದು ಘಟನೆ ಹೇಳ್ಬೇಕು ನಾನು. ಈ ಝೆನ್ ಪರಂಪರೆಯಲ್ಲಿ ಒಬ್ಬ ಋಷಿ, ಒಬ್ಬ ಸನ್ಯಾಸಿ, ಝೆನ್ ಮಾಂಕ್ ಅಂತ ಕರಿತೀವಿ ಸನ್ಯಾಸಿ, ತೆತ್ಸುಗೆನ್ ಅಂತ ಒಬ್ಬ ಇದ್ದ. ಅವನು ಒಳ್ಳೆ ಪೇಂಟರ್, ಇದು ಅದ್ಭುತವಾದ ಕಥೆ ಇದೆ. ತುಂಬಾ ಚೆನ್ನಾಗಿ ಪೇಂಟ್ ಮಾಡೋನು, ಅದ್ರಲ್ಲಿ ನಿಸರ್ಗದ ಚಿತ್ರಗಳನ್ನ ಅದ್ಭುತವಾಗಿ ಬಿಡಿಸ್ತಿದ್ದ ಅವನು. ಆದ್ರೆ ಒಂದೇ ಒಂದು ಸ್ವಭಾವ ಅಂತಂದ್ರೆ, ದುಡ್ಡು ಕೊಡದೊತ್ತು ಪೇಂಟ್ ಮಾಡ್ತಿರ್ಲಿಲ್ಲ. ಜನ ಟೀಕೆ ಮಾಡೋರು, ಏನ್ ದುಡ್ಡಿನ ಸನ್ಯಾಸಿ ರೀ ಇವನು, ಸನ್ಯಾಸಿ ಅಂತಾನೆ ದುಡ್ಡು ಬಿಡ್ತಾನೆ, ದುಡ್ಡು ಕೊಡದ ಅವ್ನು ಮುಂದೆ ಕಾಲಿಡಲ್ಲ, ಆದ್ರೆ ಒಳ್ಳೆ ಪೇಂಟರ್. ನೀವು ಅವ್ನು ಇಷ್ಟರ ಮಟ್ಟಿಗೆ ಇದ್ದ ಅಂದ್ರೆ ಅವ್ನು ಕರೆದು ಬೈರಿ, ನೀವು ಬೇಕಾದಷ್ಟು ಬೈರಿ, ಬಯಸ್ಕೊತಿದ್ದ. ದುಡ್ಡು ಕೇಳ್ತಿಯಲ್ಲ ನಾಚಿಕೆ ಬರೋ ನಿನಗೆ, ಬಯಸ್ಕೊತಿದ್ದ. ಆದ್ರೆ ಎಷ್ಟು ಗುರ್ತು ಕೊಡ್ದ ಪೇಂಟ್ ಮಾಡ್ತಿ, ನೀವು ಏನ್ ಹೇಳ್ತಿರೋದನ್ನ ಪೇಂಟ್ ಮಾಡ್ತಿದ್ದ. ಮತ್ತೆ ಅದು ವಿಚಿತ್ರ, ಅವನು ಯಾವುದೇ ಚಿತ್ರ ಕೊಡಿ ಚೆನ್ನಾಗಿದೆಯೋ ಇಲ್ವೋ, ಮುಂದೆ ಕೂತು ಅಂದೇ ಫೋಟೋ ತೆಗೆಂದು ತೆಗಿತಿದ್ದ ಅವನು, ಅದು ದುಡ್ಡು ಕೊಡ್ಬೇಕು. ಅವ್ರಿಗೆ ಹೆಸರು ಕೊಟ್ಬಿಟ್ರೆ ಅವನಿಗೆ ತೆತ್ಸುಗೆನ ದುಡ್ಡೇನು ಸನ್ಯಾಸಿ ಇವನು ಅಂತ. ಆ ದುಡ್ಡು ಏನ್ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಟೀಕೆ ಬಂದ್ಬಿಡ್ತು ಅಂದ್ರೆ, ಅಯ್ಯೋ ಸನ್ಯಾಸಿನೇ ಅಲ್ರಿ ಇವನು, ಬರೀ ಚಿತ್ರ ಬಿಡ್ತಾನೆ ದುಡ್ಡು ಕೇಳ್ತಾನೆ, ದುಡ್ಡಿನ ಸನ್ಯಾಸಿ ಅಂತ. ಅಲ್ಲೊಬ್ಬ ವೈಶ್ಯ ಇದ್ಲು ಟೋಕಿಯೋದಲ್ಲಿ, ಆಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಕರೆಸಿದ್ರು. ನಾನು ಚಿತ್ರ ತೆಗಿತೀಯ ನೀನು ಅಂತ ಕೇಳಿದ್ರು. ತೆಗಿತೀನಿ ಅಂದ. ನಾ ಏನ್ ವಸ್ತು ಕೊಟ್ಟರು ಚಿತ್ರ ತೆಗಿತೀಯ ನೀನು ಅಂತ ಕೇಳಿದ್ರು. ನೀ ಯಾವ್ದು ಕೊಟ್ಟರು ತೆಗಿತೀನಿ, ದುಡ್ಡು ಇಷ್ಟು ಕೊಡ್ಬೇಕು ತಾನೆ, ಕೊಟ್ಟು ದುಡ್ಡು ಇಷ್ಟು ಕೊಟ್ಟರೆ ಕೊಡ್ತೀನಿ. ಆಕೆ ಏನ್ ಮಾಡಿದ್ಲು ಗೊತ್ತಾ, ನಾನು ಕೊಟ್ಟ ಬಟ್ಟೆ ಮೇಲೆ ಚಿತ್ರ ತೆಗಿಬೇಕು ನೀನು, ತೆಗಿತೀನಲ್ಲ. ನೀ ಏನ್ ಮುಲಾಜಿ ಇಲ್ಲ, ನನಗೇನು ವಿಕಾರ ಇಲ್ಲ, ಮನಸ್ಸೇನಿಲ್ಲ, ನೀ ಏನ್ ಕೊಟ್ಟರು ನಾ ಚಿತ್ರ ತೆಗಿತೀನಿ, ಏನ್ ಚಿತ್ರ ತೆಗಿದು ತೆಗೆದುಕೊಡ್ತೀನಿ ನಾನು, ಆದ್ರೆ ದುಡ್ಡು ಇಷ್ಟು ಕೊಡ್ಬೇಕು. ಆಕೆ ಕೇಳಿದಂತೆ, ನಾನು ಒಳ ಉಡುಪುಗಳನ್ನು ತೆಗೆದುಕೊಡ್ತೇನೆ, ಚಿತ್ರ ತೆಗಿತೀಯ ನೀನು ಅಂತ. ಅದೇನು ತೊಂದರೆ ಇಲ್ಲ ಅಂತ ಆಕೆ ತೆಗೆದು ಬಿಸಾಕಿದ್ದು, ಬರೀ ಇದನ್ನು ಚಿತ್ರ ಬರೀ ಅಂತ. ಚಿತ್ರ ಬರದ ಕೇಳಿದಷ್ಟು ದುಡ್ಡು ಕೊಟ್ಲು. ಆಕೆಯಂದು ನಾಚಿಕ್ಗೇಡಿದ್ಯ ನೀನು, ಬುದ್ಧಿ ಇಲ್ಲ ನಿನಗೆ, ಸನ್ಯಾಸಿ ಆಗಿದ್ದೀಯಾ, ಎಲ್ಲಿ ಬೇಕಾದ್ರೂ ಚಿತ್ರ ತೆಗಿತೀಯ ನೀನು, ಹೋಗು ನಿನ್ ಜನ್ಮ ವ್ಯರ್ಥ ಅಂತ. ಅವನು ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಹೋದ. ಜನಕ್ಕೆ ಏನಾಗಿತ್ತು ಗೊತ್ತಾ, ತೆತ್ಸುಗೆನ್ನಂತ ಸ್ವಾರ್ಥಿ, ಜಿಪುಣ, ಹಣದ ಮೋಹಿ ಆಗಿರುವಂತ ಸನ್ಯಾಸಿಯನ್ನು ಯಾರೂ ಇಲ್ಲ ಅಂತ ಇದ್ರು. ಆದ್ರೆ ಇಂಟ್ರೆಸ್ಟಿಂಗ್ ಗೊತ್ತಾ ವಿಷಯ ಇದ್ರೆ, ಆತ ಒಂದೇ ಒಂದು ಪೈಸಾ ತನಗೋಸ್ಕರ ಬಳಸಲಿಲ್ಲ. ಆ ಕಾಡಿನ ಮಧ್ಯೆ ಇದ್ದಂತ ಒಂದು ಹಳ್ಳಿ, ಅಲ್ಲಿ ಏನೇನೂ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಜನಕ್ಕೆ ರಸ್ತೆ ಮಾಡಿ, ಅವ್ರು ಎದಕ್ಕೂ ಬದುಕು ಮಾಡಿ, ಒಂದು ಶಾಲೆ ಮಾಡಿ, ಅಧ್ಯಾಪಕರನ್ನಿಟ್ಟು ಎಲ್ಲವನ್ನು ರೆಡಿ ಆದ ಮೇಲೆ ಆತ ಹೋಗಿ ಕಾಡಲ್ಲಿ ಮರೆಯಾದ, ಮತ್ತೊಮ್ಮೆ ಬರಲೇ ಇಲ್ಲ, ಹೊರಗಡೆ ಬರಲೇ ಇಲ್ಲ. ಅದು ಗೊತ್ತಿಲ್ಲದಂತಹ ಜನ ಏನಂತೆ, ತೆತ್ಸುಗೆನ್ ಅವರ ಜೀವನ ಚರಿತ್ರೆಯನ್ನು ಕಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೆ. ವಿಶ್ವಾಮಿತ್ರ ಕಥೆ ಬೇರೆ ಬೇರೆ ಪುರಾಣದಲ್ಲಿ ಬರ್ತದೆ, ವಿಷ್ಣು ಪುರಾಣದಲ್ಲಿ ಬರ್ತದೆ, ಹರಿವಂಶದ ಸುಮಾರು 27ನೇ ಅಧ್ಯಾಯದಲ್ಲಿ ಅವ್ರ ಬಗ್ಗೆ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ, ಹುಟ್ಟಿನ ಬಗ್ಗೆ ಬರ್ತದೆ, ರಾಮಾಯಣದ ಬಾಲಖಂಡದಲ್ಲಿ ವಿಶೇಷವಾಗಿ ಸಿಗ್ತದೆ ನಿಮಗೆ ಅವ್ರ ಜೀವನ ಚರಿತ್ರೆ. ವಿಶ್ವಾಮಿತ್ರ ಋಗ್ವೇದ ಕಾಲದ ಋಷಿ. ಋಗ್ವೇದದ 3ನೇ ಮಂಡಲ ಅಂತ ಏನಿದೆ, ಅದರ ಬಹುಭಾಗ ಮಂತ್ರಗಳನ್ನ ಬರೆದಂತ ಋಷಿ ವಿಶ್ವಾಮಿತ್ರರು ಅಂತ ಗಮನಿಸಬೇಕಾದದ್ದು. ಋಗ್ವೇದದ ಒಂದು ಮಂಡಲದ ಬಹುಭಾಗ ಮಂತ್ರಗಳನ್ನು ಬರೆದಂತವ್ರು ವಿಶ್ವಾಮಿತ್ರ, ದೊಡ್ಡ ಕಾಂಟ್ರಿಬ್ಯೂಷನ್ ಅದು. ಅದರಲ್ಲಿ ಸೇರಿದ್ದು ಗಾಯತ್ರಿ ಮಂತ್ರ. ಇವತ್ತು ನಮ್ಮ ಪ್ರಪಂಚಕ್ಕೆ ಸಿಕ್ಕಿರೋದು ಗಾಯತ್ರಿ ಮಂತ್ರ, ವಿಶ್ವಾಮಿತ್ರರ ಸಾಧನೆಯಿಂದಾಗಿ. ಪುರಾಣಗಳಲ್ಲಿ ಹೇಳಿದ ಹಾಗೆ ಕೇವಲ 24 ಮಂದಿಗೆ ಮಾತ್ರ ಗಾಯತ್ರಿಯ ಪೂರ್ತಿ ಅರ್ಥ ಹೊಳೆದಿತ್ತಂತೆ, 24 ಮಂದಿಗೆ. ಅದರಲ್ಲಿ ಮೊದಲನೇದವರು ವಿಶ್ವಾಮಿತ್ರರು, ಕೊನೆಯವರು ಯಾಜ್ಞವಲ್ಕರು ಅಂತ ಹೇಳ್ತಾರೆ. ಉಳಿದವ್ರಿಗಿನ್ನೂ ಅರ್ಥ ಆಗಲಿಲ್ಲ, ಅಷ್ಟು ಅರ್ಥಕಲ್ಪಿತವಾದಂತಹದ್ದು. ಅದರ ಪೂರ್ತಿ ಅಂತರಾತ್ಮ ತಿಳ್ಕೊಂಡವರು 24 ಜನ. ಅದರ ಮೊದಲನೇದವರು ವಿಶ್ವಾಮಿತ್ರರು, ಕರ್ಕೊಂಡು ಹಿಡಿದವರು, ಕೊನೆಯವರು ಯಾಜ್ಞವಲ್ಕರು ಅಂತ. ವಿಶ್ವಾಮಿತ್ರನ ಬದುಕಿನ ಬಗ್ಗೆ ನಮಗೆ ಹೆಚ್ಚು ತಿಳಿಯೋದು ರಾಮಾಯಣದ ಬಾಲಕಾಂಡದಲ್ಲಿ ಸಿಗುವಂತಹದ್ದು. ಮೂಲತಃ ಚಂದ್ರವಂಶಕ್ಕೆ ಸೇರಿದಂಥವ್ರು, ಪುರರೋ ರಾಜವಂಶೋತ್ಪನ್ನರು. ಕನ್ಯಾಕುಬ್ಜ ಅಂತ ಒಂದು ದೇಶ ಇದೆ, ಇವತ್ತು ಇದೆ, ಕನೌಜ್ ಅಂತ ಕರಿತೀವಿ ನಾವು. ತಾವು ಕೇಳಿರ್ಬೇಕು, ಕಾನ್ಪುರದಿಂದ ಸುಮಾರು 80 ಕಿಲೋಮೀಟರ್ ಮೇಲೆ ಹೋದ್ರೆ ಕನೌಜ್ ಅಂತಿದೆ. ಈಗ ಆ ಕನೌಜಿಗೆ ಉತ್ತರ ಪ್ರದೇಶದಲ್ಲಿ ಇವತ್ತಿ ಬಹಳ ಫೇಮಸ್ ಅದು, ಎದಕ್ಕೆ ಪರ್ಫ್ಯೂಮ್ ಮಾಡೋದಕ್ಕೆ. ಬಹಳ ದೊಡ್ಡ ಪರ್ಫ್ಯೂಮ್ ಇಂಡಸ್ಟ್ರಿ ಇದೆ ಅಲ್ಲಿ ಕನೌಜಲ್ಲಿ. ಆ ಕನೌಜದಲ್ಲಿ ಇತ್ತಂತೆ. ಆ ಕನೌಜ್ ಅನ್ನೋದು ಕನ್ಯಾಕುಬ್ಜ ಅಂತಿದ್ದು ಕನೌಜ್ ಆಗಿದೆ ಅಂತ. ಅಲ್ಲಿ ರಾಜ ಆಗಿದ್ದವನು ಕುಶ ಅಂತ. ಈ ಕುಶ ನಮ್ಮ ರಾಮನ ಮಗ ಅಲ್ಲ, ಲವಕುಶರ ಪೈಕಿ ಅಲ್ಲ, ಇದು ಬೇರೆ ಕುಶ. ಈ ಕುಶ ಯಾರು ಅಂದ್ರೆ ಬ್ರಹ್ಮನ ಮಾನಸ ಪುತ್ರ ಆಯ್ತ ಕುಶ ಅನ್ನೋ. ಈತನ ಮಗ ಭಾರಿ ಪರಾಕ್ರಮಶಾಲಿಯಾದಂತ ಕುಶನಾಭ ಅಥವಾ ಕುಶಿಕ ಅಂತ ಕರೀತಾರೆ. ಕುಶನ ಮಗ ಆದ್ರಿಂದ ಕುಶಿಕ ಅಂತ ಕರೀತಾರೆ, ಕುಶನಾಭ ಅಂತ ಅವನ ಹೆಸರು, ಭಾರಿ ಪರಾಕ್ರಮಶಾಲಿ ಅಂತ. ಆ ಕುಶನಾಭ ಏನ್ ಮಾಡಿದ ಅಂದ್ರೆ, ಆಗಿನ ಕಾಲದಲ್ಲಿ ಹೇಗಿತ್ತ ಗೊತ್ತಿಲ್ಲಪ್ಪ ವ್ಯವಸ್ಥೆ, ಅವನು ಘೃತಾಚಿ ಅನ್ನೋ ಅಪ್ಸರೆಯನ್ನ ಮದುವೆ ಆದ. ಮದುವೆ ಆಗಿ ಆಕೆಯಿಂದ 100 ಜನ ಹೆಣ್ಮಕ್ಳನ್ನ ಪಡ್ಕೊಂಡ, 100 ಮಂದಿ ಹೆಣ್ಮಕ್ಳು. ಅವೆಲ್ಲ ಹೋಲ್ಸೇಲ್ ಅನ್ಸತ್ತೆ, ಯಾವ ತಂದ್ರೆ ಯಾವ್ದಿಲ್ಲ ಇಲ್ಲ, ಅದಕ್ಕೆ ನಂಬರ್ ಹೇಗೆ ಬರ್ತಿತ್ತು. 100 ಜನ ಹೆಣ್ಮಕ್ಳು ಅಲ್ಲ, ಅವೆಲ್ಲ ಒಬ್ಬರಿಗಿಂತ ಒಬ್ಬರು ಸುಂದರಿಯರಂತೆ ಘೃತಾಚಿ ಮಕ್ಕಳವರು. ಕಥೆಗಳು ವಿಚಿತ್ರ ವಿಚಿತ್ರ ಕಥೆಗಳು, ಬಹಳ ಚಂದ ಕಥೆಗಳು. ಅವನು 100 ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ, 100 ಜನ ಪರಮ ಸುಂದರಿಯರು. ಅವ್ರನ್ನ ನೋಡಿ ವಾಯುಗ ಮೋಹ ಆಯ್ತಂತೆ,
ವಾಯುವಿಗೆ ಯಾವುದು ಮೋಹ ಇಲ್ಲ ಆಕ್ಚುಲಿ.

0: ನಾವು ಹೇಳ್ತೀವಿ ವಾಯು ಎಷ್ಟು ನಿರ್ಮಮೋ ನಿರಹಂಕಾರ, ಯಾವ ಸಂಬಂಧ ಇಲ್ಲ. ಸ್ವಂತ ಗಾಳಿ ವಾಸನೆ ಇಲ್ಲ ವಾಯುವಿಗೆ, ಯಾವ ವಸ್ತು ಸಿಗುತ್ತೆ ಅದು ವಾಸನೆ ತಗೊಂಡು ಹೋಗುತ್ತೆ. ವಾಯುವಿಗೆ ಅದರದೇ ಆದ ವಾಸನೆ ಇಲ್ಲ, ಯಾವುದು ಅಂತ ಇಲ್ಲ ಕಟ್ಕೊಳ್ಳಲ್ಲ ಅದಕ್ಕೂ. ಅಂಥ ವಾಯುವಿಗೆ ಈ 100 ಜನ ಹುಡುಗಿಯರ ಮೇಲೆ ಮೋಹ ಬಂತಂತೆ. ಅವರು ಒಪ್ಪಲಿಲ್ಲ, ನೀನು ಒಂದ್ ಕಡೆ ನಿಲ್ಲೋನಲ್ಲ, ಚಂಚಲ ಚಿತ್ತ ಒಂದ್ ಕಡೆ ಇರೋ, ನಿಮ್ಮ ಮದುವೆ ಆಗಲ್ಲ ಅಂದ್ಬಿಟ್ರು. ಅವನು ಭಾರಿ ಕೋಪ ಬಂದ್ಬಿಡ್ತು, ನನ್ಕೊಂಡು ಆ ಶಾಪವನ್ನು ತೆಗೆದ. ಮತ್ತೆ ಅವ್ರ ಸುಂದರಿಯರಾದ್ರು, ಇವನೇ ಮದುವೆ ಆಗ್ಬಿಟ್ಟ 100 ಮಂದಿನ ಬ್ರಹ್ಮದತ್ತ. ಇದು ಕಥೆಗಳು ಯಾಕಿರ್ತವೆ ಚೆನ್ನಾಗಿ, ಅವ್ರ ಮೀನಿಂಗ್ ಇರ್ಬೋದು ಅದಕ್ಕೆಲ್ಲ. ಅವನು ಕುಬ್ಜತ್ವ ನಿವಾರಣೆ ಮಾಡಿ ಅವ್ರನ್ನೇ ಮದುವೆ ಆಗ್ಬಿಟ್ಟ ಅಂತ. ಆದ್ರಿಂದ ಆ ಜಾಗದಲ್ಲಿ ಅಷ್ಟು ಜನ ಹುಡುಗಿಯರು ಕುಬ್ಜರಾಗಿರೋದ್ರಿಂದ ಅದನ್ನು ಕನ್ಯಾಕುಬ್ಜ ಅಂದ್ರು. ಇವತ್ತಿನ ಕನೋಜ್ ಪ್ರದೇಶ ಅಂತ ಹೇಳಿದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಇತ್ತೀಚಿನ ಇತಿಹಾಸನೇ ಸ್ವಲ್ಪ ಕಷ್ಟ ನಮಗೆ, ಏನೇನೋ ಬದಲಾಗಿ ಹೋಗ್ಬಿಡುತ್ತೆ. ಚೌಕಶಿ ಆಗೋದು ನೋಡಿಲ್ವಾ ನೀವು? ಇದು ಇತಿಹಾಸ, ಇದಲ್ಲ, ಇದು ಇತಿಹಾಸ ಅಂತ ಜಗಳಾಡ್ತಾ ಇದ್ದೀವಿ ನಾವು. ಇತಿಹಾಸ ಅನ್ನೋ ಪದನೇ ಇತಿಹಾಸ, ಇದು ಹೀಗೆ ನಡೆದದ್ದು ಅಂತ. ಅದು ನಡೆದದ್ದು ಅಂತ ಹೆಂಗೆ ಗೊತ್ತು ನಮಗೆ? ಹೇಳಿದ್ದೆ ಗೊತ್ತಲ್ವಾ? ಆದ್ದರಿಂದ ನಾವು ಸಾಮಾನ್ಯವಾಗಿ ಅವ್ರು ಇವ್ರು ಹೇಳ್ತಾರೆ ಅಂತ ಬದಲಾಯಿಸ್ಕೊಂಡು ಹೋದದ್ದುಂಟು. ಇತ್ತೀಚಿನ ಇತಿಹಾಸದಲ್ಲೇ ಏನೇನೋ ಸಣ್ಣ ಸಣ್ಣ ಕಥೆಗಳು ಸೇರಿಕೊಂಡು ಬದಲಾವಣೆ ಆಗ್ತಿರ್ಬೇಕಾದ್ರೆ ಅವತ್ತಿನ ಇತಿಹಾಸ ಏನಾಗಿದ್ದಿರಬೇಕು? ಕುಶನಾಭನ ಕಾಲದ್ದು ಎರಡು ಕತೆ ಬಂತು. ಕುಶನಾಭ, ನಾನು ಆಗಲೇ ಹೇಳಿದ್ನಲ್ಲ, ಕುಶನಾಭ ಅದು ಕುಶಿಕ ಅಂತ ಅನ್ನೋನು. ಕುಶನ ಮಗ, ಕುಶ ಬ್ರಹ್ಮನ ಮಾನಸ ಪುತ್ರ, ದೊಡ್ಡವನು, ಭಾರಿ ಪರಾಕ್ರಮಿ, ಭಾರಿ ದೊಡ್ಡ ಮನುಷ್ಯ, ದಾಜ್ಯವನ್ನು ಚಂದ ಆಳತಿದ್ದ ಅಂತ ಒಂದು ಕತೆ ಬಂದರೆ, ಇನ್ನೊಂದು ಕಡೆ ಬರ್ತದೆ ಈ ಕುಶಿಕ ಮಹಾಕ್ರೂರಿ, ಪ್ರಜಾಪೀಡಕ, ಭಾಳ ತೊಂದರೆ ಕೊಡ್ತಿದ್ದೆ ಎಲ್ಲರಿಗೂ. ಅವನ ಹೆಸರು ಲೋಮಶ ಅಂತಿದ್ರು ಕೂಡ ಅವನಿಗೆ ಯಾಕೆ ಕುಶಿಕ ಅಂತ ಕರೆದ್ರು ಅಂತ ಹೇಳಬೇಕು. ಇದನ್ನು ಕು ಅಂದ್ರೆ ಕೆಟ್ಟ, ಶಿಕ ಅಂದ್ರೆ ಸಂಚಿ ಮಾಡೋನು ಅಂತ, ಕೆಟ್ಟ ಸಂಚಿ ಮಾಡೋನು ಇವನು ಅಂತ ಹೇಳಿ ಕುಶಿಕ ಅಂತಿಟ್ರು. ಕೆಲವರು ಕುಶಿಕ ಅಂದ್ರೆ ಕುಶನ ಮಗ ಕುಶಿಕ ಅಂತ ಕೆಲವರು ಕರೆದ್ರೆ ಕೆಟ್ಟ ಸಂಚಿ ಮಾಡ್ತಾನೆ ಇವನು ಅಂತ ಹೇಳಿ ಅವನು ಕುಶಿಕ ಅಂತ ಕರೆದ್ರು. ಅವನು ಒಳ್ಳೆಯವನು ಕೆಟ್ಟವನು ಅವನೇ ಹೇಳ್ಬೇಕು. ನಾ ಹೇಳ್ದು ಅದಕ್ಕೆ ಹೇಳ್ತೀನಲ್ಲ, ದ ರಿಯಲ್ ಪರ್ಸನ್ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಬಿ ಕೌಂಟೆಡ್ ಅಂತ. ನಮ್ಗೆ ಗೊತ್ತೇ ಆಗಲ್ಲ, ಇತಿಹಾಸದಲ್ಲಿ ಎರಡು ಕರೆ ಬಂದ್ಬಿಡ್ತದೆ. ಒಂದು ಕಡೆ ನೋಡಿದ್ರೆ ಕುಶನಾಭ ದೊಡ್ಡವನು, ಮಹಾ ಪರಾಕ್ರಮಶಾಲಿ, ಪ್ರಜಾಪೋಷಕ ಆಗಿದ್ದ. ಇನ್ನೊಂದು ಕಡೆ ಬಂದಾಗ ಅವನು ಕುಶಿಕ ಅಂತ ಹೆಸರು ಬಂದಿದ್ದೆ ಕೆಟ್ಟದ್ದು, ಅದರ ಕೆಟ್ಟ ವಿಸಂಚಿ ಮಾಡೋನು ಅವನು, ಪ್ರಜಾಪೀಡಕ ಆಗಿದ್ದ ಅಂತ ಬಂತು. ಇದಕ್ಕೆ ನನಗೆ ಅನಿಸುತ್ತೆ, ಹೆಸರು ಕುಶಿಕ ಅನ್ನೋದನ್ನ ಒಳ್ಳೆಯದು ಕೆಟ್ಟದ್ದು ಎರಡೂ ಮಾಡಿದ್ವಲ್ಲ, ಹೀಗೆ ನಾವು ಮಾಡ್ತೀವಿ ಬೇಕಾದಷ್ಟು ಕಡೆಗೆ. ಒಂದು ಊರಿತ್ತು, ಒಂದು ಸಣ್ಣ ಹಳ್ಳಿ. ಅಲ್ಲಿ ಹಳ್ಳಿ ಜನ ಎಲ್ಲ ಪಾಪ ಬಹಳ ಒಳ್ಳೆಯವರು, ಭಾರಿ ಪ್ರಾಮಾಣಿಕ, ಬಹಳಷ್ಟು ಜನ ಕುರುಬರು ಅಲ್ಲಿರೋರು. ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೊಂಡು ಚೆನ್ನಾಗಿದ್ರು, ಯಾರಿಗೂ ಮೋಸ ಮಾಡೋರಲ್ಲ, ಚೆನ್ನಾಗಿ ಬದುಕ್ತಾ ಇದ್ರು. ಒಂದ್ ದಿವಸ ಊರಲ್ಲಿ 4 ಕುರಿ ಕಳವಾಯ್ತು. ನಮ್ಮಲ್ಲಿ ಎಂದೂ ಆಗಿಲ್ಲಲ್ಲ, ಬೇರೆ ಊರವ್ರು ಬಂದು ಮಾಡಿರ್ಬೇಕು ಅಂತ ನೋಡಿದ್ರು. ಗೊತ್ತಾಗ್ಲಿಲ್ಲ ಯಾರು ಮಾಡಿದ್ದಾರೆ ಅಂತ. ಒಂದ್ 15 ದಿವಸ ಆದ್ರೆ ಮತ್ತೆ 4 ಕುರಿ ಕಳವಾಯ್ತು. ಇದೇನು ಅಭ್ಯಾಸ ಆಗಿದೆ ಯಾರಿಗೊಬ್ಬರಿಗೆ, ಹುಡುಕ್ಬೇಕು ಯಾರಿದ್ದಾರೆ ಅಂತ ಹೇಳಿ ಒಂದ್ 5-6 ಜನ ತರೋಣ್ರನ್ನ ಬಿಟ್ರಂತೆ. ಊರಲ್ಲಿ ಅಡ್ಡಾಡ್ತಾ ಇರಿ, ಕಣ್ಣಿಟ್ಕೊಂಡು ನೋಡ್ತಾ ಇರಿ, ಯಾರು ಇರೋದು ಹಿಡ್ಕೊಂಬನ್ನಿ ಅಂತ. ಗೊತ್ತಾಗ್ಲಿಲ್ಲ, ಮತ್ತೆ 8 ದಿವಸಕ್ಕೆ ಮತ್ತೆ 5 ಕುರಿ ಕಳವಾಯ್ತು. ಅವ್ರನ್ನ ಹೊರಗಿನವರಲ್ಲ, ನಮ್ಮವರೇ ಇರ್ಬೇಕು ಇವ್ರು, ಯಾರು ಎಲ್ಲ ಗೊತ್ತಿದೆ ಎಲ್ಲಿ ಕುರಿ ಎಲ್ಲಿದ್ದಾವೆ ಅಂತ. ಈ 5-6 ಜನ ಹುಡುಗರು ಉತ್ಸಾಹದಿಂದ ಹುಡುಕಿ ಇಬ್ಬರು ಸಿಕ್ಕರು. ಈ ಹುಡುಗರು ಇದೇ ಊರವ್ರು ಹುಡುಗರು, ಅವರು ಅವ್ರು ಕಳ್ಳತನ ಮಾಡಿ ಬೇರೆ ಊರಿಗೆ ಮಾರಿ ಬಂದು ದುಡ್ಡು ತೊಗೊಂಡ್ಬರ್ತಾ ಇದ್ರು. ಹಿಡಿದ್ರು ಅವ್ರನ್ನ, ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಏನು ಶಿಕ್ಷೆ ಕೊಡಬೇಕು ಅವರಿಗೆ? ಅವರು ಹಿರಿಯರು ತೀರ್ಮಾನ ಮಾಡಿದ್ರಂತೆ, ಇನ್ನೊಮ್ಮೆ ಇವ್ರು ನೋಡಿದಾಗ ಗೊತ್ತಾಗಬೇಕು ಇನ್ನು ಕುರಿ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿ ಹಣೆ ಮೇಲೆ ಹಚ್ಚಿ ಬರೆಸ್ಬಿಟ್ರಂತೆ. ಕೂಕ ಕುರಿ ಕಳ್ಳ ಅಂತ ಹಚ್ಚಿ ಅಂದ್ರೆ ಈಗಿನ ಹಾಗೆ ರಿಮೂವಬಲ್ ಅಲ್ಲ, ಪರ್ಮನೆಂಟ್ ಕೂಕ. ಹುಡುಗರು ಸಣ್ಣ ಹುಡುಗರವರು ಹಣೆ ಮೇಲೆ ಕೂಕ ಅಂತ ಬರೆದ್ಬಿಟ್ರು. ಅಸಹ್ಯ ಆಗ್ಬಿಡ್ತು ಅವ್ರಿಗೆಲ್ಲ. ಏನು ಕೂಕ ಅಂದ್ರೆ ಏನು? ಕುರಿ ಕಳ್ಳ. ಎಲ್ಲರೂ ಕೂಕ ಕೂಕ ಅನ್ನೋಕ್ ಶುರು ಮಾಡಿಬಿಟ್ರು ಅವ್ರಿಗೆ. ಒಬ್ಬ ಇಬ್ಬರು ಇದ್ರಲ್ಲ ಅಣ್ಣ ತಮ್ಮಂದ್ರು, ಅಣ್ಣನಿಗೆ ಬಹಳ ದುಃಖ ಆಗ್ಬಿಡ್ತು. ಛೇ, ಮರ್ಯಾದೆಯಿಂದ ಬದುಕೋಕ್ಕಾಗಲ್ಲ. ಬೇರೆ ಊರಿಗೆ ಹೋದ್ರು ಕೇಳ್ತಾರೆ ಜನ ಕೂಕ ಅಂದ್ರೆ ಏನು ಅಂತ ಕೇಳ್ತಾರೆ. ಏನು ಹೇಳೋದು, ಅವನ ಆತ್ಮಹತ್ಯೆ ಮಾಡಿ ಸತ್ತೋಗ್ಬಿಟ. ತಮ್ಮ ಅಂದ, ನಾ ತಪ್ಪು ಮಾಡಿದ್ದೇನೆ, ಶಿಕ್ಷೆ ಆಗ್ಬೇಕಾದದ್ದೇ ನನಗೆ, ನಾನು ಇಲ್ಲೇ ಸಂಸ್ಬೇಕು ನನ್ನ ಶಿಕ್ಷೆನ ಅಂತ ಹೇಳಿ ಅದೇ ಊರಲ್ಲಿದ್ದ. ಪ್ರಾಮಾಣಿಕವಾಗಿ ಬದುಕಿದ, ಬರೀ ಊರು ಸೇವೆ ಮಾಡೋದು, ಎಲ್ಲ ಕೆಲಸ ಮಾಡೋದು, ಯಾರು ಹೇಳ್ತಾರೆ ಕೆಲಸ ಮಾಡೋದು ಪ್ರಾಮಾಣಿಕವಾಗಿ ಮಾಡ್ತಿದ್ದ. ಮುಂದೆ ದಿವಸ ಹೋದ ಹಾಗೆ ಹೋಗಿ ಇವನು ವಯಸ್ಸಾಯ್ತಲ್ಲ ಇವನಿಗೆ. ಇವನು ಪಂಚಾಯತಿ ಮೆಂಬರ್ ಆದ, ಪಂಚಾಯತಿ ಪ್ರೆಸಿಡೆಂಟ್ ಆದ, ಒಳ್ಳೊಳ್ಳೆ ಕೆಲಸ ಮಾಡಿದ, ಶಾಲೆ ಮಾಡಿದ, ಆಸ್ಪತ್ರೆ ಮಾಡಿದ, ಇಡೀ ಊರಿಗೆಲ್ಲ ಆದರ್ಶ ನಾಯಕ ಆಗ್ಬಿಟ್ಟ. ಈ ಘಟನೆಗೆ 50-60 ವರ್ಷ ಆಗ್ಬಿಟ್ಟಿದೆ. ಹಳೆ ಘಟನೆ ಯಾರಿಗೂ ಗೊತ್ತಿಲ್ಲ, ಈಗ ಹಳಬರು ಯಾರು ಇಲ್ಲ, ಈಗ ಇವನೇ ಊರಲ್ಲಿ ಹಿರಿಯ. ಹುಡುಗರು ಮಾತಾಡ್ಕೊಳ್ಳೋರು, ನಮ್ಮ ಯಜಮಾನ ಹಣೆ ಮೇಲೆ ಕೂಕನ್ ಬರ್ದಿದೆಯಲ್ಲ, ಅದೇನದು? ಯಾರು ಗೊತ್ತಿಲ್ಲ, ಎದಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಈಗ ಯಾಕೆ ದೊಡ್ಡ ಮನುಷ್ಯ, ಈಗ ಬಹಳ ಆದರ್ಶ ಮನುಷ್ಯ ಆಗ್ಬಿಟ್ಟಿದ್ದಾನೆ ಈಗ ಅವನು.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಅವರು ವಿಚಾರ ಮಾಡಿದ್ರಂತೆ, ಬಹುತೇಕ ಅವನಿಗೆ ಅವರು ದೊಡ್ಡ ಮನುಷ್ಯ, ದೊಡ್ಡ ಸಾಧನೆ ಮಾಡಿದಂತ ಮನುಷ್ಯ. ಕೂಕ ಅಂದ್ರೆ ಕುಶಲ ಕರ್ಮಯೋಗಿ, ಕುಶಲ ಕರ್ಮಯೋಗಿ ಅಂದ್ರಂತ. ಆ ಹೆಂಗೆ ಹೆಸರಾಗ್ಬಿಡ್ತು ಅವರು, ಕುಶಲ ಕರ್ಮಯೋಗಿ ಅಂತ ಅವ್ರ ಹೆಸರು ಬರಕ್ಷರ್ ಮಾಡಿದ್ರು. ಮೊದಲಿದ್ದದ್ದು ಕುರಿಕಳ, ಆಮೇಲೆ ಬದಲಾದದ್ದು ಕುಶಲ ಕರ್ಮಯೋಗಿ. ಇನಿಷಿಯಲ್

ಎರಡಕ್ಕೂ ಒಂದೇ ಕೂಕನೆ. ಈ ಕುಶಕನ ಹಣೆ ಬಾರ ಹಂಗೇನೆ. ಕುಶಕ ನಿಜವಾಗ್ಲೂ ಒಳ್ಳೆಯವರಿದ್ರು ಕೆಟ್ಟದ್ದು ಗೊತ್ತಿಲ್ಲ ನಮ್ಗೆ. ಆದ್ರೆ ಒಂದು ದಾಖಲೆಯಲ್ಲಿ ಬರೋ ಹಾಗೆ ಅದ ಬಹಳ ಪರಾಕ್ರಮಶಾಲಿ ಆಗಿದ್ದ, ಭಾರಿ ಶೂರ ಆಗಿದ್ದ ಕುಶನ ಮಗ, ಆದ್ರಿಂದ ಕುಶಿಕ ಅಂತ ಹೆಸರು ಬಂತು ಹೊರತಾಗ ಮತ್ತೊಂದೇನಿಲ್ಲ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಇಲ್ಲ ಅವನು ಬರೀ ಸಂಚಿ ಮಾಡ್ತಾ ಇದ್ದ, ಕೆಟ್ಟ ಸಂಚಿಗಳನ್ನು ಮಾಡ್ತಿದ್ದ, ಆದ್ರಿಂದ ಕುಶಿಕ ಅಂತ ಅವ್ರ ಹೆಸರು ಇಟ್ಕೊಂಡು. ಏನೇ ಇರಲಿ, ಅವನು ಕುಶನಾಭಾಯ್ ಏನ್ ಮಾಡಿದ ಅಂದ್ರೆ ಪುರುಕೋತ್ಸವ ವಂಶ ಅಂತ ಒಂದಿದೆ, ಆ ವಂಶದ ರಾಜಕುಮಾರಿಯನ್ನು ಮದುವೆ ಆದ. ಈ ಪುರುಕೋತ್ಸವ ವಂಶವನ್ನು ಮುಂದೆ ಶತಮರ್ಷಣ ವಂಶ ಅಂತ ಕರೆದ್ರು. ಈ ಇಕ್ಷ್ವಾಕು ರಾಜದ ಋದೇಶನ ಮಕ್ಕಳು ಇರಲ್ಲ, ಪರಂಪರೆನೆ ಬೇರೆಯವರು. ಈ ಕುಶಿಕ ಮಹಾರಾಜನ ಮಗ ಗಾಧಿ ಅಂತ, ಗಾಧಿ ಅಂತ, ಗಾಧಿ ಮಹಾರಾಜ ಕುಶಿಕನ ಮಗ. ಹಿಂದಿನ ಬಿಟ್ಬಿಡೋಣ, ಕುಶಿಕನ್ ಬಿಟ್ಬಿಡೋಣ, ಏನು ಗಾಧಿ ಇದ್ರೆ ಸಾಕು ನಮಗೆ. ಆ ಗಾಧಿ ಮಹಾಶೂರ, ಬಹಳ ಧೈರ್ಯವಂತ. ಆ ಗಾಧಿಗೆ ಅವ್ರ ಮಗಳಿದ್ಲು ಸತ್ಯವತಿ ಅಂತ, ಪರಮ ಸುಂದರಿಯ. ಗಂಡು ಮಕ್ಕಳು ಇರಲಿಲ್ಲ ಅವನಿಗೆ, ಹೆಣ್ಮಕ್ಳು ಒಬ್ಬಳೇನೆ ಸತ್ಯವತಿ ಅಂತ. ಆಕೆಯನ್ನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಈಗ ಒಂಥರ ಆಗಿನ ಕಾಲದಲ್ಲಿ ಆಗಿತ್ತು, ಈಕೆನ್ ಮದುವೆ ಆಗ್ಬೇಕಾದ್ರೆ ಕನ್ಯಾಶುಲ್ಕ ಕೊಡಬೇಕು ಅಂತ. ಕನ್ಯಾಶುಲ್ಕ ಏನು ಆಗಿನ ಕಾಲದಲ್ಲಿ, 4-bedroom ಹೌಸು, ಮರ್ಸಿಡಿಸ್ ಬೆಂಜ್ ಕಾರು ಅಂತ ಏನಿರ್ಲಿಲ್ಲ. ಅವನು ಕೊಡಬೇಕಾದದ್ದೇನು ಅಂದ್ರೆ, ಹೆಂಗಿತ್ತು ನೋಡಿ ಕಂಡೀಷನ್, ಅದು ಕೊಡ್ಬೇಕಾದ್ರೆ ಬಹಳ ಗಟ್ಟಿ ಇರ್ಬೇಕು ಅವ್ರು. ಒಂದೇ ಕಿವಿ ಕಪ್ಪಾಗಿರುವಂತ, ಇಡೀ ಮೈಯೆಲ್ಲ ಬಿಳಿ ಆಗಿರುವಂತ 1,000 ಕುದುರೆಗಳನ್ನ ಕೊಡ್ಬೇಕಂತೆ. ಸಂಪತ್ತು ಅಂದ್ರೆ ಗೋ ಸಂಪತ್ತು, ಕುದುರೆ ಸಂಪತ್ತು, ಅಶ್ವ ಸಂಪತ್ತು. ನಾವ್ ನೋಡಿ ಇವತ್ತಾದ್ರೆ ನಮ್ಮ ಶ್ರೀಸೂತ ಹೇಳ್ಬೇಕಾದ್ರೆ ಗೋಧಾಯಿ ಧನದಾಯಿ ಒಂದ್ ಅಲ್ಲಿ ಹೇಳ್ತೀವಿ ನಾವು, ಅಶ್ವಧಾಯಿ ಗೋದಾಯಿ ಧನದಾಯಿ ಮಹಾಧನೆ ಅಂತ ಹೇಳ್ಬೇಕು. ಅಂದ್ರೆ ಅಶ್ವ ಕೊಡು ನಮಗೆ, ಹಸುಗಳನ್ನು ಕೊಡುವಂತ. ಅವನು ಹೇಳಿದ್ದ ಗಾದಿ ಮಹಾರಾಜ, ನನ್ನ ಮಗಳ ಮದುವೆ ಆಗ್ಬೇಕನ್ನೋರು ಮೈಯೆಲ್ಲ ಬಿಳಿ ಇರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರುವಂತ 1,000 ಕುದುರೆಗಳನ್ನ ಕೊಡಬೇಕು ಅಂತ ಕೇಳಿದ್ದ. ಅಲ್ಲೊಬ್ಬ ಋಷಿ ಇದ್ದಾನೆ, ರುಚಿಕ ಅಂತ ಅವನ ಹೆಸರು, ಅದ್ಭುತ ಕಥೆಗಳೆಲ್ಲ. ರುಚಿಕ ಅಂತ ಮನುಷ್ಯ ಋಷಿ, ಆತ ಯಾರು, ಅವನ ಇತಿಹಾಸ ಬಹಳ ಅದ್ಭುತವಾದದ್ದು. ವರುಣ, ವರುಣನ ಮಗ ಭೃಗು, ಭೃಗು ಋಷಿ ತಮ್ಗೆ ಗೊತ್ತಿದೆ, ವರುಣನ ಮಗ ಭೃಗು. ಆ ಭೃಗುನ ಮಗ ಚವನ, ಚವನ ಮಹರ್ಷಿ ಅಂತ ಕೇಳಿದ್ವಿ ನಾವು, ಇವತ್ತೆಲ್ಲ ಚವನ್ ಪ್ರಾಶ್ ಬಹಳ ಫೇಮಸ್ ಆಗ್ಬಿಟ್ಟಿದೆ. ವರುಣನ ಮಗ ಭೃಗು, ಭೃಗುವಿನ ಮಗ ಚವನ. ಈ ಚವನನ ಹೆಂಡತಿ ಮನುವಿನ ಮಗಳು, ಮನು ಇದ್ದಲ್ಲ ಮನು ಚಕ್ರವರ್ತಿ, ಅವರಿಂದ ಮನುಷ್ಯ ಅಂತ ಆದದ್ದು ನಾವೆಲ್ಲರು. ಆ ಮನುವಿನ ಮಗಳು ಆರುಷಿ ಅಂತ, ಚವನನ ಹೆಂಡತಿ ಆರುಷಿ. ಈ ಚವನ ಆರುಷಿಯ ಮಗ ಔರ್ವ ಅಂತ ಅವನ ಹೆಸರು, ಔರ್ವ ಇದ್ದಾನಲ್ಲ ಅವನ ಮಗ ರುಚಿಕ. ಸಂಬಂಧ ಹೆಂಗ್ ಬಂತು ನೋಡಿ, ರುಚಿಕನ ಅಪ್ಪ ಔರ್ವ, ಅವನಪ್ಪ ಚವನ, ಅಂದ್ರೆ ರುಚಿಕನ ಅಜ್ಜ ಚವನ ಋಷಿ, ಚವನ ಋಷಿ ತಂದೆ ಭೃಗು, ಭೃಗುವಿನ ತಂದೆ ವರುಣ. ದೊಡ್ಡ ಲೈನೇಜ್ ಅದು, ವೆರಿ ಪವರ್ಫುಲ್ ಲೈನೇಜ್. ರುಚಿಕ ಆ ವಂಶಕ್ಕೆ ಸೇರಿದವನು, ಆಗಲೇ ಸಾಕಷ್ಟು ವಯಸ್ಸಾಗ್ಬಿಟ್ಟಿದೆ ಅವನಿಗೆ. ವಯಸ್ಸಾದಾಗ ಇದು ಕೇಳ್ದ, ಸತ್ಯವತಿಯನ್ನು ಮದುವೆ ಆಗಬೇಕಾದ್ರೆ 1,000 ಕುದುರೆ ಕೊಡಬೇಕು, ಮೈಯೆಲ್ಲ ಬಿಳಿ ಇರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು. ಇವನಿಗೆ ಆಸೆ ಹುಡ್ಕೊಂಡ್ಬಿಡ್ತಕ್ಕೆ ಮದುವೆ ಆಗಬೇಕು ಅಂತ. ಈ ವಯಸ್ಸಿಗೆ ಕಂಡಾಪಟ್ಟಿ ವಯಸ್ಸಾಗಿದೆ ಅವನಿಗೆ. ಅವನೇನ್ ಮಾಡ್ದ, ಒಂದು ಯಜ್ಞ ಮಾಡಿಸೋಕೆ ಹೋದ, ಅಶ್ವತೀರ್ಥ ಅನ್ನೋ ಜಾಗದಲ್ಲಿ ಯಜ್ಞ ಮಾಡಿಸಿದ. ಅಲ್ಲಿ ಜನ ಖುಷಿಯಾಗಿ ನಿಮಗೇನು ಬೇಕು ಅಂತ ಕೇಳಿದರು. ಈತ ಹೇಳಿದ, ನಾನು ಕೊಡೋದಾದರೆ 1,000 ಕುದುರೆ ಕೊಡಿ, ಮೈಯೆಲ್ಲ ಬೆಳಗಿರಬೇಕು, ಕಿವಿ ಮಾತ್ರ ಕಪ್ಪಿರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು ಅಂತ. ಅವ್ರು ಹುಡುಕಿ ಕೊಟ್ರಿ ಅವನಿಗೆ, ದಾನ ಆಗಿ ಕೊಟ್ರು. ಇವನು ಸೀದಾ ಆ 1,000 ಕುದುರೆ ಹೊಡ್ಕೊಂಡು ಗಾದಿ ಋಷಿ ಗಾದಿ ಕಡೆ ಹೋದ, ಗಾದಿ ಮಹಾರಾಜನ ಕಡೆ ಹೋದ. ನೋಡಪ್ಪ, ನೀ ಕೇಳಿದಂಗೆ 1,000 ಕುದುರೆ ತಂದಿದ್ದೇನೆ, ನಿಮ್ಮ ಮಗಳ ಮದುವೆ ಮಾಡಿಕೊಡು ಅಂತ. ಅದು ಮಾಡಿಕೊಡ್ಬೇಕಲ್ಲ, ಕಂಡೀಷನ್ ಹಾಗಿತ್ತು, ಮದುವೆ ಮಾಡಿದ್ರು. ಈಕೆ ಸಣ್ಣ ಹುಡುಗಿ, ತುಂಬ ಸುಂದರಿ, ಇವನು ತುಂಬ ವಯಸ್ಸಾಗಿದೆ, ಇವನಿಗೆ ಮದುವೆ ಆಗಿ ಕೊಟ್ರು. ಆತ ಹೋಮ ಹವನ ಮಾಡ್ತಾ ಇದ್ದ. ಒಂದ್ಸಲ ಸತ್ಯವತಿ ಕೇಳಿದ್ದು ಬೇಡಿಕೆ ಕೊಟ್ಲು, ಸ್ವಾಮಿ ನನಗೂ ಮಗ ಬೇಕು, ದಯವಿಟ್ಟು ಬ್ರಹ್ಮನ ಬೇಡ್ಕೊಂಡು ಮಗನ ಕೊಡಿಸಿದ ನನಗೆ. ಆದ್ರೆ ಹೇಗಿರ್ಬೇಕು ನನ್ನ ಮಗ ಅಂದ್ರೆ, ಮಹಾಬ್ರಾಹ್ಮಣ ಆಗಿರ್ಬೇಕು, ಮಹರ್ಷಿ ಆಗಬೇಕು, ಅಂತ ದೊಡ್ಡ ಮಗ ನನಗಾಗಬೇಕು. ಮತ್ತೆ ಇನ್ನೊಂದು ಬೇಡಿಕೆ ಇದೆ, ನಾನು ಒಬ್ಬರಿಗೆ ಕೇಳ್ಕೊಂಡ್ರೆ ಸಂಕಟ ಆಗುತ್ತೆ ನನಗೆ. ನನ್ನ ತಾಯಿಗೆ ಗಂಡು ಮಕ್ಕಳಿಲ್ಲ, ಗಾದಿ ಮಹಾರಾಜನಿಗೆ ನಾನು ಒಬ್ಬಳೇ ಮಗಳು, ಒಂದು ವಂಶಕ್ಕೆ ಯಾರು ಇಲ್ಲ. ಆದ್ದರಿಂದ ನನ್ನ ತಾಯಿಗೂ ಒಂದು ಗಂಡು ಮಗು, ಹಾಗೆ ಒಂದು ವರ ತಗೊಳ್ಳಿ, ನನಗೊಂದು ಗಂಡು ಮಗು, ನನ್ನ ತಾಯಿ ಗಂಡು ಮಗು. ನನ್ನ ಮಗ ಮಹಾಬ್ರಾಹ್ಮಣ ಆಗಬೇಕು, ಪ್ರಪಂಚ ಪ್ರಸಿದ್ಧನಾಗಬೇಕು, ಹಾಗೆ ನನ್ನ ತಾಯಿಗೆ ಮಗ ಹುಟ್ಟುವಂಥವನು ಅಸಾಧ್ಯ ಪರಾಕ್ರಮಶಾಲಿಯಾದ ಕ್ಷತ್ರಿಯ ಆಗಬೇಕು, ಮಹಾಶೂರ ಆಗಬೇಕು, ಅಂಥ ಮಗನ ಬೇಡ್ಕೊಳ್ಳಿ ಅಂತ. ಹೋಮಕ್ಕೆ ಕೂತ್ಕೊಂಡ, ಇಲ್ಲ ಅನ್ನೋಂಗಿಲ್ಲ ಅಂತ. ಆತ ಬ್ರಹ್ಮ ಬೇಡ್ಕೊಂಡ, ಕೊಡಪ್ಪ ಅಂತ. ಬ್ರಹ್ಮ ಪ್ರಸಾದ ಕೊಟ್ಟ, 2 ದೊನ್ನೆಯಲ್ಲಿ ಪ್ರಸಾದಗಳನ್ನು ಕೊಟ್ಟ. ಇವನು ಹೇಳ್ದ, ನೋಡು ಈ ದೊನ್ನೆ ನಿಂದು, ಇದು ನಿಮ್ಮ ಅಮ್ಮಂದು, ಬದಲಿ ಮಾಡ್ಕೋಬಾರ್ದು, ಇಟ್ಕೊಳ್ಳಿ ಇದನ್ನ ಅಂತ ಹೇಳ್ದೆ. ಯಾಕಂದ್ರೆ ನೀವು ಬೇಡ್ಕೊಂಡಿದ್ದೀಯಲ್ಲ, ನೀನು ಮಹಾಬ್ರಾಹ್ಮಣ ಆಗಬೇಕು ಅಂತ ನೀನು ಬೇಡ್ಕೊಂಡಿದ್ಯಾ, ಮಹಾಕ್ಷತ್ರಿಯ ಆಗಬೇಕು ಅಂತ ಅವ್ರು ಬೇಡ್ಕೊತಾಳೆ, ಹಂಗೆ ಮಾಡಬೇಕು ಕೊಡು ಅಂತ ಹೇಳ್ದೆ. ಕೊಟ್ಟಮೇಲೆ ಕತೆ ಸ್ವಲ್ಪ ಬೇರೆ ಆಗುತ್ತೆ. ಅಲ್ಲ, 3 ಥರದ ಕಥೆಗಳು ಬರ್ತವೆ. ಏನು ಅಂದರೆ, ಈ ಗಾದಿ ಹೆಂಡತಿ ಇದ್ದಾಳಲ್ಲ, ಆಕೆ ಹೆಸರೇ ಗೊತ್ತಿಲ್ಲ, ಎಲ್ಲೂ ಸಿಗಲಿಲ್ಲ, ಹುಡುಕಿದ್ದೆ ನಾನು. ಆ ಗಾದಿ ಹೆಂಡತಿ ಸತ್ಯವತಿ ತಾಯಿ, ಆಕೆ ಸಂಚಿ ಮಾಡಿದ್ದು, ಸಂಚಿ ಮಾಡಿ ಮಗಳಿಗೆ ಹೇಳಿ ನನಗೊಂದು ಬೇಡಕೋ ಅಂತ ಕೇಳಿಸಿದ್ದು ಅಂತ ಒಂದು ಕಡೆ ಬರುತ್ತೆ. ಅಷ್ಟೇ ಅಲ್ಲ, ಸ್ನಾನಕ್ಕೆ ನದಿಗೆ ಹೋದಾಗ ಮುದ್ದಾಮ್ ಬದಲಾಯಿಸ್ಕೊಂಡ್ಬಿಟ್ಲು ಪ್ರಸಾದ.
ಆಕೆ ಪ್ರಸಾದ್ ಏಕೆ ತೊಗೊಂಡ್ಲು, ಏಕೆ ಪ್ರಸಾದ್ ಆಕೆ ತೊಗೊಂಡ್ಲು.

ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾಳೆ, ತಾಯಿನೇ ಮಗಳನ್ನ ಬೇಡ್ಕೊಂಡ್ಲಂತೆ, ಇಲ್ಲ ನೋಡಮ್ಮ ನನಗೆ ಮಗ ಬೇಕು, ನಾನು ಕೊಡು, ನೀನು ಪ್ರಸಾದ ನನಗೆ ಕೊಡು, ನನ್ನ ಪ್ರಸಾದ ನೀ ತಗೋ ಅಂತ ಹೇಳಿ ಕೊಟ್ರು ಅಂತ. ಮೂರನೇದು ಅಕಸ್ಮಾತ್ ಆಗಿ ಆದ ಆಕ್ಸಿಡೆಂಟ್ಲಿ ಇಬ್ಬರು ದೊನ್ನೆ ಒಂದೇ ಥರದ ದೊನ್ನೆ ಅಲ್ಲಿ ಇಟ್ಟು ಹೋಗಿದ್ದಾರೆ, ಸ್ನಾನಕ್ಕೆ ಬರಬೇಕಾದ್ರೆ ಬದಲಾಯಿತು ಅಂತ. ಆಯಿತು ಮಾಡಿದ್ರು ಗೊತ್ತಿಲ್ಲ, ಆದದ್ದೇನು ಅಂದರೆ ಪ್ರಸಾದ ಬದಲಿ ಆದದ್ದು ಮಾತ್ರ ಕರೆಕ್ಟ್. ಬದಲಿ ಆದಮೇಲೆ ಇಬ್ಬರು ಗರ್ಭಿಣಿಯಾದರು. ಸ್ವಲ್ಪ ದಿವಸ ಅದನ್ನ ರುಚಿಕ ನೋಡ್ತಾ ಇದ್ದ, ಸತ್ಯವತಿ ಮುಖದಲ್ಲಿ ಕ್ಷಾತ್ರ ತೇಜಸ್ ಬರ್ತಾ ಇದೆ, ಸತ್ಯವತಿ ಮುಖದಲ್ಲಿ ಕ್ಷಾತ್ರ ತೇಜಸ್ ಬರ್ತಾ ಇದೆ. ಈಕೆ ಮುಖದಲ್ಲಿ ಸತ್ಯವತಿ ಮಗಳು ಹೆಂಡತಿ, ಆಕೆ ಬೇಡಿದ್ದೇನು ಮಹಾಜ್ಞಾನಿ ಆದಂಥ ಬ್ರಾಹ್ಮಣ ಬೇಕು ಅಂತ ಬೇಡ್ಕೊಂಡದ್ದು. ಆದರೆ ಆಕೆ ಮುಖದಲ್ಲಿ ಅತ್ಯಂತ ಅದ್ಭುತವಾದ ಕ್ಷಾತ್ರ ತೇಜಸ್ ಬರ್ತಾ ಇದೆ. ಅತ್ತೆ ಮುಖದಲ್ಲಿ ಒಂದು ಅದ್ಭುತವಾದ ಬ್ರಹ್ಮ ತೇಜ ಬರ್ತಾ ಇದೆ. ಅವನಿಗೆ ಗೊತ್ತಾಯ್ತು ಇದು ಬದಲಿ ಆಗಿದೆ, ಪ್ರಸಾದ ಬದಲಿ ಆಗಿದೆ ಅಂತ. ಹೆಂಡತಿ ಹೇಳ್ದೆ ಹಿಂಗಾಯ್ತು ಅಂತ ಆಕೆ ಗಾಬರಿ ಆಗ್ಬಿಟ್ಟು, ಅಯ್ಯೋ ಅಯ್ಯೋ ನನಗೆ ಕ್ಷತ್ರ ತೇಜಸ್ ಬೇಕಾಗಿಲ್ಲ, ಆ ಕ್ಷತ್ರ ತೇಜನ್ನು ತಾಳ್ಕೊಳ್ಳುವಂಥ ಶಕ್ತಿ ನನಗಿಲ್ಲ, ಅದನ್ನು ದಯವಿಟ್ಟು ನಾನು ಬೇಡ, ನನಗೆ ಒಟ್ಟು ಒಳ್ಳೆ ಸನ್ಯಾಸಿ ಮಹಾಜ್ಞಾನಿಯಾಗುವಂಥ ಮಗ ಇದ್ದರೆ ಸಾಕು, ಬ್ರಾಹ್ಮಣ ಸಾಕು ನನಗೆ, ನಾನು ಕ್ಷತ್ರಿಯ ಬೇಡ ಅಂದಕ್ಕೆ ಅವನಂದ ಈಗಾಗಲೇ ಸ್ಯಾಂಕ್ಷನ್ ಆಗೋಗಿದೆ, ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ, ಅದು ಬಹಳ ಅಂದರೆ ಪೋಸ್ಟ್ಪೋನ್ ಮಾಡ್ಬೋದು, ಆಪ್ಷನ್ ಇರುತ್ತೆ ನಮ್ದು, ಅದು ಸಂತೋಷ ಆಗೋದು ನನಗೆ, ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ. ಈ ವರ ಕೊಟ್ಟದ್ದಾಯ್ತು, ನಿನಗೊಬ್ಬ ಅತ್ಯಂತ ಕ್ಷತ್ರಿಯ ವಂಶಕ್ಕೆ ಕುಠಾರನಾದಂಥ ಬ್ರಾಹ್ಮಣ ಹುಡ್ತಾನೆ, ಮಹಾ ಉಗ್ರ ಹರಿ ಪರಾಕ್ರಮಿಯಾದಂಥ ಉಗ್ರ ಹುಡ್ತಾನೆ, ಬ್ರಾಹ್ಮಣನೇ ಅವನು, ಆ ಉಗ್ರ ಕ್ಷತ್ರಿಯರನ್ನ ಹೊಡೆದಾಕ್ಬಿಡ್ತಾನೋ ಅಂತ ಬಿಡ್ತಾನೆ, ಅದು ಬೇಡ ನನಗೆ ಅಂದಕ್ಕೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಒಂದು ಮಾತು ಮಾಡ್ತೀನಿ ನಾನು, ಈಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥವನು ದೊಡ್ಡ ಬ್ರಾಹ್ಮಣ ಆಗ್ತಾನೆ, ಮಹರ್ಷಿ ಆಗ್ತಾನೆ, ಆದರೆ ಅವನ ಮಗ ಮಾತ್ರ ಉಗ್ರ ಆಗ್ತಾನೆ, ಅವನು ಬಿಡಲ್ಲ, ಒಂದು ಪೋಸ್ಟ್ಪೋನ್, ಒಂದು ಜನರೇಷನ್ ಪೋಸ್ಟ್ಪೋನ್ ಮಾಡ್ತೀನಿ ಅಷ್ಟೇ ನಾನು ಅಂದ. ಆಗಲಿ ಅಂದಕ್ಕೆ, ನನಗೆ ತಪ್ಪಿದ್ರೆ ಸಾಕು, ತಪ್ಪಿಸ್ಕೊಂಡ್ಬಿಟ್ಟು. ಆ ಸತ್ಯವತಿ ಕಡೆ ಏನಾಯಿತು, ಭಾರಿ ಪರಾಕ್ರಮಶಾಲಿಯಾದಂಥ ಕ್ಷತ್ರಿಯ ಹುಡ್ತಾನೆ ಅಂತ ಹುಡ್ತಲ್ಲ. ಮುಂದೇನಾಯ್ತು ಅಂದರೆ, ಸತ್ಯವತಿ ತಾಯಿಗೆ ಗಂಡು ಮಗು ಹುಡ್ತು, ವಿಶ್ವರಥ ಅಂತ ಹೆಸರಿಟ್ರು. ಅವನು ಕುಶಿಕ ವಂಶಕ್ಕೆ ಸೇರಿದವನಾದ್ದರಿಂದ ಕೌಶಿಕ ಅಂತ ಹೆಸರಿಟ್ರು, ಅವನೇ ಮುಂದೆ ವಿಶ್ವಾಮಿತ್ರ ಅಂತ ಆಗುತ್ತೆ.

ಇಂದುವರೆಗೂ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ್ ಕರ್ಜಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 30 ರೂಪಾಯಿ, ಪೆನ್ಸಿಲ್ ಬೀನಿಸ್ 40 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸ್ 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10 ಮಧ್ಯಾಹ್ನ 1 ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಮಧ್ಯಾಹ್ನ 2-5 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಸ್ ಎಲ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಸ್ ಎಲ್ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
0: ಸರ್. ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಳೆದ ವರ್ಷೆಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಆದವು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
2: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಭಾಳಷ್ಟು ಉದಾಹರಣೆಗಳಿದೆ.

0: ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದ್ರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂತ ಏನು ಬೆಳೆಗಳ ಮೇಲೆ ದಾಳಿ ಮಾಡದಂತ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನ ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸಬಹುದು.
1: ಓಕೆ ಸರಿ, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
0: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದ್ರೆ ಕನ್ಸರ್ವೇಷನ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದ್ರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ ಇಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರಬಹುದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
1: ಓಕೆ ಸರಿ, ತಾವು ಮೊದಲೇ ಹೇಳ್ದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ನೀವು ಈಗ ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದ್ರೆ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಸೊ ಹುಲಿಗೆ ನಿರ್ದಿಷ್ಟವಾದಂತ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದ್ರೆ ಈ ಹುಲಿ ಯೋಜನೆ 1973 ಬಂದ ದಿನದಿಂದ ಇವತ್ತಿನವರೆಗೂ ಬಹಳಷ್ಟು ನಾವು ಅಂದ್ರೆ ಅದಕ್ಕೆ ಅಂದ್ರೆ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ವಿಸ್ತಾರವಾದಂತ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್ ಮತ್ತೆ ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದ್ರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಆಚೆ ಕಡೆ ಬರ್ತಾ ಇದಾವೆ. ಮತ್ತೆ ಕಾರಿಡಾರ್ ಅಂತ ಏನ್ ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದ್ರೆ ಯೋಚನೆ ಮಾಡಿ ಏನು ಬೆಳೀತಾ ಇರ್ತಕ್ಕಂತ ವೃದ್ಧಿ ಆಗ್ತಿರ್ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮ್ಗೆ ಈ ಸಂಘರ್ಷ ಕಾಣ್ತಾ ಇದೀವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣಬಹುದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದ್ರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣಬಹುದು.

0: ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದರೆ ಇದರ ಭಾಳ ಮೈನರ್ ಮಿಲೆಟ್ಸು ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾವೆ, ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ, ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು, ಕಬ್ಬು ಇರ್ಬೋದು, ಈ ತರ ಹತ್ತು ಹಲವಾರು ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರ್ ಕೇಳೋದಂದ್ರೆ ಅದನ್ನು ಕಾಡಿಗೆ ಸೌದೆ ತರಕ್ಕೆ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು, ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿದ್ದು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೆ ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು ಹತ್ತು ವರ್ಷದ ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತ ಇರ್ತಕ್ಕಂಥ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ, ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು, ಮುಂಚೆ ಅಂದ್ರೆ ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾಡ್ ಅಂಚಿನವರೆಗೂ ಗ್ರ್ಯಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದೇ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವ್ ಎಲ್ಲಿ ಓಡಾಡ್ಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದೂ ಅಂದ್ರೆ ಪ್ರಕೃತಿಲಿ ಎಲ್ಲಾ ಜಾಗೂ ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
2: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
2: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
2: ಎಷ್ಟು ಕಿಲೋಮೀಟರ್ ಕೊಡ್ತೀರಾ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವ್ದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು ಸಾಗರೆ ಅಂತನಾ? ಯಾವ
1: ಕಂದ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು.
2: ಓಂಕಾರ ಇಲ್ಲ ಸರ್, ಮಳೆ ಇರೋದು ಬೇಗೂರ್ ಬರ್ಬೇಕು ಅಷ್ಟೇ.
0: ನೋಡಿ ಬೇಗೂರ್.

0: ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
1: ಧನ್ಯವಾದಗಳು.
2: ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್, ಯಾವ ತರ ಮಾಡೋದು
0: ಸರ್ ನೋಡೋಣ. ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವೊಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
1: ಓಕೆ,
3: ಧನ್ಯವಾದಗಳು ಜಯರಾಮರೇ, ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಕಷ್ಟದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100-150 ಕೆಜಿ ಅಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೆಯ್ಟಿನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100-200 liters ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ, ಅದು ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 kg ಅಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಅಷ್ಟು ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನೆ ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ, ಕಾಡ್ ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೇನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೆ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರೆಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
3: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ
4: ನಮಸ್ಕಾರ.
3: ನಮಸ್ತೆ, ತಮ್ಮ ಹೆಸರು?
4: ನಾವು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ರಾಡಿ ಅಂತ.
3: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ, ನಂದೀಶರು.
4: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ, ಹೇಳಿ.
4: ಸರ್, ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
4: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡಬಹುದು?
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ, ಹೇಳಿ ಏನು ಭೂಮಿಯ
4: ಸಮಸ್ಯೆ? ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
4: ವನ್ಯಜೀವಿ ಸಂಘದಲ್ಲ.
0: ಓಕೆ,
4: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊ ಬರ್ತಿದ್ವು.
0: ಓಕೆ,
4: 2017 ತಂತೇನೆ. ಅರಣ್ಯ ಇಲಾಖೆದವರು ಟ್ರಾನ್ಸ್ಫರ್.
0: ಓಕೆ,
4: ಆದಿವಾಸಿಗಳೆಲ್ಲ ಅಸಂತೃಪ್ತ ಸ್ಥಿತಿ ಆಗ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಸೆಂಟ್ರಲ್ ಸಾಹೇಬ್ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದು 10 ಸಭೆನೇ ಮಾಡಿದ್ರು. ಸರ್ವೆಯನ್ನು ಜಂಟಿ ಸರ್ವೆ ಎಲ್ಲ ಆಯ್ತು.
0: ಓಕೆ,
4: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದು ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
0: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ
4: ಮಾಡೋಣ.
0: ಓಕೆ, ಥ್ಯಾಂಕ್ ಯು.
3: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ, ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ, ಹೇಗೆ ಯಾವ ತರ ಒಂದು ಸಂಘರ್ಷ

0: ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
1: ಸೊ ಅದೇ, ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ, ಸೊ ಅಂದರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ, ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದರೆ ಸೋಲಾರ್ ಹಾರಿಸಾಂಟಲ್ ಬೇಲಿ ಯಾವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅಂದರೆ ಪ್ರಕರಣಗಳನ್ನೋದಕ್ಕಿಂತ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ದರಿಂದ ಏನಾಯಿತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ಥರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು,
0: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೊಂದು ಕರೆ ಇದೆ. ಹಲೋ,
2: ನಮಸ್ತೆ.
0: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾ ಇರೋದು ಸರ್.
0: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
2: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನೀವು ನಂದಿ ಸರ್ನ ಸರ್. ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದ್ದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ರು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. ಅರ್ಧ ಲೀಟರ್ ಬಾಟ್ಲು, ಒಂದ್ ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
1: ಆಕ್ಚುಲಿ ಯಾವುದೇ ಒಂದು ಅಂದರೆ ಪಾರ್ಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದರೆ ಬಿಡುವಂಥ ಎಲ್ಲ ಪ್ರಕ್ರಿಯೆ ಮಾಡ್ತಿದ್ದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟ್ರಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ಸನ್ನು ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂಥ ಎಲ್ಲ ಕ್ರಮನ ಇನ್ನು ಮುಂದೆ ತೊಗೊಳ್ಲಿಕ್ಕೆ ನಾನು ಅಂದರೆ ಕ್ರಮ ಜರುಗಿಸ್ತೀವಿ ಇನ್ನು ಮುಂದೆ.
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು?
1: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ, ಮತ್ತೆ ಅದರಿಂದ ಪ್ರಯೋಜನನೂ ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ, ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ, ಎಸ್ಪೆಷಲಿ ಈ ಒಂದು ಆನೆ ಇಂದ ಆಗ್ತಾ ಇರತಕ್ಕಂಥ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
0: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
3: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
0: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ನಮಸ್ತೆ ಸರ್.
1: ನಮಸ್ಕಾರ ಹೇಳಿ.
3: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವಕ್ಕ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
1: ಇಲ್ಲ ಇಲ್ಲ ಆತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ, ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ.

0: ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದೂ ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ದರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕಾಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲಿ ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡ್ ಹೋಗುತ್ತೆ, ಮತ್ತೆ ಈಗ ಮಧುಮಲೆ ಸೈಡ್ ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ. ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್, ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ ಅವರೇ?
1: ಈಗ
0: ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು GS ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು AI ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದರೆ ಅನಿಮಲ್ ಯಾವ ಥರದ ಅನಿಮಲ್ಲು ಅಂತೇಳು ಅದು ಪ್ರೋಗ್ರಾಮಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು

0: ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತೆ ಇಂಪಾರ್ಟೆಂಟ್ ಅಲ್ಲಿ ಅಂದ್ರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು AI ಕ್ಯಾಮ್ರಾದಾಯಿತು. ಅದೇ ರೀತಿ GSM ಕ್ಯಾಮ್ರಾಗಳು ನಾವು 50 GSM ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರಕ್ಕಿನ ಮುಂಚೆನೇ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟ್ ಆಗಿ ಮಾಹಿತಿನ ಜನರಿಗೆ ತಲುಪಿಸೋಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
1: ಓಕೆ, ಧನ್ಯವಾದ.
2: ಅನೇಕ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಇಲ್ಲೇನಾದ್ರು ಇದೆಯಾ ಸರ್?
0: ಅನೇಕ ಕಾರಿಡಾರ್ ಅಂತೇಳಿ ಅದನ್ನ ಐಡೆಂಟಿ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ತರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ
1: ಮಾಡ್ತೀವಿ. ಧನ್ಯವಾದಗಳು ನಾಗರಾಜರೆ, ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ ನ ಹೇಗೆ ಯಾವ ತರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ತರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ, ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ ನ ನಾವು ಈಗ ನೋಡ್ತಾ ಇದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತಿನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು 2 ವರ್ಷದಲ್ಲಿ ಎಲ್ಲ
0: 2-3 ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾನು ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಸರ್, ಬೀಳ್ಮಟ್ಕೆರೆ ಟ್ರೈಬಲ್ ಆಡಿಂದ ಮಾತಾಡ್ತಾ
1: ಇದ್ದೀನಿ. ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ಸರ್, ಸರ್ CSI ಅವರು ಅಥವಾ ASF ಅವರು ಗೊತ್ತಾಗಿಲ್ಲ ನನಗೆ, ಈಗ ಮಾಡಿದ್ದೀನಿ.
1: CSF ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ, CSF ಸರ್ ಇದ್ದಾರೆ ಹೇಳಿ. ನಂದಿ ಸರ್,
3: ಸರ್ ನಮಸ್ತೆ. ಸರ್
0: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ APC ಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಕಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
0: ಹೌದು,
3: ಅದರಲ್ಲಿ ಆಲ್ಮೋಸ್ಟ್ ನಮ್ಮ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
3: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
3: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರಾ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
0: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
3: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10-20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
0: ಹೌದೌದು.
3: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ, ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರು ಸುಮಾರು ಸಂಗತಿಗಳಿದಾವೆ.
0: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ.

0: ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ, ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೆ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
1: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ಮ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸ್ ಬರ್ತಾ ಇರುತ್ತೆ?
0: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ. ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
1: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
0: ಹೇಳಿ ಹೇಳಿ
1: ಸರ್. ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಅಂದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
0: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
2: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಈಗ ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
0: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣ ಹಾನಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣ ಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ ಇಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದ್ರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದ್ರು ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನ್ನು ಭರಿಸುವಂತ ಎಲ್ಲ ಕ್ರಮನೂ ಜರುಗಿಸ್ತಾ ಇದೆ.
2: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
0: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
2: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು. ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣ ಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದ್ ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ತರ ಆಗುವಂತ ಸಾಧ್ಯತೆ ಇರುತ್ತೆ.
2: ಸರಿ, ತಾವು ಹೇಳ್ದಂಗೆ ಈ ತರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ತರ ಒಂದು ಸಂಘರ್ಷವನ್ನ ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ತರ ಬೇಕು ಸರ್?
0: ಇದೇ ಬಹಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಪಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು ಇಡಿಸಿ ಅಂತೇಳಿ ಮಾಡಿಬಿಟ್ಟು ಇಡಿಸಿ ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ

0: ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾವು ಹೊಸಬಿ ರೋಲ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ತಮ್ಮ ಪ್ರಶ್ನೆ ಏನಂತ
2: ಸರ್. ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರ್ವಾಲ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನೇ ಆಗಿದೆ ಸರ್. 17 ಜನದ ದುರಸ್ತಿಯಾಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊ ಬಂದಿದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರತಕ್ಕಂತ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನೂ ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ
1: ಇದೆ
0: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಉರ್ಲಳ್ಳಿ ಹಾಡಿಂದ ಮಣಿಕಂಠ ಅಂತ.
1: ಹಾ ಮಣಿಕಂಠ ಅವರೇ ಹೇಳಿ, ನಮ್ ಜೊತೆ ನಂದಿಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಾವು ಅರಣ್ಯದಲ್ಲಿ ಮತ ಮಾಡ್ತಿದ್ದಲ್ಲಿ ಜಮೀನ್ ಮಾಡ್ತಿದ್ದ ಸರ್. ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೆಂಚ್ ಹೊಡೆದು ಬಿಟ್ಟಾದ್ನೆ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರೆ ಸರ್.
0: ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
0: ಲಕ್ಷ್ಮಣಪುರ
3: 31-32 ಸರ್ವೆ ನಂಬರ್.
0: ಸರ್ವೆ ನಂಬರ್ 31-32.
3: ಅಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತಿದ್ರು. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಟ್ರೆಂಚ್ ಹೊಡೆದಾರೆ.
0: ಟ್ರೈಬಲ್ ಇದಕ್ಕೆ ಬರ್ತೀರಾ?
3: ಹೌದು ಸರ್, ನಾವು ಟ್ರೈಬಲ್ ಕಮ್ಯುನಿಟಿಗೆ ಬರ್ತಾ ಇರೋದು.
0: ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
3: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
0: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ?
3: FRA
0: ನಲ್ಲಿ ಹಾಕಿದ್ರೆ ಅದರದು ಏನು ಆಗೋಗಿ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದಕ್ಕೆ. ಸರ್, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನ ಮಾಡುತ್ತೆ ಸರ್? ಯಾವ
0: ಈಗ ನಾನು ಅವಾಗ

0: ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ ಎಐ ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ, ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ DRFOಗಳಿರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ, ಏನು ಪೈಲಟ್ ಲೈಸೆನ್ಸು ಕೊಡ್ಸಿದೀವಿ, ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
1: ಸರಿಗೆ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳದ್ನಲ್ಲ, ಫಸ್ಟ್ ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಒಂದ್ ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳದ್ನಲ್ಲ ಈ ರೈಲ್ ಬ್ಯಾರಿಕೇಡ್, ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಸರ್, ಯಾವ ತರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
0: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟಲ್ಲೇ ಬಹಳ ಕ್ಲೀನಾಗಿ ಹೇಳಿದ್ದಾರೆ. ಸೊ 1976 ಅನ್ನೋಂಥ ಒಂದು 1926 ಸಾರಿ 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363-08040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ
0: ನಿರಂತರವಾಗಿ ದಿನ ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ.
1: ಸರಿ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದರೂ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ಥರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
0: ಖಂಡಿತ ಖಂಡಿತ, ಯಾಕೆಂದರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPFನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ಲ್ಲಿ ಇರ್ಬೋದು ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದರೂ ಯಾವುದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ ಕುಂಬಿಂಗ್ ಮಾಡ್ತಾ ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ

0: ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನೂ ಹೊಂದಿದೆ 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನು ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ
0: ಮಾಡಬಹುದು.
1: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
1: ಹೌದು,
0: ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು.
1: ಹೌದು,
0: ಅಂದರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವು ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನು ಕೈಗೊಳ್ಬೇಕು ಮತ್ತು ಇಲಾಖೆ ಹೀಗೆಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ. ಯಾವುದೇ ಕಾರಣಕ್ಕೂ ಅವ್ರನ್ನ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೀನಿ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು

ನಲ್ವತ್ತು ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡಬಲಕಾಯಿ 20 ರೂಪಾಯಿ, ತೊಂಡೆ

12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ ಕೇಳಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10 ಮಧ್ಯಾಹ್ನ 1 ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಮಧ್ಯಾಹ್ನ 2-5 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡಬಲಕಾಯಿ 20 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪು ಮೆಣಸಿನಕಾಯಿ 55 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ.

ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ ಕೇಳಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ

0: ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡಬಲಕಾಯಿ 20 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 55 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಮಧ್ಯಾಹ್ನ 2 ರಿಂದ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಧನ್ಯವಾದಗಳು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತದೆ.

0: ಆಗ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 45 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡಬಲಕಾಯಿ 20 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 55 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟಮ

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ ಕೇಳಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10 ಮಧ್ಯಾಹ್ನ 1 ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಮಧ್ಯಾಹ್ನ 2-5 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟಗಾರರಾದ ಪ್ರಮುಖ ತೀವ್ರಗಾಮಿ ನಾಯಕ ಬಾಲಗಂಗಾಧರ ತಿಲಕ್ರವರ ಮತ್ತು ಕ್ರಾಂತಿಕಾರಿ ನಾಯಕರಾದ ಚಂದ್ರಶೇಖರ್ ಆಜಾದ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ವತಂತ್ರ ಹೋರಾಟಗಾರರಾದ ಚಂದ್ರಶೇಖರ್ ಆಜಾದ್ ಮತ್ತು ಬಾಲಗಂಗಾಧರ್ ತಿಲಕ್ ರವರನ್ನು ಇಂದಿನ ಯುವ ಪೀಳಿಗೆ ಸ್ಮರಿಸಬೇಕಾದ ದಿನವಿದು. ಹಾಗೆ ಬಾಲಗಂಗಾಧರ್ ತಿಲಕ್ ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡುವುದಾದರೆ, ಮಹಾನ್ ರಾಷ್ಟ್ರೀಯವಾದಿ, ಸಮಾಜ ಸುಧಾರಕ ಮತ್ತು ಜನನಾಯಕ ಕೇಶವ ಬಾಲಗಂಗಾಧರ್ ತಿಲಕ್ ಇಂದು ಜನಪ್ರಿಯವಾಗಿ 1856 ಜುಲೈ 23ರಂದು ಜನಿಸಿದರು. ಸ್ವರಾಜ್ಯ ಅಥವಾ ಸ್ವರಾಜ್ಯದ ಪ್ರಬಲ ವಕೀಲರಾದ ತಿಲಕರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಕಡೆಗೆ ಸಾಮೂಹಿಕ ರಾಜಕೀಯ ಪ್ರಜ್ಞೆಯನ್ನು ನಿರ್ಮಿಸುವಲ್ಲಿ ಪ್ರವರ್ತಕ ಪಾತ್ರವನ್ನು ವಹಿಸಿದರು. ಸ್ವರಾಜ್ಯನನ್ನ ಆಜನ್ಮ ಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಹೊಂದುತ್ತೇನೆ ಎಂಬ ಘೋಷಣೆಯೊಂದಿಗೆ ಸ್ವರಾಜ್ಯಕ್ಕಾಗಿ ಅವರ ಕರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಲಕ್ಷಾಂತರ ಜನರನ್ನು ಪ್ರೇರೇಪಿಸಿತು. ಅವರಿಗೆ ಲೋಕಮಾನ್ಯ ಎಂಬ ಬಿರುದನ್ನು ನೀಡಲಾಯಿತು. ಇದರರ್ಥ ಜನರಿಂದ ನಾಯಕನಾಗಿ ಸ್ವೀಕರಿಸಲ್ಪಟ್ಟಿದೆ. ತಿಲಕರು ಸ್ವತಃ ಗಣಿತಜ್ಞ, ತತ್ವಜ್ಞಾನಿ ಮತ್ತು ವಿದ್ವಾಂಸರಾಗಿದ್ದರು. ತಿಲಕರು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಚೆನ್ನಾಗಿ ಓದುತ್ತಿದ್ದರು ಮತ್ತು ಅವರು ಆಧ್ಯಾತ್ಮಿಕತೆ ಮತ್ತು ರಾಜಕೀಯದ ಪಾಶ್ಚಿಮಾತ್ಯ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು. ಓಲೆಟರ್, ರಾಸು, ಹೆಗಲ್ ಮತ್ತು ಕಾಂಟ್ರವರನ್ನು ಓದತೊಡಗಿದ್ದರು. 1877 ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಗಣಿತ ಶಾಸ್ತ್ರದಲ್ಲಿ ಪ್ರಥಮ ದರ್ಜೆಗೆ ಪದವಿ ಪಡೆದರು. ಕಾನೂನು ಪದವಿಯನ್ನು ಸಹ ಪಡೆದರು. ಅವರು ಆ ಕಾಲದ ಬ್ರಿಟಿಷ್ ನೀತಿಗಳನ್ನು ಟೀಕಿಸುವ ಕೇಸರಿ ಅಂದರೆ ಮರಾಠಿಯಲ್ಲಿ ಮತ್ತು ಮಹಾರಥ ಇಂಗ್ಲಿಷ್ನಲ್ಲಿ ಎಂಬ ಎರಡು ವಾರ ಪತ್ರಿಕೆಗಳನ್ನು ಪ್ರಾರಂಭಿಸತೊಡಗಿದರು. 1890 ತಿಲಕ್ ಕಾಂಗ್ರೆಸ್ ಅನ್ನು ಸೇರಿದರು. 1900 ಮತ್ತು 1908 ಅವಧಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ರಾಜಕೀಯ ಭಾಷಣವು ಗಮನಾರ್ಹವಾಗಿ ಬದಲಾಯಿತು. ಇದು ರಾಜಕೀಯ ತ್ರಿಮೂರ್ತಿಗಳಾದ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಬಾಲಗಂಗಾಧರ್ ತಿಲಕ್ ರವರ ನೇತೃತ್ವದಲ್ಲಿ ಲಾಲ್ ಬಾಲ್ ಪಾಲ್ ಸ್ವದೇಶಿ ಚಳುವಳಿ ಎಂದು ಜನಪ್ರಿಯವಾಗಿದೆ ದೇಶಾದ್ಯಂತ ವೇಗ ಪಡೆದುಕೊಂಡಿತು. ಈ ಮೂವರು ಬಂಗಾಳ ವಿಭಜನೆಯ ವಿರುದ್ಧ ಭಾರತೀಯರನ್ನು ಸಜ್ಜುಗೊಳಿಸಿದರು. ಈ ಅವಧಿಯಲ್ಲಿ ಈ ಮೂವರು ಸ್ವದೇಶಿ ಚಳುವಳಿ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನ ಪ್ರಸ್ತಾಪಿಸಿದರು. ತಿಲಕ್ ರವರನ್ನು 1800 ದೇಶದ್ರೋಹದ ಆರೋಪದ ಮೇಲೆ ಬ್ರಿಟಿಷರು ಬಂಧಿಸಿದರು ಮತ್ತು ಮ್ಯಾಂಡಲೆ ಅಂದರೆ ಬರ್ಮಾದಲ್ಲಿ 6 ಕಾಲ ಜೈಲು ಶಿಕ್ಷೆ ವಿಧಿಸಿದರು. ಜೈಲಿನೊಳಗೆ ತಿಲಕರು ಗೀತರಹಸ್ಯ ಎಂಬ ಸ್ಮಾರಕ ತತ್ವಶಾಸ್ತ್ರದ ಗ್ರಂಥವನ್ನ ರಚಿಸಿದರು. ಬರ್ಮಾದಿಂದ ಹಿಂದಿರುಗಿದ ನಂತರ ತಿಲಕ್ ಹೋಮ್ ರೂಲ್ ಚಳುವಳಿಯನ್ನು ತೊಡಗಿಸಿಕೊಂಡರು ಮತ್ತು ಅನಿ ಬೆಸೆಂಟ್ ರವರ ಹೋಮ್ ರೂಲ್ ಲೀಗ್ಗೆ ಸೇರಿದರು. 1918 ಅವರು ಹೋಮ್ ರೂಲ್ ಚಳುವಳಿಯನ್ನು ಜನಪ್ರಿಯಗೊಳಿಸಲು ಇಂಗ್ಲೆಂಡ್ಗೆ ಭೇಟಿ ನೀಡಿದರು. ಆಗ ಆಗಸ್ಟ್ 1, 1920 ನಿಧನರಾದರು. ಚಂದ್ರಶೇಖರ್ ಆಜಾದ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುವುದಾದರೆ, 1906 ಮಧ್ಯಪ್ರದೇಶದ ಝಬುವಾ ಜಿಲ್ಲೆಯ ಭವಾರ ಗ್ರಾಮದಲ್ಲಿ ಜನಿಸಿದ ಆಜಾದ್ ಕ್ರಾಂತಿಕಾರಿ ಜಾಲವನ್ನು ನಡೆಸುತ್ತಿದ್ದರು ಮತ್ತು ಬ್ರಿಟಿಷರಿಗೆ ಎಂದಿಗೂ ಸಿಕ್ಕಿ ಬೀಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. 1931 ಪೊಲೀಸರೊಂದಿಗಿನ ಎನ್ಕೌಂಟರ್ ಸಮಯದಲ್ಲಿ ಅವರು ತಮ್ಮ ಪ್ರಾಣವನ್ನು ತೆಗೆದುಕೊಂಡರು. ಆಜಾದ್ ಆಗಿ ಉಳಿಯುವ ಅವರ ಸಂಕಲ್ಪಕ್ಕೆ ಬದ್ಧರಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದಾಗ ಚಂದ್ರಶೇಖರ್ ಆಜಾದ್ ಅವರಿಗೆ ಕೇವಲ 15 ನಂತರ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರತೊಡಗಿದರು. ಕೆಲವು ವರ್ಷಗಳ ನಂತರ ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಆಗಿ ರೂಪಾಂತರಗೊಂಡರು. ಭಗತ್ ಸಿಂಗ್ ರವರ ನಿಕಟ ಸಹವರ್ತಿ. ಅವರು 1925 HRSEನ ಆಯೋಜಿಸಿದ ಕಾಕೋಡಿ ಪಿತೂರಿಯ ನಂತರ ಗಮನ ಸೆಳೆದರು. ಅವರು 1928 ಸಹಾಯಕ ಪೊಲೀಸ್ ಸೂಪರಿಂಟೆಂಡೆಂಟ್ ಜಾನ್ ಪೋಯಾಟ್ ಸೌಂಡರ್ಸ್ ರವರ ಹತ್ಯೆಯಲ್ಲಿ ಭಾಗಿಯಾಗಿದ್ದರು. ನಿಮ್ಮ ಮತ್ತು ನಿಮ್ಮ ಹೋರಾಟವಾಗಿದೆ, ಇದು ಆಜಾದ್ ರವರ ಮುಖ್ಯ ಉಲ್ಲೇಖಗಳಾಗಿರುತ್ತವೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ತೀವ್ರಗಾಮಿ ನಾಯಕರಾದ ಬಾಲಗಂಗಾಧರ್ ತಿಲಕ್ ಮತ್ತು ಭಾರತ ಸ್ವಾತಂತ್ರ್ಯ ಹೋರಾಟದ

ಅಧಿಕಾರಿ ನಾಯಕ ಚಂದ್ರಶೇಖರ್ ಆಜಾದ್ ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 83 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಧರ್ಮವೆಂಬುದೇನು?
5: ಧರ್ಮವೆಂಬುದೇನು?
4: ಕರ್ಮವೆಂಬುದೇನು?
5: ಕರ್ಮವೆಂಬುದೇನು?
4: ಬ್ರಹ್ಮಾಂಡ ಕಥೆಯೇನು?
5: ಬ್ರಹ್ಮಾಂಡ ಕಥೆಯೇನು?
4: ಜೀವಿತವಿದೇನು?
5: ಜೀವಿತವಿದೇನು?
4: ಬ್ರಹ್ಮವೆಲ್ಲಕ್ಕೂ ಮೂಲ?
5: ಬ್ರಹ್ಮವೆಲ್ಲಕ್ಕೂ ಮೂಲ?
4: ಮಾಯೆ ತತ್ ಕೃತಿ ಜಾಲ?
5: ಮಾಯೆ ತತ್ ಕೃತಿ ಜಾಲ?
4: ಬ್ರಹ್ಮವೇ ಜೀವನವೋ ಮಂಕುತಿಮ್ಮ?
5: ಬ್ರಹ್ಮವೇ ಜೀವನವೋ ಮಂಕುತಿಮ್ಮ?
3: ಸೊ ನಾವು ಈ ರೀತಿಯ ಪ್ರವಚನಗಳನ್ನಾಗಲಿ ಅಥವಾ ಧರ್ಮ ಇಂಥದ್ದಕ್ಕೆಲ್ಲ ಸಂಬಂಧಿಸಿದಂಥ ಪುಸ್ತಕಗಳನ್ನಾಗಲಿ ಓದೋದಕ್ಕೆ ಶುರು ಮಾಡಿದಾಗ ಕೆಲವು ಪದಗಳು, ಕೆಲವು ಟರ್ಮಿನಾಲಜೀಸ್ ನಮಗೆ ಪದೇ ಪದೇ ಬರೋದು ನಾವು ನೋಡ್ತೀವಿ. ಅದು ಒಂದೇನು ಧರ್ಮ, ಕರ್ಮ, ಬ್ರಹ್ಮಾಂಡ, ಸೊ ಈ ಥರದ ಒಂದು ಪದಗಳನ್ನು ನಾವು ಪದೇ ಪದೇ ಕೇಳ್ತೀವಿ. ಸೊ ಆ ಪದಗಳ ಪ್ರಾಮುಖ್ಯತೆ ಏನು, ಆ ಪದಗಳನ್ನು ನಾವು ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ DVJ ಕೆಲವು ಮುಂದಿನ ಮುಕ್ತಕಗಳಲ್ಲಿ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸ್ವಲ್ಪ ಇಲ್ಲಿ ನೋಡೋಣ. ಈಗ ಪ್ರಶ್ನೆ ಏನು, ಧರ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಈ ಬ್ರಹ್ಮಾಂಡದ ಕಥೆ ಏನು, ಸೊ ಈ ಥರದನ್ನೆಲ್ಲ ನಾವು ಎಷ್ಟೋ ಸತಿ ನಮಗೂ ಕೂಡ ಅನ್ಸಿರುತ್ತೆ. ನಾವು ಧರ್ಮದ ಬಗ್ಗೆ ಕೇಳಿದ್ದೀವಿ, ನಾವು ಅಂದ್ಕೊಳ್ಳೋವಂಥದ್ದೇನು ಧರ್ಮ ಅಂತಂದರೆ ಇವಾಗಿನ ವಿಶೇಷ ಸನ್ನಿವೇಶದಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ನಮ್ಮಲ್ಲಿ ತುಂಬ ಆಳವಾಗಿ ಬೇರೂರಿರೋಂಥ ಕೆಲವು ತಪ್ಪು ಕಲ್ಪನೆಗಳು, ತಪ್ಪು ಅರ್ಥಗಳಿವೆ. ಈಗ ಉದಾಹರಣೆಗೆ ಧರ್ಮ ಅಂತಂದರೆ ನಿಮ್ಮ ಧರ್ಮ ಯಾವುದು ಅಂತ ನಾವು ಕೇಳ್ತೀವಿ. ಯಾರಾದ್ರು ಕೇಳಿದಾಗ ಏನು ಹೇಳ್ತಾರೆ, ನಮ್ದು ಹಿಂದೂ ಧರ್ಮ ಅಂತಾರೆ, ನಮ್ಮದು ಕ್ರಿಶ್ಚಿಯನ್ ಧರ್ಮ ಅಂತಾರೆ, ನಮ್ಮದು ಮುಸ್ಲಿಂ ಧರ್ಮ ಅಂತಾರೆ. ಮೂಲಭೂತವಾಗಿ ಇದಕ್ಕಿಂತ ಹೆಚ್ಚು ತಪ್ಪಾದಂಥ ಕಲ್ಪನೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಧರ್ಮ ಅಂತ ಅನ್ನೋದಕ್ಕೂ ನಾನು ಹಿಂದುವೋ ಮುಸಲ್ಮಾನನೋ ಕ್ರಿಸ್ತನೋ ಅಂತ ಅನ್ನೋದಕ್ಕೂ ಸಂಬಂಧವೇ ಇಲ್ಲ. ಧರ್ಮ ಅಂತ ಅನ್ನೋದು ಎಲ್ಲರಿಗೂ ಅನ್ವಯವಾಗುವಂಥ ಒಂದು ಜೀವನ ಕ್ರಮ. ಹಾಗಾದರೆ ಹಿಂದೂ ಕ್ರಿಸ್ತ ಮುಸಲ್ಮಾನ ಅದೇನು, ಅದು ಮತಗಳು ಅಂತ ನಾವು ಹೇಳ್ತೀವಿ. ಮತ ಅಂದರೆ ಒಪಿನಿಯನ್, ನನ್ನ ಅಭಿಪ್ರಾಯದಲ್ಲಿ ಇದು ಚೆನ್ನಾಗಿದೆ ಅಂತ ನನಗನ್ನಿಸಿದಾಗ ನಾನು ಇದನ್ನು ಫಾಲೋ ಮಾಡ್ತೀನಿ. ಆದರೆ ನಾನು ಯಾವುದನ್ನೇ ಫಾಲೋ ಮಾಡಿದ್ರೂ ಕೂಡ ನನಗೆ ಮೂಲವಾಗಿ ಅನ್ವಯವಾಗುವಂಥ ಕೆಲವು ನಿಯಮಗಳಿರುತ್ತೆ, ಅದನ್ನು ನಾವು ಧರ್ಮ ಅಂತ ಕರಿತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಸ್ವಲ್ಪ ಸುಂದರವಾದಂಥ ರೀತಿಯಲ್ಲಿ DVJ ಹೇಳ್ತಾರೆ. ಈಗ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ. ಈಗ ಸಪೋಸ್ ನಾನು ಯಾವುದೋ ಒಂದು ಹೊಸ ಬಟ್ಟೆ ತಗೋಬೇಕು ಅಂತ ಅನ್ಕೊಳ್ಳೋಣ.

ನಾನು ಎಲ್ಲಿಗೆ ಹೋಗ್ತೀನಿ? ಬಟ್ಟೆಯ ಅಂಗಡಿಗೆ ಹೋಗ್ತೀನಿ. ಆ ಬಟ್ಟೆಯ ಅಂಗಡಿನಲ್ಲಿ ನನಗೆ ಯಾವುದು ಬೇಕೋ ಆ ಥರದ ಬಟ್ಟೆಯನ್ನು ತೋರಿಸಿ ಅಂತೀನಿ. ಉದಾಹರಣೆಗೆ ನಾನು ಶರ್ಟ್ ತೊಗೋಬೇಕು ಅಂತಂದರೆ ಶರ್ಟ್ ತೋರಿಸಿ ಅಂತೀನಿ. ಆ ಶರ್ಟಲ್ಲಿ ಹಾಫ್ ಸ್ಲೀವಾ ಫುಲ್ ಸ್ಲೀವಾ ಅಂತ ಕೇಳ್ತಾರೆ, ನಾನು ಅದನ್ನು ಹೇಳ್ತೀನಿ. ಸೊ ಆಮೇಲೆ ಈ ಬಣ್ಣನ ಆ ಬಣ್ಣನ ನಾನು ಹುಡುಕ್ತಾ ತೊಗೊಳ್ತೀನಿ ಅಲ್ವಾ. ಸೊ ಹಾಗೆಯೇ ಇದು ಅಟ್ಲೀಸ್ಟ್ ನಮ್ಮದು ಶರ್ಟ್ ಹುಡುಕೋದು ಅಂದರೆ ಬಹಳ ಸುಲಭದ ಕೆಲಸ. ಈ ಸೀರೆ ಹುಡುಕೋದು ಬಹಳ ಕಷ್ಟ ಅಲ್ವಾ. ಯಾವ ಥರದ ಸೀರೆ, ಯಾವ ಥರದ ಬಾರ್ಡರು, ಆ ಬಾರ್ಡರ್ಗೆ ಯಾವ ಥರ ಸೆರಗು, ಸೊ ಈ ಥರದ್ದೆಲ್ಲ ಏನೋ ಬಹಳಷ್ಟು ಇದಿರುತ್ತೆ. ಅದಕ್ಕೆ ಆ ಬಟ್ಟೆಯ ಅಂಗಡಿಗೆ ಹೋಗಿ ಆಚೆ ಈಚೆ ನಾವು ಹಿಂಗೆ ಸುಮ್ಮನೆ ಕಣ್ಣು ಹಾರಿಸಿದ್ರೆ ಸಾಕು, ಅದೆಷ್ಟೋ ಸಾವಿರಾರು ಥರದ ಬಟ್ಟೆಗಳಿರುತ್ತೆ. ಈಗ ಸೀರೆ ತೊಗೊಂಡು ಬರ್ತೀನಿ ಅಂತ ಹೋದರೆ ಒಂದು ಸಾವಿರ ಸೀರೆ ನೋಡ್ಬೇಕು ಒಂದು ಸೀರೆ ತೊಗೊಳಕ್ಕೆ, ಶರ್ಟೂ ಅಷ್ಟೆ. ಸೊ ಹಾಗಾದ್ರೆ ಏನಾಯಿತು, ನನಗಲ್ಲೆಲ್ಲ ಕಾಣಿಸ್ತಾ ಇರೋವಂಥದ್ದು ಏನು ಎಷ್ಟೊಂದಿದೆಯಪ್ಪ ಅಂತ ಕಾಣಿಸ್ತಾ ಇದೆ, ಆದರೆ ಎಲ್ಲವೂ ಬಟ್ಟೆ. ಒಂದರ್ಥದಲ್ಲಿ ನೋಡಿದರೆ ಎಲ್ಲವೂ ಬಟ್ಟೆ. ಆ ಬಟ್ಟೆ ಸೀರೆ ರೂಪದಲ್ಲಿದೆ, ಸೀರೆಗಳು ನೂರಾರು ರೂಪದಲ್ಲಿದೆ, ಅದೇ ಬಟ್ಟೆ ಶರ್ಟಿನ ರೂಪದಲ್ಲಿದೆ, ಹತ್ತಾರು ಶರ್ಟ್ಗಳು ಕಾಣಿಸ್ತಾ ಇವೆ ಅಲ್ವಾ. ಸೊ ಎಲ್ಲ ಶರ್ಟ್ಗಳಿಗೂ ಮೂಲ ಒಂದೇ, ಅದು ಬಟ್ಟೆ. ಕಾಟನ್ ಬಟ್ಟೆ ಅಂತ ಅಂದ್ಕೊಂಡ್ರೆ ಕಾಟನ್ ಬಟ್ಟೆ ಮೂಲ, ಕಾಣಿಸ್ತಾ ಇರುವಂಥ ಶರ್ಟ್ಗಳು ಸೀರೆಗಳು ನೂರಾರು. ಅದೇ ಥರ ನಾನು ಆರ್ನಮೆಂಟ್ಸ್ ಆಭರಣಗಳ ಅಂಗಡಿಗೆ ಹೋದೆ ಅಂತ ಅಂದ್ಕೊಂಡು, ಕಿವಿಗೆ ಹಾಕ್ಕೊಳ್ಳೋದು ಬೇರೆ ಥರ ಇರುತ್ತೆ, ಮೂಗಿಗೆ ಹಾಕ್ಕೊಳ್ಳೋದು ಬೇರೆ ಥರ ಇರುತ್ತೆ, ಕೈಗೆ ಹಾಕ್ಕೊಳ್ಳೋದು ಬೇರೆ, ಚಿನ್ನದ ಆಭರಣಗಳೇ ಎಲ್ಲ. ಎಲ್ಲ ಆಭರಣಗಳು ಒಂದೊಂದು ಥರ ಇರುತ್ತೆ, ಎಲ್ಲವೂ ಚೆನ್ನಾಗೇ ಕಾಣಿಸುತ್ತೆ, ಆದರೆ ಮೂಲ ವಸ್ತು ಯಾವುದು ಎಲ್ಲದಕ್ಕೂ? ಎಲ್ಲದಕ್ಕೂ ಚಿನ್ನಾನೇ. ಆದರೆ ನಾವು ಅಂಗಡಿಗೆ ಹೋದಾಗ ನಾವು ಅದನ್ನು ಚಿನ್ನ ಕೊಡಿ ಅಂತ ಕೇಳಲ್ಲ, ನಾವು ಕೇಳಬೇಕಾದ್ರೆ ಬಳೆ ಕೊಡಿ ಅಂತೀವಿ. ಆ ಬಳೆಯಲ್ಲಿ ಇಂಥ ಬಳೆ ತೋರಿಸಿ ಅಂತೀವಿ. ಹೇಗೆ ಸೀರೆಯಲ್ಲೆಲ್ಲ ಹುಡುಕ್ತೀವೋ ಶರ್ಟಲ್ಲಿ ಹುಡುಕ್ತೀವೋ ಹಾಗೆ ಇಲ್ಲ. ಇಲ್ಲಿ ಮೂಲ ವಸ್ತು ಯಾವುದು? ಮೂಲ ವಸ್ತು ಚಿನ್ನ. ನಮಗೆ ಗೋಚರವಾಗುವಂತಹ ವಸ್ತು ಬಳೆಯಾಗಬಹುದು, ಮೂಗುತಿ ಆಗಬಹುದು, ಕಿವಿಗೆ ಹಾಕ್ಕೊಳ್ಳೋದಾಗ್ಬೋದು, ಯಾವುದಾದ್ರೂ ಆಗ್ಬೋದು. ಎಲ್ಲವನ್ನು ಕರಗಿಸಿದಾಗ ನನಗೇನು ಸಿಗುತ್ತೆ? ನನಗೆ ಸಿಗೋದು ಚಿನ್ನವೇ. ಆ ಬಟ್ಟೆ ನಾನು ಹಾಕ್ಕೊಳ್ಳೋವಂಥ ಶರ್ಟು, ಅದು ನಾನು ಶರ್ಟಾಗಿ ಇನ್ನು ಉಪಯೋಗಿಸೋಕ್ಕಾಗಲ್ಲ ಅಂತಂದರೆ ಏನಾಯಿತು? ಬರೀ ಬಟ್ಟೆಯಾಗಿ ಉಳಿಯಿತು, ಶರ್ಟಾಗಿ ಉಳಿಯಲಿಲ್ಲ. ಸೊ ಹಾಗೆ ಇದೇ ಒಂದು ಉಪಮೆ ನಾವು ವಿಶ್ವಕ್ಕೆ ಸೃಷ್ಟಿಗೆ ಹೋಲಿಸಿದಾಗ ನಮಗೇನು ಗೊತ್ತಾಗತ್ತಪ್ಪ ಅಂತಂದರೆ, ಬ್ರಹ್ಮವೆಲ್ಲಕ್ಕೂ ಮೂಲ. ನಮಗೆ ವೈವಿಧ್ಯಮಯವಾದಂಥ ಜಗತ್ತು ಕಾಣಿಸ್ತಾ ಇದೆ. ಜೀವ, ಜೀವ ಇಲ್ಲದ ಜಡ, ಜೀವವೂ ಇದೆ ಜಡವೂ ಇದೆ. ಜೀವದಲ್ಲಿ ಅದೆಷ್ಟು ವೈವಿಧ್ಯ ನಮಗೆ ಕಾಣಿಸುತ್ತೆ, ಜಡದಲ್ಲಿ ಅದೆಷ್ಟು ವೈವಿಧ್ಯ ಕಾಣಿಸ್ತಾ ಇದೆ, ಎಲ್ಲವೂ ಕಾಣಿಸ್ತಾ ಇದೆ. ಎಲ್ಲಕ್ಕೂ ಮೂಲ ಯಾವುದು? ಬ್ರಹ್ಮ. ಬ್ರಹ್ಮ ಎಲ್ಲಕ್ಕೂ ಮೂಲ. ಮಾಯೆ ಅಂತ ನಾವು ಏನು ಕಳೆದ ಸರ್ತಿ ಹೇಳಿದ್ವಿ? ಮಾಯೆ ಅಂದ್ರೇನು? ಯಾ ಮಾ ಸಾ ಮಾಯ, ಯಾವುದು ಒಂದು ಪಾರಮಾರ್ಥಿಕವಾದಂಥ ಸತ್ಯವಲ್ಲವೋ, ಯಾವುದು ಎಲ್ಲ ಕಾಲಕ್ಕೂ ಇರೋದಿಲ್ಲವೋ, ಅದು ಮಾಯೆ. ಸೊ ಮಾಯೆ ಅನ್ನೋದೇನು? ತತ್ ಕೃತಿ ಜಾಲ, ಬ್ರಹ್ಮ ಮಾಡಿರೋಂಥ ಒಂದು ಜಾಲ, ಬ್ರಹ್ಮನಿಂದ ನಿರ್ಮಿತವಾದಂಥ ಒಂದು ಜಾಲ. ಹೇಗೆ ಚಿನ್ನದಿಂದ ನಿರ್ಮಿತವಾದಂತಹ ಅನೇಕ ಆಭರಣಗಳು ಒಂದು ಚಿನ್ನದ ಅಂಗಡಿಯಲ್ಲಿರುತ್ತೋ, ಹೇಗೆ ಬಟ್ಟೆಯಿಂದ, ಹತ್ತಿಯ ಬಟ್ಟೆಯಿಂದ ಮಾಡಿದಂತಹ ಅನೇಕ ಸೀರೆಗಳು, ಶರ್ಟುಗಳು, ಪ್ಯಾಂಟುಗಳು ಒಂದು ಬಟ್ಟೆ ಅಂಗಡಿಯಲ್ಲಿರುತ್ತೋ, ಹಾಗೆ ಈ ಜಗತ್ತು ಅನ್ನುವಂಥ ಒಂದು ಅಂಗಡಿಯಲ್ಲಿ ಮೂಲ ವಸ್ತು ಬ್ರಹ್ಮನಿಂದ ಮಾಡಲ್ಪಟ್ಟಂಥ ಅನೇಕ ವಸ್ತುಗಳು ನಮಗೆ ಕಾಣಿಸ್ತವೆ. ಹಾಗಾಗಿ ಬ್ರಹ್ಮಕ್ಕೂ ಜೀವನಕ್ಕೂ ವ್ಯತ್ಯಾಸ ಇಲ್ಲ. ಅಲ್ಲಿ ಏನು ಮೂಲ ಇತ್ತೋ ಆ ಮೂಲವೇ ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋದು. ಹೇಗೆ ಹತ್ತಿಯ ಬಟ್ಟೆಗೂ ಮತ್ತು ಒಂದು ಸೀರೆಗೂ ಮೂಲದಲ್ಲಿ ವ್ಯತ್ಯಾಸ ಇಲ್ವೋ, ವ್ಯಕ್ತ ಆಗ್ತಾ ಇರುವಂಥದ್ದು ಬೇರೆ, ಆದರೆ ಮೂಲದಲ್ಲಿ ಹೇಗೆ ವ್ಯತ್ಯಾಸ ಇಲ್ಲವೋ, ಹಾಗೆಯೇ ಮೂಲ ಬ್ರಹ್ಮನಿಗೂ ವ್ಯಕ್ತ ಜಗತ್ತಿಗೂ ವ್ಯತ್ಯಾಸ ಇಲ್ಲ. ಅದು ನಮಗೆ ಕಣ್ಣಿಗೆ ಕಾಣುವ ರೀತಿ ಅದರಲ್ಲಿ ಮಾತ್ರ ವ್ಯತ್ಯಾಸ. ಸೊ ಆ ಬ್ರಹ್ಮನ ಪ್ರಕಟಿತ ರೂಪವೇ ಜೀವನ. ಸೊ ಹಾಗಾಗಿ ಈ ಅನೇಕ ವಿವರಣೆಗಳು ನಮಗೆ ಸಿಗ್ತವೆ ಇದಕ್ಕೆಲ್ಲನೂ. ಮೂಲವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬ್ರಹ್ಮ ಅನ್ನೋಂಥ ಒಂದು ವಸ್ತು ಇದೆ, ಅದು ಮೂಲ ವಸ್ತು, ಅದು ಅನೇಕವಾಗಿ ಪ್ರಕಟವಾಗ್ತಾ ಇದೆ. ಇದನ್ನೇ ನಾವು ಉಪನಿಷತ್ ವಾಕ್ಯವಾಗಿ ಹಿಂದಿನ ಮುಕ್ತಕ ಒಂದರಲ್ಲೂ ನೋಡಿದ್ವಿ. ಒಂದಿದ್ದಂತಹ ಬ್ರಹ್ಮ ಅನೇಕವಾಗ್ತೀನಿ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾದದ್ದು ಹೇಗೋ, ಹಾಗೆಯೇ ಇವತ್ತು ಜೀವನವನ್ನು ನಾವು ನೋಡುವಾಗ ಪ್ರತಿಯೊಂದು ಅಂಶದಲ್ಲೂ ಬ್ರಹ್ಮನ ಅಂಶ ಇದೆ ಅನ್ನೋದನ್ನು

0: ನೆಲೆಯಾಗಿ ನಾವು ಇಟ್ಕೊಂಡು ನೋಡಿದಾಗ ಜೀವನದಲ್ಲಿಯೇ ನಾವು ಬ್ರಹ್ಮವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದು ಮಿಥ್ಯೆ ಅಂತ ತಳ್ಳಿ ಹಾಕ್ತಾ ಇದ್ವೋ ಆ ಮಿಥ್ಯೆ ಅನ್ನೋಂಥ ಮಾಯೆಯೇ ನಮಗೆ ಬ್ರಹ್ಮನನ್ನು ತೋರಿಸುವಂತಹ ಒಂದು ಪಾಠಶಾಲೆಯಾಗುತ್ತೆ. ಸೊ ಮಿಥ್ಯೆ ಅಂತ ನಾವು ತಳ್ಳಿ ಹಾಕೋದು ಬೇಡ, ಜೀವನವನ್ನು ಸಂಭ್ರಮಿಸೋಣ, ಜೀವನದಲ್ಲಿ ಬ್ರಹ್ಮನನ್ನು ಕಾಣೋಣ ಅನ್ನೋವಂಥದ್ದು ಇಲ್ಲಿ ಮುಖ್ಯವಾದಂಥ ಅಂಶ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 83ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 23ನೇ ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಮ್ಯಾಪ್ ಆಗಿದ್ದರೂ ಅರ್ಜಿ ಸಲ್ಲಿಸಿ, ಮಹದಾಯಿ ರಾಜ್ಯಕ್ಕೆ ಭಾರಿ ಹಿನ್ನಡೆ. ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಪಡಿತರ ವಿತರಣೆ ಕಡ್ಡಾಯ. 45.87 ಲಕ್ಷ ಲೀಟರ್ ಬಳಸಿದ ಅಡುಗೆ ಎಣ್ಣೆ ಸಂಗ್ರಹ. ಹಾಡಿ ಮಕ್ಕಳನ್ನು ಓದಿಸಲು ಸಲಹೆ. ಅಂಗವಿಕಲರಿಗೆ ಭವನ ನಿರ್ಮಿಸಲು ಒತ್ತಾಯ. ಕೈಹಿಡಿದ ಶಾಖೋತ್ಪನ್ನ ವಿದ್ಯುತ್. ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸ್ಥಗಿತ. ಮಳೆಗಾಲದಲ್ಲೂ ತಗ್ಗಿದ ವಿದ್ಯುತ್ ಬೇಡಿಕೆ. ಬೆಂಗಳೂರು ಮೈಸೂರು ಹೆದ್ದಾರಿ ಶುಲ್ಕ ಮತ್ತೆ ದುಬಾರಿ. ಜನರಿಗೆ ಸುಂಕ ಭಾಗಶಃ ಪರಿಣಾಮ. ಕಚ್ಚಾ ತೈಲ ದರ ಏರಿಕೆ, ಸೆನ್ಸಸ್ ಇಳಿಕೆ. ಅಥ್ಲೆಟಿಕ್ ಬಾಕ್ಸಿಂಗ್ ಪದಕಗಳ ಮೇಲೆ ಕಣ್ಣು. ಕಾಮನ್ವೆಲ್ತ್ ಅಂಗಳಕ್ಕೆ ಶಿಲ್ಪ. ಭಾರತಕ್ಕೆ ಮರಳಲು ಲಲಿತಾ ಮೋದಿ ಸಿದ್ಧತೆ. ಜಯದ ಹಳಿಗೆ ಮರಳಲು ಭಾರತ ತವಕ. ಅಲ್ಜೀರಿಯಾಗೆ ಚಾಂಪಿಯನ್ ಪಟ್ಟ. ಆಯುಷ್ಗೆ ಮಣಿತ ಫಹರಾನ್. ಕುಡಿದು ಚಾಲನೆ ವಾರ್ನರ್ಗೆ ತಪ್ಪೊಪ್ಪಿಗೆ. ಯುವ ಅಥ್ಲೆಟಿಕ್ ಭಾರತ ತಂಡಕ್ಕೆ ಸಬೀರ್. ಪ್ರಮುಖಾಂಶಗಳ ವಿವರಣೆ. ಮ್ಯಾಪ್ ಆಗಿದ್ದರೂ ಅರ್ಜಿ ಸಲ್ಲಿಸಿ. ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ 2002ರ ಮತದಾರ ಪಟ್ಟಿಯ ವಿವರ ಇಲ್ಲದಿದ್ದರೂ ವೈಯಕ್ತಿಕ ಮಾಹಿತಿಗಳನ್ನು ಭರ್ತಿ ಮಾಡಿ ಗಣತಿ ನಮೂನೆಯನ್ನು ಮತಗಟ್ಟೆ ಅಧಿಕಾರಿಗಳಿಗೆ ಸಲ್ಲಿಸಿ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ ಕುಮಾರ್ ರವರು ಹೇಳಿದ್ದಾರೆ. ಮಹದಾಯಿ ರಾಜ್ಯಕ್ಕೆ ಭಾರಿ ಹಿನ್ನಡೆ. ನವದೆಹಲಿ ಮಹದಾಯಿ ಯೋಜನೆಗೆ ಅನುಮತಿ ಸಿಗುವ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯುತ್ತಿದ್ದ ಕರ್ನಾಟಕ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಸುಪ್ರೀಂಕೋರ್ಟ್ನಲ್ಲಿರುವ ಪ್ರಕರಣ ಇತ್ಯರ್ಥವಾದ ಬಳಿಕವಷ್ಟೇ ಯೋಜನೆಗೆ ಅನುಮತಿ ನೀಡುವುದಾಗಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಪಡಿತರ ವಿತರಣೆ ಕಡ್ಡಾಯ. ಬೆಂಗಳೂರು ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಕಡ್ಡಾಯವಾಗಿ ತೆರೆದಿರಬೇಕು ಎಂದು ಆಹಾರ ಇಲಾಖೆಯು ಆದೇಶಿಸಿದೆ. ನ್ಯಾಯಬೆಲೆ ಅಂಗಡಿಗಳಿಗೆ ಅಗತ್ಯ ಪಡಿತರ ಪೂರೈಕೆಯಾಗದಿದ್ದರೂ ಪಡಿತರ ವಿತರಣೆಯಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಜುಲೈ ತಿಂಗಳ ಪಡಿತರವು ಬಹುತೇಕ ನ್ಯಾಯಬೆಲೆ ಅಂಗಡಿಗಳಿಗೆ ಈಗಾಗಲೇ ಪೂರೈಕೆಯಾಗಿದೆ. ಈ ತಿಂಗಳ ಅಂತ್ಯದ ಒಳಗೆ ಎಲ್ಲ ಫಲಾನುಭವಿಗಳಿಗೂ ಪಡಿತರ ಸಿಗಬೇಕಿದೆ. ಇದಕ್ಕಾಗಿ ಎಲ್ಲ ಅಂಗಡಿಗಳು ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದೆ. ನೌಕಾಪಡೆಗೆ ಮೇಲ್ಮಂಡ್ ಸೇರ್ಪಡೆ. ಕಾರವಾರ ಜಲಾಂತರಗಾಮಿಗಳನ್ನು ಗುರುತಿಸಿ ಒಡೆದುರುಳಿಸಬಲ್ಲ ಸಾಮರ್ಥ್ಯದ ಮಾಹೇಶ್ ಶ್ರೇಣಿಯ 2ನೇ ಯುದ್ಧ ನೌಕೆ INS ಮೇಲ್ವಂಡ್ ಬುಧವಾರ ಇಲ್ಲಿನ ಕದಂಬ ನೌಕೆಯಲ್ಲಿ ಭಾರತೀಯ ಸೇನಾ ನೌಕೆಗೆ ಸೇರ್ಪಡೆಗೊಂಡಿತು. ನೌಕಾನೆಲೆಯ ಹಡಗುಕಟ್ಟೆಯಲ್ಲಿ ನಡೆದ ಸಮಾರಂಭದಲ್ಲಿ ಯುದ್ಧ ನೌಕೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ಈ ಪ್ರಕ್ರಿಯೆ ಪೂರ್ಣಗೊಳಿಸಲಾಯಿತು. 45.87 ಲಕ್ಷ ಲೀಟರ್ ಬಳಸಿದ ಅಡುಗೆ ಎಣ್ಣೆ ಸಂಗ್ರಹ. ಬೆಂಗಳೂರು ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಉಪಯೋಗಿಸಿದ ಅಡುಗೆ ಎಣ್ಣೆಯನ್ನು ಮರುಬಳಕೆ ಮಾಡುವುದನ್ನು ತಡೆಯಲು ಮುಂದಾಗಿರುವ ಆಹಾರ ಸುರಕ್ಷತಾ ಇಲಾಖೆಯು 2 ವರ್ಷದಲ್ಲಿ ಈ ಮಾದರಿಯಲ್ಲಿ 45.87 ಲಕ್ಷ ಲೀಟರ್

ಎಣ್ಣೆಯನ್ನು ಸಂಗ್ರಹಿಸಿದ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಆಯುಕ್ತ ಕೆ ಶ್ರೀನಿವಾಸ್ ಅವರು ಈ ವಿಷಯ ತಿಳಿದರು. ಇಲಾಖೆಯು ನಗರದಲ್ಲಿ ಹಮ್ಮಿಕೊಂಡಿದ್ದ ಟ್ರಾನ್ಸ್ ಫ್ಯಾಟ್ ಮುಕ್ತ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವರು ಮಾತನಾಡಿ, 2024-26 ನಡುವೆ ಇಷ್ಟು ಬೃಹತ್ ಪ್ರಮಾಣದ ಎಣ್ಣೆಯನ್ನು ಸಂಗ್ರಹಿಸಲಾಗಿದೆ ಎಂದರು. ಆಡಿ ಮಕ್ಕಳನ್ನು ಓದಿಸಲು ಸಲಹೆ. HD ಕೋಟೆ ಆದಿವಾಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಸವಲತ್ತು ಕಲ್ಪಿಸಿದೆ. ಈ ಬಾರಿಯ SSLC ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ 68 ಆಡಿಯ ಮಕ್ಕಳು ತೇರ್ಗಡೆಯಾಗಿದ್ದಾರೆ. SSLC ಮುಗಿದ ಬಳಿಕ PUCಗೆ ಮಕ್ಕಳನ್ನು ಪೋಷಕರು ಸೇರಿಸುತ್ತಿಲ್ಲ. ಕನಿಷ್ಠ PUC ಓದಿಸಿದರೆ ಅವರು ಸಮಾಜದಲ್ಲಿ ಭವಿಷ್ಯ ರೂಪಿಸಿಕೊಳ್ಳುತ್ತಾರೆ ಎಂದು ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿ CN ರಾಜೂರ್ ಅವರು ಹೇಳಿದ್ದಾರೆ. ಅಂಗವಿಕಲರಿಗೆ ಭವನ ನಿರ್ಮಿಸುವ ಒತ್ತಾಯ. ಸರಗೂರು ಸರ್ಕಾರದಿಂದ ದ್ವಿಚಕ್ರ ವಾಹನ ಸೌಲಭ್ಯ ಪಡೆದಿರುವ ಎಲ್ಲರೂ ಕಡ್ಡಾಯವಾಗಿ ಚಾಲನಾ ಪರವಾನಗಿ ಹೊಂದಿರಬೇಕು ಎಂದು ಶಾಸಕ ಅನಿಲ್ ಚಿಕ್ಕಮಾದೂರ್ ಅವರು ಹೇಳಿದ್ದಾರೆ. ತಾಲೂಕು ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ VRW ಹಾಗೂ MRW ಕಾರ್ಯಕರ್ತರಿಗೆ ತಾಲೂಕು ಪಂಚಾಯಿತಿಯಿಂದ ಶೇಕಡ 5% ಅನುದಾನ ಅಡಿ ಬೈಕ್ ಹಾಗೂ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದರು. ಕಬಿನಿ ನೀರು ಕುಡಿಯುವುದಕ್ಕಷ್ಟೇ ಬಳಕೆ. ಬೆಂಗಳೂರು ಕಬಿನಿ ಜಲಾಶಯದಲ್ಲಿ ಲಭ್ಯವಿರುವ ನೀರು ಕೃಷಿ ಚಟುವಟಿಕೆಗಳಿಗೆ ಬಳಕೆಗೆ ಅವಕಾಶವಿಲ್ಲ. ಲಭ್ಯ ಇರುವ ನೀರನ್ನು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಲಾಗುವುದು ಎಂದು ಕಬಿನಿ ಜಲಾಶಯ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿ KK ರಘುಪತಿ ರವರು ತಿಳಿಸಿದ್ದಾರೆ. ಆದ ಕಾರಣ ಕಬಿನಿ ಜಲಾಶಯ ವ್ಯಾಪ್ತಿಯ ಅಣೆಕಟ್ಟುದಾರರು ರೈತರು ಕಬಿನಿ ಜಲಾಶಯದ ನೀರಿಗೆ ಅವಲಂಬಿತರಾಗಿ ಯಾವುದೇ ಬೆಳೆಗಳನ್ನು ಬೆಳೆಯಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಕೈಹಿಡಿದ ಶಾಖೋತ್ಪನ್ನ ವಿದ್ಯುತ್. ಬೆಂಗಳೂರು ಮಳೆ ಕೊರತೆಯಿಂದಾಗಿ ರಾಜ್ಯದಲ್ಲಿ ಜಲವಿದ್ಯುತ್ ಉತ್ಪಾದನೆ ಕುಂಠಿತವಾಗಿರುವ ಕಾರಣ ಶಾಖೋತ್ಪನ್ನ ಕೇಂದ್ರಗಳಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸಲಾಗಿದೆ. ಈ ತಿಂಗಳಲ್ಲಿ ಪ್ರತಿನಿತ್ಯ ಸರಾಸರಿ 84.34 ದಶಲಕ್ಷ ಯೂನಿಟ್ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಇದನ್ನು ಪ್ರತಿನಿತ್ಯ 10 ದಶಲಕ್ಷ ಯೂನಿಟ್ಗೆ ಹೆಚ್ಚಿಸಲು ಕ್ರಮ ವಹಿಸಲಾಗುತ್ತಿದೆ. ಕಳೆದ ವರ್ಷ ಜುಲೈ ತಿಂಗಳಿನಲ್ಲಿ ನಿತ್ಯ ಸರಾಸರಿ 54.47 ದಶಲಕ್ಷ ಯೂನಿಟ್ ಉತ್ಪಾದನೆ ಮಾಡಲಾಗಿತ್ತು. ರಾಜ್ಯದ 3 ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ಅಗತ್ಯವಿರುವ ಕಲ್ಲಿದ್ದಲು ಪೂರೈಸುವುದರ ಜೊತೆಗೆ ವಿದ್ಯುತ್ ಉತ್ಪಾದನೆಯ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಕರ್ನಾಟಕ ವಿದ್ಯುತ್ ನಿಗಮವು ತಿಳಿಸಿದೆ. ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸ್ಥಗಿತ. ಮಂಡ್ಯ ಕಾವೇರಿ ಕಣಿವೆಯಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನ ಸಮುದ್ರ ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿನಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟ ಕಾರಣ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಸಮೀಪ ಕಾವೇರಿ ನದಿ ಬತ್ತಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ June 6ರಿಂದಲೇ ಈ ಘಟಕಗಳು ಕೆಲಸ ಸ್ಥಗಿತಗೊಳಿಸಿವೆ. ಮಳೆಗಾಲದಲ್ಲೂ ತಗ್ಗದ ವಿದ್ಯುತ್ ಬೇಡಿಕೆ. ದಾವಣಗೆರೆ ರಾಜ್ಯದ ಮಳೆ ಕೊರತೆ ತೀವ್ರವಾಗಿದ್ದು ಇದರಿಂದ ವಿದ್ಯುತ್ ಸರಬರಾಜಿನ ಮೇಲಿನ ಒತ್ತಡ ಹೆಚ್ಚುತ್ತಿದೆ. ಮಳೆಗಾಲದ ಅವಧಿಯಲ್ಲೂ ವಿದ್ಯುತ್ ಬೇಡಿಕೆ ಗಣನೀಯವಾಗಿ ಏರಿಕೆ ಕಂಡಿರುವುದು ಪೂರೈಕೆಗೆ ಸವಾಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಶುಲ್ಕ ಮತ್ತೆ ದುಬಾರಿ. ಬೆಂಗಳೂರು ಮೈಸೂರು ಹೆದ್ದಾರಿ ಮತ್ತು ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮೇಲಿನ ಟೋಲ್ ಶುಲ್ಕ ಮತ್ತೆ ದುಬಾರಿಯಾಗಿದೆ. ಜನರಿಕ್ ಸುಂಕ ಭಾಗಶಃ ಪರಿಣಾಮ. ನವದೆಹಲಿ ಜನರಿಕ್ ಔಷಧಿಗಳ ಮೇಲಿನ ಆಮದು ಸುಂಕವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸುವುದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಕಟಿಸಿದ್ದು ಇದರಿಂದಾಗಿ ಭಾರತದಿಂದ ರಫ್ತಾಗುವ ಔಷಧಿಗಳ ಮೇಲಿನ ಪರಿಣಾಮ ಉಂಟಾಗಬಹುದು ಎಂದು GTRI ವಿಶ್ಲೇಷಿಸಿದೆ. ಆದರೆ ಪರಿಣಾಮವು ಎಲ್ಲ ಕಂಪನಿಗಳ ಮೇಲೆಯೂ ಒಂದೇ ಬಗೆಯಲ್ಲಿ ಇರಲಿಕ್ಕಿಲ್ಲ ಎಂದು ಅಂದಾಜಿಸಿದೆ. ಕಚ್ಚಾ ತೈಲ ದರ ಏರಿಕೆ ಸೆನ್ಸೆಕ್ಸ್ ಇಳಿಕೆ. ಮುಂಬೈ ಕಚ್ಚಾ ತೈಲದ ಬೆಲೆ ಏರಿಕೆ ಮತ್ತು ಬ್ಯಾಂಕಿಂಗ್ ವಲಯದ ಷೇರುಗಳ ಮಾರಾಟದಿಂದ ಬುಧವಾರದ ವಹಿವಾಟಿನಲ್ಲಿ ದೇಶದ ಷೇರುಪೇಟೆ ಸೂಚ್ಯಾಂಕಗಳು ಶೇಕಡ 10ರವರೆಗೆ ಇಳಿಕೆ ಕಂಡಿವೆ. ಅಥ್ಲೀಟ್ ಬಾಕ್ಸಿಂಗ್ ಪದಕಗಳ ಮೇಲೆ ಕಣ್ಣು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಳೆದ 2 ದಶಕಗಳಿಂದ ಭಾರತದ ಅಥ್ಲೀಟ್ಗಳು ಪದಕ ಗಳಿಕೆಯಲ್ಲಿ ಅಗ್ರ 5ರಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಬಾರಿಯೂ ಲಭ್ಯವಿರುವ ಅವಕಾಶಗಳಲ್ಲಿ ಪದಕಗಳನ್ನು ಬಾಚಿಕೊಳ್ಳಲು ತಂಡ ಸಿದ್ಧವಾಗಿದೆ. ಗುರುವಾರ ಆರಂಭವಾಗಲಿರುವ ಕೂಟದಲ್ಲಿ ಈ ಬಾರಿ ಭಾರತ ತಂಡವು ಬಾಕ್ಸಿಂಗ್, ವೆಯ್ಟ್ ಲಿಫ್ಟಿಂಗ್ ಮತ್ತು ಅಥ್ಲೀಟ್ ವಿಭಾಗಗಳಲ್ಲಿ ಪದಕಗಳನ್ನು ಜಯಿಸುವತ್ತ ಚಿತ್ತ ನೆಟ್ಟಿದೆ. ಒಲಿಂಪಿಕ್ ಪದಕ ವಿಜೇತ್ ನೀರಜ್ ಚೋಪ್ರಾರವರು ಮುಂದಾಳತ್ವದ ಅಥ್ಲೀಟಿಕ್ ತಂಡದ ಮೇಲೆ ಈಗ ಎಲ್ಲರ ಕಣ್ಣಿದೆ. ಕಾಮನ್ವೆಲ್ತ್ ಅಂಗಳಕ್ಕೆ ಶಿಲ್ಪ. ಮೈಸೂರು ಅಂಗವೈಕಲ್ಯ ಮೆಟ್ಟಿ ನಿಂತು ಸತತ ಪರಿಶ್ರಮ ಪಟ್ಟಿದ್ದರ ಫಲವಾಗಿ ಮೈಸೂರು ಜಿಲ್ಲೆಯ ಶಿಲ್ಪಾರವರಿಗೆ

ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪ್ರತಿಭೆ ಮೆರೆಯುವ ಅವಕಾಶದ ಬಾಗಿಲು ತೆರೆದಿದೆ. ಭಾರತಕ್ಕೆ ಮರಳಲು ಲಲಿತ್ ಮೋದಿ ಸಿದ್ಧತೆ. ನವದೆಹಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಮಾಜಿ ಚೇರ್ಮನ್ ಲಲಿತ್ ಮೋದಿರವರು ಭಾರತಕ್ಕೆ ಮರಳಿ ಬರಲು ಸಿದ್ಧತೆ ನಡೆಸಿದ್ದಾರೆ. 2009 ದಕ್ಷಿಣ ಆಫ್ರಿಕಾದಲ್ಲಿ ಐಪಿಎಲ್ ಟೂರ್ನಿ ನಡೆದಿತ್ತು. ಯೋಜನೆಗೆ ಸಂಬಂಧಿಸಿದಂತೆ ವಿದೇಶಿ ವಿನಿಮಯ ನಿರ್ವಹಣೆ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಲಲಿತ್ ಮೋದಿ ಮತ್ತು ಬಿಸಿಸಿಐನ ಕೆಲವು ಅಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲಿಸಿತು. 16 ವರ್ಷಗಳಿಂದ ಅವರು ಕಾನೂನಿನ ಹೋರಾಟ ನಡೆಸಿದರು. 2010 ಅವರು ಲಂಡನ್ಗೆ ಹೋಗಿ ನೆಲೆಸಿದರು. ಅವರ ಮೇಲೆ ಬೇರೆ ಬೇರೆ ಪ್ರಕರಣಗಳ ತನಿಖೆಯು ನಡೆದಿತ್ತು. ಜಯದ ಹಳಿಗೆ ಮರಳಲು ಭಾರತ ತವಕ. ಅರಾರೆ ಶ್ರೇಯಸ್ ಅಯ್ಯರ್ ಅವರು ಭಾರತ T20 ತಂಡದ ನಾಯಕತ್ವ ವಹಿಸಿಕೊಂಡ ಮೇಲೆ ಮೊದಲ ಗೆಲುವು ಪಡೆಯಲು ತವಕದಿಂದಿದ್ದಾರೆ. ಕೆಚ್ಚದೆಯ ಆಟವಾಡಬಲ್ಲ ಜಿಂಬಾಬ್ವೆ ವಿರುದ್ಧ ಭಾರತ ಆರಂಭವಾಗುವ 3 ಪಂದ್ಯಗಳ T20 ಸರಣಿಯಲ್ಲಿ ಯುವ ಆಟಗಾರರು ಲಯ ಕಂಡುಕೊಳ್ಳಲು ಕಾತರದಲ್ಲಿದ್ದಾರೆ. ಶ್ರೇಯಸ್ ಅಯ್ಯರ್ ಸಾರಥ್ಯ ವಹಿಸಿದ ನಂತರ ಭಾರತ ತಂಡ ಐರ್ಲೆಂಡ್ ವಿರುದ್ಧ ಮತ್ತು ಇಂಗ್ಲೆಂಡ್ ವಿರುದ್ಧ ಆಡಲಿರುವ ಒಟ್ಟು 7 T20 ಪಂದ್ಯಗಳಲ್ಲಿ 6ನೇ ಸೋತಿದೆ. ಇಂಗ್ಲೆಂಡ್ ವಿರುದ್ಧ 1 ಪಂದ್ಯ ಮಳೆಗೆ ಕೊಚ್ಚಿ ಹೋಗಿತು. ಹೀಗಾಗಿ ಅಯ್ಯರ್ ಅವರಿಗೆ ತಂಡವನ್ನು ಗೆಲುವಿನ ಅಡಿಗೆ ಕರೆದೊಯ್ಯಲು ಈ ಸರಣಿ ಅವಕಾಶ ಕಲ್ಪಿಸಿದೆ. ಅಲ್ಜೀರಿಯಾಕ್ಕೆ ಚಾಂಪಿಯನ್ ಪಟ್ಟ. ಚೆನ್ನೈ 7ನೇ ಹಾಗೂ ಅಂತಿಮ ಸುತ್ತಿನಲ್ಲಿ ಭಾರತದ ಅರ್ಜುನ್ ಇರಿಗೇಶಿ ಜೊತೆ ಡ್ರಾ ಮಾಡಿಕೊಂಡ ಫ್ರಾನ್ಸ್ನ ಅಲ್ಜೀರಿಯಾ ಫಿರ್ಸೋಹಿಝಾರ್ ಅವರು ಬುಧವಾರ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ನ ಚೆಸ್ ಟೂರ್ನಿಯಾದಲ್ಲಿ ಚಾಂಪಿಯನ್ ಕಿರೀಟ ಧರಿಸಿದರು. ಆಯುಷ್ ಗೇಮ್ ಮಣಿತ ಫರ್ಹಾನ್. ಪಿಟಿಐ ಅನುಭವಿ ಆಟಗಾರ್ತಿ ಭಾರತದ PV ಸಿಂಧೂರವರು ಸ್ವದೇಶದ ಯುವ ಆಟಗಾರ್ತಿ ಉನ್ನತಿ ಹೂಡಾರವರು ಸ್ಫೂರ್ತಿಯುತ ಹೋರಾಟವನ್ನು ಬದಿಗೊತ್ತಿ ಚೀನಾದ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ 2ನೇ ಸುತ್ತಿಗೆ ತಲುಪಿದರು. ಕುಡಿದು ಚಾಲನೆ ವಾರ್ನರ್ ತಪ್ಪೊಪ್ಪಿಗೆ. ಮೆರ್ಬನ್ ಆಸ್ಟ್ರೇಲಿಯಾದ ಮಾಜಿ ಆರಂಭ ಆಟಗಾರ ಡೇವಿಡ್ ವಾರ್ನರ್ ಅವರು ಮದ್ಯ ಸೇವಿಸಿ ವಾಹನ ಚಲಾಯಿಸಿದ ಪ್ರಕರಣದಲ್ಲಿ ತಮ್ಮ ತಪ್ಪನ್ನು ತಾವು ಒಪ್ಪಿಕೊಂಡಿದ್ದಾರೆ. ಯುವ ಅಥ್ಲೆಟಿಕ್ ಭಾರತ ತಂಡಕ್ಕೆ ಸಬೀರ್. ಬೆಂಗಳೂರು ಕರ್ನಾಟಕದ 400 ಮೀಟರ್ ಓಟಗಾರ ಸಹಿದ್ ಸಬೀರ್ ಅವರು ಮುಂದಿನ ತಿಂಗಳು ಒರೆಗಾನ್ನಲ್ಲಿ ನಡೆಯಲಿರುವ ವಿಶ್ವ T20 20 ವರ್ಷದವರೆಗಿನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ಭಾರತ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಭಾರತ 36 ಮಂದಿ ಅಥ್ಲೀಟುಗಳ ತಂಡವನ್ನು ಈ ಕೂಟಕ್ಕೆ ಕಳುಹಿಸುತ್ತಿದ್ದು ಸಬೀರ್ ಕರ್ನಾಟಕದ ಏಕೈಕ ಅಥ್ಲೀಟ್ ಆಗಿದ್ದಾರೆ. ಇವತ್ತಿನ ಶುಭಾಷಿತ: ಮಕ್ಕಳಿಗೆ ಸ್ವಲ್ಪ ಪ್ರೀತಿ ತೋರಿಸಿ, ಅದು 10 ಪಟ್ಟಾಗಿ ನಿಮಗೆ ಹಿಂತಿರುಗುತ್ತದೆ. ಜಾನ್ ರಿಸ್ಕಿನ್ ರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡಬಲಕಾಯಿ 20 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 55 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ

0: ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ ಕೇಳಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು

0: ಎಲ್ಲರಿಗೂ, ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಮಧ್ಯಾಹ್ನ 2:00-5:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು HDKOTE ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮೀರವರು ಮತ್ತು ಶ್ರೀಮತಿ ನಾಗಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
4: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
3: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
4: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
3: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
4: ದಿವ್ಯಾಂಗ ದೀಪ್ತಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತು ವಿಶೇಷವಾಗಿ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮತ್ತು ಒಂದು ಸಮಸ್ಯೆ ಬಗ್ಗೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HDKOTE ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮೀರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನಲಕ್ಷ್ಮಿಯವರ ನಮಸ್ಕಾರ.
5: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
5: ಧನಲಕ್ಷ್ಮಿ, ಮೇಟಿಕುಪ್ಪೆ.
3: ನಿಮ್ಮ ಅಪ್ಪ ಅಮ್ಮನ ಹೆಸರೇನು?
5: ಕಾಳಸ್ವಾಮಿ, ಲಕ್ಷ್ಮಮ್ಮ.
3: ಎಷ್ಟು ವರ್ಷ ಆಗಿದೆ ನಿಮಗೆ?
5: 18.
3: ಸ್ಕೂಲ್ಗೆ ಏನಾರು ಹೋಗ್ತಾ ಇದ್ದೀರಾ?
5: ಸ್ಕೂಲ್ಗೇನು ಹೋಯ್ತಲ್ಲ, ಮುಟ್ಸ್ಬಿಟ್ರು.
3: ಎಷ್ಟು ಗಂಟೆ ಓದಿದ್ದೀರಾ ನೀವು?
5: SSLC ಮುಗಿತು, ಅದಾಗ್ಲೇ ಮುಗ್ದೋಯ್ತು.
3: ಕಾಲೇಜ್ ಹೋಗಿದ್ರ?
5: ಇಲ್ಲ.
3: ಯಾಕೆ
5: ಹೋಗಿಲ್ಲ?
3: ನಡೆಯಕ್ಕಾಗಲ್ಲ. ಏನ್ ಸಮಸ್ಯೆ ಇದೆ ನಿಮ್ಗೆ?
5: ಸ್ವಂತ ನೋವು.
3: ಎಲ್ಲೂ ಓಡಾಡಲ್ವಾ?
5: ಇಲ್ಲ, ಇಟ್ಕೊಂಡಿದೀನಿ, ಇಲ್ಲ ಹಾಕ್ಸಿದೀನಿ, ಅದ್ ಇಟ್ಕೊಂಡು ನಡೀತೀನಿ, ಹಂಗೆ ಓಡಾಡಕ್ಕಾಗಲ್ಲ.
3: ಮನೇಲಿ ಯಾರ್ಯಾರು ಇದ್ದೀರ ನೀವು?
5: ನಮ್ಮ ಅಪ್ಪ, ನಮ್ಮ ಅವ್ವ.
3: ನೀವೇನಾ ಒಬ್ಬರೇನಾ ಅಥವಾ ನಿಮ್ಗೆ ಅಣ್ಣ ತಮ್ಮ?
5: ಅಕ್ಕ. ಅವಳ
3: ಅವ್ರೇನ್ ಮಾಡ್ತಾ ಇದಾರೆ?
5: ಕೆಲಸ.
3: ಏನ್ ಕೆಲಸ ಮಾಡ್ತಾರೆ?
5: ಫ್ಯಾಕ್ಟ್ರಿ.
3: ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರಾ? ಈಗ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ?
5: ಕೇಕೂರಿಂದ ಗೊತ್ತಾಯ್ತು.
3: ಎಲ್ಲೆಲ್ಲಿ ತೋರಿಸಿದಿರಾ ನೀವು ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ?
5: ವಿವೇಕಾನಂದ ಹಾಸ್ಪಿಟ್ಲಲ್ಲಿ ತೋರಿಸಿರೋದು. ಗಾರ ಹಾಕ್ತಿದ್ರು ತೊಡೆಗೆ.
3: ತೊಡೆಗೆ ನಡಿಯಕ್ ಆಗ್ತಿರ್ಲಿಲ್ವ ನಿಮ್ಗೆ?
5: ಅಲ್ಲೈತೆ, ಅಲ್ಲೇ ಇದ್ದೆ ಹಾಸ್ಪಿಟ್ಲಲ್ಲೇ.
3: ಎಷ್ಟು ದಿನ ಇದ್ರಿ
5: ಜೈಸಸಲ್ಲಿ? 2 ದಿವಸ. ವಿವೇಕಾನಂದ ಹಾಸ್ಪಿಟ್ಲಲ್ಲಿ 5 ದಿವಸ
3: ಇದ್ರ. ಏನಾರು ಮಾತ್ರೆ ಅಥವಾ ಚಿಕಿತ್ಸೆ ಏನಾರು ತಗೋತಾ ಇದ್ರ?
5: ಇಲ್ಲ, ತಗೋದೇ ಇಲ್ಲ. ಅವ್ರು ನಿಂದ್ಸ್ಬಿಟ್ಟವ್ರೆ ಇವಾಗ.
3: ಈಗ ಹಾಸ್ಪಿಟ್ಲು ಯಾವಾಗ ಪರಿಚಯ ಆಯ್ತು ಅಂದ್ರಿ?

0: ಆವಾಗ್ಲಿಂದ ಪರಿಚಯ ಐತೆ. ಹತ್ತೆರಡು ವರ್ಷದಿಂದನೂ ಪರಿಚಯ ಐತೆ.
1: ಈಗ ಹತ್ತೆರಡು ವರ್ಷದಿಂದ ಸಂಸ್ಥೆ ನಿಮ್ಗೆ ನಿರಂತರವಾಗಿ ಚಿಕಿತ್ಸೆ ಕೊಡ್ತಾ ಇದೀನಂತ ಹೇಳಿದ್ರಲ್ಲ, ಥೆರಪಿ ಏನಾದ್ರು ತಗೋತಿದ್ರ?
0: ಪೂರ್ಣಿಮಕ್ಕ ಕೊಡ್ತಿದ್ದು, ಕಾಲನ್ನೆಲ್ಲ ಮಸಾಜ್ ಮಾಡ್ತಿದ್ದು, ಎತ್ ಕೂರ್ಸೋದು, ನಡಿಸೋದು, ಬೆಲ್ಟಲ್ಲಿ ಹಾಕೋದು, ಅದೆಲ್ಲ ಮಾಡ್ತಿತ್ತು. ನಿಲ್ಸೋದು,

0: ಮಾಡ್ತಿದ್ರು.
1: ಯಾರು ನೋಡ್ಕೋತಾರೆ ನಿಮ್ಮನ್ನ ಅತಿ ಹೆಚ್ಚಾಗಿ?
0: ಅತಿ ಹೆಚ್ಚಾಗಿ ನಾಗಮ್ಮ.
1: ನಾಗಮ್ಮ ಯಾರವರು?
0: ನಮ್ಮ ನಾಗವ್ವ.
1: ನಿಮ್ಮ ನೋಡ್ಕೋತಾರೆ. ಅಪ್ಪ ಅಮ್ಮ ಏನ್ ಮಾಡ್ತಾರೆ?
0: ಜಮೀನ್ ಕೆಲಸ.
1: ಜಮೀನ್ ಪೆನ್ಷನ್ ಬರ್ತಿದೀಯಾ?
0: ಬರ್ತದೆ.
1: ಎಷ್ಟು ಬರುತ್ತೆ?
0: 1200. ನಿಲ್ಸ್ಬಿಟ್ಟವ್ರೆ ಅದನ್ನು.
1: ಈ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ನೀವೆಲ್ಲೂ ಹೊರಗಡೆ ಹೋಗ್ಲಿಲ್ಲ?
0: ಕೆಂಚನಹಳ್ಳಿಗೆ ಹೋಯ್ತಿದೆ ಎಣ್ಣ ಮಸಾಜ್ಗೆ. ಇವರೇ ಕರ್ಕೊಯ್ತಿದ್ದು ಅಕ್ಕಯ್ಯನೇ. ಎಲ್ಲ ವ್ಯಾನ್ ಎಲ್ಲ ಮಾಡಿ ಇದು ಗಾಡಿ ಗಿಡಿ ಎಲ್ಲ ತುಂಬಿಕೊಂಡು ಕರ್ಕೊಂಡು ಹೋಯ್ತಿದ್ವಿ. ಇವರೇ
1: ಕ್ಯಾಂಪ್ಗೆಲ್ಲರೂ ಹೋಗಿದ್ದೀರಾ?
0: ಇಲ್ಲ, ಇವರೇ ಕರ್ಕೊಯ್ತಿದ್ದು ಸರ್ಗುರವರು. ಕೆಂಚನಹಳ್ಳಿ ಹಾಲ್ಗೆಲ್ಲ ಹೋಯ್ತಿದ್ವಿ.
1: ಒಟ್ಟಾರೆ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ನಿಮಗೆ?
0: ಇಷ್ಟ ಆಯ್ತಿತ್ತು,
1: ಖುಷಿ ಆಯಿತು. ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಸಮಸ್ಯೆ ಕುರಿತು ಧನಲಕ್ಷ್ಮಿ ಅವರ ಪೋಷಕರಾದ ಶ್ರೀಮತಿ ನಾಗಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರಿಂದಲೂ ಕೂಡ ಈ ಸಮಸ್ಯೆ ಬಗ್ಗೆ, ಈ ಒಂದು ಥೆರಪಿ ಬಗ್ಗೆ ಅವರಿಂದಲೇ ಒಂದು ವಿಚಾರಗಳನ್ನು ತಿಳಿದು ಬರೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ಪರಿಚಯನ ಮಾಡಿಕೊಡಿ ಅಮ್ಮ.
2: ನನ್ನ ಹೆಸರು ನಾಗಮ್ಮ, ಮೇದಕೂಪ, ಎಚ್ ಡಿ ಕೋಟೆ ತಾಲೂಕು, ಧನಲಕ್ಷ್ಮಿ ಅವರ ಅಮ್ಮ.
1: ಅಮ್ಮ ಅಮ್ಮ, ಈಗ ಧನಲಕ್ಷ್ಮಿಗೆ ಯಾವಾಗಲಿಂದ ಈ ಸಮಸ್ಯೆ?
2: ಅದು ನಮ್ಗೆ ಗೊತ್ತಾದದು 9 ತಿಂಗಳು ಮುಗಿದಲ್ಲಿ ಅವಳಗ ನಮಗೆ ಗೊತ್ತದ. ಅಲ್ಲಿವರೆಗೂ ನಮಗೇನು ಗೊತ್ತಿಲ್ಲ. ಈಚೀಚೆಗೆ ಈಚೀಚೆಗೆ ಅವಳಗ ನಡೆಯೋಕ್ಕಾಗಲ್ಲ, ಎದ್ದೇಳಲ್ಲ, ತೇಮಿಯಲ್ಲ, ಹಿಂಗೆ ಮನಗದಾಗೆ ಮನೆ ಕತ್ತಿತ್ತು. ನಾವು ಬೇಕಾದಷ್ಟೆಲ್ಲ ಪ್ರಯತ್ನ ಪಟ್ಟು ಏನೂ ನಡೀನಿಲ್ಲ. ಜೈಸಸಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತೋ, ಅಲ್ಲೂ ಏನೂ ನಡೀನಿಲ್ಲ. ಆಗ ಯಾರ ಹೇಳಿದ್ರು ಹಿಂಗೆ ಸರ್ಗುರು ಕರ್ಕೋಗಿ, ಅಲ್ಲೂ ಕರ್ಕೋಗಿ ಸುಮಾರು ಒಂದು 10-12 ವರ್ಷದಿಂದ ನಾವು ಮೆಸೇಜ್ ಎಲ್ಲ ಮಾಡಿಸ್ತೋ, ಅಲ್ಲಿ ಎಲ್ಲ ಆಸ್ಪತ್ರೆ ಅಲ್ಲೂ ಆಪ್ರೇಷನ್ ಮಾಡಿಸ್ತೋ, ಏನು ಅವಳಗೆ ಅಂದರಿನಿಲ್ಲ. ಈಗ ನಮ್ಗೆ ಎತ್ಕೋಕ್ಕಾಗಲ್ಲ, 18 ವರ್ಷ ಆಗೋಯ್ತು, ಎತ್ಕೋಕ್ಕಾಗಲ್ಲ. ಹಿಂಗೆ ಮನೇಲಿ ಕಾಯ್ಕೊಂಡು ಕೂತೀವಿ ಒಬ್ರು ನೋಡ್ಕೊಂಡು.
1: ಅಂದ್ರೆ 9 ತಿಂಗಳದ ಕೂಸಿನಿಂದ ಹಿಡಿದು ಇಲ್ಲಿವರೆಗೂ ಅವಳಿಗೆ ಈ ಸಮಸ್ಯೆ ಕಾಡ್ತದೆ. ಅಂದ್ರೆ ಇವಾಗ ಅವಳಿಗೆ ಎಷ್ಟು ವರ್ಷ?
2: ಇವಳಿಗೆ ಈಗ ಅವಳಿಗೆ 18.
1: ಶಿಕ್ಷಣ ವ್ಯವಸ್ಥೆ ಕೊಡಿಸ್ನಿಲ್ವಾ?
2: ಇನ್ನೆಲ್ಲೂ ಕೊಡಿಸ್ನಿಲ್ಲ. ನಾವು ಓದ್ಸಕ್ಕಂದ್ರೆ ಅವಳನ್ನ ಎತ್ಕೋಕ್ಕಾಗಲ್ಲ. ಒಂದು ಸ್ವಲ್ಪ ದಿವಸ ಎತ್ಕೋಗಿ ಎತ್ಕೋ ಕುಣಿಸ್ತು. ಅವಳನ್ನ ಏನು ಒಳಕ್ಕೂ ಕರ್ಕತಿತ್ತಿಲ್ಲ, ಈಚ್ ಕುಣಿಸ್ತಿದ್ರು, ಯಾರು ಪಾಠನೂ ಹೇಳ್ಕೊಡ್ತಿತ್ತಿಲ್ಲ. ಅದಕ್ಕೆ ನಾವು ಇನ್ನೆಲ್ಲೂ ಕರ್ಕೋಗ್ನಿಲ್ಲ, ಎತ್ಕೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅವಳು ಪಾಠನ ಹೇಳ್ಕೊಡ್ತಿತ್ತಿಲ್ಲ, ಸುಮ್ಮ ಕರ್ಕೋ ಕುಣಿಸೋದು ಕರ್ಕ ಬರೋದು ಅಷ್ಟೇ. ಅಂದ್ರೆ ಪೀಜ್ ಕಟ್ಟಿ ಅಂದ್ರು ಕಟ್ಸ್ಕೊಂಡ್ರು, ಈಚೆಗೆ ಏನು ಹೇಳ್ಕೊಳ್ಲಿಲ್ಲ ನಮ್ಮ ಹುಡುಗಿಗೆ.
1: 9 ತಿಂಗಳು ಕೂಸಲ್ಲೇ ಆತರ ಬಂದ್ಬಿಡ್ತು ಅಂತ ಹೇಳಿದ್ರಿ. ಮೊದಲೇ ಕರ್ಕೊಂಡು ಹೋಗ್ಬಿಟ್ರ ವಿವೇಕಾನಂದ ಹಾಸ್ಪಿಟಲ್?
2: ಫಸ್ಟೇ ಕರ್ಕೋದು, ಕರ್ಕೋಗಿ ತೋರಿಸ್ಕೊಂಡು ಎಲ್ಲ ಮಾಡ್ಕೊ ಬಂದು ಮೆಸೇಜ್ ಎಲ್ಲ ಅವಳಗ್ ಮಸಾಜ್ ಎಲ್ಲ ಮಾಡಿದ್ರು. ಪಾಪ ಅವ್ರೇನ್ ಮಾಡಕ್ಕದ ಇನ್ನೇನು ನಡೀನಿಲ್ಲ. ಅವರು ಎಲ್ಲ ಪ್ರಯತ್ನನು ಪಟ್ಟರು, ಅದು ಏನು ಗುಣ ತೋರ್ನಿಲ್ಲ. ನಾವು ನೋಡೋಗಂಟ ನೋಡ್ಬಿಟ್ಟು ಇನ್ನು ಎಲ್ಲಿಗೆ ಎತ್ಕೋದ್ರೆ ತಾನೇ ಆಗಲ್ಲ ಅಂದ್ಬಿಟ್ಟು ಹಿಂಗೆ ಕಾಯ್ಕೊಂಡು ಕೂತಿರೋದೆ. ಅವರು ಮಸಾಜ್ ಎಲ್ಲ ಮಾಡಿದ್ರು, ಅವರು ಬಂದು ಇಲ್ಲೂ ಹೇಳ್ಕೊಡ್ತಿದ್ರು, ಇಲ್ಲೂ ಮಾಡ್ತಿದ್ರು ಪಾಪ. ಆಮೇಲೆ ಅವ್ರು ಹೇಳ್ದಂಗೆ ನಾವು ಇಲ್ಲಿ ಕಂಬಿನೆಲ್ಲ ನೆಟ್ಟಿ ನಡೆಸ್ತು. ಅಲ್ಲಿ ಹೇಳ್ಕೊಟ್ಟಂಗೆ ಅವ್ರ ತಾಯಿ ಬಂದು ಇಲ್ಲೂ ಮಸಾಜ್ ಎಲ್ಲ ಮಾಡ್ತಿತ್ತು. ಅವರು ಬಂದು ಬಂದಾಗೆಲ್ಲ ಇಲ್ಲೂ ಮಾಡ್ಬಿಟ್ಟು ಹೋಯ್ತಿದ್ರು ಪೂರ್ಣಿಮಾ ಅವರು. ಇನ್ನೇನು ನಡೀನಿಲ್ಲ. ಕಾಲು ಟೈಟೇ ಟೈಟೇ ಬತ್ ಬತ್ತ ಬರೀ ಟೈಟಿ ಆಯ್ತದ.
1: ಯಾವ ಥರ ಐತೆ ಅವಳ ಪರಿಸ್ಥಿತಿ?
2: ಪರಿಸ್ಥಿತಿ ಅದೇ ಹಿಂಗೆ 9 ತಿಂಗಳು ಮುಗಿದ ಮೇಲೆ ನಮಗೆ ಗೊತ್ತಾದದು ಯಾವ್ದಾರ್ಥ ಐತಿಲ್ಲ. ಈಚೀಚೆಗೆ ಈಚೀಚೆಗೆ ನಾನು ಈ ಭೋಗಾದಿಲಿ ಯಾರೋ ಕೈ ಔಷಧಿ ಕೊಡ್ತಾರೆ ಅಂದರು, ಅಲ್ಲಿ ಆರ್ವಿಕದ ಔಷಧಿ ಕೊಡ್ತಾರೆ ಅಂದರು. ಅಲ್ಲಿಗೂ 3 ತಿಂಗಳು ಒತ್ಕೊಂಡೇ ತಿರುಗ್ದಿ, ಅಲ್ಲೂ ಏನು ಗುಣ ಕಾಣಲಿಲ್ಲ. ಆಮೇಲೆ ಜೈಸಸ್ ಕರ್ಕೋಗಿ ಅಂದರು, ಅಲ್ಲೂ 2 ಒಳದೊಡನೆಲ್ಲ ಆಪ್ರೇಷನ್ ಮಾಡಿದ್ರು, ಅದು ಗುಣ ಏನು ತೋರ್ನಿಲ್ಲ. ಗಾರನೆಲ್ಲ ಹಾಕ್ಬಿಟ್ರು 2 ಕಾಲ್ಗು, ಅದನ್ನ ಒತ್ಕೊಂಡೇ ತಿರುಗ್ತೀನಿ ಗಾರ ಹಾಕಿದ್ರು. ಆಮೇಲೆ ಇಲ್ಲಿಗೆ ಕರ್ಕೊಬಂದು ಆವಾಗ ಯಾರೋ ನಿಮ್ಮಂತೆಯವ್ರು ಹೇಳಿದ್ರು ಇಲ್ಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಸರ್ಗುರ್ಗ ಅಂದರು. ಆಗ ಅಲ್ಲಿ ಕರ್ಕೋದ್ಮೇಲೆ ಅವರು ಸ್ವಲ್ಪ ಕೈ ಕಾಲನ್ನೆಲ್ಲ ಮುರಿದು ಮುರಿದು ಮುರಿದು ಇದು ಮಾಡ್ತಾಯಿದ್ರು. ಇವಳು ಇಷ್ಟಪಟ್ಟು ಇವು ನಡೆದ್ರೆ ಎಲ್ಲ ಸರಿ ಆಯ್ತದೆ, ಇವಳು ಇಷ್ಟಪಡಲ್ಲ, ಸುಮ್ಮ ಕೂತಂಗೆ ಕೂತ್ಕೊಬಿಡ್ತಾಳೆ. ಹೇಳ್ದವ್ರ ಮಾತು ಕೇಳಲ್ಲ. ಅವ್ರು ಬಂದು ಬೆದರ್ಸಿದ್ರೆ ದಿವ್ಸಕ್ಕೆ ಮಾತ್ರ ಹೊಸ ನಡೀತಾಳೆ, ಇಲ್ಲರೂ ಸುಮ್ಮ ಕೂತಂಗೆ ಕೂತ್ಕೊತಾಳೆ. ಇನ್ನು ನಾವೇನು ಮಾಡೋಕ್ಕದು? ಇನ್ನು ಅವ್ರ ತಾಯಿ ಎಲ್ಲಿ ಗಂಟ ಒತ್ಕೊ ತಿರ್ಗಕ್ಕದು? ಆಗ ಗಂಟ ಒತ್ಕೊ ತಿರುಗ್ತೀವಿ, ಇನ್ನು ಆಗಲ್ಲ ಅಂತ ಕಲ್ಕೊಳ್ಳೋಣ. ಎತ್ತಕ್ಕೂ ಹೋಗಲ್ಲ, ಕಟ್ಟಕ್ಕೂ ಹೋಗಲ್ಲ. ಇಷ್ಟೇನ
1: ಸತತವಾಗಿ 9 ತಿಂಗಳಿಂದ 18 ವರ್ಷದ ತನಕ ಅವಳನ್ನ ನೀವು ಕಾಪಾಡ್ತಾನೆ ಬರ್ತಾ ಇದ್ದೀರಾ. ಟ್ರೀಟ್ಮೆಂಟ್ ಎಲ್ಲ ಥೆರಪಿ ಎಲ್ಲ ಕೊಡ್ತಿದ್ರಲ್ಲ, ಹಂತ ಹಂತವಾಗಿ ಬೆಳವಣಿಗೆ ಹೊಂತ ಬಂದ್ಲ ಏನು?
2: ಹಂತವಾಗಿ ಬೆಳೀತಾ ಬಂದ ಅಂದ್ರೆ ಈಗಲೂ ಅವ ಮನ್ಸಾರ ಮುಗ್ಗರ್ಸ್ಕ ಹೇಳೋದು ನಡೆಯೋದು.

0: ಮಾಡಿದ್ರೆ ಈಗಲೂ ಅವಳು ಎದ್ದೇಳ್ಬೋದು ಮುಗ್ಗರ್ಸ್ಕೊಂಡು, ಹೆಂಗೆ ತಾರಾಡ್ಕೊಂಡಾರ ನಡಿಬೋದು. ನಮ್ಮ ಮಾತು ತಕೊಳ್ಳಲ್ಲ, ಹೇಳಿದ ಮಾತನ್ನೇ ಕೇಳಲ್ಲ. ನಾವು ಅವ್ರ ಅಪ್ಪ ನಾವು ಎಲ್ಲ ಹೇಳ್ತೀವಿ, ಹೇಳ್ದು ಮಾ ಹೇಳ್ದು ಕೇಳಲ್ಲ. ಅಕ್ಕಂಬಿ ಬಿಟ್ರೆ ಕಂಬಿಲಿ ಒಂದು ಸ್ವಲ್ಪ ನಡೀತಾಳೆ. ಈಗ ಅವರು ಹೇಳ್ಕೊಂಡು ತೊಟ್ಟಿಂದ ಒಂದು ಸ್ವಲ್ಪ ಇದು ಮಾಡ್ತಾವಳೆ, ಏನು ಎಕ್ಸಸೈಸ್ ಮಾಡ್ತಾಳೆ. ಅವರು ಹೇಳಲಿಲ್ಲ ಅಂದರೆ ಸುಬ್ ಕೂತಿರ್ತಾಳೆ. ಇಷ್ಟೇ, ಇನ್ನೇನು ನಮ್ಮ ಇನ್ನೆಲ್ಲ ಒತ್ಕೊತಿರ್ಗ, ಇನ್ನು ಬತ್ ಬತ್ತ ನಮಗೂ ವಯಸ್ಸು ಕಳೀತು, ಇನ್ನು ಎತ್ಕೊತಿರ್ಗಾಕ.
1: ಯಾವಾಗ ಥೆರಪಿನ ನಿಲ್ಸ?
0: ಈಗೊಂದು 3 ವರ್ಷದಿಂದ. ಎತ್ಕೋಕಾಗಲ್ವಲ್ಲ, ದೊಡ್ಡವಳಾದ ಎತ್ಕೋಕಾಗಲ್ಲ 3 ವರ್ಷದಿಂದ. ಆಚು ಮುಂಚೆ ಎಲ್ಲ ಒತ್ಕೊಂಡೆ ಹೋಯ್ತಿದ್ದ ಪಾಪ ಅವ್ರು, ಒತ್ಕೊಂಡು ಹೋಗೋದು ಅಲ್ಲಿಂದ ಅತ್ತಾಗ ಆಟ ಮಾಡ್ಕೋಗೋದು. ಅವರು ಬರದೇ ಹೋದ್ರು ಬಲ್ಗುದ್ದು ಮಾಡಿ ಎಲ್ಲ ಕಾಲು ಕೈನೆಲ್ಲ ಇದು ಮಾಡ್ತಿದ್ರು. ಈಗ 3 ವರ್ಷದಿಂದ ನಮಗೆ ಎತ್ಕೋಕಾಗಲ್ವಲ್ಲ. ಈಗಲೂ ಅವ್ರು ಹೋದ್ರೆ ಏನಾದ್ರು ಇದು ಮಾಡ್ತಾರ, ನಮ್ಮ ಕೈಲಿ ಎತ್ಕೋಕಾಗಲ್ವಲ್ಲ, ಅದಕ್ಕೆ ಬಿಟ್ಬಿಟ್ಟನು.
1: ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಅವಳೊಂದು ತೂಕ ಆಗಿರ್ಬೋದು, ಅವಳೊಂದು ವಯಸ್ಸಾಗಿರ್ಬೋದು, ಎಲ್ಲ ಜಾಸ್ತಿ ಹೆಚ್ಚಾಗ್ತಾ ಹೋಗ್ತಾ ಹೋಗ್ತಾ ಅವಳೊಂದು ಬ್ಯಾಲೆನ್ಸ್ ಕಷ್ಟ ಆಗ್ತಿದೆ. ಈ ನಿಟ್ಟಿನಲ್ಲಿ ಅವಳ ವೈಯಕ್ತಿಕ ಕೆಲಸಗಳನ್ನ ನೀವೇ ಮಾಡ್ಕೋತೀರ ಅಥವಾ ಅವಳೇ ನೋಡ್ಕೋತೀರ?
0: ನಾವೇ ಮಾಡ್ಬೇಕು. ಅದೇ ರಜಾ ಆದ್ರೆ ಸ್ನಾನ ಮಾಡ್ಸಕ್ ಹೋಯ್ತೀವಿ, ಆಮೇಲೆ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಕರ್ಕೊ ಕುಣಿಸ್ತೀವಿ. ಊಟ ಅವಳೆ ಮಾಡ್ತಾಳೆ, ಊಟ ಒಂದು ಅವಳು ಮಾಡ್ಕೋತಾಳೆ. ಇನ್ನೆಲ್ಲ ನಾವೇ ಮಾಡ್ಬೇಕು, ಊಟ ಒಂದು ಅವ್ಳು ಮಾಡ್ಕೋತಾಳೆ. ಆ ಕೊಟ್ರೆ ಕೂತ್ಕೊಂಡು ಊಟ ಮಾಡ್ತಾಳೆ. ಇಷ್ಟು ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ನಾವೇ ಮಾಡ್ಬೇಕು.
1: ಅಮ್ಮ, ಈ ನಿಟ್ಟಿನಲ್ಲಿ ಈ ತರದೊಂದು ವಿಶೇಷ ಮಗು ಮನೇಲಿ ಇದೆ ಅಂತಂದ್ರೆ ಸಾಕಷ್ಟು ಜನ ಮಾತಾಡ್ತಾರೆ. ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆ ಎದುರಾದವಾ?
0: ಆಡ್ಕೋತಾರ ಅದಕ್ಕೆಲ್ವಾ, ನಿಮ್ಮ ತಕ್ಕ ಹುಟ್ಟದ ಮುಟ್ಟದ, ಈಗ ನೀವು ಅನ್ಭೋಗಿಸಿ ಕಷ್ಟ ಅನ್ಕೊಂಡೆಲ್ಲ ಹುಟ್ಟದ ಅನ್ಕೊಂಡೆಲ್ಲ ಮಾತಾಡ್ತಾರ. ಅಯ್ಯೋ ಅವಳ ಹೆಸರಿಗೆ ಏನಾರ ಮಾಡ್ಬಿಡಿ, ಒಂದು ಅಂಗಡಿ ಹಾಕಿ ಕುಣಿಸ್ಬಿಡಿ ಮಟ್ಟಿ ಅನ್ಕೊಂಡು ಎಲ್ಲ ಇನ್ನೇನು ಮಾಡ್ದಾರೆ ಇಲ್ಲರ ಅತ್ತಾಗ ಏನು ಮಾಡಿ. ಅವ್ರ ಅಪ್ಪ ಅವರು ಅಂತಾರ, ಅಯ್ಯೋ ನಾವು ಸಹಾಯ ಗಂಟೆ ಇರಲಿ ನಾವು ಸತ್ಮೇಲೆ ಅತ್ತ ಕೈಲಿ ಆಗಲ್ಲ ಅಂದಾಗ ಜನಗಳ ಕೈಲಿ ಆಡ್ಸಕ್ಕೆ ಬಿಡಬಾರ್ದು ಅಂತಾರೆ. ಅದು ನೋಡಿದ್ರೆ ಬಟ್ಟೆ ಉರಿತದೆ, ಏನು ಮಾಡೋ ನಾವು ಯಾರಿಗೆ ಹೇಳೋ.
1: ಅಂದರೆ ಆಡ್ಕೊಳ್ಳೋರಿಗೆ ನೀವು ತಲೆ ಕೊಡ್ತೇನೆ, ಅವಳ ಬೆಳವಣಿಗೆಯಲ್ಲಿ ಈಗಲೂ ಕೂಡ ನಿರಂತರವಾಗಿ ಸಾಕ್ತೇವೆ. ಈಗ ಸಂಸ್ಥೆ ಜೊತೆಗೆ ಯಾವಾಗಲಿಂದ ಒಂದು ಈ ಅವಳನ್ನು ಚಿಕಿತ್ಸೆ ತೋರಿಸೋದಾಗಿರ್ಬೋದು, ಆ ಒಂದು ಒಡನಾಟ ಯಾವಾಗ ಬೆಳೀತು?
0: ಅವಳು ಯಾವಾಗ 9 ತಿಂಗಳು ಮುಗ ಬಿಟ್ಟು ಅವಳಿಗೆ 1 ವರ್ಷ 2 ವರ್ಷ ತುಂಬಿತು, ಅಲ್ಲಿಗಂಟು ನಮ್ಮ ಅಲ್ಲಿ ಇಲ್ಲಿ ಒತ್ಕ ತಿರುಗದಿ ಆಯಿತು. ಲಾಸ್ಟಲ್ಲಿ ನಾವು ಸರ್ಗುರ್ಗ, ಅದಕ್ಕೆ ಮುಂಚೆ ನಮ್ಗೆ ಸರ್ಗುರು ಇದೆ ಗೊತ್ತಿತ್ತಿಲ್ಲ. ಆಮೇಲೆ ಯಾರ ಹೇಳಿದ್ಮೇಲೆ ನಾವು ಸರ್ಗುರ್ಗ ಓದೋದು. ಆಗ ಹೋಗಿ ಅವರು ಬೇಕಾದಷ್ಟೆಲ್ಲ ಪ್ರಯತ್ನ ಪಟ್ಟರು, ಬಂದು ಇಲ್ಲಿ ಹೇಳ್ಕೊಡೋದು, ಅಲ್ಲಿ ಹೇಳ್ಕೊಡೋದು, ಇಲ್ಲಿ ಬಂದು ಮಾಡೋದು. ಪಾಪ ಇಲ್ಲೂ ಬಂದು ಅವರು ಮಸಾಜ್ ಮಾಡ್ತಿದ್ರು, ಬಂದು ಮನಗಿಸ್ಕೊಂಡು ಕುಣಿಸ್ಕೊಂಡು ಎಲ್ಲ ಮಾಡ್ಬಿಟ್ಟು ಹೋಯ್ತಿದ್ರು. ಆಮೇಲೆ ಅಲ್ಲಿಗೆ ಹೋದ್ರು ಮಾಡ್ತಾರೆ, ಅವ್ರ ತಾಯಿಗೂ ಹೇಳ್ಕೊಟ್ಟು, ಅವ್ರ ತಾಯಿ ಅಲ್ಲಿಂದ ಬಂದ್ರೆ ಅವ್ರ ತಾಯಿನೂ ಮಾಡ್ತಿತ್ತು. ಕೆಂತನಳ್ಳಿಗೆ ಕಳಿಸ್ತು ಕ್ಯಾಂಪ್ಗೆಲ್ಲ, ಅಲ್ಲೂವ ಅವರೆಲ್ಲೆಲ್ಲಿ ಹೇಳ್ತಾರೆ ಅಲ್ಲಿಗೆಲ್ಲ ಕರ್ಕೊ ಹೋಯ್ತಿದ್ದೆ ಅವ್ರ ತಾಯಿ. ಈಗ ಅವ್ರ ತಾಯಿ ಕೈಲಿ ಆಗಲ್ಲ, ನಮ್ಮ ಕೈಲೂ ಆಗಲ್ಲ, ಅವ್ರ ತಾಯಿ ಕೈಲೂ ಆಗಲ್ಲ. ಅದಕ್ಕೆ ಇನ್ನು ನಾವು ಎಲ್ಲಿ ಗಂಟ ಇನ್ನು ವಯಸ್ಸು ಇರೋ ಗಂಟೇನ ನೋಡ್ತೀವಿ. ಇನ್ನು ನಮ್ಮ ಕೈಲಿ ಆಗಲ್ಲ ಅಂದಾಗ ಇನ್ಯಾರು ಮಾಡ್ದವ್ರು? ಇಲ್ಲ ಅಣ್ಣ ತಮ್ದಿರು ಇದ್ದಾರ ಮಾಡಕ್ಕ? ಇಲ್ಲ, ನಾವು ಅವ್ವ ನಾನು ಅವರಪ್ಪ, ನಮಗೆ ಬತ್ ಬತ್ತ ವಯಸ್ಸು ಬಂದದ. ಹಾಂ, ಅಲ್ಲಿವರೆ ಗಂಟ ನೀನು ಒಂದು ಅಕ್ಕಿ ಹಾಕೊಂಡು ತಿನ್ನಂಗ್ಯಾರು ಆಗು ಅಂದ್ರು ನಮ್ಮ ಮಾತಕ್ಕೆ ತಲೆ ಹಾಕಲ್ಲ.
1: ಈಗ ಚೈಂದ ಅವಳು ಇದ ಇಲ್ತಲ್ಲ, ಆಸಕ್ತಿ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅಮ್ಮ, ಈಗ ಒಂದು ವಿಶೇಷ ಮಗು ಇದೆ ಅಂತಂದ್ರೆ ಒಂದು ಅನಿಸಿಕೆ ಮೇರೆಗೆ ಅವರು ಬೆಳೀತಾ ಇಲ್ಲ, ಈ ನಿಟ್ಟಿನಲ್ಲಿ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ? ಒಂದು ವಿಶೇಷ ಮಗು ಮನ್ಸು ಕೊಡ್ತಿಲ್ಲ ಬೆಳೆಯೋಕೆ ಅಂತ.
0: ಈಗ ಅವ್ರ ಅಪ್ಪನೇ ಹಂಗಂತಾರ, ನಾವು ಇರೋವ್ರ ಗಂಟು ಆಗ ಗಂಟು ಮಾಡೋ, ಆಗಲ್ಲ ಅಂದ ಕಾಲ್ಕ ಇನ್ಯಾರು ನಮ್ಮ ಸಂಬಂಧಿಕರು ಮಾಡ್ದಾರ, ಯಾರು ಮಾಡಲ್ಲ. ಒಬ್ರ ಕೈ ವಸಕ್ಕೂ ಕೊಡೋದು ಬೇಡ, ಆಗ ನಾವು ಯಾರ ಕೈ ಸಂದಿಗೂ ಕೊಡೋದು ಬೇಡ, ನಾವು ಆಗ ಗಂಟು ಮಾಡೋ, ಆಗಲ್ಲ ಅಂತ ಕಳ್ಕಂದ್ರೆ ಅಣ್ಣ ಬರ ಇದ್ದಂಗೆ.
1: ಎಲ್ಲರೂ ಆಶ್ರಮಕ್ಕೆ ಏನಾದ್ರು ಸೇರಿಸ್ಬೇಕು ಅಂತ?
0: ಅದು ಮಾತ್ರ ಕಳಿಸಲ್ಲ ಅಂತಾರೆ, ಆಶ್ರಮಕ್ಕೆ ಮತ್ತೆ ನಾವು ಸತ್ರು ಕಳಿಸಲ್ಲ ಅಂತಾರೆ. ಅಲ್ಲಿ ಒಡೆಯೋದು ಬಡಿಯೋದು ನೋಡ್ಬಿಟ್ಟಾರಲ್ಲ, ನಾವು ಕಳಿಸಲ್ಲ ಎಲ್ಗುವ, ನಾವು ಇರೋವ್ರ ಗಂಟು ಸಾಕು ಹಚ್ಕದ್ರ
1: ಪ್ರಯತ್ನ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಮನೇಲಿ ಅವಳನ್ನ ಹೇಗೆ ನೋಡ್ಕೋಬೇಕು? ಬೆಳಗಿನ ಸಂಜೆ ಅವಳ ಜೊತೆ ಏನಿರ್ಬೇಕು?
0: ನೀವು ಬೆಳಗಿನ ಸಾಯಂಕಲ್ಕೊಂಡು ಅವಳ ಜೊತೆಲಿ ನಾವು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಕರ್ಕೋಬೇಕು. ಅವು ಕೇಳಿದಾಗ ಅವಳು ಓಡಿ ಅವು ಎಲ್ಲಿ ನಿಂತಿರ್ತಾಳೆ ಅಲ್ಲಿ ಕರೆದ್ರೆ ಅಲ್ಲಿ ಓಡೋಗಿ ಎತ್ಕೊ ಬರ್ಬೇಕು ಒಳಕ. ಆಗದೆ ಹೋದ್ರೆ ಬಲ್ಗುದ್ದಲ್ಲಿ ಎತ್ಕೋಬೇಕು.
1: ಈ ನಿಟ್ಟಿನಲ್ಲಿ ಸಂಸ್ಥೆಯಿಂದ ಥೆರಪಿ ಅಥವಾ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದಿರ?
0: ಅವ್ರು ಹೋಗಾರ ಕ್ಯಾಂಪ್ ಎಲ್ಲ ಹೋಗಾರ, ಅವರು ಎಲ್ಲ ತಂಕುವ ಯಾರು ಹೇಳ್ತಾರ ಅಲ್ಲಿ ಎಲ್ಲ ಒತ್ಕೊತಿರ್ಗಳ. ಏನು ಅಂದ ರೀತಿ ಇಲ್ಲಿ
1: ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಅವ್ರ ಅಮ್ಮ ಮಾಡಿದೆ.
0: ಎಲ್ಲ ರೀತಿನೂ ಮಾಡಿವಿ. ಲಾಸ್ಟಲ್ಲಿ ನಾವು ಸರ್ಗುರ್ಗ ಹತ್ತಿದ್ದು, ನಾವು ಜೈಸಸ್ಸು ಯಾರೇ ಎಲ್ಲೆಲ್ಲಿ ಹೇಳ್ತಾರ ಅಲ್ಲಿಗೆಲ್ಲ ಒತ್ಕೊತಿರೋದು, ಯಾವ ದೇವ್ರಿಗೆ ಹೇಳ್ತಾರೆ ಎಲ್ಲ ಒತ್ಕೊತಿರೋನು. ಏನೋ ನಮ್ಗೆ ಇದಾಗಲಿ,
1: ಸರ್ಗುರ್ಗ ಹೋಗ್ಬೇಕು ಅಂದ್ರೆ ಸುಮಾರು ರೀತಿಯ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಬಸ್ ಟ್ರಾವೆಲ್ ಸಮಸ್ಯೆ ಆಗಿರ್ಬೋದು, ಸಮಸ್ಯೆ ಎದುರಾಗ್ತಿತ್ತು. ಈ ನಿಟ್ಟಿನಲ್ಲಿ ಕದ್ರೆ ಸಮಸ್ಯೆಗಳನ್ನ ಆಗ್ತಿದ್ವಾ?

0: ಈ ಸಮಸ್ಯೆ ಆಗಿ ಆಯ್ತವ. ಇಲ್ಲಿ ಬಸ್ ಸಿಕ್ಕಂಗಿಲ್ಲ, ಸಿಕ್ಕಲ್ಲ, ಬಸ್ಸೇ ಇಲ್ಲ. ಎರಡು ಬಸ್ ಸಿಕ್ಕ, ಬೆಳಗ್ಗೆ ಹೊತ್ತೊಂದು, ಸಾಯಂಕಾಲ 4 ಗಂಟೆಗೊಂದು. ಇನ್ನು ಆಟೋ ಕಾಯ್ಬೇಕು, ಅಲ್ಲಿಂದ ಆಟೋದಲ್ಲಿ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಂದ ತಿರ್ಗಾ ಅಲ್ಲಿ ಸರ್ಬೂರ್ಗೆ ಹೋಗಿ ಇಳಿದು ಅಲ್ಲಿಂದ ಅಲ್ಲಿ ಆಟೋ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಎಲ್ಲ ಹಿಂಸೆ, ಎಲ್ಲ ಸಮಸ್ಯೆ. ಏನು ಮಾಡೋಕ್ಕದು? ಆಟೋ ಮಾಡ್ಕೊಂಡು ಹೊತ್ಕೋಗಿ ಅಲ್ಲಿ ಅವ್ರ ಕೈಲಿ ಎಲ್ಲನೂ ಮಾಡಿಸ್ಕೊಂಡು. ಪಾಪ ಅವರು ಯಾವ ಇದ್ದಿದ್ರು ಅವರು ಬೇಕಾದಂಗೆಲ್ಲ ಅವಳಿಗೆ ನಡೆಸೋದು, ಕುಣಿಸೋದು, ಏಳಿಸೋದು, ಮಸಾಜ್ ಮಾಡೋದು ಎಲ್ಲ ಮಾಡಿದ್ರು. ಮಾಡಿದ್ರು ಅವಳಿಗೆ ಏನೂ ಅಂದರಿನಿಲ್ಲ. ಅವ್ರೇನು ಮಾಡ ಬತ್ತ ಈ ಆಪ್ರೇಷನ್ ಮಾಡಿದ ಕಾಲೇ ಜಾಸ್ತಿ ಟೈಟ್ ಬತ್ತದ.
1: ಏನೇನು ಆಪ್ರೇಷನ್ ಆಗಿದೆ ಅವ್ರಿಗೆ?
0: ಅವಳಿಗೆ ಇಲ್ಲಿ ಎರಡು ತೊಡ ಸಂಪಾಗದ, ಕೀಲು ಆಗದ, ಇಲ್ಲಿ ಇಲ್ಲೂ ಆಗದ,
1: ಮಂಡಿ ಭಾಗ
0: ನಾಲ್ಕು ಆಗದ.
1: ಎಲ್ಲಿ ಮಾಡಿಸಿದ್ರಿ ಅಮ್ಮ?
0: ಇಲ್ಲಿ ಮಾಡಿಸೋದು ಜೈಸಸಲ್ಲಿ, ಇಲ್ಲಿ ಮಾಡಿಸಿರೋದು ಇಲ್ಲಿ ಸರ್ಗುರ್ಲಿ.
1: ಆವಾಗ ಕಷ್ಟ ಆಗ್ತಿತ್ತು ಅವಳನ್ನು ನೋಡ್ಕೊಳಕ್ಕೆ?
0: ಇಬ್ರು ಸೇರಿ ಎತ್ಕೋಗೋದು, ಇಬ್ರು ಸೇರಿ ಎತ್ಕೋಗೋದು, ಇಬ್ರು ಸೇರಿ ತಕೊಂಡು ಮುನಗ್ಸೋದು. ಆಮೇಲೆ ನಡುಬಲ್ಲಿ ಒಂದು ಇದು ಹಾಸ್ಬಿಟ್ಟು ಅಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹಾಸ್ಕ ಮೇಲೆ ಎರಡು ಕಾಲಿಗೂ ಸೇರ್ಸಿಂಗ್ ರಾಡ್ ಹಾಕ್ಬಿಟ್ಟಿದ್ರಲ್ಲ ಜೈಸಲ್ಲಿ, ಆ ರಾಡ್ನಿಂದ ನಾವು ಎತ್ಕೊಬರಕಾಯ್ತಿತ್ತಿಲ್ವಲ್ಲ, ಎಲ್ಲ ಅಲ್ಲಿ ಎಲ್ಲನೂ ನಾವೇ ಅಚ್ಚುಕಟ್ಟು ಮಾಡ್ಕೊಳ್ಳೋದು, ಅಲ್ಲೇ ಬಿಳ್ದಿರೋದು ಎಲ್ಲ ಅಲ್ಲೇ ಮಾಡೋದು. ಆಮೇಲೆ ತಿರ್ಗಾ ರಾಡ್ ತಾಗಿಸಾಕ ಮೈಸೂರಿಗೆ ಕರ್ಕೋಗಿನೂ, ಅಲ್ಲಿ ರಾಡ್ ತಾಗಿಸ್ಬಿಟ್ಟು ಆಗ ಅಲ್ಲಿಂದ ಒತ್ಕೊಬನ್ನು. ಆಗಲೂ ಎತ್ಕೋ ಹೋಗೋಕ್ಕಾಗಲ್ಲ, ಕಟ್ಟೋಕ್ಕಾಗಲ್ಲ, ಇನ್ನು ಕಾಲು ಇನ್ನೂ ಇದಾಗಿಲ್ಲ ಅಂದ್ಬಿಟ್ಟು ಆಗ್ಲೂ ನಾವು ಇಬ್ರು ಸೇರಿ ಎತ್ಕೋ ಕುಣಿಸೋದು, ಇಬ್ರು ಸೇರಿ ಎತ್ಕೋ ಬರೋದು, ಹಿಂಗ ಈ ಥರ ಕಷ್ಟ ಬಿದ್ದು.
1: ನಾಲ್ಕು ಸರಿ ಆಪರೇಷನ್ ಆದ್ಮೇಲೆ ಅವಳು ನಡೆಯಕ್ಕೆ ಪ್ರಯತ್ನ ಮಾಡಲಿಲ್ವಾ?
0: ಮಾಡಲಿಲ್ಲ. ಅದೇ ಸೊಂಟದಲ್ಲಿ ಅವಳಿಗ ಅಂತ ಹೇಳ್ತಾವ್ರ, ಸೊಂಟ ಹಿಂಗೆ ಅಂದ್ಬಿಡ್ತಾಳೆ, ನಡೆಯೋ ಹೊತ್ತಿಗೆಲ್ಲ ಹಿಂಗೆ ಅಂದ್ಬಿಡ್ತಾಳೆ, ಆಮೇಲೆ ಕೂತ್ಕೊಳ್ಳೋ ಹೊತ್ತಿಗೂ ಹಿಂಗೆ ಅಂದ್ಬಿಡ್ತಾಳೆ. ಈ ಅವಳಿಗೆ ಇದರಲ್ಲೇ ಆಗಿರೋದು, ಈ ತೊಡಗಳೆಲ್ಲ ಚೆನ್ನಾಗ್ಯಾವ, ಈ ನಡಿನಲ್ಲಿ ಅವಳಿಗೆ ಜಾಸ್ತಿ ಇದಾಗಿರೋದು.
1: ಅಂದರೆ ಅವಳ ಮಾನಸಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆಯಾ? ಬೌದ್ಧಿಕ ಪರಿಸ್ಥಿತಿ
0: ಚೆನ್ನಾಗದ, ಎಲ್ಲ ಚೆನ್ನಾಗದ. ಸೊಂಟದಲ್ಲಿ ಅವಳಿಗೆ
1: ದೈಹಿಕ ನ್ಯೂನತೆ ಅನ್ನೋದು ಕಾಡ್ತಾ ಇದೆ. ಈ ಕುರಿತಂತೆ ಅವಳಿಗೆ ಏನಾದ್ರು ತರಬೇತಿ ಅನ್ನೋದು ಕೊಡಿಸ್ಬೇಕು ಅಂತಿದ್ರೆ ಅವಳು ಸ್ವಾವಲಂಬಿ ಬದುಕೋಕೆ?
0: ಗುಣ ಆಯ್ತದ, ಒಳ್ಳೇದಾಯ್ತದ ಅಂದ್ರೆ ನಮ್ಗೆ ಏನು ಬೇಕಾದ್ರೂ ಮಾಡ್ತೀನಿ. ಅದನ್ನೇ ನಾವು ಏನಾರು ಅವಳಿಗೊಂದು ಅಂಗಡಿ ಹೋಗಿ ಏನಾರ ಮಾಡಿಕೊಡೋದು ಅಂತ. ಇನ್ನು ನಾವು ಎಲ್ಲಿವರೆಗೆ ಅಂತ ಉತ್ತರಿಸಿರ್ಬೇಕಾದ ಅವಳು ಜೀವನನಾರು ಅವ್ರು ಹಾಕಬೇಕಲ್ಲ. ಈಗ ನಾವು ಗಟ್ಟಿಯಾಗಿರೋ ಅಂತ ಗೇದ್ ಹಾಕ್ತೀವಿ, ನಮ್ಮ ವಯಸ್ಸು ಕಳೆದ ಮೇಲೆ ಅವಳ ಪರಿಸ್ಥಿತಿ ಏನು ಮಾಡಬೇಕು, ಯಾವ್ದಾರ ಒಂದು ಊಡ ಅವಳು ಮಾಡಿ ತೋರಿಸ್ಬಿಡ್ಬೇಕು ಅಂದ್ಬಿಟ್ಟು ಕಾಯ್ಕೊಂಡೀವಿ.
1: ಈ ನಿಟ್ಟಿನಲ್ಲಿ ಅಮ್ಮ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ಅವಳಿಗೆ?
0: ಅವಳಿಗೆ ಏನು ಕೊಟ್ಟಿಲ್ಲ, ಇದು 1200 ರೂಪಾಯಿ ಬಿಟ್ಟರೆ ಅವಳಿಗೆ ಏನೂ ಇಲ್ಲ, ಏನೂ ಮಾಡಿಲ್ಲ ಅವಳಿಗೆ ಸರ್ಕಾರದಿಂದ, ಏನು ಇಲ್ಲ.
1: ಸಂಸ್ಥೆ ಸಾಧನ ಸಲಕರಣೆಗಳು ಕೊಟ್ಟಿದ್ದಾರೆ?
0: ಅವು ಕೊಟ್ಟಾರ ಬಿಡಿ, ವೀಲ್ ಚೇರ್ ಕೊಟ್ಟಾರ, ಅವಳಿಗೆ ಬಾತ್ರೂಮ್ ಕುಂತ್ಕೊಳ್ಳೋಕ್ಕೂ ಒಂದು ಕೊಟ್ಟವ್ರ, ಈ ಗಾಡಿಗಳು ಅವಳಿಗೆ 2-3 ಗಾಡಿನೂ ಕೊಟ್ಟವ್ರ, ಅದರಲ್ಲೇ ತಳ್ಕೊಂಡು ಆಚೆಗೆ ಈಚೆಗೆ ಕರ್ಕೋಬೇಕಾದ್ರೆ ವೀಲ್ ಚೇರ್ಗಳೆಲ್ಲ ಕೊಟ್ಟಾರ. ಬೆಲ್ಟ್ ಕೊಟ್ಟಿದ್ರು, ಆಮೇಲೆ ಕಾಲಿಗೆ ಬೆಲ್ಟ್ ಕೊಟ್ಟಿದ್ರು, ಕೈಗೆ ಬೆಲ್ಟ್ ಕೊಟ್ಟಿದ್ರು, ಕೈದನ್ನದು ಇನ್ನೂ ಅದ, ಕಾಲಿಗೆಲ್ಲ ಬೆಲ್ಟ್ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು. ಬೆಲ್ಟ್ಗಳನ್ನೆಲ್ಲ ಹಾಕ್ತೀನಿ. ಈಗ ಕೊಟ್ಟಿರೋವು ಅವ ಅಂದ್ರೆ ಅವು ಹಿಡಿತಾ ಇಲ್ಲ ಕಾಲ್ಗೆ, ಚಿಕ್ಕ ಸೈಜ್ ಆಗ್ಬಿಟ್ಟವ. ಬೆರಟು ಕೊಟ್ಟಿದ್ರು, ಕೈಗೂ ಕೈ ಹಿಂಗ ಹಿಂಗ ಹಿಂಗ ಅನ್ಕೋತಾಳಲ್ಲ, ಕೈಗೂ ಕೊಟ್ಟವ್ರ, ಎಲ್ಲ ಕೊಟ್ಟವ್ರೆ.
1: ಸಂಸ್ಥೆ ರೀತಿಯಲ್ಲಿ ಸಾಕಷ್ಟು ಬೆಂಬಲ ಮತ್ತು ಸಹಕಾರ ಸಾಧನ ಸಲಕರಣೆಗಳನ್ನು ಕೊಡೋದಾಗಿರ್ಬೋದು ಎಲ್ಲವನ್ನ ಮಾಡಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಇತರ ಮಕ್ಕಳಿಗೆ ಸಾಕಷ್ಟು ಶ್ರಮಿಸ್ತಾ ಇರೋದು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ?
0: ನಮ್ಗ ಒಳ್ಳೇದು ಅನಿಸ್ತದ, ಮೊದಲೇ ಗೊತ್ತಾಗಬೇಕಾಗಿತ್ತು, ನಮ್ಗೆ ಏನೋ ಮಾಡಿಸ್ಬೋದಾಗಿತ್ತು ಅನಿಸ್ತದ. ನಮಗೆಲ್ಲ ಸೌಲಭ್ಯನೂ ಕೊಟ್ಟಾರ, ಇದೊಂದು ಅವಳಿಗೆ ನಡಿನಲ್ಲಿ ಅವಳಿಗೆ ಟ್ರಬಲ್ ಅಷ್ಟೆ.
1: ಅವಳಾಗಿ ಅವಳು ಮನಸ್ಸೋ ಇಚ್ಛೆಯಿಂದ ಮಾಡ್ತಾ ಇಲ್ಲ, ಅಸಾಧ್ಯ ಮಾಡೋದ್ರಿಂದ ಅವಳು ಇನ್ನೂ ಗುಣಮುಖ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ.
0: ನಾವು ಎಲ್ಲ ಪ್ರಯತ್ನನೂ ಪಟ್ಟು ಇನ್ನು ಅವಳ ಹಣ ಬರ ಏನಾರ ಆದ್ರೆ ಯಾವ್ದಾರ ಇದಾದ್ರೆ ಒಂದು ಅಂಗಡಿ ಪಂಗಡಿ ಹಾಕಿ ಕುಣಿಸ್ತೀವಿ, ಅದು ಬಿಟ್ರೆ ಇನ್ನು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅವಳನ್ನ. ಇನ್ನು ಬತ್ತ ವಯಸ್ಸು ಅವಳಿಗೂ ವಯಸ್ಸು ಬರ್ತದೆ, ನಾವು ಮುದುಕರಾಯ್ತೀವಿ ಅವಳಿಗೆ ವಯಸ್ಸು ಬರ್ತದೆ, ನಾವೇನು ಮಾಡೋಕ್ಕದ? ಇನ್ನು
1: ಮನೇಲಿ ಯಾರು ಅತಿ ಹೆಚ್ಚು ಅವಳನ್ನು ಚೆನ್ನಾಗಿ ನೋಡ್ಕೋತಾರೆ?
0: ನಾನೇ. ಇನ್ನು ಅವ್ರ ತಾಯಿ ಬಿಟ್ರೆ ಅವಳ ಒಂದು 7 ದಿವಸ ಪೂರೈಸೋಕ್ಕಾಗಲ್ಲ ಅಂದ್ರೆ ನಾನು ಅವಳನ್ನ ಇನ್ನೇನು ಮಾಡೋ, ಅವಳು ಹಣ ಬರ್ತದಂಗೆ ಅಂದ್ಬಿಟ್ಟು ಹಿಂಗ ಮನೇಲಿ ಕಾಯ್ಕ ಕೂತ್ಕೊಂಡು ಸುಮ್ಮನೆ ನೋಡ್ಕೋತೀನಿ ಇಷ್ಟೇ.
1: ಕೆಲಸ ಮಾಡ್ತಾರೆ ಅವರು?
0: ಏನು ಕೂಲಿಗೆ ಹೋಯ್ತಿದ್ರು, ಈಗ ಕೂಲಿ ಇಲ್ಲ, ನಮಗೆ ಒಂದಿಷ್ಟು ಅಲ್ಲದೆ ಜಮೀನು ಕೊಟ್ಟವರಲ್ಲ, ಅದನ್ನು ಮಾಡ್ಕೊಂಡು ಹೊಲದಲ್ಲಿ ಸಾಯಂಕಲ್ಕೊಂಡು ಹೊಲದಲ್ಲಿ ಇರ್ತಾರೆ, ಬಾಳ ಗಿಡ ಹಾಕೊಂಡು. ಇನ್ನು ಅವ್ರ ಅಪ್ಪ ಹಿಂಗೇನಾರ ಕರ್ದವ್ರು ಇಲ್ಲಿ ಕೆಲ್ಸಕ್ಕೆ ಹೋಯ್ತದ, ಇವಳು ನೋಡ್ಕೊಂಡು ಕಾಯ್ಕ ಕೂತೀನಿ ಮಲ್ ಮಾಡ್ಕೊಂಡು.
1: ಈ ನಿಟ್ಟಿನಲ್ಲಿ ಅಮ್ಮ ಈಗ ವಿಶೇಷ ಮಕ್ಕಳು ಅಂತಂದರೆ ಆ ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಲ್ಲ, ಅಂಥ ಪೋಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ?
0: ಅಂದ್ರೆ ನಾನು

0: ರೀತಿ ಮಾಡಿಲ್ಲ ನಾನು. ನಾನು ಮಾತ್ರ ಮಕ್ಕಳನ್ನ ನಮ್ಮ ಎತ್ತ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಅವಳನ್ನ ಇಲ್ದರೆ ಇಷ್ಟೊತ್ತಿಗೆ ಅವಳು ಮುಳು ಇರ್ತಿತ್ತಿಲ್ಲ. ನಾನು ಆ ರೀತಿ ಬೆಳೆಸೀನಿ ಅವಳನ್ನ, ಅವಳು ತಿಂದಂಗೆ ಅವಳು ಉಂಡಂಗೆ. ಅವಳಿಗೊಂಚೂರು ನೋಯಿಸಿಲ್ಲ, ಇಲ್ದರ ಅಯ್ಯೋ ಕಾಲು ಕೈ ಬರಲ್ಲ, ಪಪ್ಪ ಯಾರು ಕೊಟ್ಟರು ಎಲ್ಲ ಒಂಥರ ಆಚೋರಿ ಇಚೋರಿ ಗಂಜಿ ಹರಿಸ್ಕೊಂಡು ಸಾ ಕಾಲು ಕೈ ಎಲ್ಲ ಸಣ್ಣಾಗಿ ನಾ ಜನ ಬಂದವ್ರು ಆಡ್ಕೋಬಾರ್ದು ಅಂದ್ಬಿಟ್ಟು ಅವಳನ್ನ ಅಷ್ಟೇ ಸೌಲಭ್ಯಾಗಿ ನೋಡ್ಕೊತಾವ. ಹಾಂ, ಇನ್ಯಾವ್ರೂ ಅವಳು ತೊಂದ್ರೆ ಕೊಟ್ಟಿಲ್ಲ ನಾನು. ಅವ್ರ ತಾಯಿ ನೋಡ್ಕೊಳಕ್ಕಾಗಲ್ಲ, ಆ ರೀತಿ ನಾನು ನೋಡ್ಕೊತಾವ್ನು.
1: ಅವ್ರ ಬೇಕು ಬೇಡಗಳನ್ನ ಅವ್ರ ತಾಯಿಗಿಂತ ಹೆಚ್ಚು ಮುತುವರ್ಜಿ ವಹಿಸಿ ನೀವೇ ನೋಡ್ಕೊಳ್ತಾ ಇದ್ರ. ಈ ನಿಟ್ಟಲ್ಲಿ ನಿಮಗ್ ಕಷ್ಟ ಆಗ್ತಿಲ್ವಾ?
0: ಕಷ್ಟ ಆಯ್ತದ ಯಾರಿಗೆ ಹೇಳ, ಸಂದ ಗಂಟ ಹೊಲದಲ್ಲಿ ಗೇಕ ಬತ್ತಾಳ, ಪಪ್ಪ ಅವಳಿಗೆ ಹೇಳೋದೇನಂದ್ಬಿಟ್ಟು ಎಲ್ಲ ಸೌಲಭ್ಯ ನಾನೇ ಮಾಡ್ತಾ ಇರೋದು.
1: ಒಂದು ಹುಷಾರಿರ್ಲಿಲ್ಲ ಆಗ ಯಾರು ನೋಡ್ಕೊತಾರೆ?
0: ತಾಯಿ ಕರ್ಕೊಯ್ತದ, ನನ್ನ ಕೈ ಎತ್ತಕ್ಕಾಗಲ್ವಲ್ಲ. ಆಸ್ಪತ್ರೆಗೆ ಅವ್ರ ತಾಯಿ ಕರ್ಕೊಯ್ತದ, ಬೈಕ್ನಲ್ಲಿ ಕರ್ಕೋಗಿ ಬೈಕ್ನಲ್ಲಿ ಕರ್ಕೊ ಬರ್ತಾರೆ. ಅಲ್ಲೂ ಆಸ್ಪತ್ರೆ ಮನೆಗೆ ಎತ್ಕೋಬೇಕಲ್ಲ, ನನ್ನ ಕೈಲಿ ಆಗಲ್ವಲ್ಲ, ಅದಕ್ಕೆ ಅವ್ರ ತಾಯಿನೇ ಎತ್ಕೋಗೋದು ಗಾಡಿ.
1: ಈಗಲೂ ಚಿಕಿತ್ಸೆಗೆಲ್ಲ ಸ್ಪಂದಿಸ್ತಾಳ?
0: ಹ್ಞೂ, ಕರ್ಕೊಯ್ತಾರೆ. ಹ್ಞೂ, ಮಾಡಿಸ್ಕೊತಾಳೆ. ನಾನೇ ನಾವೇ ಹೋಗೋ ನಡ ಅಂತಾಳೆ, ಹುಷಾರು ತಪ್ಪಿದ್ರು ಹೋಗೋ ನಡಿ ಅಂತಾಳೆ. ಅವೆಲ್ಲ ಚೆನ್ನಾಗದ, ಗ್ಯಾದ ಬಿದ್ದುಬಿಟ್ರೆ ನಡ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಾಳೆ ಅಂತ ಎಗ್ಸುವ. ಎಲ್ಲ ಅವ್ರ ತಾಯಿ ಆಸ್ಪತ್ರೆ ಎಲ್ಲ ಅವ್ರ ತಾಯಿ ಕರ್ಕೊಯ್ತದ. ಮನೇಲಿ ಮಾತ್ರ ಎಲ್ಲ ನಾನು ನೋಡ್ಕೊತ, ಮನೇಲಿ ಮಾಡ್ಕೊಂಡು ಅದ್ರ ನೋಡ್ಕೊಂಡು ಹಿಂಗೆ ಕಾಯ್ಕೊತೀನಿ.
1: ಈಗ ಈ ನಿಟ್ಟಲ್ಲಿ ಅಂಥ ಮಕ್ಕಳು ನೋಡ್ಕೊಳ್ಳಲ್ಲ, ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ? ಈಗ ಮುತುವರ್ಜಿ ನೋಡ್ಕೊಳ್ಳೋಕೆ ಒಬ್ರು ಬೇಕು ಇಂಥ ಮಕ್ಕಳು ನೋಡ್ಕೊಳ್ಳಕ್ಕೆ, ಇಂಥ ಮಕ್ಕಳನ್ನ ನೋಡ್ಕೊಳ್ಳೋದೇ ಇಲ್ಲ ಕೆಲವರು, ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ?
0: ನಾನು ಮಾತ್ರ ಒಪ್ಪಲ್ಲ ಅದನ್ನ. ಪಾಪ ಅವು ಯಾರನ್ನ ಕೇಳ್ದವು, ನಮ್ಮಿಂದ ಬಂದಿರೋದಲ್ವಾ, ಅದನ್ನು ನೋಡ್ಕೊಳ್ಳೇಬೇಕು. ನೋಡ್ಕೊಳ್ದ್ರೆ ಅವೇ ಯಾರು ಕೇಳ್ದವು ಅಲ್ವಾ, ದೇವ್ರ ಮಕ್ಕಳು ಅಂತ. ಅವಕ್ಕೆ ಜನ ಏನಂತಾರ, ಅಯ್ಯೋ ಆ ಮಕ್ಕಳನ್ನ ಪರಿಸ್ಥಿತಿ ನೋಡಪ್ಪ, ಯಾರು ಮನೇಲಿ ಹಚ್ಕಟ್ಟ ನೋಡ್ಕೊಳ್ದ್ರೆ ಹಿಂಗೆ ಮಾಡಿಬಿಟ್ರ ಅಂತಾರೆ. ಹಂಗೆ ಅನ್ಸ್ಕೋಬಾರ್ದು ಅಂತ ಅವಳಿಗೆ ನಾನು ಅಷ್ಟು ಸೌಲಭ್ಯ ಮಾಡ್ತೇವೆ ಅವ್ರಿ. ನಾನು ಹಂಗೆ ನೋಡ್ಕೊತಿರ ಗಂಟೆ ಅವ ಈಗ ಹಂಗಿರೋದು.
1: ಚೆನ್ನಾಗಿ ಬರೀತಾಳ?
0: ಎಲ್ಲರ ಜೊತೆಲು ಯಾರು ಬಂದರೂ ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ಇಲ್ದೇವ್ರು ಕೊಡಿ ಅವ್ರಿಗೆ ಅಂತಾಳೆ. ಯಾವ ಜನ ಬಂದರೂ ಅದೊಂದು ಬುದ್ಧಿ ಎಲ್ಲ ಚೆನ್ನಾಗದ. ಅವಳಗ್ ಸೊಂಟಲ್ ಒಂದು ಅವಳಗ ಐವಾಗೋದು ಅಷ್ಟೇ.
1: ಸಂಸ್ಥೆಯಲ್ಲಿ ಏನಾರು ಜೀವನ ಅಭಿವೃದ್ಧಿ ಕೌಶಲ್ಯ ಅಥವಾ ಉದ್ಯೋಗ ಸಂಬಂಧಪಟ್ಟಂತೆ ಏನಾರು ತರಬೇತಿ ತಗೊಳಕ್ ಇಷ್ಟಪಡ್ತಾಳ?
0: ಓ ಅವೆಲ್ಲ ತಗತೀನಿ ಅಂತಾಳೆ. ಈಗಲೂ ಹೋಗೋ ನಡ್ರಿ ಅಂತಾಳೆ. ಈಗಲೂ ಹೋಗೋ ಅಂತಾಳೆ ಅವ್ರು ಅವನ್ನ. ಏ ನಾನು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು. ಧರ್ಮಸ್ಥಳಕ್ಕೆ ಕರ್ಕೊಯ್ತೀನಿ ಅಂದದ ಅಕ್ಕಯ್ಯ, ತಿರುಪ್ತಿ ಕರ್ಕೊಯ್ತೀನಿ ಅಂದದ ಅಕ್ಕಯ್ಯ. ಹ್ಞೂ, ನಾನು ತವೆ ಮಡಿಕೊಂಡಿದ್ದಿ ಕಾಸು ಹೋಗೋ ನಡ್ರಿ, ಅದಕ್ಕೆ ನನ್ನ ಕಾಸಿಲ್ವ ನಟ್ರಿ ತಕೊಂಡು ಅಂತಾಳೆ. ಅವೆಲ್ಲ ಚೆನ್ನಾಗದ ಅಂದ್ರೆ ಹೇಳ್ದವ್ರ ಮಾತು ಕೇಳಲ್ಲ, ಸೊಂಟ ಒಂದು ಐವು ಹೆಂಗೆ ಇಟ್ಕೊಂಡು ಕಂಬಿ ಗಿಂಬಿ ಓಸಿ ನಡಿಯೋ, ಅವ್ರಿಗೂ ಹಿಂಸೆ ಕೊಡಬಾರ್ದು ಅನ್ನೋದು ಅವಳು ಆತ್ಮದಲ್ಲಿ ಬೆಳೆಯಲ್ಲ. ನಾ ಏನು
1: ಚಾಲೆಂಜ್ ಆಗಿ ಬದುಕಬೇಕು ಅನ್ನೋದು ಅವಳಿಗೆ ಅನ್ನಿಸ್ತಾ ಇಲ್ಲ.
0: ಹ್ಞೂ, ಒಂಥರ ಪೆದ್ ಪೆದ್ರಂಗ ಆಡೋದು.
1: ಈಗ ವಿಶೇಷ ಚೇತನ ಅನ್ನೋದು ಒಂದು ಶಾಪ ಅಂತ ಕೆಲವರು ಜೀವನ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಒಬ್ಬ ವಿಶೇಷ ಮಗುವಿನ ತಾಯಿಯಾಗಿ?
0: ನಾನು ಬೈಯೋಕ್ಕೆ ದಾರಿ ಕೊಡಲ್ಲ ನೋಡಿ, ಅದ್ರ ಹಣ ಬರ ಇದ್ದಂಗೆ ಆಯ್ತವ್ರು, ಯಾರು ಅದನ್ನು ಮಾತಾಡೋಕ್ಕೋಬೇಡಿ, ಅನ್ನಕ್ಕೋಬೇಡಿ. ಏನ ಅದ್ರ ಹಣಲ್ಲಿ ಬರ್ದದ, ನಾವು ಇರೋವ್ರ ಗಂಟ ನಾವು ನೋಡ್ಕೋತೀವಿ, ನಿಮ್ಗೆ ಯಾರೋ ಮಾತಾಡೋಕ್ಕೋಬೇಡಿ ಅಂತೇನು ಅನ್ನೋದು. ಅವ್ರ ತಾಯಿ ಅವ್ರ ತಂದೆ ಬೋದ್ರು ನಾನು ಬೈಸಕ್ಕೆ ದಾರಿ ಕೊಡಲ್ಲ. ಬೈಬೇಡಿ, ಅದ್ರ ಹಣಲ್ಲಿ ಬರ್ದದು, ನಾವು ಇರೋವ್ರ ಗಂಟ ನೋಡ್ಕೊಳೋ, ಆಚೆಗೆ ಅದ್ರ ಹಣ ಬರೋ, ಯಾರೂ ಬೈಬೇಡಿ ಅಂತೀನಿ. ನಾನು ಇದೊಂದಕ್ಕೆಲ್ಲ ನನ್ನ ಅಂಥ ಮಕ್ಕಳಿಗೆ ಯಾರಿಗಾದ್ರೂ ಹೇಳ್ತೀನಿ, ಪಾಪ ಬೈಬೇಡಿ ಆಡಬೇಡಿ,
1: ಈಚಲ ಪ್ರಪಂಚನೇ ತೋರಿಸಲ್ಲ. ಈ ನಿಟ್ಟಿನಲ್ಲಿ ಅವಳಿಗೆ ಎಲ್ಲ ವಾತಾವರಣ ಪರಿಚಯ ಮಾಡ್ತೀರಾ ನೀವು?
0: ಓ ಯಾರು ಬಂದರೂ ಈಚೆ ಕರ್ಕೊಬತ್ತೀನಿ, ಗಾಡಿಲೇ ತಳ್ಕೊಬಂದು ಅವ್ರಿಗೆ ಯಾವ ಜನ ಬೇಕು ಎಲ್ಲರೂ ಮಾತಾಡ್ತಾಳೆ. ರೋಡ್ಗಂಡು ತಿರ್ಗೋ ಜನನೆಲ್ಲ ಮಾತಾಡ್ತಾಳೆ, ಖಾತೆ ಐತೆ, ನೀವು ನಾಷ್ಟ ಮಾಡಿದ್ರಿ, ನೀವು ತಿಂಡಿ ಮಾಡಿದ್ರಿ ಅಂತ ಎಲ್ಲರೂ ಮಾತಾಡ್ತಾಳೆ. ನಾನು ಯಾವ ಜನ ಬಂದರೂ ಈಚೆ ಕರ್ಕೊಬಂದು ಅವಳು ಪರಿಚಯ ಮಾಡಿಕೊಡ್ತೀನಿ.
1: ಮನೇಲಿ ಕೂರಿಸಲ್ಲ ಅವಳನ್ನ?
0: ಕೂರಿಸಲ್ಲ ಅವಳನ್ನ, ಅವಳ ಇಷ್ಟ ಪ್ರಕಾರ ಬಿಟ್ಬಿಡ್ತೀನಿ ಅವಳನ್ನ. ಈಚೆ ನೀನು ಅಡಿತಿ ಅವದಾಡು, ಆಮೇಲೆ ಒಂದು ಸ್ವಲ್ಪ ಈರ್ಮಂಡಿಗಲ್ಲ ಹಾಕೊಂಡು ತೇಮೆಯವು ಅಂತೆಲ್ಲ ಬಿಡ್ತೀನಿ. ಈಗ ಮಳ ಹಿಡ್ದಿರೋ ಗಂಟೆ ಈಚೆ ಬರಲ್ಲ, ಮಳ ಇಲ್ದವ್ರೆ ಈಚೆ ಇರ್ತಾಳೆ ಎಷ್ಟೊತ್ತಿನಲ್ವ. ಹ್ಞೂ, ಈಚೆ ಬಿಡ್ತೀನಿ ನಾನು.
1: ಈ ನಿಟ್ಟಿನಲ್ಲಿ ಅವಳು ಸರಿಯೋಗಕ್ಕೆ ನೀವು ಯಾವ ಥರ ತಯಾರಿಗಳು ಬೇಕು ಅದನ್ನೆಲ್ಲ ಎಲ್ಲ ತಯಾರಿಗಳನ್ನು ಮಾಡಿ ಸಹಕಾರನೂ ಕೊಡ್ತೀರಾ, ಬಟ್ ಅವಳಿಗೆ ಎದಳಬೇಕು ಅನ್ನೋ ಒಂದು ಬಲ ಸಾಲ್ತಿಲ್ಲ.
0: ಹ್ಞೂ, ಅವಳಗ ಈ ಸೊಂಟ ಒಂದು ಅವಳಗ ಇದಿಲ್ಲ, ಬಿಗಿ ಇಲ್ಲ. ಸೊಂಟ ಒಂದು ಸರಿ ಆಗ್ಬಿಟ್ರೆ ಎದ್ದು ಬಿಡ್ತಾಳ, ಹಿಂಗೆ ಮುಗ್ಗರು ಸವತ್ತಿಗೇನಾಯ್ತದ, ಹಿಂಗ ಚಳ್ಕಂದದೇನೋ ಹಿಂಗೆ ಅಂದು ಬಿಡ್ತಾಳೆ, ಆಗ ದಡಾರನ ಬಿದ್ದೋಯ್ತಾಳೆ.
1: ಈ ನಿಟ್ಟಿನಲ್ಲಿ ಈಗ ಅವಳನ್ನ ನೋಡ್ಕೋಬೇಕು ಅಂತಂದ್ರೆ ಈಗ ಮನೆ ಅವಳನ್ನ ನೋಡ್ಕೋಬೇಕು, ನಿಮ್ಮ ಆರೋಗ್ಯ ನೀವೇ ನಿಗಾ ವಹಿಸ್ಕೋಬೇಕು, ಇದೇನಾರ ಕಷ್ಟ ಆಗ್ತಿದ್ಯಾ ನಿಮ್ಗೆ?
0: ಕಷ್ಟ ಆಯ್ತದ ಅಂದ್ಬಿಟ್ಟು ನಮ್ಗೆ ಬಿಟ್ಬಿಡಂಗು ಇಲ್ವಲ್ಲ, ನೋಡ್ಕೊಳ್ಳೇಬೇಕಲ್ಲ ಇರೋವ್ರ ಗಂಟ. ಈಗ ನಮಗೆ ಕಷ್ಟ, ನಮಗೆ ಕಷ್ಟ ಅಂದ್ರೆ ರಾತ್ರಿ ಹೊತ್ತೆಲ್ಲ ಮನೆ ಕಣ್ಣು ಹೇಳ್ತೀವಿ, ಬೆಳಕರಿಟ್ಲೆ ನೋಡ್ಕೊಳ್ಳೇಬೇಕಲ್ಲ, ಇನ್ಯಾರಿಗೆ ಹೇಳಾಗಿದ್ದು ಯಾರಿಗೂ ಹೇಳಂಗಿಲ್ಲ.
1: ನಮಗೇನು ಮಾತ್ರ

0: ಹತ್ರ ತಗೋತಿಲ್ಲ.
1: ಇಲ್ಲ ಇಲ್ಲ, ಯಾವ ಮಾತ್ರ ಕೊಡ್ತಾ ಇಲ್ಲ ನಾವು. ಹ್ಮ್, ಮಾತ್ರ ಆಗಿದ್ರೆ ಏನು ತಂದು ಕೊಡ್ತಾ ಇಲ್ಲ. ಚೆನ್ನಾಗಿ ನೋಡ್ಕೋತಿ.
0: ಹೀಗೆ ಚೆನ್ನಾಗಿ ಅವಳ ಒಂದು ಏಳಿಗೆಗೆ ನೀವು ಶ್ರಮಿಸ್ತಾ ಇರೋದು ನಮಗೂ ತುಂಬ ಖುಷಿಯ ವಿಚಾರ ಅಮ್ಮ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗಳ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ನಮಸ್ತೆ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಮಗಳ ಒಂದು ಸಿಪಿ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಹೆಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಶ್ರೀಮತಿ ನಾಗಮ್ಮ ಮತ್ತು ಧನಲಕ್ಷ್ಮಿರವರು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೇ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮಿರವರು ಮತ್ತು ಶ್ರೀಮತಿ ನಾಗಮ್ಮರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
4: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
3: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
4: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
3: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
4: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 45 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡಬಲಕಾಯಿ 20 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 55 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ

ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ ಕೇಳಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ರೈತರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಕುರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿಂತಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನವನ ಹೆಮ್ಮೆದುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೆರೆಬಲಂ ಎನ್ನುವುದು ಲ್ಯಾಟಿನ್ ಪದ. ಇದು ಮೆದುಳಿನ ಹಿಂಭಾಗ, ನರಗಳಿಗೆ ಸಂಬಂಧಿಸಿದ ಎಲ್ಲ ನಿಯಂತ್ರಣ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು ಬಿಚ್ಚಿ ತೆರೆದಾಗ ನಾವು 1 ಮೀಟರ್ ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲದ ನರಗಳಿಂದ ಕೂಡಿದ ಅಂಗಾಂಶವನ್ನು ಕಾಣುತ್ತೇವೆ. ಇವು 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಯಾಮದ ಸುರಕ್ಷಿತ ಪ್ರದೇಶದಲ್ಲಿ ಇರುತ್ತವೆ. ಈ ಹಿಮ್ಮೆದುಳಿನಲ್ಲಿ ಲವಣಾಂಶಗಳಾದ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮುಂತಾದವು ಸರಿಯಾದ ಪ್ರಮಾಣದಲ್ಲಿದ್ದು ಮಾನವನ ಅರಿವಿಗೆ ಸಂಬಂಧಿಸಿದ ಕ್ರಿಯೆಗಳನ್ನು ತೂಗಿಸುತ್ತವೆ. 60 ಕಿಲೋಗ್ರಾಂ ತೂಗುವ ಮಾನವನ ಹಿಮ್ಮೆದುಳಿನ ತೂಕ ಕೇವಲ 142 ಗ್ರಾಂ. ಹಿಮ್ಮೆದುಳಿನಲ್ಲಿ ಮೆದುಳಿನ ಮೂಲಭೂತ ಕೋಶಗಳಾದ ಚಿಕ್ಕ ಚಿಕ್ಕ ನ್ಯೂರಾನ್ ಅಥವಾ ನರಕೋಶಗಳು ಇರುತ್ತವೆ. ಒಂದು ನ್ಯೂರಾನ್ ಅಥವಾ ನರಕೋಶವು ಕೇವಲ 10 ಕಿಲೋಗ್ರಾಂ, ಅದರ ವ್ಯಾಸವು 0.1 ಮಿಲಿಮೀಟರ್ ಉದ್ದ ಇದ್ದು ಇಂತಹ 69 ಶತಕೋಟಿ ನ್ಯೂರಾನ್ಗಳಿಂದ ಕೂಡಿರುತ್ತದೆ. ಇವು ಬಾಹ್ಯ ಪ್ರಪಂಚದ ಸಂವೇದನೆಗಳಾದ ಸ್ನಾಯುಗಳ ಜ್ಞಾನ ಗ್ರಹಣದ ಕ್ರಿಯೆಗಳು ಸುಸಂಬದ್ಧವಾಗಿ ನಡೆಯುವಂತೆ ಮಾಡತೊಡಗುತ್ತದೆ. ಅಲ್ಲದೆ ಅದು ದೇಹದ ಸಮತೋಲನವನ್ನು ನಿಯಂತ್ರಿಸುವ ಮೆದುಳಿನ ಭಾಗ. ಈ ಸಂಕೀರ್ಣವಾದ ಹಿಮ್ಮೆದುಳಿನ ರಚನೆಯನ್ನು ಸೂಕ್ಷ್ಮ ದರ್ಶಕಗಳಲ್ಲಿ ವೀಕ್ಷಿಸಿದರೆ 3 ಭಾಗಗಳನ್ನು ಕಾಣಬಹುದು. ಮೊದಲ ಭಾಗ ಸೋಮ. ಇದು ನರಕೋಶದ ಕೇಂದ್ರ ಭಾಗವಾಗಿದ್ದು ಅದರ ದೇಹ ಎನ್ನಬಹುದು. ಇದು ಬಾಹ್ಯ ಪ್ರಚೋದನೆಯಿಂದಾದ ಮಾಹಿತಿಯನ್ನು ಸ್ವೀಕರಿಸಿ, ಡೆಂಡ್ರಸ್ ಎನ್ನುವುದು ತೆಳುವಾದ ನರತಂತುಗಳಾಗಿದ್ದು ಮಾಹಿತಿಯನ್ನು ನರಕೋಶಕ್ಕೆ ಒದಗಿಸುತ್ತದೆ. ಕಡೆಯದು ಆಕ್ಸಾನ್. ಇದು ಉದ್ದವಾದ ನರಕೋಶದಿಂದ ವಿಸ್ತರಿಸಲಾದ ನರತಂತುವಾಗಿದ್ದು ನರಗಳ ಸಂಜ್ಞೆಗಳನ್ನು ಸೋಮದಿಂದ ಸಾಗಿಸಿ ಪ್ರಚೋದನೆಗಳನ್ನು ಹಿಂದಿರುಗಿಸುತ್ತದೆ. ಡೆಂಡ್ರೈಟಿಸ್ ಮತ್ತು ಆಕ್ಷನ್ಗಳು ಹಿಮ್ಮೆದುಳಿನ ಜಾಲಬಂಧಗಳನ್ನು ಸೃಷ್ಟಿಸಿ ತಮ್ಮ ಕೆಲಸಗಳನ್ನು ಮಾಡುತ್ತವೆ. ಹಿಮ್ಮೆದುಳು ಮತ್ತು ನಕ್ಷತ್ರ ಮತ್ತಿತರ ಆಕಾಶ ಕಾಯಗಳಿಂದ ತುಂಬಿದ ವಿಶ್ವ ಇವೆರಡರ ಸಂಬಂಧವನ್ನು ಪ್ರಾಚೀನ ಕಾಲದಿಂದಲೂ ತತ್ವಶಾಸ್ತ್ರಜ್ಞರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ನಕ್ಷತ್ರಗಳಿಂದ ತುಂಬಿದ ವಿಶ್ವ ಹಾಗೂ ನರಕೋಶಗಳಿಂದ ತುಂಬಿದ ಹಿಮ್ಮೆದುಳು ಗಾತ್ರದಲ್ಲಿ ಅಜಗಜಾಂತರ ವ್ಯತ್ಯಾಸವಿದ್ದರೂ ಇವೆರಡು ಒಂದೇ ಬಗೆಯ ಜಾಲಬಂಧವನ್ನು ಹೊಂದಿವೆ ಮತ್ತು ಹೋಲಿಕೆಗಳನ್ನು ಪಡೆದಿವೆ. ಇಟಲಿಯ ಬಗೂನ ವಿಶ್ವವಿದ್ಯಾಲಯದ ಖಗೋಳ ಭೌತ ವಿಜ್ಞಾನಿಯಾದ ಫ್ರಾಂಕೋ ವಾಸ್ ಮತ್ತು ಅಲ್ಲಿಯ ವರೇನಾ ವಿಶ್ವವಿದ್ಯಾಲಯದ ನರ ಶಸ್ತ್ರಚಿಕಿತ್ಸಾ ತಜ್ಞರಾದ ಆಲ್ಬರು ಫೆಲಿಟಿರವರುಗಳು ಒಟ್ಟಿಗೆ ಸೇರಿ ಸಂಕೀರ್ಣ ರಚನೆಯನ್ನು ಹೊಂದಿರುವ ವಿಶ್ವ ಮತ್ತು ಹಿಮ್ಮೆದುಳು ಇವುಗಳಲ್ಲಿರುವ ಹೋಲಿಕೆಗಳನ್ನು ಅಧ್ಯಯನ ಮಾಡಿ ಪ್ರಕಟಿಸಿದ್ದಾರೆ. ಹಿಮ್ಮೆದುಳು ಅಥವಾ ಸೆರೆಬಲಂ ಅಂಗವು ಮನುಷ್ಯನ ಸ್ನಾಯುಗಳ ಕ್ರಿಯೆ ಮತ್ತು ಸಮತೋಲನವನ್ನು ಸುಸಂಬದ್ಧವಾಗಿ ನಿಯಂತ್ರಿಸುವ ಮೆದುಳಿನ ಹಿಂಭಾಗ. ಇದು ವಿಶ್ವದಲ್ಲೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ ಎಂದರೆ ನರಮಂಡಲ ಸಂಶೋಧಕರಾದ ಕ್ರಿಸ್ಟಫ್ ಕೋಚ್ ಹೇಳಿದ್ದಾರೆ. ನಕ್ಷತ್ರಗಳು ಮತ್ತು ಇತರೆ ಆಕಾಶ ಕಾಯಗಳಿಂದ ತುಂಬಿರುವ ವಿಶ್ವವೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಹಿಮ್ಮೆದುಳಿನಲ್ಲಿ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಮಾಹಿತಿಯನ್ನು ಕೊಂಡೊಯ್ಯುವ ಡೆಂಡ್ರೈಟ್ಸ್ ಮತ್ತು ಆಕ್ಷನ್ಸ್ಗಳು ತೆಳುವಾದ ನರತಂತುಗಳಾಗಿದ್ದು ಈ ತಂತುಗಳ ಛೇದಕಗಳಲ್ಲಿ ನರಕೋಶಗಳ ಕೇಂದ್ರವಾದ ಸೋಮಗಳು ಸ್ಥಾಪಿತವಾಗಿ ಜಾಲಬಂಧವನ್ನು ಸೃಷ್ಟಿಸುತ್ತವೆ. ವಿಶ್ವದಲ್ಲಿ ಕಪ್ಪು ದ್ರವ್ಯ ಶೀತಲ ಜಲಜನಕದೊಂದಿಗೆ ಸಾಂದ್ರೀಕೃತಗೊಂಡು ತಂತಿಯಂತಹ ತಂತುಗಳ ಛೇದಕ ಬಿಂದುಗಳಲ್ಲಿ ನಕ್ಷತ್ರ ಪುಂಚುಗಳು ಮತ್ತು ನಕ್ಷತ್ರಗಳ ಗೊಂಚಲುಗಳು ಸ್ಥಾಪಿತವಾಗಿ ಜೇಡ ಬಲೆಯಂತೆಯೇ ಜಾಲಬಂಧವನ್ನು ಸೃಷ್ಟಿಸುತ್ತವೆ. ಹಿಮ್ಮೆದುಳಿನ ಜಾಲಬಂಧದಲ್ಲಿ ಪ್ರತಿಶತ 30% ಭಾಗ ದ್ರವ್ಯರಾಶಿಯಿಂದ ನ್ಯೂರಾನ್ಗಳು ರಚಿಸಿ

0: ಪಟ್ಟಿವೆ. ವಿಶ್ವದ ಜಾಲಬಂಧದಲ್ಲಿ ಕೇವಲ 30% ದ್ರವ್ಯರಾಶಿಯಿಂದ ಎಲ್ಲ ನಕ್ಷತ್ರ ಪುಂಜ ಮತ್ತೆಲ್ಲ ಆಕಾಶ ಕಾಯಿಗಳು ನಿರ್ಮಿತವಾಗಿವೆ ಎಂದು ಖಗೋಳ ಭೌತ ವಿಜ್ಞಾನಿಯಾದ ಫ್ರಾಂಕೋ ವಾಸ್ ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ತಿಳಿಸಿದ್ದಾರೆ. ಹಿಮ್ಮೆದುಳಿನಲ್ಲಿ ನರಕೋಶಗಳ ಜಾಲಬಂಧದ ವಿತರಣೆಯ ಏರಿಳಿತವು 1 μm ಹಿಡಿದು 0.1 mm ವರೆಗೂ ಇದೆ. ವಿಶ್ವದ ಜಾಲಬಂಧದ ವಿತರಣೆಯ ಏರಿಳಿತವು ಅದರದೇ ಆದ ದೊಡ್ಡ ಪ್ರಮಾಣದಲ್ಲಿ ಅಂದರೆ 0.5 ದಶಲಕ್ಷದಿಂದ ಹಿಡಿದು 500 ದಶಲಕ್ಷ ಜ್ಯೋತಿರ್ವರ್ಷದವರೆಗೂ ಇದೆ. ಹಾಗಾಗಿ ಎರಡು ಏರಿಳಿತವು ಒಂದೇ ಅನುಪಾತದಲ್ಲಿದೆ. ಕೇವಲ 40-50 mm ವ್ಯಾಸವಿರುವ ಹಿಮ್ಮೆದುಳು 69 ಶತಕೋಟಿಯಷ್ಟು ನರಕೋಶಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ನರಕೋಶವು ಇತರೆ 1000 ನರಕೋಶಗಳಿಗೆ ಸಂಪರ್ಕ ಹೊಂದಿದ್ದು ಒಂದು ಸಂಕೀರ್ಣ ಜಾಲಬಂಧವನ್ನು ಏರ್ಪಡಿಸಿದೆ. ಅನಂತವಾದ ವಿಶ್ವವೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು 100 ಶತಕೋಟಿ ನಮ್ಮ ಕ್ಷೀರ ಪಥದಂತಹ ತಾರಾಗಣಗಳನ್ನು ಹೊಂದಿವೆ. ನಮಗೆ ಗೋಚರಿಸುತ್ತಿರುವ ವಿಶ್ವವು ಸುಮಾರು 90 ಶತಕೋಟಿ ಜ್ಯೋತಿರ್ವರ್ಷ ವ್ಯಾಸವುಳ್ಳ ಅಥವಾ ಅದಕ್ಕಿಂತ ಹೆಚ್ಚು ವ್ಯಾಪ್ತಿಯಲ್ಲಿ ಆವರಿಸಿದೆ ಎಂದು ಖಗೋಳ ವಿಜ್ಞಾನಿಗಳು ಲೆಕ್ಕ ಹಾಕುತ್ತಾರೆ. ಪ್ರತಿಯೊಂದು ತಾರಾಗಣವು ಸುಮಾರು 100 ಶತಕೋಟಿ ನಕ್ಷತ್ರಗಳನ್ನು ಒಳಗೊಂಡಿದ್ದು ಅವುಗಳು ಗುಂಪುಗೂಡಿ ಸುಮಾರು 10 ದಶಕೋಟಿ ಅಥವಾ ಅದಕ್ಕಿಂತಲೂ ಹೆಚ್ಚು ತಾರಾಗಣಗಳ ಗೊಂಚಲುಗಳನ್ನು ಜಾಲಬಂಧವನ್ನು ನಿರ್ಮಿಸಿದೆ. ಮೆದುಳಿನಲ್ಲಿರುವ ಪ್ರತಿಯೊಂದು ನರಕೋಶವು ನರತಂತುಗಳಿಂದ ಒಂದಕ್ಕೊಂದು ಸಂಪರ್ಕ ಹೊಂದಿದ್ದು ಮಾಹಿತಿ ಮತ್ತು ಶಕ್ತಿಯ ಸಂವಹನ ಮೆದುಳು ಮತ್ತು ವಿಶ್ವ ಎರಡರಲ್ಲೂ ಅವುಗಳ ದ್ರವ್ಯರಾಶಿ ಸುಮಾರು 25% ಮಾತ್ರ ಇರುತ್ತದೆ. ಮೆದುಳಿನ ಸಂಯೋಜನೆಯಲ್ಲಿ 77% ನೀರಿನಿಂದ ಕೂಡಿದರೆ ವಿಶ್ವವು 68-72% ಕಪ್ಪು ಶಕ್ತಿಯನ್ನು ಹೊಂದಿರುತ್ತದೆ. ಖಗೋಳ ಭೌತ ವಿಜ್ಞಾನಿಗಳಾದ ಫ್ರಾಂಕೋ ವಾಸ್ ತಮ್ಮ ಸಂಶೋಧನೆಯಿಂದ ಹೇಳುವಂತೆ ಸಹಜ ಸ್ಥಿತಿಯ ಮಾನವನ ಮೆದುಳು ನೆನಪಿನ ಶಕ್ತಿಯ ಸಾಮರ್ಥ್ಯವನ್ನು ಸುಮಾರು 2.5 ಫೆಟಾಬೈಟ್ಸ್ ಇದ್ದರೆ ವಿಶ್ವದ ಜಾಲಬಂಧದ ಸಂಕೀರ್ಣತೆಯನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಲು ಬೇಕಾದ ನೆನಪಿನ ಸಾಮರ್ಥ್ಯವು ಹೆಚ್ಚೇನೂ ವ್ಯತ್ಯಾಸವಿಲ್ಲದೆ 4.3 ಪೆಟಾಬೈಟ್ಸ್ ಇದೆ ಎಂದು ಅಂದಾಜು ಮಾಡಿರುತ್ತಾರೆ. ಇಲ್ಲಿ ಮಾನವನ ಮೆದುಳಿನಲ್ಲಿ ಸಂಗ್ರಹಿಸಿರುವ ನೆನಪಿನ ಸಾಮರ್ಥ್ಯದ ಮಾಹಿತಿಯನ್ನು ವಿಶ್ವದ ನಕ್ಷತ್ರ ಪುಂಜಗಳ ವಿತರಣೆಯ ಸಂಕೇತದಲ್ಲಿ ಇಡಲಾಗಿದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶ್ವೇತಯುಗದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವು ಸುಸೂತ್ರವಾಗಿ ನೆರವೇರಿದ ನಂತರ ಹನುಮಂತನಿಗೆ ಭಗವಂತನ ಸಾಕ್ಷಾತ್ಕಾರವಾಗಿ ತೀವ್ರವಾದ ತಪಸ್ಸನ್ನು ಆಚರಿಸಬೇಕೆಂಬ ಇಚ್ಛೆಯಾಯಿತು. ಇದಕ್ಕಾಗಿ ಅವನು ಅಯೋಧ್ಯೆಯನ್ನು ತೊರೆದು ಉತ್ತರ ದಿಕ್ಕಿನ ಹಿಮಾಲಯದ ಕಡೆಗೆ ಪ್ರಯಾಣ ಬೆಳೆಸಿದನು. ಆದರೆ ಮಾರ್ಗ ಮಧ್ಯದಲ್ಲಿ ದಕ್ಷಿಣ ಪಥದ ಪವಿತ್ರ ಕಾವೇರಿ ನದಿಯ ತೀರಕ್ಕೆ ಬಂದಾಗ ಅಲ್ಲಿನ ಪ್ರಶಾಂತತೆ ಮತ್ತು ದಟ್ಟವಾದ ಅರಣ್ಯವು ಅವನನ್ನು ಆಕರ್ಷಿಸಿತು. ಹಿಮಾಲಯಕ್ಕೆ ಹೋಗುವ ಮುನ್ನ ಈ ಪುಣ್ಯಭೂಮಿಯಲ್ಲೇ ತಪಸ್ಸು ಮಾಡುವುದು ಸೂಕ್ತವೆಂದು ಭಾವಿಸಿ ಆತ ಕಾವೇರಿ ತೀರದಲ್ಲೇ ಘೋರ ತಪಸ್ಸಿಗೆ ಕುಳಿತನು. ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆ ಮತ್ತು ಲಕ್ಷ್ಮಣನ ಸಮೇತನಾಗಿ ವನವಿಹಾರ ಅಥವಾ ತೀರ್ಥಯಾತ್ರೆ ನಿಮಿತ್ತ ಇದೇ ದಕ್ಷಿಣದ ದಂಡಕಾರಣ್ಯದ ಭಾಗಕ್ಕೆ ಆಗಮಿಸಿದ್ದನು. ಕಾವೇರಿ ನದಿಯ ತಟಕ್ಕೆ ಬಂದಾಗ ಸೀತಾಮಾತೆಯು ನದಿಯ ಶೀತಲ ಜಲದಲ್ಲಿ ಮುಖ ಮಂಟಪವನ್ನು ತೊಳೆಯಲು ಮುಂದಾದಳು. ಅವಳು ನೀರಿಗೆ ಬಾಗಿದಾಗ ಅವಳ ನಾಸಿಕದಲ್ಲಿದ್ದ ಅಂದರೆ ಮೂಗಿನಲ್ಲಿದ್ದ ದಿವ್ಯವಾದ ಮುತ್ತಿನ ಮೂಗುತಿಯು ಆಕಸ್ಮಿಕವಾಗಿ ಕಾವೇರಿ ನದಿಯ ಆಳವಾದ ನೀರಿನೊಳಗೆ ಬಿದ್ದು ಹೋಯಿತು. ಕಾವೇರಿಯು ಆ ಭಾಗದಲ್ಲಿ ಅತ್ಯಂತ ರಭಸವಾಗಿ ಆಳವಾಗಿ ಮತ್ತು ಸುಳಿಗಳಿಂದ ಕೂಡಿ ಹರಿಯುತ್ತಿದ್ದಳು. ತನ್ನ ಸೌಭಾಗ್ಯದ ಕುರುಹಾದ ಮೂಗುತಿ ನೀರು ಪಾಲದುದನ್ನು ಕಂಡು ಸೀತಾದೇವಿಯು ತೀವ್ರ ವ್ಯಾಕುಳಲಾದಳು. ಮಾತೆಯ ಕಳವಳವನ್ನು ಅರಿತ ತಕ್ಷಣ ಹನುಮಂತನ ಧ್ಯಾನವು ಭಂಗವಾಯಿತು. ಕಣ್ಣು ಬಿಟ್ಟ ಮಾರುತಿಯು ಶ್ರೀರಾಮ ಮತ್ತು ಸೀತಾದೇವಿಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸೀತೆಯ ದುಃಖಕ್ಕೆ ಕಾರಣವನ್ನು ತಿಳಿದ ಆಂಜನೇಯನು ತಕ್ಷಣವೇ ಕಾವೇರಿ ನದಿಯ ದಂಡೆಯ ಮೇಲೆ ನಿಂತು ತನ್ನ ಬಾಲವನ್ನು ಬೃಹತ್ ರೂಪದಲ್ಲಿ ಬೆಳೆಸಿ ನೀರಿನೊಳಗೆ ಬಿಟ್ಟನು. ನದಿಯ ತಳದಲ್ಲಿದ್ದ ಮೂಗುತಿಯನ್ನು ಹುಡುಕಲು ಹನುಮಂತನು ನೀರಿನೊಳಗೆ ತನ್ನ ಬಾಲವನ್ನು ಮೊದಲ ಬಾರಿಗೆ ವೃತ್ತಕಾರವಾಗಿ ತಿರುಗಿಸಿದನು. ನದಿಯ ನೀರೆಲ್ಲ ಕಣಕಣವಾಗಿ ಕದಡಿತೇ ವಿನಃ ಮೂಗುತಿ ಸಿಗಲಿಲ್ಲ. ಧೃತಿಗೆಡದ ಆಂಜನೇಯನು ಎರಡನೆಯ ಬಾರಿಯೂ ತನ್ನ ಬಾಲವನ್ನು ನೀರಿನ ಆಳದ ಸುಳಿಗಳಲ್ಲಿ ತೀವ್ರವಾಗಿ ಚಲಿಸಿದನು. ಆದರೂ ಮೂಗುತಿ ಹಸ್ತಗತವಾಗಲಿಲ್ಲ. ಕೊನೆಗೆ ಪೂರ್ಣ ಭಕ್ತಿ ಮತ್ತು ಏಕಾಗ್ರತೆಯಿಂದ ಶ್ರೀರಾಮನ ನಾಮವನ್ನು ಸ್ಮರಿಸುತ್ತಾ ಮೂರನೇ ಬಾರಿ ತನ್ನ ಬಾಲವನ್ನು ನದಿಯ ತಳದ ಮರಳಿನಲ್ಲಿ ಆಡಿಸಿದಾಗ ಆ ದಿವ್ಯ ಮೂಗುತಿಯು ಹನುಮಂತನ ಬಾಲದ ತುದಿಗೆ ಸಿಕ್ಕಿ ಹಾಕಿಕೊಂಡಿತು. ಹನುಮಂತನು ಅತ್ಯಂತ ಜಾಗರೂಕತೆಯಿಂದ ಬಾಲವನ್ನು ಮೇಲಕ್ಕೆ ಎತ್ತಿ ಮೂಗುತಿಯನ್ನು ಸೀತೆಮಾದೆಯ ಚರಣಗಳಿಗೆ ಅರ್ಪಿಸಿದನು. ನದಿ ಆಳದಿಂದ ಮುತ್ತಿನ ಮೂಗುತಿಯನ್ನು ತನ್ನ ಬಾಲದ ಮೂಲಕ ಎತ್ತಿ ತಂದ ಕಾರಣ ಪುರಾಣದ ಪ್ರಕಾರ ಈ ಪವಿತ್ರ ಸ್ಥಳಕ್ಕೆ ಮುತ್ತತ್ತಿ ಎಂದು ಹೆಸರು ಬಂದಿತು. ಸೀತೆಮಾತೆಯ ಕಣ್ಣೀರನ್ನು ಹೊರಿಸಿ ಅವಳ ಮುತ್ತನ್ನು ದಕ್ಕಿಸಿಕೊಟ್ಟ ಹನುಮಂತನಿಗೆ ಅಂದಿನಿಂದ ಮುತ್ತತ್ತಿರಾಯ ಎಂಬ ನಾಮಕರಣವಾಯಿತು. ಪೌರಾಣಿಕ ಹಿನ್ನೆಲೆ ಹಾಗೂ ಸ್ಥಳ ಪುರಾಣಗಳ ಪ್ರಕಾರ ಈ ಕಥೆಯು ರಾಮಾಯಣದ ಉತ್ತರ ಕಾಂಡದ ಅವಧಿಯಲ್ಲಿ ನಡೆಯುತ್ತದೆ. ಜನಪದ ಮತ್ತು ಸ್ಥಳೀಯ ಪುರಾಣಗಳಲ್ಲಿ ದಾಖಲಾಗಿರುವಂತೆ ಇಂದಿಗೂ ಮುತ್ತತ್ತಿ ಕ್ಷೇತ್ರದಲ್ಲಿ ಕಾವೇರಿ ನದಿಯು ಹನುಮಂತನ ಬಾಲ ತಿರುಗಿಸಿದ ಪ್ರಭಾವದಿಂದಾಗಿ ಸುಳಿಗಳ ರೂಪದಲ್ಲೇ ಹರಿಯುತ್ತದೆ ಎಂಬುದು ನಂಬಿಕೆ.

ತನ್ನ ಭಕ್ತರನ್ನು ಕಷ್ಟದ ಸುಳಿಯಿಂದ ಪಾರು ಮಾಡುವ ದೇವನಾಗಿ ಮುತ್ತತ್ತಿ ಆಂಜನೇಯನು ಇಂದಿಗೂ ಅಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ. ಇಂತಹ ಅನೇಕ ಸ್ಥಳ ಪುರಾಣಗಳು ನಮಗೆ ಪ್ರತಿ ದೇವಾಲಯದ ಬಗ್ಗೆ ಸಿಗುತ್ತದೆ. ಪೌರಾಣಿಕ ಕಥೆಯಾಗಬಹುದು ಅಥವಾ ಜಾನಪದ ಕಥೆಯಾಗಿರಬಹುದು. ಅದನ್ನು ತಿಳಿದು ಆ ಸ್ಥಳದ ದರ್ಶನ ಮಾಡಿದಾಗ ಭಾವನಾತ್ಮಕವಾಗಿ ನಾವು ಮತ್ತಷ್ಟು ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಇಂತಹ ವಿಶಿಷ್ಟ ಸ್ಥಳಗಳನ್ನು ಸಮಯ ಮಾಡಿಕೊಂಡು ಭೇಟಿ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.

0: ಅಯ್ಯೋ, ಇದು ತುಂಬಾ ಅಪಾಯಕಾರಿ. ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ? ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ. ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
0: ಹೌದಾ? ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತೀಯ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟ್ರಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಮತ್ತು ವಿದ್ಯಾರ್ಥಿಗಳ ಪ್ರತಿ

0: ಪ್ರತಿಭಟನೆಯ ವಿಷಯವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯ ನಿಯಮಗಳ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದಿಂದ ಉತ್ತರವನ್ನು ಪಡೆಯಲು ಸದಸ್ಯರಿಗೆ ಇದು ಅತ್ಯಂತ ಪ್ರಮುಖ ಸಮಯವಾಗಿದೆ ಎಂದು ಸ್ಪೀಕರ್ ಹೇಳಿದರು. ನೀಟ್ ಕುರಿತು ಚರ್ಚೆ ನಡೆಸಲು ಸಿದ್ಧ ಎಂದು ಸರ್ಕಾರ ಈಗಾಗಲೇ ವಿರೋಧ ಪಕ್ಷದ ಸದಸ್ಯರಿಗೆ ಭರವಸೆ ನೀಡಿದೆ. ಸದನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸ್ಪೀಕರ್ ವಿರೋಧ ಪಕ್ಷಗಳನ್ನು ಮನವಿ ಮಾಡಿದರು. ಆದರೂ ಪ್ರತಿಭಟನೆ ಮುಂದುವರಿಸಿದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ, ಭೂಕುಸಿತ ಸೇರಿದಂತೆ ಮಳೆ ಸಂಬಂಧಿತ ವಿಪತ್ತುಗಳಿಂದ ಉಂಟಾದ ಜೀವಹಾನಿಗೆ ದುಃಖ ವ್ಯಕ್ತಪಡಿಸಿದರು. ಜೀವ ಕಳೆದುಕೊಂಡವರ ಸ್ಮರಣಾರ್ಥ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ವಿರೋಧ ಪಕ್ಷದ ಸದಸ್ಯರು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ, ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ಧವಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಷರತ್ತುಗಳನ್ನು ವಿಧಿಸುತ್ತಿದೆ. ಈ ರೀತಿ ಮಾಡುವ ಮೂಲಕ ಚರ್ಚೆಗೆ ಅವಕಾಶ ನೀಡಲು ಕಾಂಗ್ರೆಸ್ ಬಯಸುತ್ತಿಲ್ಲ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಷಯವನ್ನು ರಾಜಕೀಯಗೊಳಿಸಬಾರದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ಮತ್ತು ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ರಚನಾತ್ಮಕ ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಅವರ ರಾಜೀನಾಮೆ ಇಲ್ಲದೆ ಚರ್ಚೆ ನಡೆಯುವುದಿಲ್ಲ ಎಂದು ಹೇಳಿದರು. ಗದ್ದಲದ ಹಿನ್ನೆಲೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನು ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಬಳಸುತ್ತಿರುವುದಕ್ಕಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಆಡಳಿತದ ಕುರಿತಾದ ಉನ್ನತ ಮಟ್ಟದ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ತನ್ನ ಸುಳ್ಳು ನಿರೂಪಣೆಯನ್ನು ಹರಡಲು ಉನ್ನತ ಮಟ್ಟದ ಚರ್ಚೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸಾರ್ವಭೌಮ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಎಂದು ಪಿ ಹರೀಶ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಗೆ ಭಾರತ ಕರೆ ನೀಡಿದೆ. ಅಲ್ಲದೆ ಮುಕ್ತ, ಎಲ್ಲರನ್ನೂ ಒಳಗೊಂಡ ಮತ್ತು ನಿಯಮ ಆಧಾರಿತ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ 33ನೇ ಆಸಿಯಾನ್ ಪ್ರಾದೇಶಿಕ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್, ಜಾಗತಿಕ ಸಂಕೀರ್ಣತೆಯ ಸಮಯದಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ರಾಜಕೀಯ ಮತ್ತು ಭದ್ರತಾ ಸಮಸ್ಯೆಗಳನ್ನು ಚರ್ಚಿಸಲು ಇದು ಒಂದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ಸಹಕಾರದಲ್ಲಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸಿದ ಸಚಿವರು, ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದು, ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜಂಟಿ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ವಿಪತ್ತು ಪರಿಹಾರಕ್ಕೆ ಭಾರತದ ಸಹಯೋಗದ ವಿಧಾನವನ್ನು ಒತ್ತಿ ಹೇಳಿದರು. ಶ್ರೀಲಂಕಾ, ಫಿಲಿಪೈನ್ಸ್ ಮತ್ತು ಜಮೈಕಾದಲ್ಲಿ ಚಂಡಮಾರುತಗಳು ಹಾಗೂ

ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ನಂತರ ಪುನರ್ವಸತಿ ಪ್ರಯತ್ನಗಳನ್ನು ಭಾರತ ಇತ್ತೀಚೆಗೆ ಬೆಂಬಲಿಸಿದೆ ಎಂದು ಡಾ ಎಸ್ ಜಯಶಂಕರ್ ಹೇಳಿದರು. ಇಂದು ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1900

ಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟ್ರೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು, ಭಾರತೀಯ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸಲು ಮತ್ತು ಸಹೋದರತ್ವದ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರಮಿಸಿದರು ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಚಂದ್ರಶೇಖರ ಆಜಾದರ ನಿರ್ಭೀತ ಧೈರ್ಯ ಮತ್ತು ಅಚಲ ದೇಶಭಕ್ತಿಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಅವರು ಅಸಂಖ್ಯಾತ ಯುವಕರನ್ನು ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಅವರ ಸಂಕಲ್ಪವು ಎಲ್ಲಾ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟೀಸ್ ಚೇಂಬರ್ ಅಧ್ಯಕ್ಷೆ ಸೋರಿನ್ ಗ್ರಿಂಡೆನು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ?
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ.

0: ವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ಡಿಕೋಟೆ ತಾಲೂಕಿನ ಬಂಬಲಾಪುರ ಅಡಿಯ ನಿವಾಸಿಗರಾದ ಶಿವತ ರವಿರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಬಂಬಲಾಪುರ ಅಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರವಿಯವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
4: ನಮಸ್ಕಾರ ಸರ್.
3: ಹಾಗೇನೆ, ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
4: ನಾವು ಬಂಬಲಾಪುರ ಆಡಿಂದ ರವಿ ಅಂತ ಮಾತಾಡ್ತೀವಿ.
3: ಮೊದಲಿಗೆ ಬಹಳ ಸಂತೋಷ ರವಿ ಅವರೇ, ಈ ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ ಮುಖಾಂತರ ತಮ್ಮ ಒಂದು ಬಂಬಲಾಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆಯೇ ತಾವು ಸೇವಿಸ್ತಕ್ಕಂತ ತಮ್ಮದೇದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಕಾಡಿನಲ್ಲಿ ಏನಾದರೂ ಜೀವನ ಮಾಡ್ತಿದ್ರೆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೆಯೇ ತಮ್ಮ ಅಡಿಯಲ್ಲಿ ಕಾಡ್ತಿರೋ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ರವಿ ಅವರೇ, ಈ ಒಂದು ಬಂಬಲಾಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹೇಗಿದೆ ಜೀವನ?
4: ಸರ್, ನಾವು ಬಹಳ ವರ್ಷದಿಂದ ಜೀವನ ಮಾಡ್ತಾ ಇದ್ದೇವೆ ಸರ್. ನಮ್ಮ ತಾತ ಅಜ್ಜಿ ಅವರೆಲ್ಲ ಅಲ್ಲೇ ಹುಟ್ಟಿ ಬೆಳೆದು, ನಾವು ಆವಾಗ ನಮ್ಗೆ ಗೊತ್ತಿಲ್ಲ, ನಾವು ಹುಟ್ಟಿಲ್ಲ. ನಮ್ಮ ತಾತ ಅಜ್ಜಿ ಎಲ್ಲ ಹುಟ್ಟಿ ಬೆಳೆದು ಆಗ ನಾವು ಬಂಬಲಾಪುರ ಫ್ಲಾಟ್ ಒಳಗಡೆ ಒಬ್ಬ ತೋಟದ ಒಳಗಡೆ ಇದ್ದ ಸರ್. ಆಗ ಒಂದು ಗಲಾಟೆ ಆಯ್ತು ಸರ್ ನಮ್ದು. ಆ ಗಲಾಟೆಯಲ್ಲಿ ಕೇಸ್ ಅಲ್ಲಿ ಆಗಿ ನಮ್ಗೆ ಆಗುವಾಗ ನಮ್ಮ ಎಂ ಸಿ ಮಾಡೋರು ನಮ್ಮ ಫಸ್ಟ್ ಎಂ ಎಲ್ ಎ ಆಗಿದ್ರು ಮೊದಲು, ಅವರು ಕೂಡ ನಮ್ಮ ಜಾಗಕ್ಕೆ ಬಂದು ನೋಡಿ ನಮ್ಮ ಆದಿವಾಸಿಗೆ ಇಲ್ಲಿ ಇರೋಂಥದ್ದು ಜಾಗಗಳೆಲ್ಲ ಕೊಡಬೇಕು ಅಂತೆಲ್ಲ ಮಾತಾಡಿ ಹೋಗಿದ್ರು ಸರ್ ಅವರು. ಆಗ ಆಗ ಬಂಬಲಾಪುರ ಅದು ಆಡಿದ ಊರಿಗೆ ಸೇರಿದಂತ ಒಂದು ರೋಡ್ ಇದೆ ಸರ್, ಅದು ರೋಡು ನಾವೇ ಮಾಡಿದ್ವಿ ಸರ್, ನಾವೇ ಅಗದಿದ್ದು ನಾವೇ ಮಾಡಿದ್ದು. ಆಗ ನಮ್ಗೆ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಆಗ ಅಕ್ಕಿಗೆ ಒಂದು 100 ರೂಪಾಯಿ ನಾವು ಕೂಲಿ ಅಂತ ಹಾಕಿ ಕೊಟ್ಟಿದ್ರು ಸರ್ ನಮ್ಗೆ ಅಷ್ಟು. ಆವಾಗ ನಮ್ಗೆ ವಯಸ್ಸು ಒಂದು 16-18 ವಯಸ್ಸು. ಆ ಜೀವನ ಮಾಡ್ತಾ ಇದ್ದಾಗ ಸರ್ ನಮ್ಗೆ ಎಲ್ಲೂ ಸರ್ಕಾರ ಬೆಂಬಲ ಕೊಡ್ಲಿಲ್ಲ ಸರ್, ಸರ್ಕಾರ ಬೆಂಬಲ ಕೊಡ್ಲಿಲ್ಲ, ಪೊಲೀಸ್ ಅಧಿಕಾರಿ ಬೆಂಬಲ ಕೊಡ್ಲಿಲ್ಲ ನಮ್ಗೆ, ನಮ್ಮ ಸಂಘ ಸಂಸ್ಥೆಯವ್ರನ್ನು ಬೆಂಬಲ ಕೊಡಲಿಲ್ಲ ನಮ್ಗೆ. ಆವಾಗ ಏನ್ ಮಾಡ್ದೋ, ಹಿಂಗೆ ನಮ್ಮ ಪಕ್ಕದಲ್ಲೇ ನಮ್ಮ ಪುನಃ ಅಲ್ಲಿಂದ ಸಡ್ಡು ಕಿತ್ಕೊಂಡು ಬಂದು ಪುನಃ ನಮ್ಮ ಫಾರೆಸ್ಟ್ ಪಕ್ಕದಲ್ಲೇ ಸಡ್ಡು ಹಾಕೊಂಡು
3: ಕಾಡು ಒಳಗಡೆನೆ
4: ಅವ್ರ ಪುನಃ ಗಲಾಟೆ ಮಾಡಿದ್ರು, ನೀವು ಹೋಗಿ ಕೇಸ್ ಮಾಡ್ತೀವಿ ಹಿಂಗೆ ಕೇಸ್ ಮಾಡ್ತೀವಿ ಅಂತ. ಸರ್ ನಮ್ಗೆ ಎಲ್ಲೂ ಜೀವನ ಇಲ್ಲ, ಅವ್ನು ಇಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಹೋಗೋದ್ಬಿಟ್ಟು ನಾವು ಅಲ್ಲೇ ಇದ್ಕೊಂಡೆ ಸರ್. ಅವಾಗ ಅಲ್ಲೇ ಇದ್ಕೊಂಡು ಆಗುವಾಗ ನಮ್ಗೆ ಒಂದು ಸರ್ಕಾರದಿಂದ ಒಂದು ಬೋರ್ ತರಿಸ್ಕೊಟ್ರು ಅಲ್ಲೇ, ಪುನಃ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ, ಮೊದಲು ಕಟ್ಸ್ಕೊಟ್ಟಿದ್ದಾರೆ ಸರ್. ಅದು ಬೀಳೆ ಕಾಯ್ತು, ಇವಾಗ ಎಲ್ಲ ಭಾಗ ಗೋಡೆಗಳೆಲ್ಲ ಒಡೆದು ಭಾಗಗಳಾಗೋಗಿದೆ ಸರ್.
3: ಅಂದ್ರೆ ಎಷ್ಟು ವರ್ಷಗಳಾಯ್ತು ನೀವು ಆಡಿ ಬಂದು
4: ಸರ್? ನಮ್ಗೆ ಆವಾಗ ಗೊತ್ತಿಲ್ಲ ಸರ್, ನಾವು ಹುಟ್ಟಿ ಬೆಳೆದಿದ್ದು ನನಗೆ ಈಗ 40 ವರ್ಷ ಆಗಿದೆ ಸರ್ ನನ್ನ ವಯಸ್ಸು. 40 ವರ್ಷದಿಂದ ನಾನು ಅಲ್ಲಿದ್ದೀನಿ. ಆಗ ನನ್ನ ತಾತ ನನ್ನ ಅಜ್ಜಿ ಹುಟ್ಟಿದ್ದು ಎಷ್ಟು ವರ್ಷ ನಮ್ಗೆ ಗೊತ್ತಿಲ್ಲ ಅವಾಗ.
3: ಅಂದ್ರೆ ತಾವುಗಳು 40 ವರ್ಷಗಳಿಂದ ಈ ಒಂದು ಬಂಬಲಾಪುರ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
4: ಮಾಡ್ತಾ ಇದ್ದೀನಿ ಸರ್. ನಾವು
3: ಹೇಗಿದೆ ಜೀವನ ರವಿ ಅವರೇ ಅಡಿಯಲ್ಲಿ?
4: ಬಹಳ ನಮ್ಗೆ ಕಷ್ಟ ಇದೆ ಸರ್, ಬಂದ್ ನೋಡಿ ಸರ್ ನಮ್ಮ ದುಃಖ ನೋಡಿ ಸರ್. ನಾವು ನಮ್ಗೆ ಆವಾಗ ಬಹಳ ಕಷ್ಟಗಳಿದೆ, ನಮ್ಗೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಸರ್.
3: ಆಗಿನ ರವಿ ಅವರೇ, ಆಡಿಯ ಒಂದು ಪ್ರಸ್ತುತ ಸ್ಥಿತಿಗತಿ ನೋಡೋದಾದ್ರೆ ಈ ಒಂದು ಬಂಬಲಾಪುರ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ
4: ಸರ್? ನಾವು ಮೊದಲು ಒಂದು 18-20 ಗಂಟೆ ಇದ್ರು ಸರ್. ಅವರು ಯಾವ್ದು ಸೌಲಭ್ಯ ಇಲ್ಲದೆ ಸುಮಾರು ಒಂದು 4-5 ಮನೆ ಯಾವ ಯಾವ ಊರುಗಳು ಹೊರಟೋಗ್ಬಿಟ್ರು ಸರ್, ನಮ್ಗೆ ಗೊತ್ತಿಲ್ಲ ಈಗ ಅವರು ಎಲ್ಲಿಗೆ ಹೋಗಿದಾರೆ ಅಂತ. ಒಂದ್ 4 ಮನೆ ಯಾವ ಯಾವ ಊರಿಗೆ ಹೋಗ್ಬಿಟ್ಟಿದ್ರೆ ಎಲ್ಲೆಲ್ಲ ಇದ್ದಾರ ಅನ್ನೋ ಗೊತ್ತಿಲ್ಲ, ಕೊಡಗಿ ಹೊರಟ್ರೇನೋ ಯಾವ ಕಡೆ ಹೋಗಿದಾರೆ ಅಂತ ಗೊತ್ತಿಲ್ಲ ಸರ್. ಈಗ ನಾವು ಇರೋದು ಮೊದಲದು ಹಳೆಯಲ್ಲಿ ಇಷ್ಟು ಒಂದು 18 ಮನೆ ಸರ್. ಈಗ ಅದೇ 16-18 ವಯಸ್ಸದ ಮಕ್ಕಳು 20 ವಯಸ್ಸದ ಮಕ್ಕಳು ಮದುವೆ ಆಗಿದ್ದಾರೆ ಅಲ್ಲೇ. ಅದು ಸೇರ್ಕೊಂಡು ಒಂದು 32 ಮನೆಯನ್ನು ಇದ್ದೀವಿ ಸರ್. ಅದು 18 ಮನೆಯನ್ನು ಮಾತ್ರ ಜಿ ಪಿ ಎಸ್

0: ಮಾಡ್ಕೊಂಡು ಇದು ಸರ್ವೆ ಎಲ್ಲ ಮಾಡ್ಕೊಂಡಿದ್ರೆ ಸರ್, ಬಾಕಿ ಮಕ್ಕಳದೆಲ್ಲ ಬಿಟ್ಟು ಬಿಟ್ಟಿದ್ದಾರೆ.
1: ಅದೇ ತಾವ್ ಹೇಳ್ತಿದ್ರೆ ಒಟ್ಟು ಈ ಒಂದು ಬಮ್ಲಾಪುರ ಅಡಿಯಲ್ಲಿ 32 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಅದರಲ್ಲಿ 18 ಮನೆಗಳಿಗೆ GPS ಆಗಿದೆ, ಇನ್ನು ಮಿಕ್ಕುಳಿದ ಮನೆಗಳಿಗೆ ಯಾವ್ದು ರೀತಿಯ GPS ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಸರ್, ಯಾವ ಮಕ್ಕಳಿಗೆ ಈಗ ಅವ್ರು ಕಟ್ಕೊಂಡು ಅದೇ ಪಕ್ಕ ಒಂದೊಂದೇ ಮನೇಲಿ 2-3 ಸಂಸಾರ ಇದ್ದೀವಿ, ಅದೇ ಅದೇ ಒಡೆದೋಗಿರೋ ಮನೇಲಿ. ಅದಕ್ಕೆ ಕೇಳಿದ್ರೆ ಯಾರು ಬೆಂಬಲ ಕೊಡ್ತಾ ಇಲ್ಲ ಸರ್, ಸಪೋರ್ಟ್ ಮಾಡ್ತಾ ಇಲ್ಲ.
1: ಅಂದ್ರೆ ಮುಖ್ಯವಾಗಿ ತಮ್ಮ ಅಡಿಗೆ ಮನೆಗಳ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಸರ್, ಮನೆ ಬಹಳ ಕಷ್ಟ ಇದೆ ಸರ್, ಮನೆ ಬೀಳ ಮಟ್ಟಿಗಿದೆ ಸರ್, ನಮ್ಗೆ ಬಹಳ ಭಯ ಇದೆ ಸರ್. ಒಂದ್ ಅರ್ಜಿ ತಲುಪಿಸ್ಕೊಂಡು ನಾನು ಎಲ್ಲಿ ಕೊಡ್ಬೋದು, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಒಬ್ಬ ಗುಂಡ್ಲುಪೇಟೆದವರು, ಅವ್ರು ಬೆಟ್ಟ ಗುರುಬರು, ಅವರು ಅವ್ರನ್ನ ಬೆಂಬಲ ಮಾಡ್ಕೊಂಡು ಅಲ್ಲಿ ಮೈಸೂರು ಡಿಸ್ಚಾರ್ಜ್ಗೆ ಹೋದೆ ಸರ್. ಅಲ್ಲಿ ಒಂದು 3-4 ಸರ್ ಅಲ್ಲಿಂತೂ ಕೇಳ್ಕೊಂಡೆ ನಾನು, ಹಿಂಗೆ ನಮ್ಮ ಕಷ್ಟಗಳು ಸರ್, ಹಿಂಗೆ ಆಗಿದೆ, ಹಿಂಗೆ ನಿಮ್ನ ಕೇಳ್ಕೊತೀನಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಡಿ ಅಂತ ಹೇಳಿದೆ ಸರ್. ಆಯ್ತಪ್ಪ, ನಿಮ್ಗೆ ನಾವು ಬಂದು ಏನಾರು ಮಾಡ್ತೀವಿ ಅಂತ. ಸುಮಾರು ವರ್ಷ ಆಯ್ತು ಸರ್, ತಿರುಗಿ ತಿರುಗಿ ಸಾಕಾಗೋಯ್ತು, ನಮ್ಮ ಜೀವನ ಇದೇ ರೀತಿ ಆಗೋಯ್ತು ಸರ್. ಅದು ತಿಳ್ಕೊಂಡು ಇಲ್ಲಿ ಆಗಲ್ಲ ನಮ್ಮ, ಅವ್ ಯಾರೋ ಒಬ್ರು ಹೇಳಿದ್ರು ನಿಮ್ಮದು ಹರಿಜನ ಗಿರಿಜನದ ಗಾಂಧಿನಗರದ ಆಫೀಸ್ ಬೆಂಗಳೂರಲ್ಲಿ ಇದೆ, ಅಲ್ಲಿದ್ದು ನಿಮ್ಮ ಮನೆ ಫೋಟೋಗಳೆಲ್ಲ ಹೊಡೆದು ಅರ್ಜಿ ಮಾಡಿ ನಿನ್ ಫೋಟೋಗಳೆಲ್ಲ ಇದು ಮಾಡ್ಬಿಟ್ಟು ತಕ್ಕೋ ಅಲ್ಲಿ ಕೊಡವ ಅಂತ ಹೇಳಿದ್ರು ಸರ್. ಅಂಬೇಡ್ಕರ್ ಭವನಕ್ಕೆ ಅಲ್ಲಿಗೆಲ್ಲ ನಂಗೆ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗಿದ್ ಬೆಂಗಳೂರಿಗೆ ಒಂದು 2 ಅವ್ರು 3 ಸತಿ ಕರ್ಕೊಂಡೋಗಿದಾರೆ ಸರ್, ಕೊಟ್ಟಿದ್ದೀನಿ. ಅವ್ ಯಾರಿಗಂತ ಕೊಡಲ ಸರ್, ಅವನು ಯಾರು ಕೊಡಲ್ಲ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಸರ್. ಈಗ ನೀವು ನನ್ನ ಮಾಹಿತಿ ಕೇಳಿದಕ್ಕೆ ಸಂತೋಷ ಆಯ್ತು ಸರ್.
1: ಹಾಗೆಯೇ ರವಿ ಅವರೇ, ತಾವ್ ಹೇಳ್ತಿದ್ರಿ ಮೊದಲು ಈ ಒಂದು ಬಮ್ಲಾಪುರ ಅಡಿಯಲ್ಲಿ ಒಟ್ಟು 32 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಹಾಗಿದ್ರೆ ಆ 32 ಕುಟುಂಬಗಳಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವೆಲ್ಲ ಜೇನು ಕುರುಬರೇ ಸರ್.
1: ಜೇನು ಕುರುಬರು,
0: ಜೇನು ಕುರುಬರು ಸರ್.
1: ಹಾಗೆಯೇ ತಮ್ಮ ಒಂದು ಅಡಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ರವಿ ಅವರೇ?
0: ಮಕ್ಕಳೆಲ್ಲ ಸರ್, ಇದು ಏನು ಸಾಲೆಲ್ಲ ಏನಿಲ್ಲ ಸರ್, ಇದು ಬಸವನಗಿರಿ ಅಡಿಗೆ ಸೇರಿಸಿದೆ ಸರ್. ಬಸವನಗಿರಿ ಅಡಿಗೆ ಹೋಗ್ಕೊಂಡಿದ್ದು ಯಾವ ಮಕ್ಳಿಗೆ ಹೋಗದೆ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಆಡಿಲೇ ಒದ್ದಾಡ್ತವೆ ಮಕ್ಕಳು. ಬಹುಶಃ ನಂಗೆ ಏನಾಗೋಯ್ತು, ನಮ್ಮ ಬಹುಶಃ ನಂಗೆ ಆಗೋಯ್ತು.
1: ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಕೊಡ್ತಾ ಇಲ್ವಾ?
0: ಇಲ್ಲ ಸರ್, ಯಾವ್ದೇ ಅವ್ರು ಮಾಹಿತಿಗಳು ಇಲ್ಲ, ಮಕ್ಕಳು ಮಾಹಿತಿ ಇಲ್ಲ ಅಂದ್ರೆ ನಾವು ಎಲ್ಲಿ, ನಮ್ಗೆ ಸಪೋರ್ಟ್ ಇಲ್ಲ, ನಾವ್ ಎಲ್ಲಿ ಸರ್ ಮಕ್ಕಳು ತಾಯಿ ತಂದೆ ಎಲ್ಲ ಶಿಕ್ಷಣ ಪಡೆಯಲಿ? ನಮ್ಗೆ ಸರ್ಕಾರನೇ ಸಪೋರ್ಟ್ ಇಲ್ಲ, ನಾವ್ ಹೆಂಗ್ ಶಿಕ್ಷಣ ಅವೆಲ್ಲ ಪಡೆಯಕ್ಕೆ ಹೆಂಗೆ ಸರ್ ಆಯ್ತದೆ ನಮ್ಗೆ?
1: ಅಂದ್ರೆ ತಾವ್ ಹೇಳ್ತಿದ್ರ ನಮ್ಮ ಆಡಿಗೆ ಯಾವ್ದ ರೀತಿಯ ಒಂದು ಶಿಕ್ಷಣ ಸಂಬಂಧಪಟ್ಟಂಗೆ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ, ಅದರಿಂದ ನಾವು ಹಿಂದುಳಿದ್ರ ಜೊತೆಗೆ ನಮ್ಮ ಮಕ್ಕಳು ಕೂಡ ಹಿಂದುಳಿತಿದ್ರೆ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಸರ್, ನಮಗೆ ಯಾವ್ದು ಆಗ್ತಾ ಇಲ್ಲ ಸರ್ ಅಲ್ಲಿ. ಏನಂದ್ರೆ ಇವಾಗ ನಮ್ಮದು ಮೊದಲು ಒಳ್ಳೇದಾಗಿ ಇದ್ದ

0: ಇರುವಂತ ಗೆಣಸು ಅಲ್ಲಿ ನಾನು ಹತ್ರ ಸೊಪ್ಪುಗಳಿದೆ ಸರ್, ಇವಾಗಲೂ ನಾನು ಉಪಯೋಗಿಸ್ತೀನಿ ಸರ್.
1: ಇವಾಗಲೂ ಕೂಡ ಆಹಾರ ಪದಾರ್ಥಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೀರಾ?
0: ನಾನು ಪಕ್ಕದಲ್ಲೇ ಹೋಗಿ ಸ್ವಲ್ಪ ಸ್ವಲ್ಪ ತಕೊಂಡು ಬಂದು ಇವಾಗಲೂ ಉಪಯೋಗಿಸ್ತೀನಿ ಸರ್. ಅದು ನಾವು ತಿನ್ನಂತದ್ದು ಆ ಸೊಪ್ಪುಗಳು ಅದನ್ನೆಲ್ಲ ನಾನು ಈಗ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ ಸರ್. ನನಗೆ ಒಂದು ಗೊತ್ತಿಲ್ಲದೆ ಸ್ವಲ್ಪ ಶುಗರ್ ಸಹಿತ ಆಗ್ಬಿಟ್ಟಿತ್ತು ಸರ್, ಒಂದು 400 ಇತ್ತು. ಆ ಸೊಪ್ಪಿನಿಂದ ಪುನಃ ಅಷ್ಟು ಶುಗರ್ ಆಗಿದ್ರ ಒಂದು 15 ದಿವಸಕ್ಕೆ ಆ ಸೊಪ್ಪೆಲ್ಲ ತಿಂದು ನನಗೆ ಒಂದು 130 ಪಾಯಿಂಟ್ ಶುಗರ್ ಆಗಿತ್ತು. ಪುನಃ
1: ಕಂಟ್ರೋಲ್ ಬಂದಿದೆ,
0: ಕಂಟ್ರೋಲ್ ಬಂದಿದೆ. 450 ಆ ಕಾಡಿನ ಸೊಪ್ಪೆಲ್ಲ ತಿನ್ನುವಾಗ 130 ಬರ್ತದೆ ಸರ್ ನನಗೆ, ಬರೀ 2 ವಾರಕ್ಕೆ. ಡಾಕ್ಟರ್ ನಾನು ಹೋಗಿ ಶುಗರ್ಗೆ ಚೆಕ್ ಮಾಡಿ ತೋರಿಸಿದಾಗ ನನಗೆ ಒಂದು ವಾರಕ್ಕೆ ಮಾತ್ರೆ ಕೊಟ್ಟಿದ್ರು. ಹಾಗಾದ ನಾನು ಒಂದು ವಾರಕ್ಕೆ ಮಾತ್ರೆ ಬೆಳೆಸ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ನಾನು ಕಾಡಲ್ಲಿರತ್ತೆ ಸೊಪ್ಪು ಮಾತ್ರೆ ತಿಂದ್ರೆ ನನ್ನ ವರ್ಷ ಇಡೀ ಮಾತ್ರೆ ತಿನ್ನುವಾಗ ನನಗೆ ಕೆಲಸ ಮಾಡೋನಿಗೆ ತಾಕತ್ತು ಬರಲ್ಲ, ಒಂದು ಶಕ್ತಿ ಬರಲ್ಲ ಅಂದ್ಕೊಂಡು ನನಗೆ ಭಯ ಆಯ್ತು. ನಾನೇ ಮನೇಲಿ ಕೂತ್ಕೊಂಡು ಆಲೋಚನೆ ಮಾಡಿ ಆ ಸೊಪ್ಪುಗೆ ಹೋದೆ. ಆಗುವಾಗ ಮಾಡ್ಲಿ ಸೊಪ್ಪು ಬಂಡೆ ಸೊಪ್ಪು ಅಂತ ಹೇಳ್ತೀವಿ ನಾವು ಸರ್. ಆ ಸೊಪ್ಪನ್ನ ತಗೊಂಡು ಬಂದು ಆಗ ನಾನು ರಾಗಿ ಮುದ್ದೆ ಮಾಡ್ಸೋದು ನಮ್ಮ ಮನೇಲಿ, ಆಗ ಸೊಪ್ಪು ಸಾರು ಮಾಡ್ಕೊಂಡು ಅದೇ ಊಟ. ಬರೀ ಒಂದು ವಾರಕ್ಕೆ 450 ಇದ್ದ ಶುಗರ್ 120 ಬರ್ತದೆ ಸರ್. ಹಾಗಾದ್ರೆ ಕಂಟ್ರೋಲ್ ಮಾಡಿದ್ರೆ ಈಗ ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ಊಟ ಮಾಡ್ತಿದ್ದೀನಿ. ಹೋಗಿ ಒಂದೊಂದ್ಸರಿ ಆ ಸೊಪ್ಪುಗಳು ತಕೊಂಡು ಬಂದು ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತೀನಿ ಸರ್.
1: ಅಂದ್ರೆ ಈ ರೀತಿ ಸೊಪ್ಪುಗಳನ್ನ ಕಿತ್ಕೊಂಡು ಬರಕ್ಕೆ ಕಾಡೊಳಗಡೆ ಹೋಗ್ತೀರಾ?
0: ಕಾಡೊಳಗೆ ಹೋಗ್ಬೇಕು ಸರ್. ಅವ್ರು ಕಂಡ್ರೆ ಬಿಡಲ್ಲ, ನೀನ್ ಎಲ್ಲಿಗೆ ಹೋಯ್ತೀಯ, ಕತ್ತಿ ಎತ್ಕೊಂಡು ಹೋಗಕ್ಕಾಗಲ್ಲ, ನೀ ಎಲ್ಲಿಗೆ ಹೋಯ್ತೀನಿ ಅಂತ ಪಾರೆಸ್ ಕಂಡ್ರೆ ಬಿಡಲ್ಲ. ಅವ್ರು ಕಾಣಿಸದೆ ಹೋಯ್ ಸೊಪ್ಪು ತರ್ಬೇಕಾದ್ರೆ ಕಾಣಿಸದೆ ಹೋಗಿ ತರ್ಬೇಕು ಸರ್. ಅವ್ರಿಗೆ ಕಾಣಿಸದೆ ಹೋಗಿ ತರ್ಬೇಕು ಆ ಸೊಪ್ಪು ತರ್ಬೇಕು ತಿನ್ಬೇಕಾದ್ರೆ. ನೀನು ಓ ಕಳ್ಳನಾಗಿ ನೀವು ಹೋಯ್ತೀಯ ಅಂತ ನಮ್ಮನ್ನ ಅದು ಬೆಂಬಲ ಬಹಳ ಎಂಕ್ವೈರಿ ಮಾಡ್ಬಿಡ್ತಾರೆ ನಮ್ಮನ್ನ. ಆಗ ನಾವು ಆ ಸೊಪ್ಪು ತರ್ಬೇಕಾದ್ರೆ ನಾನು ಊತ್ಕೊಂಡು ಹೋಗ್ತಾ ಇರೋದು ಸರ್.
1: ಇವಾಗ ತಾವ್ ಹೇಳ್ತಿದ್ರೆ ರವಿ ಅವರೇ, ಈ ರೀತಿ ನಾವು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರಕ್ಕೆ ಕಾಡೊಳಕ್ಕೆ ಹೋಗ್ತಾ ಇದ್ದ ಅಂತ. ಇವಾಗ ಈ ರೀತಿ ಕಾಡೊಳಗಡೆ ಆಹಾರ ಪದಾರ್ಥಗಳನ್ನ ಕೇಳುವಂತ ಸಂದರ್ಭದಲ್ಲಿ ಯಾವುದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರಂತ ಸನ್ನಿವೇಶಗಳು ನಡೆದಿದ್ದಾವೆ ಹೇಗೆ?
0: ಹೌದು ಸರ್, ನಮ್ಗೆ ಆನೆ ಬಂದು ತಗೊಳ್ಕೊಂಡು ಬಂದಿದೆ. ಅದೇ ಹುಲಿ ಚಿರತೆ ಒಂದು ನೋಡಿಲ್ಲ ಸರ್. ಜಿಂಕೆ ಆನೆ ಕಾಟಿ ಅವೆಲ್ಲ ನಮ್ಮ ಕಾಡಿನ ಒಳಗಡೆ ಇದೆ ಸರ್. ನಾವು ಹೋಗುವಾಗ ಆನೆ ಎಬ್ಬಿಸ್ಕೊಂಡೆಲ್ಲ ಬಂದಿದ್ದೆ ಸರ್. ನಾವು ಆದಿವಾಸಿಗಳು, ನಮಗೆ ಗೊತ್ತಿದೆ ಆನೆ ಬರೋದು ಯಾವ ರೀತಿ, ನಾವು ತಪ್ಸ್ಕೊಳ್ಳೋದು ಯಾವ ರೀತಿ ಅಂತ ನಾವು ಹಿಂಗೆ ಬೆಂಬಲ ಮಾಡ್ತೀವಿ ಸರ್. ನಮ್ಮ ಪಕ್ಕಪಕ್ಕದಲ್ಲೇ ಮಾಡ್ಕೋತೀವಿ ನಮ್ಗೆ ಅದು ಆನೆದ್ ಮಾತ್ರ. ಏನಂದ್ರೆ ಈ ವಯಸ್ಸಪ್ಪಟ್ಟವ್ರನ್ನೇ ಸ್ವಲ್ಪ ಹಿಂದೆ ಮುಂದೆ ಓಡಕ್ಕಾಗಲ್ಲ, ಅಂತ ಅವ್ರನ್ನ ಓಡ ಸಾಯಿಸ್ಬಿಡ್ತದೆ ಅಷ್ಟಲ್ದ ಹೊರ್ತು ನಮ್ಮ ವಯಸ್ಸಂತದವ್ರನ್ನ ಆನೆ ಟಚ್ ಮಾಡೋಕ್ಕಾಗಲ್ಲ ಸರ್. ಹೆಂಗ್ ಗೊತ್ತು ಸರ್, ಅದು ಆನೆ ಯಾವ ರೀತಿ ಬರ್ತದೆ, ಹೆಂಗು ನಿಲ್ತದೆ, ಯಾವ ರೀತಿ ಓಡ್ ಬರ್ತದೆ ಅಂತ ನಮ್ಗೆ ಚೆನ್ನಾಗಿರ್ತದೆ. ಆದಿವಾಸಿದು ಕುರುಬರದು ಬಹಳ ಸಂಘಟನೆ ಇದೆ ಆನೆ ಜೊತೆಲಿ.
1: ಅಂದ್ರೆ ಆ ಕಾಡಿನ ಜೊತೆಗೆ ಹಾಗೂ ಕಾಡಿನ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನ ಸಾಗಿಸಿಕೊಂಡು ಹೋಗ್ತಾ ಇದ್ರಿ?
0: ಹೌದ್ ಸರ್, ಹೌದ್ ಸರ್, ನಮ್ಗೆಲ್ಲ ಗೊತ್ತಿದೆ ಸರ್ ಆನೆ ಬಂದಿಲ್ಲ.
1: ಏನಾದ್ರೂ ನಿಮ್ಗೆ ಇಂಥ ಪ್ರಾಣಿಗಳೇ ಬರ್ತಿದ್ವು ಅಂತ ಗೊತ್ತಾಗ್ತಿತ್ತ ಹೀಗೆ?
0: ಹೌದ್ ಸರ್, ನಾವು ಆನೆದು ಅದ್ರ ಸ್ಮೆಲ್ ಬರ್ತದೆ ನಮ್ಗೆ, ವಾಸನೆ ಬರ್ತದೆ ಸರ್. ಎಷ್ಟು ದೂರದಲ್ಲಿ ಇದ್ರು ಈ ಕಡೆ ಬಲಗಡೆ ಭಾಗದಲ್ಲಿ ಎಡಗಡೆ ಭಾಗದಲ್ಲಿ ಅದು ಯಾವ ತರ ಗಾಳಿ ಬೀಸುವಾಗ ವಾಸನೆ ಬರ್ತದೆ ಅದು ನಮ್ಗೆ ಗೊತ್ತಾಗ್ತದೆ. ಸ್ಮೆಲ್ ನಮ್ಗೆ ಗೊತ್ತಾಗ್ತದೆ, ನಿಜವಾಗ್ಲೂ ಗೊತ್ತಾಗ್ತದೆ. ನಾವು ಹೇಳ್ತೀವಿ ಯಾವ ಈ ಕಡೆ ದಿಕ್ಕಲ್ಲಿ ಆನೆ ಇದೆ, ಈ ಕಡೆ ಬಲಗಡೆ ಭಾಗದಲ್ಲಿ ಆನೆ ಇದೆ, ಎಡಗಡೆ ಭಾಗದಲ್ಲಿ ಆನೆ ಇಲ್ಲ ಅಂತ ನಾವು ಅದನ್ನ ಎಂಕ್ವೈರಿ ಮಾಡ್ತೀವಿ. ಹಾಗಾಗಿ ಬಲಗಡೆ ಭಾಗದಲ್ಲಿ ಆನೆ ಇದ್ರೆ ಎಡಗಡೆ ಭಾಗಕ್ಕೆ ಹೋಗ್ತೀವಿ, ಎಡಗಡೆ ಭಾಗದಲ್ಲಿ ಆನೆ ಇದ್ರೆ ಬಲಗಡೆ ಭಾಗಕ್ಕೆ ಹೋಗ್ತೀವಿ. ಅದು ಸದ್ದು ಮಾಡೋ ಸಪ್ತಗಳು ಕಿವಿ ರಬ್ನ ಬಡಿಯುತ್ತಿರದಾದಾಗ ಅದು ಎಲ್ಲ ನಮ್ಗೆ ಜ್ಞಾಪನ ಆಗಿರ್ತದೆ, ಇದು ಆನೆ ಈ ತರ ಕಿವಿ ಬಡಿಯೋದು ಅಂತೆಲ್ಲ ನಮ್ಗೆ ಗೊತ್ತಾಗಿರ್ತದೆ ಸರ್ ಅವಾಗ.
1: ಹಾಗೇನೆ ರವಿ ಅವರೇ, ಇವ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ತಾವು ಹಿಂದಿನ ಕಾಲದಲ್ಲಿ ಕಾಡಿನ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇದೆ?
0: ವ್ಯತ್ಯಾಸ ಇದೆ ಸರ್, ನಮ್ಗೆ ಬಹಳ ವ್ಯತ್ಯಾಸ ಇದೆ ಸರ್. ಬಿಡ್ತಾ ಇಲ್ಲ ಸರ್ ನಮ್ಗೆ ಆ ಕಾಡಿನ ಆಹಾರಗಳ ತರಕ್ಕಂತೂ ಬಿಡ್ತಾ ಇಲ್ಲ. ಈಗ ನಮ್ಮ ಪಕ್ಕದಲ್ಲಿ ಆ ಕಡೆ ಒಂದು ಕಾಡಿದೆ ನಮ್ಮ, ಅದನ್ನ ದಟ್ಟೆಳ ಕಾಡು ಅಂತ ಹೇಳ್ತೀವಿ ಸರ್. ಅಲ್ಲಿ ತುಂಬಾ ಮೊದಲು ಬಹಳ ತುಂಬಾ ಸಂತೋಷವಾಗಿ ತರ್ತಿದ್ದ ಸರ್, ಜೇನುತುಪ್ಪ ಅದೆಲ್ಲ ತಿನ್ನೋದು, ಕಟ್ಟಿಗೆ ಕೊಡೋದು. ಪಾರೇಶ್ವರ್ಗೆ ಸ್ವಲ್ಪ ಕೊಡ್ತಿದ್ದ, ತಗೊಳ್ಳಿ ಸರ್ ನೀವು ಸ್ವಲ್ಪ ತಿನ್ನಿ ತುಪ್ಪಗಳು ಅಂತ. ಈಗ ಆ ಜೇನು ಮರಕ್ಕಿನ್ನು ನಮ್ಗೆ ಆ ತುಪ್ಪಗಳು ತರಕ್ಕೂ ಬಿಡ್ತಾ ಇಲ್ಲ. ಏನ್ ಮಾಡೋದು ಸರ್, ಈಗ ಆ ಮರನೇ ಬಿಟ್ಟೇ ಬಿಟ್ಟು ಜೇನು ತುಪ್ಪ ತಿನ್ನೋದು ಬಿಟ್ಟು ಬಿಟ್ಟು ಅದು.
1: ಹಾಗೆ ರವಿ ಅವರೇ ಬಹಳ ಸಂತೋಷ. ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇವಾಗ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರಲ್ಲ, ಇಲ್ಲಿನ ಆಹಾರ ಪದಾರ್ಥ ಸೇವನೆ ಮಾಡೋದ್ರಿಂದ ಹೇಗೆ ಅನಿಸ್ತಿದೆ ನಿಮ್ಗೆ?
0: ಅದು ನಮ್ಗೆ ಒಳ್ಳೇದು, ಆಹಾರಗಳು ನಮ್ಗೆ ಒಳ್ಳೆ ಉಪಯೋಗ ಆಗಿದೆ ಸರ್. ಉಪಯೋಗ ಅಂದ್ರೆ ನಮ್ಗೆ ಮೊದಲು ಇಷ್ಟು ಸ್ವಲ್ಪ ಸಂಕಟ ಬರ್ತಿದ್ದ ಸರ್, ಮೊದಲು ಈ ಕಾಳಿಗೆ ಸಂಕಟ ಬರ್ತಿದ್ದ ತುಪ್ಪ ಎಣ್ಣೆ ಎಲ್ಲ ಬಹಳ ಮಾಡಿದ್ದ ಕೂಲಿ ಅಲ್ಲಿಗೆ ಸರಿ ಆಯ್ತದ್ದು ಬಟ್ಟೆಗಾಗಿ ಆಯ್ತಿಲ್ಲ ಸರ್.

0: ಕುಡಿಯೋ ನೀರದೆಲ್ಲ ಏನ್ ತೊಂದರೆ ಇಲ್ಲ ಸರ್, ಮಾಡ್ಕೊಟ್ಟಿದ್ದಾರೆ ಸರ್. ನಮ್ಮ ಮೊಟ್ಟೆ ರೇಷನ್ ತೊಂದರೆ ಇಲ್ಲ ಸರ್, ಮಾಡಿಕೊಟ್ಟಿದ್ದಾರೆ. ನಮ್ಗೆ ಏನಿಲ್ಲ ಸರ್, ಮನೆ ನಮ್ಗೆ ಒಂದು 2 ಎಕರೆ ಜಾಗ ಇದ್ರೆ ಸಾಕು ಸರ್, ನಮ್ಮ ಜೀವನಗಳು ನಾವು ಸಂಪೂರ್ಣವಾಗಿ ನಾವು ಬದುಕೋತೀವಿ ಸರ್, ಅಷ್ಟೇ ಸಾಕು ಸರ್ ನಮ್ಗೆ.
1: ಅಂದ್ರೆ ತಾವ್ ಹೇಳ್ತಿದ್ರ ತಮ್ಮ ಒಂದು ಬಂಬ್ಲಪುರ ಅಡಿಗೆ ಮುಖ್ಯವಾಗಿ ಮನೆಗಳು ಮತ್ತು ಜಮೀನುಗಳ ಒಂದು ಅವಶ್ಯಕತೆನ ಕೊಟ್ರೆ ನಾವು ಜೀವನ ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತದೆ ಅಂತ ಹೇಳ್ತಾ ಇದೀರ.
0: ಹೌದು ಸರ್, ಹೌದು ಸರ್, ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಸರ್, ನಮ್ಗೆ ತುಂಬಾ.
1: ಬಹಳ ಸಂತೋಷ ರವಿಯವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ಈ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆಯೇ ಎಚ್ ಡಿ ಕೋಡೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಕ್ಕೆ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಎಲ್ಲ ಆಡಿಗಳಿಗೆ ಏನು ಸರ್ ನಾವು ಇಷ್ಟಪಡೋದು ಸರ್, ಎಲ್ಲ ಅದೇ ರೀತಿ ಇದ್ದಾರೆ ಸರ್, ಎಲ್ಲ ಬಡಸ್ಥಾನದಲ್ಲಿ ಇದ್ದಾರೆ ಸರ್. ಯಾವ ಆಡಿ ಒಳ್ಳೇದಾಗಿ ಇಲ್ಲ ಸರ್, ಎಲ್ಲ ಆಡಿಲಿ ಬಡಿಸ್ತಾರೆ. ನಮ್ಮ ಮೇಟುಗುಪ್ಪೆ, ಜಿಆರ, ಸೊಳ್ಳಿಪುರ, ನಾಗರಹೊಳೆ, ಪ್ರತಿ ಎಷ್ಟು ಆಡಿದೆ ಆ ಆಡಿಲೆಲ್ಲ ಸರ್ ಸರ್ ಎಲ್ಲನೇ ಈ ಎಡ್ತೊರೆ ಬೊಡ್ಕಟ್ಟೆನಂತ ಎಲ್ಲ ಆಡಿಯಲ್ಲಿ ಸರ್ ಬರೀ ಕಷ್ಟಗಳು ಅನ್ಭವಿಸ್ತಿದ್ರೆ ಸರ್, ಜಾಗ ಇದ್ದೇ ಕಷ್ಟಗಳು ಅನ್ಭವಿಸ್ತಾ ಇದ್ರೆ ಸರ್.
1: ತುಂಬಾ ಸಂತೋಷ ರವಿ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಬಮಲಪುರ ಆಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೇನೆ ತಮ್ಮ ಹಾಡಿಯಲ್ಲಿ ಕಾಡ್ತಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆ ತಾವು ಇಂದಿನ ಕಾಲದಲ್ಲಿ ಸೇವಿಸಿಕೊಂಡು ಬರ್ತಾ ಇದ್ದಂತಹ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.
0: ಆಯ್ತು ಸರ್, ನಮಸ್ಕಾರ.
1: ಪ್ರಿಯ ಕೇಳುಗರೇ, ಕೇಳ್ತಿದ್ರಿ ಇಷ್ಟೊತ್ತು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಬಮ್ಮಲಾಪುರ ಆಡಿಯ ನಿವಾಸಿಗರಾದ ಶ್ರೀಯುತ ರವಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ಕಾಸುಕಿಯ ಕುರುಬಾರು
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ

ಪ್ರಿಯ ಕೇಳುಗರೇ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಬೊಮ್ಮಲಪುರ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ.

0: ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿಯಿದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ

0: ಟ್ರ್ಯಾಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಿಎಸ್ಆರ್ ಉಪಕ್ರಮವನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us growth. Who have grown, who have made profits, we should share with society. That is society. What the earlier UPA government and they said, it is a very noble idea. So responsible corporate leaders have definitely, many of them have taken it up very seriously. So this leadership can accelerate the journey towards the great development what India can look at up.
0: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ಸಿಟಿ ಹಂತ 1 200 ಎಕರೆ ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500 ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100 ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನೂ ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ಧವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿ ಇದೆ. ಬಳಿಕ ರಾಜ್ಯದ ಬರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಢದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ

0: ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936 ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಳಿಯ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳಿಯ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ, ಎಚ್ಐವಿ ನಿಯಂತ್ರಣ ಕ್ರಮಗಳು ಮತ್ತು ಎಸ್ವಿವೈಎಂನ ಕಾರ್ಯಚಟುವಟಿಕೆಗಳ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಎಚ್ಐವಿ ಮತ್ತು ಟಿಬಿ ಕಾರ್ಯಕ್ರಮದ ತಾಂತ್ರಿಕ ನಿರ್ದೇಶಕರಾದ ಡಾಕ್ಟರ್ ದೀಪಕ್ ಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
4: ಕರ್ನಾಟಕದ, ಕನ್ನಡದ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ದೀಪಕ್ ಮೂರ್ತಿ ಎಚ್ ಜೆ ಅಂತ. ಕಳೆದ 14 ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯ ಜೊತೆ ಎಚ್ ಐ ವಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದು. ಸೊ ಇವತ್ತು ನಿಮ್ಮೊಂದಿಗೆ ಕೆಲವು ಸಂದೇಶಗಳನ್ನು ಹಂಚಿಕೊಳ್ಳಲು ಖುಷಿಯಾಗ್ತಾ ಇದೆ. ಎಚ್ ಐ ವಿ

ಮಾಡ್ತೀವಿ ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ದ ಇನ್ಫೆಕ್ಟೆಡ್ ಪಾರ್ಟ್ನರ್. ಸೊ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಥ್ರೂ ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸು ನೀಡಲ್ ಸಿರಿಂಜ್ ಶೇರ್ ಮಾಡುವಂಥದ್ದು ತಾಯಿಯಿಂದ ಮಗುಗೂ ಕೂಡ ಬರಬಹುದು. ಸೊ ಈ ಮಾಹಿತಿಗಳು ನಮಗೆ ಗೊತ್ತಿದೆ, ಬಟ್ ಆದರೂ ನಮ್ಮ ಕಮ್ಯುನಿಟಿಲಿ ಇವತ್ತು ನಾನು ವೈದ್ಯನಾಗಿ ಜನಗಳ ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ತುಂಬ ನೋಡ್ತೀನಿ, ಗೊತ್ತಿದ್ದವರೆ ತಪ್ಪು ಮಾಡೋವಂಥ ಸಂಖ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹೈ ರಿಸ್ಕ್ ಬಿಹೇವಿಯರ್ಸಲ್ಲಿರುವಂಥದ್ದು, ಸೊ ಮಲ್ಟಿಪಲ್ ಪಾರ್ಟ್ನರ್ಸ್ ಇರುವಂಥದ್ದು ಅಥವಾ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟಲ್ಲಿ ಒಂದಿಷ್ಟು ಕೇಸಸ್ನ ನೋಡಿರೋವಂಥದ್ದು ನನ್ನ ಅನುಭವದಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ಸೊ ಈ ಇನ್ಫೆಕ್ಷನ್ ವಿರುದ್ಧ, ಸೊ ಈ ಇನ್ಫೆಕ್ಷನ್ಗೆ ವ್ಯಾಕ್ಸಿನ್ ಅಂತ ಇಲ್ಲ, ಇನ್ಫೆಕ್ಷನ್ಗೆ ಪ್ರಿವೆನ್ಷನ್ನೇ ವ್ಯಾಕ್ಸಿನ್. ಸೊ ಈ ಹರಡುವ ವಿಧಾನಗಳನ್ನು ತಿಳ್ಕೋಬೇಕು, ಅದು ಹರಡದಂತೆ ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಸೊ ಈ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಕೂಡ ಅದನ್ನೇ ಹೇಳುತ್ತೆ. ಸೊ ಇಷ್ಟು ದಿನಗಳು ನೀವು ಎಚ್ ಐ ವಿ ಸೋಂಕಿತರನ್ನ ಹುಡುಕೊಂಡು ಹೋಗ್ತಾ ಇದ್ರಿ, ಬಟ್ ಈಗೇನು ಮಾಡಿ, ಯಾರ್ಯಾರು ಸೋಂಕಿಲ್ವೋ ಅವ್ರನ್ನ ಸೋಂಕಿಲ್ದೇ ರೀತಿ ನೋಡ್ಕೊಳ್ಳಿ ಅಂತ. ಅಂದರೆ ಹೂವರ್ ಈಸ್ ಎಚ್ ಐ ವಿ ನೆಗೆಟಿವ್, ಕೀಪ್ ದೆಮ್ ನೆಗೆಟಿವ್ ಅಂತ. ಸೊ ಅಂದರೆ ಅವ್ರು ಮತ್ತೆ ಪಾಸಿಟಿವ್ ಥರದ ಹೈ ರಿಸ್ಕ್ ಬಿಹೇವಿಯರ್ಸ್ ಇಲ್ಲದೆ ಇರೋ ರೀತಿ ಆ ರಿಸ್ಕ್ ರಿಡಕ್ಷನ್ ಮಾಡಿಬಿಟ್ಟು ಅವ್ರನ್ನ ನೆಗೆಟಿವ್ ಆಗಿ ಇಟ್ಕೊಳ್ಳಿ ಅನ್ನೋ ಒಂದು ತುಂಬ ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಸೊ ಈ ಎಚ್ ಐ ವಿನ ಹೇಗೆ ಪತ್ತೆ ಹಚ್ಕೊಳೋದು? ಸೊ ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಅದ್ರ ಜೊತೆಗೆ ಎಚ್ ಐ ವಿ ಟೆಸ್ಟ್ ಮಾಡಿಸೋದ್ರಿಂದನೂ ಇದು ಪರೀಕ್ಷೆನ ಪತ್ತೆ ಹಚ್ಬೋದು. ಸೊ ಈ ಎಚ್ ಐ ವಿ ಟೆಸ್ಟ್ಗಳು, ಸೊ ಕರ್ನಾಟಕದ ಎಲ್ಲ ಟೆಸ್ಟಿಂಗ್ ಸೆಂಟರ್ಸ್ಗಳು ICTC ಅಂತ ಕರಿತೀವಿ, ಅಲ್ಲಿ ಉಚಿತವಾಗಿ ಸಿಗುತ್ತೆ ಮತ್ತು ಇದಕ್ಕೆ ಸಲಹೆ ಸೇವೆಗಳು ಕೂಡ ಸಿಗುತ್ತೆ. ಈ ಎಚ್ ಐ ವಿ ಬಂದ್ ಆದಮೇಲೆ ಈ ಕೌನ್ಸಿಲಿಂಗ್ ಸೇವೆಗಳನ್ನು ಜನರಲ್ ಹೆಲ್ತ್ ಸಿಸ್ಟಮ್ಸ್ ಒಳಗಡೆ ಇನ್ಕ್ಲೂಡ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಸೊ ಕೌನ್ಸಿಲಿಂಗ್ ಅಂದರೆ ಮೊದಲು ಬರೀ ಒಂದು ಮೆಂಟಲ್ ಇಶ್ಯೂಸ್ಗೆ ಮಾತ್ರ ಅಂತ ಇತ್ತು, ಇಲ್ಲ ಇಲ್ಲ ಅದು ಜನರಲ್ ಸರ್ವಿಸಸ್ಗೂ ಬರಬೇಕು, ಹೆಲ್ತ್ ಸರ್ವಿಸಸ್ಗೆ ಅನ್ನೋದನ್ನ ಪರಿಚಯ ಮಾಡಿಕೊಡ್ತು. ಸರಿ, ಸೊ ಈ ಪರೀಕ್ಷೆಗಳು ICTCಲಿ ಆಗುತ್ತೆ. ICTCಲಿ ಪರೀಕ್ಷೆಗಳು ಆದಮೇಲೆ ಅಂಥ ಸೋಂಕು ಕಂಡು ಬಂದರೆ ಅವರಿಗೆ ART ಟ್ರೀಟ್ಮೆಂಟನ್ನು ಕೊಡ್ತೀವಿ, ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟ್ ಅಂತ. ಇದು ಸರ್ಕಾರದ ಕಡೆಯಿಂದ ಎಲ್ಲ ಉಚಿತವಾಗಿ ಸಿಗುತ್ತೆ, ART ಸೆಂಟರ್ಗಳಲ್ಲಿ ಸಿಗುತ್ತೆ. ಸೊ ಈಗ ನಮ್ಮ ಉದ್ದೇಶ ಅಷ್ಟೇ, ಅನ್ಡಿಟೆಕ್ಟೇಬಲ್ ಲೆವೆಲ್ ಅಷ್ಟು ವೈರಸ್ನ ತೊಗೊಂಡು ಬಂದು ಅದರಿಂದ ಅನ್ಟ್ರಾನ್ಸ್ಮಿಟೇಬಲ್ ಮಾಡಬೇಕು ಅಂತ. ಏನಿದು ಅನ್ಡಿಟೆಕ್ಟೇಬಲ್, ಏನಿದು ಅನ್ಟ್ರಾನ್ಸ್ಮಿಟೇಬಲ್ ಅಂದರೆ, ಒಬ್ಬ ಸೋಂಕಿತ ವ್ಯಕ್ತಿಯ ಬ್ಲಡ್ಡಲ್ಲಿ ವೈರಸ್ಸಿನ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ, ಅವರು ಮಾತ್ರೆ ತಗೊಂಡಿಲ್ಲ ಅದರಲ್ಲಿ ಅದರಲ್ಲಿ ಅಂದರೆ ಲಕ್ಷಗಟ್ಟಲೆ

0: ಆಶಯ.
1: ನಾನಾಗಲೇ ಹೇಳ್ತಾ ಇದ್ದೆ, ಈ ವೈರಸ್ ಬಂದು ಒಂದು ಇಂಡಿಯಾಗೆ ಬಂದು ಒಂದು 1986 ಅಂದರೆ ಒಂದು 39 ವರ್ಷ ಆಗಿರ್ಬೋದು. ಇವತ್ತಿಗೂ ಕೂಡ ಈ ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್ ಅದನ್ನ ನಾವು ನೋಡ್ತೀವಿ. ಈ ಕಳಂಕ ತಾರತಮ್ಯಗಳು ಎಷ್ಟೋ ನಮ್ಮ ಪೇಷಂಟ್ಸ್ಗಳಿಗೆ ಇವತ್ತಿಗೂ ಅದನ್ನು ಫೇಸ್ ಮಾಡ್ತಾ ಇರ್ತಾರೆ. ಇದು ಎಲ್ಲ ಕ್ಯಾಡರ್ಗಳಲ್ಲೂ ಇದೆ, ಎಲ್ಲ ಕಡೆಯೂ ಇದೆ, ಎಜುಕೇಷನಲ್ಲಿದೆ, ಆಕ್ಯುಪೇಷನಲ್ಲಿದೆ, ತುಂಬ ಸಾಕಷ್ಟು ವಿಷಯಗಳಲ್ಲಿ ಕಳಂಕ ತಾರತಮ್ಯನ ನೋಡ್ತೀವಿ. ಸೊ ಇದು ಕಳಂಕ ತಾರತಮ್ಯಗಳು ಆದಷ್ಟು ನಮ್ಮಲ್ಲಿ ನಾವು ಅದನ್ನ ಒಂದು ಕರೆಕ್ಟಾದ ಒಂದು ಇನ್ಫಾರ್ಮೇಶನ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಸೊ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ, ಸೊಳ್ಳೆಯಿಂದ ಹರಡುತ್ತಾ, ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿದ್ರೆ ವೈರಸ್ ಹರಡುತ್ತಾ, ಅವ್ರ ಜೊತೆ ಬೆಡ್ ಶೇರ್ ಮಾಡಿದ್ರೆ ಹರಡುತ್ತಾ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಹರಡುತ್ತಾ, ಸಾಕಷ್ಟು ಡೌಟ್ಸ್ಗಳು ಬರುತ್ತೆ. ಸೊ ಅದೆಲ್ಲದಕ್ಕೂ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ. ನಾನೇ ಕೇಳ್ತೀನಿ ಅವ್ರನ್ನ, ನೀವು ಅಂದ್ಕೊಂಡಿದ್ದೀರಾ ಸೊ ಸೊಳ್ಳೆಯಿಂದ ಹರಡುತ್ತೆ ಅಂತ, ಅವ್ರು ಹೇಳ್ತಾರೆ ಇಲ್ಲ ಬಟ್ ಆದರೂ ಕನ್ಫರ್ಮ್ ಮಾಡ್ಕೊಂಡು ಕೇಳಿದ್ವಿ ಅಂತ. ಆ ಥರದ ಸಂದೇಹಗಳು, ಅದನ್ನು ಸಂದೇಹ ಅನ್ನೋದಕ್ಕಿಂತ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಅಂತ ಕರಿಬೋದು. ಸೊ ಆ ಥರದ್ದು ವಿಷಯಗಳಿಂದ ನಮ್ಮ ಸೋಂಕಿತ ವ್ಯಕ್ತಿಗಳಿಗೆ ಈ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಇವತ್ತಿಗೂ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು HIV/AIDS ಆ್ಯಕ್ಟ್ ಅಂತಲೂ ಬಂದುಬಿಟ್ಟಿದೆ. ಸೊ ಸಮಾಧಾನ ಭೇದ ದಂಡ ಕೊನೆಯದಾಗಿ ಅದನ್ನು ಪ್ರಯೋಗಿಸಬೇಕಾಗುತ್ತೆ ಅಂದ್ಬಿಟ್ಟು. ಸೊ HIV/AIDS ಆ್ಯಕ್ಟ್ ಅಂಡರ್ ಕೂಡ ಸೊ ಈ ಥರ ಡಿಸ್ಕ್ರಿಮಿನೇಷನ್ ಮಾಡೋದು ಇಟ್ಸ್ ಎ ಸುಯೇಬಲ್ ಅಫೆನ್ಸ್ ಅಂತ. ಸೊ ಹಾಗಾಗಿ ಆ ಒಂದು ಡಿಸ್ಕ್ರಿಮಿನೇಷನ್ ಸ್ಟಿಗ್ಮಾ ಮಾಡಬಾರ್ದು. ಅವ್ರು ನಮ್ಮೊಂದಿಗೆ ನಮ್ಗಳ ಜೊತೆ ಆರೋಗ್ಯಕರವಾಗಿ ಇರಲಿಕ್ಕೆ ನಾವು ಬೇಕಾದಂಥ ಆಥರೈಸಿಂಗ್ ಎನ್ವಿರಾನ್ಮೆಂಟ್ನ ಕೊಡಬೇಕಾಗತ್ತೆ. ಸೊ ಎಲ್ಲ ಕ್ಷೇತ್ರಗಳಲ್ಲಾಗಿರ್ಬೋದು, ಅವ್ರವ್ರ ಕಾರ್ಯಕ್ಷೇತ್ರಗಳಲ್ಲಿ ಅದನ್ನು ಎನ್ಶೂರ್ ಮಾಡಬೇಕಾಗತ್ತೆ, ಆ ಸ್ಟಿಗ್ಮಾ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅವ್ರಗಳಿಗೆ ಆಗಬಾರ್ದು ಅಂತ. ಈ ರೋಗದ ವಿರುದ್ಧ ಹೋರಾಟದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕಾರ್ಯವೈಖರಿ ಕಾರ್ಯ ತುಂಬ ಶ್ಲಾಘನೀಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, 25 ವರ್ಷಗಳಿಂದ ಸತತವಾಗಿ ವಿವಿಧ ಕಾರ್ಯಕ್ರಮಗಳು, ವಿವಿಧ ಯೋಜನೆಗಳೊಂದಿಗೆ ಈ ವೈರಸ್ ವಿರುದ್ಧ ಹೋರಾಟನ ನಡೆಸ್ಕೊಂಡು ಬಂದಿದೆ. ಸೊ ಕರ್ನಾಟಕದ ಇವತ್ತಿಗೂ ಇಂಡಿಯಾದ ಆ್ಯಕ್ಚುಲಿ ಅದು ಒನ್ ಆಫ್ ದ ಟ್ರೈಬಲ್ ರೂರಲ್ ICTC ಸೆಂಟರ್ನ ಸರ್ಗೂರ್ ಹಾಸ್ಪಿಟ್ಲಲ್ಲಿ ಇವತ್ತಿಗೂ ನಡೀತಾ ಇದೆ. ಅದು 2001 ಸ್ಟಾರ್ಟ್ ಆದಂಥದ್ದು. 2004 ಮೊದಲ ERT ಸೆಂಟ್ರು, ಅಂದರೆ ಈ ಮೆಡಿಸಿನ್ ಏನು ಕೊಡಬೇಕು ಅಂತ ಇರುತ್ತೋ ಅದನ್ನು ಸ್ಟಾರ್ಟ್ ಮಾಡಿದ ಕೂಡ PPP ಮಾಡಲಲ್ಲಿ SVYM ಮೈಸೂರಿನ KR ಹಾಸ್ಪಿಟ್ಲಲ್ಲಿ. ತದನಂತರ ಅದು ಗೌರ್ಮೆಂಟ್ ಅಂಡರ್ KSAPS ಅಂಡರ್ ಅದು ಬರುತ್ತೆ. ಸೊ ಇದು ಆದ ಮೇಲೆ ಸೊ TI ಕಾರ್ಯಕ್ರಮಗಳಿರ್ಬೋದು ಅಥವಾ ಆ ಕೆಪ್ಯಾಸಿಟಿ ಬಿಲ್ಡಿಂಗ್ ಕಾರ್ಯಕ್ರಮಗಳಿರ್ಬೋದು ಅಥವಾ ಈ ಔಟ್ರೀಚ್ ಕಾರ್ಯಕ್ರಮಗಳಿರ್ಬೋದು, ಸೊ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ SVYM ತೊಡಗಿಸ್ಕೊಂಡಿದೆ. ಅಷ್ಟೇ ಯಾಕೆ, ನನ್ನ MBBS ಆದಮೇಲೆ ಸೊ ನನ್ನ MD ಓದೋದಕ್ಕೆ ಮುಂಚೆ ನಾನು ಕೂಡ ಫೆಲೋಶಿಪ್ ಇನ್ HIV ಮೆಡಿಸಿನ್ ಮಾಡಿದ್ದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿನ ವಿವೇಕಾನಂದ ಮೆಮೋರಿಯಲ್ ಹಾಸ್ಪಿಟಲಲ್ಲಿ. ಸೊ ಈ ಥರ HIV ಕ್ಷೇತ್ರಗಳಲ್ಲಿ ಇನ್ನೊಂದು ಗಣನೀಯ ಪ್ರಗತಿ ಸಾಧಿಸಿದ್ದು SVYM ಕರ್ನಾಟಕದಲ್ಲಿ ಅಂದರೆ ಅದು ತಾಯಿಯಿಂದ ಮಗುಗೆ HIV ಸೋಂಕನ್ನು ತಡೆಗಟ್ಟದು. ಅದು ಸುಮಾರು 2011 ಇರ್ಬೋದು. ಸೊ ಸಾಕಷ್ಟು ಸೋಂಕುಗಳು ತಾಯಿ HIV ಸೋಂಕಿತ್ತು ಅಂದರೆ ಅದು ಮಗುಗೆ ಹರಡ್ತಾ ಇತ್ತು. ಅದು ಸಾಕಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆಗ ಸಂಸ್ಥೆಯ ಸಂಸ್ಥಾಪಕರು ಅವ್ರುಗಳೆಲ್ಲ ಆಲೋಚನೆ ಮಾಡಿ ಇದಕ್ಕೆ ನಾವು HIV ಪರೀಕ್ಷೆನ ANC ರೆಗ್ಯುಲರೈಸ್ ಮಾಡಬೇಕು, ಸ್ಕ್ರೀನಿಂಗ್ ಮಾಡಬೇಕು. ಸೊ ಅಲ್ಲಿ ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಔಷಧೋಪಚಾರಗಳನ್ನು ಆದಷ್ಟು ಬೇಗ ತುರ್ತುಗತಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ, ನಾನು ವೈರಲ್ ಲೋಡ್ ಅಂತ ಇದ್ದೆ ಅದನ್ನು ತುಂಬ ಕಡಿಮೆ ಮಾಡಿಸಿದ್ರೆ, ಎಷ್ಟಕ್ಕೆ ಬರಬೇಕು, less than 1,000 ಕಾಪೀಸ್ ಪರ್ ML ಥರ ಬಂತು ಅಂದರೆ ಅದು ತಾಯಿಯಿಂದ ಮಗುಗೆ ಬರ್ದಂಗೆ ತಡೆಗಟ್ಟಬಹುದು ಅನ್ನೋದನ್ನು ಕಂಡುಕೊಂಡು, ಸೊ ಅದನ್ನು ಪ್ರೈವೇಟು ಪಬ್ಲಿಕ್ಕು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಕಳೆದ 14 ವರ್ಷಗಳಲ್ಲಿ ಸರಿಸುಮಾರು ಒಂದು 20,000 HIV ಸೋಂಕಿತ ತಾಯಂದರಿಗೆ ಹುಟ್ಟಿದ ಮಕ್ಕಳುಗಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ನೆಗೆಟಿವ್ ಆಗಿದೆ. ಅಂದರೆ ಪ್ರತಿ ವರ್ಷ 1,200,000 ANCs ಬರುತ್ತೆ ಕರ್ನಾಟಕದಲ್ಲಿ. 1,200,000 ANCs ಅಂದರೆ ಅಷ್ಟು ಜನ ಗರ್ಭಿಣಿಯರು ಇರ್ತಾರೆ. ಅಷ್ಟು ಜನಕ್ಕೆ ಸರ್ಕಾರದ ಸಹಕಾರದಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಅವ್ರುಗಳನ್ನ ಟೆಸ್ಟ್ ಮಾಡಿಸೋವಂಥದ್ದು, ಅವ್ರುಗಳಲ್ಲಿ ಯಾರು ಪಾಸಿಟಿವ್ ಬಂದ್ರ ಸೊ ಅದಕ್ಕೆ ಬೇಕಾದಂಥ ಕ್ಯಾಸ್ಕೇಡ್ ಸರ್ವಿಸಸ್, ನಾವೇನು HERT ಮಾತ್ರೆ ಅಂತೀವಿ ಅದನ್ನು ಕೊಡಿಸೋವಂಥದ್ದು ಇರ್ಬೋದು, ಅವ್ರಿಗೆ ರೆಗ್ಯುಲರಾಗಿ ಟೆಸ್ಟ್ ಮಾಡೋವಂಥದ್ದು ಇರ್ಬೋದು, ಅಥವಾ ಅವರನ್ನು ಹಾಸ್ಪಿಟ್ಲ್ಗಳಲ್ಲೇ ಡೆಲಿವರಿ ಮಾಡಿಸೋವಂಥದ್ದು ಇರ್ಬೋದು. ಆ ಮಗು ಹುಟ್ಟಿದ ಮೇಲೆ ಮಗುಗೆ ಸೋಂಕು ಬಂದಿದೆಯೋ ಇಲ್ಲೋ ಅನ್ನೋ

ಅಂತ ಟೆಸ್ಟ್ಗಳು ಕೂಡ ಮಾಡಿಸ್ಬೇಕಾಗುತ್ತೆ. ಗೌರ್ಮೆಂಟಲ್ಲಿ ಫ್ರೀಯಾಗಿ ಸಿಗುತ್ತೆ, ಬಟ್ ಆ ಸರ್ವಿಸಸ್ಗೆ ಲಿಂಕ್ ಮಾಡಿಸೋ ಅಂತ ಏನು ಗ್ಯಾಪ್ ಅಂತ ಇತ್ತು ಅದನ್ನು ಎಸ್ ವಿ ಎಂ ಫಿಲ್ ಮಾಡ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿ ಸೊ ಕರ್ನಾಟಕದಲ್ಲಿನ ಮೋಸ್ಟ್ ಆಫ್ ದ ಜಿಲ್ಲೆಗಳಲ್ಲಿ ಆ ಸೋಂಕನ್ನು ಆದಷ್ಟು ಕಡಿಮೆಗೆ ತರಿಸಿರೋಂಥ ಹೆಗ್ಗಳಿಕೆ ಎಸ್ ವಿ ಎಮ್ಗೆ ಸಲ್ಲುತ್ತೆ. ಸೊ ಈಗಲೂ ಕೂಡ ಸೊ ಕರ್ನಾಟಕದ 36 CSCಗಳು ಅಂತ ಕರಿತೀವಿ, ಕೇರ್ ಸಪೋರ್ಟ್ ಸೆಂಟರ್ಸ್ ಅಂತ, ಇವು ERT ಜೊತೆ ಅಂದರೆ ERT ಮೆಡಿಸಿನ್ ಕೊಡುವಂಥ ಸೆಂಟರ್ಸ್ಗಳ ಜೊತೆ ಕೆಲಸ ಮಾಡ್ತಾ ಇರುತ್ತೆ. ಆ ಥರದ ಒಂದು ಪ್ರಾಜೆಕ್ಟ್ ಕೂಡ ಗ್ಲೋಬಲ್ ಫಂಡ್ ಸಪೋರ್ಟಲ್ಲಿ ಈ ಪ್ರಾಜೆಕ್ಟನ್ನು ಎಸ್ ವಿ ಎಮ್ ಇಂಪ್ಲಿಮೆಂಟ್ ಮಾಡಿದೆ. ಸೊ 36 ನೆಟ್ವರ್ಕ್ ಮತ್ತು CBOs ಆರ್ಗನೈಸೇಷನ್ಸ್ ಈ ಪ್ರಾಜೆಕ್ಟ್ನ ನೋಡ್ಕೊಳತ್ತೆ. ಅಂದರೆ ಏನು ಅಂದರೆ ಕಮ್ಯುನಿಟಿ ಓನಪ್ ಮಾಡೋವಂಥದ್ದು. ಸೊ ಕಮ್ಯುನಿಟಿ ಅವರೇ ಆ ಪ್ರಾಜೆಕ್ಟ್ನ ನಡೆಸಿದ್ರೆ ಸೊ ಆ ಕೇರ್ ಕ್ಯಾಸ್ಕೇಡಿಂದ ಮಿಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಆ ಪೇಷೆಂಟ್ಸು ರೆಗ್ಯುಲರ್ ಆಗಿ ಮೆಡಿಸಿನ್ ತೊಗೊಳ್ತಾರೆ ಅನ್ನೋದು ಎಸ್ ವಿ ಎಮ್ನ ಮೂಲ ಕಲ್ಪನೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ 12 ಇಂಡಿಕೇಟರ್ಸ್ ಬರುತ್ತೆ, ಪ್ರಿಯಾರಿಟಿ ಗ್ರೂಪ್ ಅಂತ ಕರಿತೀವಿ, ಆದ್ಯತೆ ಇರುವಂಥ ಆ ಒಂದು ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದರೆ ಮಾತ್ರೆಗಳು ತೊಗೊಳೋದಕ್ಕೆ ERTಗೆ ಬರದೆ ಮಿಸ್ ಆಗಿರುವಂಥ ಕೇಸಸ್ ಇರ್ಬೋದು, ಅಂದರೆ LFU ಅಂತ ಕರಿತೀವಿ ಅವ್ರನ್ನ. ಸೊ ಲಾಸ್ಟ್ ಫಾಲೋಅಪ್ ಕೇಸಸ್ ಆಗಿರ್ಬೋದು, ಅಥವಾ ತಾಯಿಯಿಂದ ಮಗುಗೆ ಹರಡೋದನ್ನ ಪ್ರಿವೆಂಟ್ ಮಾಡುವಂಥ ಕೇಸಸ್ ಆಗಿರ್ಬೋದು, ವೈರಲ್ ಲೋಡ್ ಜಾಸ್ತಿ ಇರುವಂಥ ಕೇಸಸ್ ಆಗಿರ್ಬೋದು, ಅವ್ರಿಗೆ TB ಇರುವಂಥ ಕೇಸಸ್ ಆಗಿರ್ಬೋದು, ಅಥವಾ ಬೇರೆ NCD ಇರುವಂಥ ಕೇಸಸ್ ಆಗಿರ್ಬೋದು. ಸೊ ಅಂಥ ಕೇಸಸ್ಗಳನ್ನು ಫಾಲೋಅಪ್ ಮಾಡೋದು ಈ CSC ಕಡೆಯಿಂದ ನಡೀತಾ ಇದೆ. ನಾನು ಆಗಲೇ ಹೇಳ್ತೇನೆ.

ಬರುತ್ತೆ, ಬಂದು ಒಂದು ಸ್ವಲ್ಪ ದಿನಕ್ಕೆ ಅದು ಕಡಿಮೆ ಆಗುತ್ತೆ, ಸರಿಯಾಗಿ ಹೋಗ್ಬಿಡತ್ತೆ. ಸೊ ಅದಾದಮೇಲೆ ವಿಂಡೋ ಪೀರಿಯಡ್ ಅಂತ ಕರಿತೀವಿ. ವಿಂಡೋ ಪೀರಿಯಡ್ ಅಂದರೆ ಆ ವೈರಸ್ಸು ನಮ್ಮ ದೇಹದಲ್ಲಿ ರೆಪ್ಲಿಕೇಶನ್ ಆದರೆ ಅದು ಮಲ್ಟಿಪ್ಲೈ ಆಗುವಂಥ ಟೈಮ್, ಆ ಟೈಮ್ ಒಳಗಡೆ ನಮ್ಮ ಟೆಸ್ಟ್ಗಳು ನೆಗೆಟಿವ್ ಬರುತ್ತೆ. ಸೊ ಅದಾದಮೇಲೆ ವಿಂಡೋ ಪೀರಿಯಡ್ ಆದಮೇಲೆ ನಮ್ಮ ಟೆಸ್ಟ್ಗಳು ಅದನ್ನು ಡಿಟೆಕ್ಟ್ ಮಾಡುವಷ್ಟು ಲೆವೆಲಿಗೆ ಬರುತ್ತೆ. ಈ ವಿಂಡೋ ಪೀರಿಯಡ್ ಸರಿ ಸುಮಾರು ಆವರೇಜಲ್ಲಿ ಹೇಳೋದಿದ್ರೆ 6 ವಾರದಿಂದ 8 ವಾರದವರೆಗೂ ಇರುತ್ತೆ, 2 ತಿಂಗಳವರೆಗೂ ವಿಂಡೋ ಪೀರಿಯಡ್ ಇರುತ್ತೆ. ಅದಾದಮೇಲೆ ವ್ಯಕ್ತಿಗೆ ಆ್ಯಕ್ಚುಲ್ ಎಚ್ ಐ ವಿ ಸೋಂಕು ಕಾಣಿಸ್ಕೊಳತ್ತೆ. ಈ ಎಚ್ ಐ ವಿ ಸೋಂಕಿನ ಲಕ್ಷಣಗಳು ಅದರ ನಮ್ಮ ಈ ಬೇರೆ ಎಲ್ಲ ರೋಗ ಲಕ್ಷಣಗಳ ಥರನೇ ಇರುತ್ತೆ. ಈ ವೈರಸ್ಸು ತುಂಬ ಸ್ಮಾರ್ಟ್ ವೈರಸ್, ಏನಕ್ಕೆ ಹೇಳ್ತೀನಿ ಅಂದರೆ ಇದು ನಮ್ಮ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡಿಬಿಡತ್ತೆ. ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದ ತಕ್ಷಣ ಯಾವ ಪ್ರಪಂಚದಲ್ಲಿರೋ ಯಾವ ಇನ್ಫೆಕ್ಷನ್ ಕೂಡ ವ್ಯಕ್ತಿನ ಇನ್ಫೆಕ್ಟ್ ಮಾಡ್ಬೋದು. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಈ ಆ ರೋಗ ನಿರೋಧಕ ಶಕ್ತಿನೇ ಇದು ಸಾಯಿಸಾಕ್ಬಿಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ಸೊ ಆ CD4 ಸೆಲ್ಸ್ ಅಂತ ಕರಿತೀವಿ, ಅದು ಫೈಟಿಂಗ್ ಫೋರ್ಸ್ ನಮ್ಮ ದೇಹದ, ಪೊಲೀಸ್ ಮ್ಯಾನ್ ಅವರು. ಸೊ ಅವರು ಪೊಲೀಸ್ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಕಳ್ಳರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೇ ರೀತಿ ದೇಹದ ಪೊಲೀಸ್ ಮ್ಯಾನ್ ಆಗಿರುವಂಥ CD4 ಸಂಖ್ಯೆನ ಕಡಿಮೆ ಮಾಡ್ತಾ ಬರುತ್ತೆ. ಅದು ಮಾಡ್ತಾ ಇನ್ಫೆಕ್ಷನ್ಸು ದೇಹಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಇದು ಯಾವಾಗ ಮಿತಿ ಮೀರುತ್ತೆ, ಸೊ ತುಂಬ ಜಾಸ್ತಿ ಆಗುತ್ತೋ ಆವಾಗ ದೇಹದಲ್ಲಿ ಸಾಕಷ್ಟು ಇನ್ಫೆಕ್ಷನ್ಗಳು ಒಳಗಡೆ ಇರುತ್ತೆ. ಆ ಸ್ಟೇಜ್ನ, ಆ ಸ್ಟೇಟ್ನ ನಾವು ಏಡ್ಸ್ ಸ್ಟೇಜ್ ಅಂತ ಕರಿತೀವಿ. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅದು ರೋಗಗಳ ಕೂಟ, ಅದು ಒಂದು ರೋಗ ಅಲ್ಲ, ರೋಗಗಳ ಕೂಟ ಅದು. ಎಚ್ ಐ ವಿ ಅನ್ನೋದು ಒಂದು ವೈರಸ್, ಏಡ್ಸ್ ಅನ್ನೋದು ಒಂದು ಸ್ಟೇಜ್. ಆ ಸ್ಟೇಜಲ್ಲಿ ರೋಗಗಳು ದೇಹದಲ್ಲಿ ಸಾಕಷ್ಟು ಇರುವಂಥ ಸ್ಟೇಜ್ ಆಗಿ ಹೋಗಿರುತ್ತೆ. ಅಂದರೆ ಫೈನಲ್ ಸ್ಟೇಜ್ನ ನಾವು ಏಡ್ಸ್ ಅಂತ ಕರಿತೀವಿ. ಎಚ್ ಐ ವಿ ಸೋಂಕಷ್ಟೇ. ಸೊ ಆ ಡಿಸೀಸ್ಗಳು ಬಂದಾದ್ಮೇಲೆ ಕರೆಯುವಂಥ ಸ್ಟೇಜ್ಗೆ ಏಡ್ಸ್ ಅಂತ ಕರಿತೀವಿ. ಆ ಟೈಮ್ಗಳಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ಬರ್ಬೋದು. ಯಾವ್ಯಾವು? ಸೊ ಈ ನೀರು ಬೇದಿ, ಸೊ ಪೇಷಂಟ್ಸ್ ಎಷ್ಟು ಸರಿ ಬಂದರೆ ನೀರು ಚೆಲ್ದಂಗೆ ಆಗುತ್ತೆ, ಬೇದಿ ಆಗ್ತಾ ಇರುತ್ತೆ ಆ ಥರ. ಅದ್ರ ಜೊತೆ ಜ್ವರ ಬಿಟ್ಟು ಬಿಟ್ಟು ಬರೋವಂಥದ್ದು, ಸೊ ತೂಕ ಕಡಿಮೆ ಆಗುವಂಥದ್ದು. ಸೊ ಈ ಸಿಂಪ್ಟಮ್ಸ್ಗಳು ಕೂಡ ಕಾಮನ್ ಆಗಿ ಕಾಣಿಸ್ಕೊಳ್ತವೆ. ಸೊ ಈ ರೋಗ ಲಕ್ಷಣಗಳು ಬಂತು ಅಂದರೆ ನೀವುಗಳು ಅಥವಾ ನಿಮಗೆ ಗೊತ್ತಿರೋರಾಗಿರ್ಬೋದು ಅವರು ಗೌರ್ಮೆಂಟ್ನ ಎಲ್ಲ ICTC ಸೆಂಟರ್ಗಳಲ್ಲಿ ಈ ಟೆಸ್ಟ್ಗಳು ಉಚಿತವಾಗಿರುತ್ತೆ. ಸೊ ಅಲ್ಲಿ ಬಂದು ಸೊ ಉಚಿತ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ನೋಡ್ಕೋಬೋದು. ಸೊ ಇದು ಪತ್ತೆ ಹಚ್ಚುವ ವಿಧಾನ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಮಾತ್ರ ಆಗಿರುತ್ತೆ. ಸೊ ದಯವಿಟ್ಟು ನೀವುಗಳು ನಿಮ್ಮ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿ. ಸೊ ನಿಮಗೆ ಸೋಂಕಿಲ್ಲ ಅಂದರೂ ಬ್ಲಡ್ ಕೊಡಬೇಕಾದ್ರಾಗಿರ್ಬೋದು, ಸರ್ಜರಿ ಮಾಡೋದಕ್ಕೆ ಮುಂಚೆ ಆಗಿರ್ಬೋದು, ಅಥವಾ ಈ ರೋಗ ಲಕ್ಷಣಗಳು ಬಂದಾಗ ಸೊ ಡಾಕ್ಟರ್ಸ್ಗಳು ಈ ಟೆಸ್ಟ್ ಮಾಡ್ತಾರೆ. ಕೌನ್ಸಿಲಿಂಗಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ಟೆಸ್ಟ್ಗಳು ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕಾದ್ರೆ ನಮ್ಮ ಕೌನ್ಸಿಲರ್ಸು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ICTC ಕೇಂದ್ರಗಳಲ್ಲಿ ಕೊಡ್ತಾರೆ. ನಮ್ಮ ಆರೋಗ್ಯ ಇಲಾಖೆ ಈ ವೈರಸ್ ವಿರುದ್ಧ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಆ ಒಂದು ಸಕ್ರಿಯವಾಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, KSAPS ಅಂತ ಕರಿತೀವಿ. ಸೊ ನ್ಯಾಕೋ ಮಾರ್ಗಸೂಚಿ ಪ್ರಕಾರ KSAPS ಕರ್ನಾಟಕದಲ್ಲಿ ಸಾಕಷ್ಟು ಅಂದರೆ IEC ಕಾರ್ಯಕ್ರಮಗಳಿರ್ಬೋದು, ಸೊ ಟ್ರೀಟ್ಮೆಂಟ್ ಕಾರ್ಯಕ್ರಮಗಳಿರ್ಬೋದು, ಟೆಸ್ಟಿಂಗ್ ಕಾರ್ಯಕ್ರಮಗಳಿರ್ಬೋದು, ಸೊ ಮತ್ತು ನಮ್ಮ TI ಕಾರ್ಯಕ್ರಮಗಳಿರ್ಬೋದು, ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ಸೊ ಡಿಸ್ಟಿಕ್ಗಳಲ್ಲಿ ಡ್ಯಾಪ್ಕೋ ಯೂನಿಟ್ಸ್ ಅಂತ ಕರಿತೀವಿ, ಡಿಸ್ಟಿಕ್ ಏಡ್ಸ್ ಪ್ರಿವೆನ್ಷನ್ ಕಂಟ್ರೋಲ್ ಯೂನಿಟ್ಸ್ಗಳಂತ ಕರಿತೀವಿ. ಸೊ ಅವುಗಳು ಕಾರ್ಯ ನಿರ್ವಹಿಸ್ತಾ ಇದೆ. ಸೊ ERT ಸೆಂಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ, ICTC ಸೆಂಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಸೊ ಸರ್ಕಾರದ ಈ ಪ್ರಯತ್ನವನ್ನು ಬೆಂಬಲಿಸಲಿಕ್ಕೆ ಸೊ ನಮ್ಮಂಥ NGOs CBOs ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಪಿಯರ್ ಚಾಂಪಿಯನ್ಸ್ ಇರ್ಬೋದು, ಪಿಯರ್ ಲೀಡರ್ಸ್ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ಅವ್ರುಗಳು ಕೂಡ ಇದರಲ್ಲಿ ಮುಂಚೂಣಿಯ ಪಾತ್ರವನ್ನು ವಹಿಸ್ತಾರೆ. ಇನ್ನೊಂದು ಆಘಾತಕರ ಸಂಗತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಡೋಲಸೆಂಟ್ಸು ಯೂತ್ಸ್ಗಳಲ್ಲಿ ಈ ಸೋಂಕು ಜಾಸ್ತಿ ಆಗ್ತಿರೋಂಥದ್ದು. ಸೊ ಈ ಡೇಟಿಂಗ್ ಆ್ಯಪ್ಸ್ಗಳು ಬಳಕೆ, ಆಮೇಲೆ ಈ ಎಕ್ಸ್ಪೆರಿಮೆಂಟೇಷನ್ ಅಂತ ಕರಿತೀವಿ, ಆ ಎಕ್ಸ್ಪೆರಿಮೆಂಟೇಷನ್ಸ್ ಕೂಡ ನಮ್ಮ ಯೂತ್ಸ್ಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಬೇಕಾದಂತಹ ಒಂದು ಎಜುಕೇಷನ್ ಇರುವಂಥ ಇನ್ಫಾರ್ಮೇಷನ್ಸ್ಗಳು ನಮ್ಮ ಎಜುಕೇಷನ್ ಸಿಸ್ಟಮ್ಸ್ಗಳಲ್ಲೂ ಕಡಿಮೆ ಇದೆ. ಸೊ ಹಾಗಾಗಿ ನಮ್ಮ ಯೂತ್ಸ್ಗಳಲ್ಲಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಆವಾಗ ಈ ಎಕ್ಸ್ಪೆರಿಮೆಂಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಸವಿನಯ ಪ್ರಾರ್ಥನೆ, ಸೊ ನಮ್ಮ ಆ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ಸೊ ಈಗಿರುವಂಥ

0: ಯೂತ್ಸ್ಗಳಿಗೂ ಇದು ತಲುಪಿಸಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ.
1: ಕಳೆದ ಕೆಲವು ದಶಕಗಳಲ್ಲಿ ಹೆಚ್ಐವಿ ತಡೆಗಟ್ಟುವಿಕೆಗೆ ನಿರ್ಣಯ ಮತ್ತು ಚಿಕಿತ್ಸೆಯಲ್ಲಿ ಭಾರತವು ಗಮನಾರ್ಹ ಪ್ರಗತಿ ಸಾಧಿಸಿದೆ. ಇವು ಸಮಯಕ್ಕೆ ಸರಿಯಾದ ನಿರ್ಣಯ ಮತ್ತು ಚಿಕಿತ್ಸೆ ದೊರೆತರೆ ಹೆಚ್ಐವಿಯೊಂದಿಗೆ ಬದುಕುತ್ತಿರುವವರು ದೀರ್ಘ ಮತ್ತು ಆರೋಗ್ಯಕರ ಜೀವನ ನಡೆಸಬಹುದು. ಈಗ ಮುಂದಿನ ಗುರಿಯೆಂದರೆ ಹೆಚ್ಐವಿಯೊಂದಿಗೆ ಬದುಕುತ್ತಿರುವ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳುವುದು, ಚಿಕಿತ್ಸೆ ಪಡೆಯುವುದು ಮತ್ತು ವೈರಲ್ ಸಪರೇಷನ್ ಸಾಧಿಸುವುದು. ಈ ಆಶಯವು ಐಕ್ಯರಾಷ್ಟ್ರಗಳ 95 ಗುರಿಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಅಂದರೆ ಹೆಚ್ಐವಿಯೊಂದಿಗೆ ಬದುಕುತ್ತಿರುವ 95% ಜನರಿಗೆ ತಮ್ಮ ಸ್ಥಿತಿ ತಿಳಿದಿರಬೇಕು, ನಿರ್ಣಯಗೊಂಡವರಲ್ಲಿ 95% ಜನರಿಗೆ ಚಿಕಿತ್ಸೆ ದೊರೆಯಬೇಕು ಮತ್ತು ಚಿಕಿತ್ಸೆ ಪಡೆಯುತ್ತಿರುವವರಲ್ಲಿ 95% ಜನರು ವೈರಲ್ ಸಪರೇಷನ್ ಸಾಧಿಸಬೇಕು. ಈ ಗುರಿಗಳು

ಮತ್ತು ಅಂತಿಮವಾಗಿ ಜಿಲ್ಲೆ ಜಿಲ್ಲೆಯಾಗಿಯೇ ಸಾಧಿಸಲಾಗುತ್ತದೆ. ಈ ಪ್ರಯತ್ನದ ಕೇಂದ್ರದಲ್ಲಿ ಸಮಾಲೋಚಕರು, ಪ್ರಾಯೋಗಿಕ ತಂತ್ರಜ್ಞರು, ವೈದ್ಯರು, ನರ್ಸ್ಗಳು, ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಆರೋಗ್ಯ ಅಧಿಕಾರಿಗಳು ಫಲಿತಾಂಶಗಳನ್ನು ಸುಧಾರಿಸಲು ಒಟ್ಟಾಗಿ ಕೆಲಸ ಮಾಡುವ ಬಲವಾದ ಜಾಲವಿದೆ. ಜಿಲ್ಲಾ ಮಟ್ಟದಲ್ಲಿ ಈ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಅಧಿಕಾರಿ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಅಂದರೆ ಡ್ಯಾಪ್ಕೋ. ಪ್ರತಿದಿನ ಬೆಳಿಗ್ಗೆ ಡ್ಯಾಪ್ಕೋ MAS ಡ್ಯಾಶ್ಬೋರ್ಡ್ಗೆ ಲಾಗಿನ್ ಮಾಡಿ ಜಿಲ್ಲೆಯ ಪ್ರಗತಿ ಮತ್ತು ಆದ್ಯತೆಗಳನ್ನು ಪರಿಶೀಲಿಸುತ್ತಾರೆ. ಕೆಲವು ಸೂಚಕಗಳನ್ನು ಉತ್ತಮ ಕಾರ್ಯಕ್ಷಮತೆ ಕಾಣುತ್ತದೆ, ಇನ್ನು ಕೆಲವು ಸೂಚಕಗಳಿಗೆ ಹೆಚ್ಚುವರಿ ಗಮನ ಅಗತ್ಯವಿರುತ್ತದೆ. ಮಹಾಮಾರಿ ನಿಯಂತ್ರಣದತ್ತ ಪ್ರಗತಿಯನ್ನು ವೇಗಗೊಳಿಸಲು ಯಾವ ಕ್ಷೇತ್ರಗಳಲ್ಲಿ ಕೇಂದ್ರೀಕೃತ ಕ್ರಮ ಅಗತ್ಯವಿದೆ ಎಂಬುದನ್ನು ಡ್ಯಾಶ್ಬೋರ್ಡ್ ತೋರಿಸುತ್ತದೆ. ಡ್ಯಾಶ್ಬೋರ್ಡ್ ಆದ್ಯತೆಗಳನ್ನು ಗುರುತಿಸುತ್ತದೆ, ಕ್ಷೇತ್ರದ ಕೆಲಸ ಆ ಆದ್ಯತೆಗಳನ್ನು ಕ್ರಮವಾಗಿ ರೂಪಿಸಲು ಸಹಾಯ ಮಾಡುತ್ತದೆ. MAS ಕೈಪಿಡಿಯೊಂದಿಗೆ ಡ್ಯಾಪ್ಕೋ ಜಿಲ್ಲೆಯ ಕ್ಷೇತ್ರ ಭೇಟಿಗಳಿಗೆ ಹೊರಡುತ್ತಾರೆ. ಸಮಗ್ರ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಸೇವೆಗಳನ್ನು ಪರಿಶೀಲಿಸಲಾಗುತ್ತದೆ, ಕಿಟ್ಗಳ ಲಭ್ಯತೆಯನ್ನು ಅಂದಾಜಿಸಲಾಗುತ್ತದೆ ಮತ್ತು ಸಮಾಲೋಚಕರೊಂದಿಗೆ ಚರ್ಚೆಗಳ ಮೂಲಕ ಪರೀಕ್ಷಾ ವ್ಯಾಪ್ತಿಯನ್ನು ಬಲಪಡಿಸುವ ಅವಕಾಶಗಳನ್ನು ಗುರುತಿಸಲಾಗುತ್ತದೆ. ARTಕೇಂದ್ರದಲ್ಲಿ ಔಷಧಿಗಳ ಸಂಗ್ರಹ, ಚಿಕಿತ್ಸೆಯ ನಿರಂತರತೆ ಮತ್ತು ರೋಗಿಗಳ ಫಾಲೋಅಪ್ ವ್ಯವಸ್ಥೆಗಳನ್ನು ಪರಿಶೀಲಿಸಲಾಗುತ್ತದೆ. ಇದರ ಮೂಲಕ HIV ನಿರ್ಣಯಗೊಂಡ ವ್ಯಕ್ತಿಗಳು ಅವರಿಗೆ ಅಗತ್ಯವಿರುವ ಆರೈಕೆ ಮತ್ತು ಬೆಂಬಲವನ್ನು ನಿರಂತರವಾಗಿ ಪಡೆಯುವಂತೆ ನೋಡಿಕೊಳ್ಳಲಾಗುತ್ತದೆ. ಮುಂದಿನ ಭೇಟಿ ವೈರಲ್ ಲೋಡ್ ಪರೀಕ್ಷಾ ಪ್ರಯೋಗಾಲಯಕ್ಕೆ ಆಗಿರುತ್ತದೆ. ಅಲ್ಲಿ ಸಮಯಕ್ಕೆ ಸರಿಯಾದ ವರದಿಗಳು ಲಭ್ಯವಾಗಲು ಮತ್ತು ಅದಕ್ಕೆ ಹಸ್ತಕ್ಷೇಪಗಳು ಸಮಯಕ್ಕೆ ನಡೆಯಲು ಸಮಯವನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ. ವ್ಯಕ್ತಿಗಳು ವೈರಲ್ ಸಪರೇಷನ್ ಸಾಧಿಸಲು ಸಮರ್ಥ ಪ್ರಯೋಗಾಲಯ ವ್ಯವಸ್ಥೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿಯರಲ್ಲಿ HIV, ಹೆಪಟೈಟಿಸ್ ಬಿ ಮತ್ತು ಸಿಫಿಲಿಪ್ಸ್ಗಾಗಿ ಸ್ಕ್ರೀನಿಂಗ್ ಸೇವೆಗಳನ್ನು ಪರಿಶೀಲಿಸಲಾಗುತ್ತದೆ. ಇದರ ಮೂಲಕ ತಾಯಿಯಿಂದ

0: ಭಾರತದ ಪಯಣಕ್ಕೆ ಕೊಡುಗೆ ನೀಡುವುದು ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಬ್ಬ ವ್ಯಕ್ತಿ ಸುರಕ್ಷೆ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳು,

0: ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ನಮ್ಮ ತಂದೆಯವರು ಬೋರ್ವೆಲ್ ಕೆಲಸ ಮಾಡೋದು, ಹಾಗಾಗಿ ನಮಗೂ ಅಲ್ಪ ಸ್ವಲ್ಪ ಬೋರ್ವೆಲ್ ಒಂದ್ ಸ್ವಲ್ಪ ಜ್ಞಾನ ಕೊಟ್ಟಿದ್ರು. ಆದ್ರೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಮಗೆ ಯಾವುದೇ ತರಹದ ನಾಲೆಜ್ ಇರಲಿಲ್ಲ. ಹಾಗಾಗಿ ನಾವು ಹಾಗೆ ಪೈಪ್ ಎತ್ತೋದು ಬಿಡೋದು ಹೀಗೆ ಮಾಡ್ತಾ ಇದ್ವಿ ಸರ್. ಅವಾಗ ನಮ್ಮ ಫ್ರೆಂಡ್ ಬಸ್ಸು ಅಂತ ಇಲ್ಲೇ ಅವರು ಬೆಳಗಾವಿ ಜಿಲ್ಲೆಯವರು, ಅವರಿಗೆ ನಾಗರಾಜ್ ಸರ್ ಅವರು ಪರಿಚಯ. ನಾಗರಾಜ್ ಸರ್ ಅವ್ರಿಗೆ ಪರಿಚಯ ಅನ್ನತ್ಲೇ ಅವರು ಹೀಗೆ ಮೈಸೂರಲ್ಲಿ ಕೆಂಚನಹಳ್ಳಿಯಲ್ಲಿ ಟ್ರೈನಿಂಗ್ ಇದೆ ಫ್ರೀ ಆಗಿರೋದು, ಯಾರಾದರೂ ನಿಮ್ ಫ್ರೆಂಡ್ ಇರೋದಿದ್ರೆ ಹೇಳಿ ಅಂತ ಅವ್ರಿಗೆ ಹೇಳಿದ್ರತ್ತೆ. ಹಾಗಾಗಿ ಅವರು ನಮ್ಗೆ ಹೇಳ್ಕೊಟ್ರು ಹಿಂಗ ಟ್ರೈನಿಂಗ್ ಇದೆ ಬರ್ತೀರಾ ಅಂತ ಕೇಳಿದ್ರು. ಹಾಗಾಗಿ ನಾನು ಹ್ಞೂ ಅಂತ ಅಂದೆ. ಅವಾಗ ನಾಗರಾಜ್ ಸರ್ ಅವರೇ ಇಲ್ಲಿಂದ ಬೆಳಗಾವಿಯಿಂದ ಮೈಸೂರಿಗೆ ಅದು ಕರ್ಕೊಂಡೋಗಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ತರಬೇತಿ ಸಂಸ್ಥೆಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ರು. ಹಾ ಸರ್, ಈಗ ಎಲ್ಲ ಚೆನ್ನಾಗಿದೆ ಸರ್.
1: ಈ ತರಬೇತಿ ಬಗ್ಗೆ ತಮಗೆ ಮಾಹಿತಿ ಸಿಗೋಕ್ಕೂ ಮುಂಚೆ ತಾವು ಏನೇನು ಕೆಲಸ ಮಾಡ್ತಾ ಇದ್ರಿ, ಅಲ್ಲಿನ ಒಂದು ಆದಾಯ ಆಗಿರ್ಬೋದು ಸಂಬಳ ಆಗಿರ್ಬೋದು ಹೇಗೆ ಸಿಗ್ತಾ ಇತ್ತು?
0: ನಾವು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಹೋಗ್ತಾ ಇದ್ವಿ ಸರ್. ಅಲ್ಲಿ ನಮಗೆ 10-15 ಸಾವಿರ ರೂಪಾಯಿ ಪೇಮೆಂಟ್ ಬೀಳ್ತಾ ಇತ್ತು ಸರ್. ಆದ್ರೆ ಕಿರಿಕಿರಿ ಜಾಸ್ತಿ ಸರ್, ಬೇರೆ ಒಬ್ಬರ ಕೈಯಲ್ಲಿ ಕೆಲಸ ಮಾಡೋದು ಅಂದ್ರೆ ಕಿರಿಕಿರಿ ಜಾಸ್ತಿ ಸರ್. ಹಾಗೆ ಅಲ್ಲಿಂದ ಬಿಟ್ಟು ನಮ್ ತಂದೆ ಹತ್ರ ಹಿಂಗ ಬೋರ್ ಇಳಿಸೋದು ತೆಗೆದು ಈ ಕೆಲ್ಸಕ್ಕೆ ಹತ್ತಿದ್ವಿ ಸರ್. ಇದರಲ್ಲಿ ಒಂದ್ ಸ್ವಲ್ಪ ಆದಾಯ ಚೆನ್ನಾಗಿತ್ತು. ಹಾಗೆ ನಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇಲ್ಲ, ನಾವು ಹೊಸ್ತಾಗಿದ್ವಲ್ಲ, ಹಾಗೆ ನಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇರಲಿಲ್ಲ. ಬರೀ ಮೋಟರ್ ತೆಗೆದು ಹಾಕೋದು ಇಷ್ಟೇ ಮಾಡ್ತಾ ಇದ್ವಿ ಸರ್. ಇತರ ಜೊತೆಗೆ ಮೋಟರ್ ತೆಗೆದಿದ್ದು ನಾವೇ ರಿಪೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ ಸರ್. ಹೀಗೆ ಇಲ್ಲೊಂದು ಧಾರವಾಡ ಕಂಪ್ನಿಗಳ ಒಂದು ತರಬೇತಿ ಸಂಸ್ಥೆ ಇದೆ ಪ್ರೈವೇಟ್, ಅಲ್ಲಿ ಕೇಳಿದ್ವಿ ಸರ್. ಅಲ್ಲೇ ಟ್ರೈನಿಂಗ್ ಫೀಸ್ ಇರ್ತದೆ ಅಂತ ಹೇಳ್ತು. ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ಹೋಗ್ಬೇಕಂತ ಇದ್ವಿ, ಆದ್ರೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ ಫ್ರೆಂಡ್ ಹೇಳಿದ್ರು ಅನ್ನತ್ಲೇ ನಾವು ಮೈಸೂರಿಗೆ ಬಂದ್ವಿ ಸರ್. ಅಲ್ಲಿಂದ ನಮ್ಗೆ ಒಳ್ಳೇದಾಯ್ತು ಸರ್, ಟ್ರೈನಿಂಗ್ ಚೆನ್ನಾಗಿತ್ತು. ಅಲ್ಲಿ ಬಂದು ಸರ್ ನಾಗರಾಜ್ ಸರ್ ಅವರು ಟ್ರೈನಿಂಗ್ ಚೆನ್ನಾಗೇ ಕೊಟ್ರ ಸರ್. ಅಲ್ಲಿಂದ ನಮ್ಗೆ ಈಗ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಚಲೋ ಆಗಿದಾರೆ ಸರ್.
1: ಈಗ ತಾವು ಬಿಕಾಂ ಪದವಿ ಶಿಕ್ಷಣವನ್ನ ಪಡೆದಿದ್ದೀರಾ?
0: ಹಾ ಸರ್.
1: ತಾವು ಪದವಿ ಶಿಕ್ಷಣ ಪಡೆದಿದ್ರು ಯಾವ್ದಾರು ಒಂದು ಸರ್ಕಾರಿ ಇಲಾಖೆಯ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಅಥವಾ ಇನ್ಯಾವ್ದಾರು ಖಾಸಗಿ ವಲಯದಲ್ಲಿ ಕೆಲಸವನ್ನ ಮಾಡ್ಬೋದಾಗಿತ್ತು, ಆದ್ರೂ ತಮ್ಗೆ ಈ ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಉದ್ಯೋಗದಲ್ಲಿ ಜೀವನ ಕಟ್ಕೋಬೇಕು ಅಂತ ಅನ್ಸಿದ್ದೇಕೆ?
0: ಸರ್ಕಾರಿ ಉದ್ಯೋಗ ಟ್ರೈ ಮಾಡಿದೆ ಸರ್, ಇಲ್ಲ ಅನ್ನಲ್ಲ ಸರ್, ಟ್ರೈ ಮಾಡಿದೆ. ಅದಕ್ಕೆ ಲಾಸ್ಟ್ ಹೋಗ್ತಾ ಫೇಲ್ ಆಗ್ತಾ ಇತ್ತು. ಹಿಂಗ ನಮ್ದು ಫಿಸಿಕಲ್ ಪ್ರಾಬ್ಲಮ್ ಇದೆ ಸರ್, ಫಿಸಿಕಲ್ ನಾವು ಹ್ಯಾಂಡಿಕ್ಯಾಪ್ಟ್. ಹಾಗಾಗಿ ನಮ್ದು ಇತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಪೋಸ್ಟ್ ಒಳಗೇನೆ ಕಾಂಪಿಟೇಷನ್ ಬಹಳ ಇದಾವ್ರಿ ಸರ್.
1: ಹೌದು.
0: ಹಂಗಾಗಿ ಅದ್ರೊಳಗೆ ಫೇಲ್ ಆಗ್ತಾ ಇತ್ತು ಸರ್, ಒಂದರಲ್ಲ ಒಂದರೊಳಗೆ ಫೇಲ್ ಆಗ್ತಾ ಹೋಗಿತ್ತು. ಹಿಂಗೆ ಅಮೌಂಟ್ ಈಗ ಅವಾಗ ನಾವು ಟ್ರೈ ಮಾಡ್ತಾ ಇರುವಾಗ ಒಂದೇ ಈ ಬೆಳಗಾವಿ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಎಕ್ಸಾಮ್ ಇರ್ತಿರ್ಕಲ್ಲ, ಸೀಟ್ ಎಕ್ಸಾಮ್. ಇಲ್ಲಿಂದ ಬೆಂಗಳೂರು ಹೊರಗಡೆ ಔಟ್ ಸೈಡ್ ಇರ್ತಿತ್ತು ಸರ್, ಔಟ್ ಸೈಡ್ ಹೋಗ್ಬೇಕಾದ್ರೆ ಅಮೌಂಟ್ ಪ್ರಾಬ್ಲಮ್ ಆಗ್ತಿತ್ತು ಸರ್. ಹೀಗಾಗಿ ಒಂಥರ ಬೇಜಾರಾಗಿ

0: ಪರಿಚಯ ಅಂತ ಹೇಳಿದ್ರಲ್ಲ ಸರ, ಇಲ್ಲಿ ಮೈಸೂರಲ್ಲಿ ಚೆನ್ನಾಗಿ ಇದಾಯ್ತು ಸರ.
1: ಹಾಗಿದ್ರೆ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದಂತ ಆರಂಭದ ದಿನಗಳಾಗಿರ್ಬೋದು, ಇಲ್ಲಿ ತರಬೇತಿಯನ್ನ ಶುರು ಮಾಡಿದಂತ ಸಂದರ್ಭ ಆಗಿರ್ಬೋದು, ತಮ್ಗೆ ನಿಮ್ಮ ಊರಿನ ಬೆಳಗಾವಿಯ ವಾತಾವರಣ ಆಗಿರ್ಬೋದು, ನಮ್ಮ ಈ ಮೈಸೂರು ಎಚ್ ಡಿ ಕೋಟೆಯ ವಾತಾವರಣ ಆಗಿರ್ಬೋದು, ಏನಾದ್ರೂ ವ್ಯತ್ಯಾಸ ಅನ್ನಿಸ್ತಾ ಕಲಿಕೆಗೆ ತಮ್ಗೆ ಹೇಗೆ ಅದು ಪೂರಕವಾಗಿತ್ತು?
0: ನಮಗೆ ಅಲ್ಲಿ ವಾತಾವರಣ ಹಾಗೇನು ಇದಿಲ್ಲ ಸರ್, ಎಲ್ಲ ಹೊಂದ್ಕೋತೀವಿ ಸರ್, ಅದೇನ್ ನಮಗೆ ಪರಗಣಿಸಲಿಲ್ಲ ಸರ್. ಎಲ್ಲ ವಾತಾವರಣ ಚೆನ್ನಾಗಿತ್ತು ಸರ್. ಅಲ್ಲಿ ಬಂದಂತ ಎಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ ಇದ್ರಲ್ಲ, ಅವರು ಎಲ್ಲ ಚೆನ್ನಾಗಿದ್ರು ಸರ್. ಮತ್ತೆ ಅಲ್ಲಿ ನಾಗರಾಜ್ ಸರ್ ಇದ್ರು ಸರ್,

0: ಹಾ ಸರ್, ರಾತ್ರಿ 12 ಗಂಟೆ ಮಟ್ಟನು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಬೆಳಿಗ್ಗೆ ನಾರಾಯಣ್ ಸರ್ ವ್ಯಾಯಾಮ ಎಲ್ಲ ಮಾಡಿಸ್ತಾ ಇದ್ರು ಸರ್. ಮತ್ತೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಒಂದ್ಕೊಂದು ಖುಷಿಯಾಗಿರ್ತಿದ್ವಲ್ಲ ಸರ್, ಹಂಗಾಗಿ ನಮಗ ಅದ್ ಬೋರ್ ಅನಿಸ್ತಾ ಇರ್ಲಿಲ್ಲ ಸರ್. ಚೆನ್ನಾಗಿ ಖುಷಿಯಾಗಿ ಕಲಕೆ ಒಂದು ನಮ್ಗೇನೋ ತಿಳ್ಲಿಲ್ಲ ಅಂದ್ರು ಫ್ರೆಂಡ್ಸ್ ಹೇಳ್ತಾರ, ಫ್ರೆಂಡ್ಸ್ ಹೇಳ್ತಾರ ಸರ್, ನಾರಾಯಣ್ ಸರ್ ಹೇಳ್ತಾರು, ಏನೋ ಪ್ರಾಬ್ಲಮ್ ಇದ್ರು ಇಮಿಡಿಯೇಟ್ಲಿ ಸಾಲ್ವ್ ಆಗ್ತಿರ್ತಾರೆ ಸರ್. ನಮ್ಗ ಕನ್ಫ್ಯೂಷನ್ ಅನ್ನೋದೇ ಇರ್ತಿರ್ಲಿಲ್ಲ ಸರ್, ಹಂಗಾಗಿ ಪರ್ಫೆಕ್ಟ್ ಆಗೋದೊಂದು ಚಾನ್ಸ್ ಬೇರೆ ಇರ್ತಾರೆ ಸರ್ ಅಲ್ಲಿ.
1: ಈಗ ತಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಖಾಸಗಿ ವಲಯದಲ್ಲೆಲ್ಲ ಸಣ್ಣ ಪುಟ್ಟ ಸಂಬಳಕ್ಕೆ ಇರುವಂತ ಸಮಯದಲ್ಲಿ ಕೆಲಸ ಮಾಡಿ ಬರ್ತಾ ಇದ್ರಿ, ಆದ್ರೆ ಸ್ವಂತ ಉದ್ಯೋಗ ಮಾಡ್ಬೇಕು ಅನ್ನೋದು ತಮ್ಮ ಕನಸಾಗಿತ್ತು. ಜೊತೆಗೆ ತಮ್ಮ ತಂದೆಯವರು ಕೂಡ ಬೋರ್ವೆಲ್ ಮೋಟರ್ ಇಳಿಸೋದು ಎತ್ತೋದು ಕೆಲಸ ಮಾಡ್ತಿದ್ರೆ ಅವ್ರ ಜೊತೆಗೆ ಕೂಡ ಹೋಗ್ತಿದ್ರಿ. ಅಂದ್ರೆ ಮೋಟರ್ ರಿಪೇರಿ ಮಾಡೋದು ಕೂಡ ತಮಗೆ ಬಹಳ ಆಸಕ್ತಿ ಇತ್ತು, ಕುತೂಹಲ ಇತ್ತು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ತರಬೇತಿ ಆರಂಭದಂತ ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನ 30 ದಿನವರೆಗೂ ಕಲಿಕೆನಲ್ಲಿ ತಮ್ಮ ಆಸಕ್ತಿ ಆಗಿರ್ಬೋದು, ಕುತೂಹಲ ಆಗಿರ್ಬೋದು, ಹೇಗಿರ್ತಾ ಇತ್ತು ಬೆಳಿಗ್ಗೆ ಎದ್ದಾಗ್ಲಿಂದ ಸಂಜೆ ತನಕ ತಮ್ಮ ದಿನಚರಿ ಹೇಗಿರ್ತಾ ಇತ್ತು ತರಬೇತಿ ಅವಧಿನಲ್ಲಿ?
0: ಬೆಳಿಗ್ಗೆ ಎದ್ದು ಅಂದ್ರೆ ಸರ, ಸರ್ ಬೆಳಿಗ್ಗೆ ಹೋಗ್ಬಿಡ ಒಂದ್ ಥಿಯರಿ ಕ್ಲಾಸ್ ಹೇಳ್ತಾರೆ ಸರ್. ಥಿಯರಿ ಕ್ಲಾಸ್ ಆದ್ಮೇಲೆ ಅದ ಏನ್ ಹೇಳ್ಕೊಟ್ಟಿರ್ತಾರಲ್ಲ ಸರ್, ಅದು ಪ್ರಾಕ್ಟಿಕಲ್ ಆಗಿ ಮಾಡಕ್ ಬಿಟ್ಬಿಡ್ತಾರೆ ಸರ್. ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ರೂಢಿ ಆಗಿಬಿಡ್ತಿತ್ತು ಸರ್. ಮತ್ತೆ ನಮ್ ತಂದೆಯವರು ಮಾಡ್ತಾ ಇದ್ರು ಸರ್, ಅದ್ರಕರೆ ನಮ್ ತಂದೆಯವ್ರ ಜೊತೆ ಹೋಗಿ ನಾವು ಎಲೆಕ್ಟ್ರಿಷಿಯನ್ ಕಲಿಯಕ್ ಒಂದು ಭಯ, ಹಂಗಾಗಿ ನಾವು ಎಲೆಕ್ಟ್ರಿಷಿಯನ್ ನಮ್ ತಂದೆಯವ್ರ ಜೊತೆ ಕಲೀಲಿಲ್ಲ ಸರ್. ಈಗ ನಮ್ಮ ಸ್ವಂತ ಡೈಲಿ 3-4 ಕಂಪಲ್ಸರಿ ಮೋಟರ್ ತೆಗ್ದೆ ತೆಗಿತೇವೆ ಸರ್. ಅವನ ತೆಗ್ದದ್ದು ಬೇರೆ ಬೇರೆ ಕೊಡೋದಾಗ್ತಿದ್ದ ಸರ್, ರಿವೈಂಡಿಂಗ್ ಮಾಡಕ್ಕೆ. ರಿವೈಂಡಿಂಗ್ ಕೊಟ್ಟದ್ರು ಅದನ್ನ ಇದ್ದದ ಪ್ರಾಫಿಟ್ ಅಲ್ಲಿ ಹೋಗ್ಬಿಡ್ತಿರ್ಲಿ ಸರ್, ಅದೇ ನಾವು ಅದನ್ನೇ ವೈಂಡಿಂಗ್ ನಾವು ಮಾಡಿದ್ರೆ ನಮಗ್ ಪ್ರಾಫಿಟ್ ಆಗ್ತದ ಅಂತ ಒಂದು ವಿಚಾರ ಆಗಿ ರಿವೈಂಡಿಂಗ್ ಕಲಿಯಕ್ ಒಂದು ಆಸಕ್ತಿ ಸರ್. ಮತ್ತೆ ಎಲೆಕ್ಟ್ರಿಷಿಯನ್ ಕಲಿತ್ರೆ ನಾವು ಸ್ವಂತ ಹೋಗಿ ಪಾಠದಶಿ ಯಾರು ಕಸ್ಟಮರ್ ಕರೆದ್ರೆ ನಾ ಅಪ್ಪರ್ ಬರ್ತಾರ ಅನ್ನೋಕ್ಕಿಂತ ಮೊದಲು ನಾವೇ ಪಾಠದಶಿ ಹೋಗಿ ಸಾಲ್ವ್ ಮಾಡಿದ್ರೆ, ಫೀಲ್ಡ್ ಅಲ್ಲಿ ಹೋಗಿ ಸಾಲ್ವ್ ಮಾಡಿದ್ರೆ ಅದು ಚೆನ್ನಾಗಿರ್ತದ ಸರ. ಅದನ್ನ ಅಪ್ಪರ್ ಬರ್ತಾರ ಅಂತ ಅವ್ರನ್ನ ಕಾಯಿಸೋದ್ರಲ್ಲೇ ಇರೋದು ಇದಿರೋದಲ್ರಿ ಸರ, ಹಂಗಾಗಿ ಕಸ್ಟಮರ್ ಹೋಗ್ಬಿಡ್ತಾರೆ ಸರ. ಹ್ಮ್, ಆತರ ನಾವು ಕಲ್ತ್ರೆ ಚೆನ್ನಾಗಿರ್ತದೆ ಅಂತ ಕಲಿಯಕ್ ಒಂದು ಆಸಕ್ತಿ ಜಾಸ್ತಿ ಇದು ಇದಾಯ್ತ್ರಿ ಸರ್.

0: ಈಗ ಇದು ಒಟ್ಟು ಒಂದು ತಿಂಗಳ ಕಾಲ ಇದ್ದಂಥ ತರಬೇತಿಯಾಗಿತ್ತು. ತಾವು ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್ಚರಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ತಿಂಗಳ ಕಾಲ ಇಲ್ಲೇ ಒಂದು ವ್ಯವಸ್ಥೆಯಲ್ಲಿ ಉಳ್ಕೊಂಡು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಮಗೆ ವಸತಿ ನಿಲಯ ಆಗಿರ್ಬೋದು, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿರ್ಬೋದು ಹೇಗಿತ್ತು?
1: ಊಟ ಚೆನ್ನಾಗಿತ್ತು ಸರ್. ಅಲ್ಲಿ ಬೆಳಿಗ್ಗೆ ಎದ್ದಗಳೇ ಹೂವು ನಾಷ್ಟ ಕೊಡ್ತಿದ್ರು, ಆಮೇಲೆ 10 ಗಂಟೆ ಸುಮಾರು ಟೀ ಕೊಡ್ತಿದ್ರು ಸರ್. ಟೈಮ್ ಟೈಮ್ ಸರಿಯಾಗಿ ಊಟದ ವ್ಯವಸ್ಥೆ ಚೆನ್ನಾಗಿತ್ತು ಸರ್. ಮತ್ತೆ ಇರಕ್ಕೆ ರೂಮು ಪರ್ಫೆಕ್ಟ್ ಆಗಿ ಕ್ಲೀನು, ಮತ್ತೆ ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಸರ್ ಅಲ್ಲಿ. ಯಾವುದೇ ಕೊರತೆ ಇರ್ಲಿಲ್ಲ ಸರ್. ಮತ್ತೆ ರೂಮ್ ಎಕ್ದಮ್ ಕ್ಲೀನ್ ಆಗಿರ್ತಿತ್ತು ಸರ್. ಅದೊಂದು ಏನ್ ಕಿರಿಕಿರಿಲ್ಲ ಸರ್, ಯಾವ್ದೇ ತರ ಇದಿಲ್ಲ ಸರ್, ತೊಂದ್ರೆ ಇಲ್ಲ ಸರ್ ಅಲ್ಲಿ.
0: ಹಾಗಿದ್ರೆ ತಾವು ಈ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಬಂದಂತ ಮೊದಲನೇ ದಿನದಿಂದ ಹಿಡಿದು 30ನೇ ದಿನದವರೆಗೂ ತಾವು ಈ ವಿಷಯದ ಕುರಿತು ತರಬೇತಿಯನ್ನ ಪಡೆದು ಥಿಯರಿ ಕ್ಲಾಸ್ ಅನ್ನ ಕೇಳಿ ಪ್ರಾಕ್ಟಿಕಲ್ ಅನ್ನ ಮಾಡಿ ಏನು 30 ದಿನಗಳ ಅವಧಿ ಏನಿತ್ತು ಆ ಸಮಯದಲ್ಲಿ, ಮೊದಲನೇ ದಿನ ಬಂದ ದಿನಕ್ಕಿಂತ 30 ದಿನದಲ್ಲಿ ತಮ್ಮಲ್ಲಿ ಎಷ್ಟೆಲ್ಲ ಕಲಿಕೆ ಆಗಿತ್ತು, ಎಷ್ಟೆಲ್ಲ ಒಂದು ಸ್ವಉದ್ಯೋಗವನ್ನ ಮಾಡ್ಕೋಬಹುದು ಅನ್ನೋದು ಆತ್ಮವಿಶ್ವಾಸ ತಮ್ಮಲ್ಲಿ ಬಂದಿತ್ತು
1: ಸರ್? ಹೇಳ್ಕೊಟ್ಟಂಗೆ ನಾವು ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ಹೋಯ್ತು ಸರ್. ನಾ ಅವಾಗ ಎಲೆಕ್ಟ್ರಿಷಿಯನ್ ಮನೆ ವೈರಿಂಗ್ ಅದು ಎಲ್ಲ ಪರ್ಫೆಕ್ಟ್ ಆಯ್ತು ಸರ್. ನಮಗೆ ತುಂಬಾ ಆಸಕ್ತಿ ಇರೋದು ಮೋಟರ್ ರಿವೈಂಡಿಂಗ್ ಒಳಗೆ ಫುಲ್ ಆಸಕ್ತಿ ಇತ್ತು ಸರ್. ಎಕ್ದಮ್ ಪರ್ಫೆಕ್ಟ್ ಆಯ್ತದ ಅಂದ್ರೆ ಮೋಟರ್ ವೈಂಡಿಂಗ್. ಈ ಮನೆ ವೈರಿಂಗ್ ಅದು ನಾವು ಮಾಡ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಅಟ್ ಹಿಂಗ ನಾರ್ಮಲ್ ಆಗಿ ನಮ್ಮ ಮನೆಯದು ಏನು ಪ್ರಾಬ್ಲಮ್ ಆಗ್ಲಿ ಬೇರೆದವ್ರ ಪಕ್ಕದಾಗ್ಲಿ 90% ಏನಾಗ್ತದಲ್ಲ ಸರ್, ಅದನ್ನೆಲ್ಲ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಸರ್. ಇನ್ನ ಮನಿ ವೈರಿಂಗ್ ದಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದ್ ಯಾರ್ದಾರ ಅವ್ರು ಪರ್ಫೆಕ್ಟ್ ಆದವ್ರ ಜೊತೆ ಒಂದ್ ಸ್ವಲ್ಪ ಹೋಗಿದ್ರೆ ನಾ ಎಕ್ದಮ್ ಪರ್ಫೆಕ್ಟ್ ಆಗ್ತಿದ್ವಿ ಸರ್. ಬಟ್ ಅದಕ್ಕೆ ಈಗ ಮಾಮೂಲಿಯಾಗಿ ಎಲ್ಲ ಪರ್ಫೆಕ್ಟ್ ಆಗಿದ್ವಿ ಸರ್. ವೈರಿಂಗ್ ಒಳಗ ಮನೆ ವೈರಿಂಗ್ ಆಗ್ಲಿ, ಈ ಮನೆಯಲ್ಲಿ ಯೂಸ್ ಮಾಡುವಂತ ಮಿಕ್ಸರ್ ಮತ್ತು ಗೀಜರು, ಈ ನಾರ್ಮಲ್ ಸಾಮಾನು ಇಸ್ತ್ರಿ ಕಲ್ಲು ಎಲ್ಲ ಪರ್ಫೆಕ್ಟ್ ಆಗಿದಾರೆ ಸರ್. ಅವನ್ನದು ನಾವೇ ರಿಪೇರ್ ಮಾಡ್ಕೋತೀವಿ ಸರ್. ಪ್ಯಾನ್ ಅದು ಹೋಗ್ಲಿ, ಪ್ಯಾನ್ ವೈಂಡಿಂಗ್ ಏನಾದ್ರು ಪ್ರಾಬ್ಲಮ್ ಆಗ್ಲಿ, ಅದು ಹೋದ್ರೆ ನಾವು ಇದನ್ನ ಮಾಡುವಂಗಾಗ್ಲಿ, ಮತ್ತೆ ಮನೆ ವೈರಿಂಗ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಮೀಟರ್ ಅಲ್ಲಿ ಆಗ್ಲಿ ಬೋರ್ಡ್ ಆಗಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ನಾವೇ ಸಾಲ್ವ್ ಮಾಡೋ

0: ಒಟ್ಟಿಗೆ ಅದು ಎಲ್ಲ ಪರ್ಫೆಕ್ಟ್ ಆದ್ವಿ ಸರ್ ಅದನ್ನು.
1: ಈಗ ಅದೇ ರೀತಿ ತಾವು ತರಗತಿಗಳಲ್ಲಿ ಥಿಯರಿ ಕ್ಲಾಸ್ ನ ಕೇಳೋದಕ್ಕೂ ಮತ್ತೆ ತರಗತಿ ಮುಗಿದ ನಂತರ ಕೇಂದ್ರದಲ್ಲೇ ಒಂದು ಪ್ರಾಕ್ಟಿಕಲ್ ಅನ್ನ ಮಾಡೋದಕ್ಕೂ, ತದನಂತರ ಯಾರು ಈ ರೀತಿ

0: ಫೀಲ್ಡ್ಗೂ ಕೂಡ ಕರ್ಕೊಂಡೋಗಿ ತಮ್ಮಲ್ಲಿ ಕೆಲಸ ಮಾಡಿಸೋದ್ರಿಂದ ಮತ್ತಷ್ಟು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಉಂಟಾಯಿತು.
1: ಹೌದು ಸರ್, ಹೌದು ಸರ್.
0: ಹಾಗಿದ್ರೆ ಸಂತೋಷ್ ಅವರೇ, ತಾವು ಒಂದು ತಿಂಗಳ ಕಾಲ ತಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್ಚರಿಕೋಟೆ ತಾಲೂಕಿನಲ್ಲಿ, ಅದು ಎಚ್ಚರಿಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮ ಕೆಂಚನಹಳ್ಳಿಯಲ್ಲಿ ಇದ್ದುಕೊಂಡು ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಾವು ಕೊಟ್ಟಂಥ ಫೀಸ್ ಆಗಿರ್ಬೋದು ಅಥವಾ ಶುಲ್ಕ ತಮಗೆ ಅನುಕೂಲ ಅಂತ ಅನ್ನಿಸ್ತಾ, ಆ ಫೀಸ್ಗೆ ತಕ್ಕಂತೆ ತಮಗೆ ತರಬೇತಿ ಸಿಗ್ತಾ?
1: ಅದು ನಾವು ಕಟ್ಟಿದ್ದು ಫೀಸೇ ಅಲ್ಲ ಸರ್, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು 1,000 ನಮ್ ದಿನದ ಖರ್ಚೇ ಆಗಲ್ಲ ಸರ್. ಯಾಕಂದ್ರೆ ಹೊರಗಡೆ ಊಟ ಈಟ ಮಾಡ್ಬೇಕಾದ್ರೆ ಒಂದು ದಿವಸಕ್ಕೆ 1,000 ಅಮೌಂಟ್ನೆ ಅಲ್ಲ ಸರ್. ಅದು ನಾವು ಕಟ್ಟಿದ್ದು ಬರೇ 1,000 ಫೀಸ್. ಅಲ್ಲಿ ಫೀಸ್ ಅನ್ನೋದು ಅದು ಮಾತೇ ಬರಲ್ಲ ಸರ್. ಅದು ಅಲ್ಲಿ ಕಟ್ಟಿದ್ದೆ 1,000, ಆದ್ರೆ ಅದು ಕಟ್ಟಿದ್ದ ಅಮೌಂಟ್ನೆ ಅದು ಲೆಕ್ಕಕ್ಕೆ ಬರಲ್ಲ ಬಿಡಿ ಸರ್. ಅವರು ಕಲಿಸಿಕೊಟ್ಟಿದ್ದು ವಿದ್ಯೆ ಆಗ್ಲಿ, ಮತ್ತೆ ನಮಗೆ ಮಾಡಿಕೊಟ್ಟ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗ್ಲಿ, ಎಲ್ಲಾ ನೋಡಿದ್ರೆ ಅದು ಫೀಸ್ದು ಇದಲ್ಲ ಸರ್. ನಾವು ಕಟ್ಟಿದ್ದು ಬರೀ 1,000. ಹಾ, 1,000 ಅಂದ್ರೆ ಅದು ಬಹಳ ಕಡಿಮೆ ಸರ್.
0: ಅಂದ್ರೆ ತಾವು ಕಟ್ಟಿದ್ದು ಕೇವಲ 1,000 ರು ಶುಲ್ಕ ಮಾತ್ರ. ಆ 1,000 ಶುಲ್ಕದಲ್ಲೇ ತಮಗೆ 30 ದಿನಗಳ ಕಾಲ ತರಬೇತಿಯನ್ನು ಕೊಟ್ಟು ಊಟ ವಸತಿ ಎಲ್ಲವನ್ನ ಕೊಟ್ಟು ಈ ಒಂದು ತರಬೇತಿನಲ್ಲಿ ತಮಗೆ ಒಂದು ಈ ವಿಷಯದ ಬಗ್ಗೆ ತಮಗೆ ಜ್ಞಾನವನ್ನ ತುಂಬಿಸಿ ಕಳಿಸಲಾಯಿತು ಅಂತ ಹೇಳ್ತಾ
1: ಇದ್ದೀರಾ.
0: ಹಾಗಿದ್ರೆ 30 ದಿನಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ತಮ್ಮ ಊರಿಗೆ ಓಡುವಂಥ ಸಂದರ್ಭದಲ್ಲಿ ಸಂಸ್ಥೆ ಆಗಿರ್ಬೋದು, ಕೇಂದ್ರದ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅಥವಾ ತಮಗೆ ತರಬೇತಿ ಕೊಟ್ಟಂಥವರಾಗಿರ್ಬೋದು, ತಮಗೆ ಏನೆಲ್ಲ ಒಂದು ಆತ್ಮವಿಶ್ವಾಸನ ತುಂಬ ಮುಖಾಂತರ ಯಾವ ರೀತಿದಂಥ ಮುಂದಿನ ಭವಿಷ್ಯದ ಸ್ವಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ನಿಮ್ಮ ಜೊತೆ ಸಹಕಾರದಿಂದ ಇರ್ತೀವಿ ಅಂತ ಹೇಳಿ ತಮ್ಮನ್ನು ಕಳಿಸ್ಕೊಡ್ತಾರೆ?
1: ನಾವು ಅಲ್ಲಿ ತರಬೇತಿ ಪಡೆದ ನಂತರ ಸರ್, ಅಲ್ಲಿದ್ದಂತ ಗುರುಗಳಾಗ್ಲಿ ಎಲ್ಲರೂ ಸರ್ ನಮಗೆ ಉತ್ಸಾಹ ನೀಡಿ, ನಿಮಗೆ ನಾವು ಸ್ವಂತ ಉದ್ಯೋಗ ಮಾಡಕ್ಕೆ ಲೋನ್ ಆಗ್ಲಿ, ಲೋನ್ ವ್ಯವಸ್ಥೆ, ಮತ್ತೆ ಯಾವುದೇ ತರದ ಹೆಲ್ಪ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ, ಮತ್ತೆ ನಮಗ್ ಟ್ರೈನಿಂಗ್ ಕೊಡೋದಲ್ಲದಲೆ ನಮಗೆ ಟೂಲ್ ಕಿಟ್, ಮುಂದೆ ನಾವು ಮಾಡಬೇಕಾದ ಉದ್ಯೋಗಕ್ಕೆ ಅಲ್ಪ ಸ್ವಲ್ಪ ಬೇಕಾದ ಸಾಮಾನುಗಳನ್ನು ಕೊಟ್ಟು ಪ್ರೋತ್ಸಾಹ ಕಳಿಸಿದಾರೆ ಸರ್. ನಮಗೆ ಅದು ಅಲ್ಪ ಸ್ವಲ್ಪ ಆದ್ರೂ ಬಂದು ನಾವು ಇಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೇಕು, ಹಾಗೆ ನಮ್ಗೆ ಟೂಲ್ ಕಿಟ್ಗಳನ್ನು ಕೊಟ್ಟು ಕಳಿಸಿದಾರೆ ಸರ್. ಅಂದ್ರೆ ನಾವು ಮಾಡ್ಬೇಕಾದ ಕೆಲಸ ಇಲ್ಲಿ ಬರೋರು ಕೂಡ ನಮ್ಗೆ ಕೆಲಸ ಅಲ್ಪ ಸ್ವಲ್ಪ ಆದ್ರೂ ಸ್ಟಾರ್ಟ್ ಆಗಿರ್ಬೇಕು ಸರ್, ಹಾಗೆ ನಮ್ಮನ್ನ ರೆಡಿ ಮಾಡಿ ಕಳಿಸಿದಾರೆ ಸರ್.
0: ನಿಮ್ಗೆಷ್ಟು ತೃಪ್ತಿ ಇತ್ತು ಇಲ್ಲಿ ಬಂದು ತರಬೇತಿಯನ್ನ ಪಡ್ಕೊಂಡಿದ್ದು, ಇಲ್ಲಿಂದ ಹೊರಡಂತ ಸಂದರ್ಭ ಆಗಿರ್ಬೋದು, ಮುಂದೆ ಭವಿಷ್ಯದಲ್ಲಿ ಒಂದು ಸ್ವಉದ್ಯೋಗವನ್ನ ಕಟ್ಕೊಳ್ಳುವಂತ ಆತ್ಮವಿಶ್ವಾಸ ತಮ್ಮಲ್ಲಿ ಎಷ್ಟಿತ್ತು?
1: ನಮ್ದು 100% ಆಯ್ತು ಸರ್. ಅಲ್ಲಿಂದ ಅಲ್ಲಿ ನಾವು ಬಂದು ಈ ಕಡೆ ಬರ್ಬೇಕಾದ್ರೆ ನಮ್ಗೆ ಸ್ವಂತ ಉದ್ಯೋಗ ಕಟ್ಟಕೋತು ಅಂತ 100% ಆಸಕ್ತಿ ಬಂದ್ಬಿಡ್ತು ಸರ್. ನಮ್ಗೆ ನಾವ್ ಹೆಂಗಾದ್ರೂ ಸ್ವಂತ ಉದ್ಯೋಗ ಮಾಡೇ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಬಂದ್ಬಿಡ್ತು ಸರ್. ನಾವ್ ಅಲ್ಲಿಂದ ಬಂದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಯ್ತು ಸರ್ ಇಲ್ಲಿ. ಹಾ, ನಾವ್ ಇಲ್ಲಿ ಬಂದ ತಕ್ಷಣ ನಮ್ದು ಆಲ್ರೆಡಿ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಲಿಂಕ್ ಇತ್ತಲ್ಲ ಸರ್, ಹಾಗಾಗಿ ನಮ್ದು ಸ್ವಂತ ಉದ್ಯೋಗ ಚಾಲನೆ ಆಯ್ತು ಸರ್. ಮತ್ತೆ ನಾವು ಮೋಟರ್ ರಿವೈಂಡಿಂಗ್ ಮನೆಯಲ್ಲೇನೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಅಂಗಡಿ ಇಟ್ರೆ ಅಲ್ಲಿ ಒಬ್ರು ನಾವು ಸೆಪರೇಟ್ ಆಗಿ ಕುಂಡಿರ್ಬೇಕಾದ್ರಿ ಸರ್. ಹಾಗಾಗಿ ಅಂಗಡಿಯನ್ನ ಹಾಕ್ಲಿಲ್ಲ ಸರ್. ಮೋಟರ್ ಅಂತೂ ಮನೆಯಲ್ಲೇ ತಂದು ಮನೆಯಲ್ಲೇ ರಿಪೇರಿ ಮಾಡಿ ಹೋಗಿ ಇಳಿಸ್ತಾ ಇದ್ದೀವಿ ಸರ್. ಮತ್ತೆ ನಾವು ಸ್ವಂತ ಉದ್ಯೋಗ ಮಾಡ್ತಾ ಅಂಗಡಿಯಲ್ಲಿ ಕೂತ್ರೆ ಇಲ್ಲಿ ಫೀಲ್ಡ್ ವರ್ಕ್ ಹೋಗೋದ ಪ್ರಾಬ್ಲಮ್ ಆಗ್ತದಲ್ಲ ಸರ್. ಸ್ವಂತ ನಾವೇ ಮಾಡೋದಾದ್ರೆ ಫೀಲ್ಡ್ ವರ್ಕ್ ನಾವೇ ಹೋಗೋದು, ಇಲ್ಲಿ ಅಂಗಡಿಯಲ್ಲಿ ಕುಂಡ್ರೋದು ನಾವೇ, ಹಿಂಗಾದ್ರೆ ಪ್ರಾಬ್ಲಮ್ ಆಗ್ತದ ಅಂತ ನಾವು ಫೀಲ್ಡ್ ವರ್ಕ್ ಮಾಡೋದು ಬಂದ ಮೋಟ್ರನ ಇಲ್ಲಿ ಮನೆಯಲ್ಲೇನೆ ರಿಪೇರಿ ಮಾಡ್ತಾ ಇದು ಮಾಡ್ತಾ ಇದೀವಿ ಸರ್.
0: ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ಇದೆ ಈಗ ಇಲ್ಲಿ ತರಬೇತಿ ಪಡ್ಕೊಂಡು ಹೋದಾಗ್ಲಿಂದ ಅಲ್ಲಿ ತಾವು ಸ್ವಉದ್ಯೋಗ ಮಾಡ್ತಾ ಇರೋದು, ಒಂದು ಉತ್ತಮವಾದ ಆದಾಯ ಗಳಿಸ್ತಾ ಇರೋದು, ತಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ನೀಡಿದೆ?
1: ತುಂಬಾ ಖುಷಿಯಾಗಿದ್ದಾರೆ ಸರ್. ಅವರು ಅಂತ ಇದಾರೆ ಸರ್, ನಮ್ಮ ಅಪ್ಪರು ಅವರು ಪಹಲೆಯಿಂದ ಮೊದಲಿಂದ ಮಾಡ್ಬೇಕು ಮಾಡ್ಬೇಕು ಅಂತ ಇದ್ರು. ಅವ್ರಿಗೂ ಮೊದಲಿಂದ ಯಾರು ಕಲಿಸ್ತಾ ಇರ್ಲಿಲ್ಲ ಸರ್ ಮೋಟರ್ ವೈನಿಗೆ, ಪ್ರತಿಯೊಬ್ರು ಅವ್ರು ಮಾಡೋರು ಕಲಿಸಿಕೊಟ್ರೆ ತಮ್ಮ ಉದ್ಯೋಗ ಹೋಗ್ತದೆ ಅಂತ ಯಾರು ಕಲಿಸಿಕೊಡಲ್ಲ ಸರ್ ಉದ್ಯೋಗ. ಹಾಗಾಗಿ ನಮ್ಮ ತಂದೆಯವರು ಕೂಡ ಮೋಟರ್ ರಿವೈಂಡಿಂಗ್ ಕಲ್ತೇ ಇರ್ಲಿಲ್ಲ ಸರ್. ಹಾ, ಈಗ ನಾವು ಕಲ್ತಿದ್ದು ನಮ್ಮ ತಂದೆಯವರಿಗೆ ಮನೆಯವರಿಗೆ ತುಂಬಾ ಖುಷಿ ಇದೆ ಸರ್.
0: ಹಾಗಿದ್ರೆ ಸಂತೋಷ್ ಅವರೇ, ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆಯೋಕ್ಕೂ ಮುಂಚೆ ತಮ್ಮ ಒಂದು ಆದಾಯದ ಸ್ಥಿತಿಗತಿ ಆಗಿರ್ಬೋದು, ಪ್ರಸ್ತುತ ತರಬೇತಿಯ ನಂತರದ ತಮ್ಮ ಒಂದು ಆದಾಯ ಸ್ಥಿತಿಗತಿ ಆಗಿರ್ಬೋದು ಎಷ್ಟೆಲ್ಲ ಬದಲಾಗಿದೆ?
1: ಈಗ ನಾವು ಮೋಟರ್ ಎತ್ತೋದು ನಾವೇ ಮತ್ತು ಹಾಗೆ ರಿಪೇರಿ ಮಾಡೋದು ನಾವೇ ಅಂತ ಅಂದ್ರೆ ಸರ, ಈಗ ಮೋಟರ್ ನಾವು ರಿವೈಂಡಿಂಗ್ ಮಾಡೋದೇನೆ ಆದ್ರೆ ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 70-80,000 ಪ್ರಾಫಿಟ್ ಇದೆ ಸರ್ ಮೋಟರ್ ರಿವೈಂಡಿಂಗ್ ದಿಂದ. ಹಾಗೆ ಅದ್ರ ಜೊತೆ ನಾವು ಎತ್ತೋದು ನಾವೇ ಬಿಡೋದು ನಾವೇ ಅಂದ್ರೆ ಅದು ಪ್ರಾಫಿಟ್ ಆಗ್ತದೆ ಸರ. ಇದು ನಮ್ದು ಬಿಸಿಲುಗಾಲ ಮೂಮೆಂಟ್ ಏನದಲ್ರಿ ಸರ, ಆ ಮೂಮೆಂಟ್ ಅಲ್ಲಿ ನಮಗ ತುಂಬಾ ಪ್ರಾಫಿಟ್ ಇದಾರೆ ಸರ. ನಾವು ಈಗ ಮಾಡೋ ಕೆಲಸದಲ್ಲಿ ನಮ್ಮ ತಮ್ಮ ಕೂಡ

0: ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಸರ್, ಅವ್ ಕಂಪನಿಗೆ ಹೋಗ್ತಾ ಇದ್ದ ಸರ್. ಈಗ ಅವರು ಕೂಡ ಬೋರ್ ಎತ್ತು ಕೆಲಸನೆ ಮಾಡ್ತಾ ಇದಾರೆ ಸರ್. ಹಾಗಾಗಿ ಒಬ್ರು ನಮ್ಮ ಹತ್ರ ಲೇಬರ್ ಕೂಡ ತಗೊಂಡಿವಿ ಸರ್. ನಮ್ ತಂದೆಯವರು ಕೆಲಸ ಮಾಡಲ್ಲ ಸರ್, ಹಿಂಬಾಲ ಅಟ್ಟ ಇರ್ತಾರೆ ಸರ್. ನಾನು ನಮ್ ತಮ್ಮ ಮತ್ತು ಒಬ್ರು ಲೇಬರ್ ಸರ್, ಮೂರ್ ಮಂದಿ ಕೆಲಸ ಮಾಡ್ತೀವಿ ಸರ. ನಮ್ ತಂದೆಯವರು ಹೀಗೆ ನೋಡ್ತಾ ಇರ್ತಾರೆ ಸರ್, ಅಂದ್ರೆ ವಯಸ್ಸತ್ತಲ್ಲ ಸರ್, ಹಾಗಾಗಿ ನೋಡ್ಕೊಳ್ತಾ ಹಂಗೆ ಹಿಂಬಾಲ ಇರ್ತಾರೆ ಸರ್. ನಮ್ದು ಮೋಟರ್ ಎತ್ತದು ಎರಡು ಗಾಡಿ ಮಾಡಿದ್ವಿ ಸರ್.
1: ಅಂದ್ರೆ ತರಬೇತಿ ಪಡ್ಕೊಳ್ಳೋಕು ಮುಂಚೆ ತಾವು ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡ್ತಾ ಇದ್ರಿ, ಈಗ ತರಬೇತಿ ಪಡ್ಕೊಂಡ ನಂತರ ತಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ಒಂದು ಸ್ವಉದ್ಯೋಗ ಮಾಡಿದ್ರ ಜೊತೆಗೆ ಇನ್ನೊಬ್ರಿಗೂ ಕೂಡ ನೀವು ಕೆಲಸ ಕೊಟ್ಟು ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಂಡಿದ್ದೀರಾ?
0: ಹೌದ್ರಿ ಸರ್, ಈಗ ಹೋಗ್ತಾ ಹೋಗ್ತಾ ಇನ್ನು ಇಂಪ್ರೂವ್ ಆಗ್ತದೆ ಅಂತ ಆಸೆ ಇದಾರೆ ಸರ್.
1: ಖಂಡಿತ
0: ಬೋರ್ವೆಲ್ದು ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಸರ್. ಬೋರ್ ಕ್ಲೀನಿಂಗ್ ಮಾಡೋದಾಗ್ಲಿ ಎಲ್ಲಾನು ಸರ್. ಈ ಬೋರ್ವೆಲ್ದು ಒಂದು ಇದನ್ನ ಹಿಡಿದ ಅಂದ್ರೆ ಅದರ ಪೂರ್ಣ ಸಂಪೂರ್ಣ ಕೆಲಸ ನಾವೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸರ್.
1: ಅಷ್ಟೆಲ್ಲ ಒಂದು ಸಾಮರ್ಥ್ಯವನ್ನ ಈ ತರಬೇತಿ ತಮ್ಮಲ್ಲಿ ಕಲಿಸ್ಕೊಟ್ಟಿದೆ.
0: ಹೌದ್ರಿ ಸರ್.
1: ಹಾಗಿದ್ರೆ ಸಂತೋಷ್ ಅವರೇ, ತಾವು ಈಗ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಈ ಎಲೆಕ್ಟ್ರಿಕಲ್ ಮತ್ತೆ ಮೋಟರ್ ರಿಮೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಯಾವ ರೀತಿ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಹಲವಾರು ಜನ ಒಂದು ಸ್ವಉದ್ಯೋಗವನ್ನು ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಭಾಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಆ ಸ್ವಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅಗತ್ಯವಾದಂಥ ಕೌಶಲ್ಯದ ಕೊರತೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೆಂಚನಹಳ್ಳಿ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿ ಜೊತೆಗೆ ಹಲವಾರು ರೀತಿಯ ತರಬೇತಿಗಳು ಕೊಡ್ತಾ ಇದ್ದಾರೆ, ಅದನ್ನು ತಾವು ಗಮನಿಸಿದ್ದೀರಾ? ಆ ನಿಟ್ಟಿನಲ್ಲಿ ಈ ತರಬೇತಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಅದರಲ್ಲೂ ಯುವ ಪೀಳಿಗೆ ಈ ರೀತಿಯ ತರಬೇತಿಗೆ ಸೇರಿಕೊಂಡು ಒಂದು ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಎಷ್ಟು ಅವಶ್ಯಕವಾಗಿದೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಈಗ ಸರ್, ಈ ಎಲೆಕ್ಟ್ರಿಷಿಯನ್ ಅಂತೂ ರೆಗ್ಯುಲರ್ ಆಗಿ ಇರೋದೇನೇ ಸರ್ ಕೆಲಸ. ಕೆಲಸ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಇರೋರು ಕೆಂಚನಹಳ್ಳಿ ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಹೋಗಿ ಕಲಿತ್ಕೊಂಡು ಸ್ವಂತ ಉದ್ಯೋಗ ಮಾಡೋದು ಬಹಳ ಬೆಟರ್ ಸರ್. ಅಲ್ಲಿ ಕಲ್ತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡೇ ಮಾಡ್ತಾರ ಅನ್ನೋದು 99% ಇದು ಗ್ಯಾರಂಟಿ ಸರ್. ಯಾಕೆ ಅಂತ ಕ್ಯೂರಿಯಾಸಿಟಿನೇ ಬರ್ತದ್ರಿ ಸರ್. ಆಲ್ಮೋಸ್ಟ್ ಆಲ್ ಈಗ ಅವತ್ತು ನಮ್ ಜೊತೆ ಇದ್ದವರು ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ಇದ್ದವರು ಒಂದು ನನಗ್ ಗೊತ್ತಿರೋರು ಇವರನ್ನ 8 ಜನ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಸರ್. ಈಗ ಉಳಿದ್ರು ನಮ್ ಜೊತೆ ಕ್ಯೂರಿಯಾಸಿಟಿ ಇರೋರು ಅಲ್ಲಿ ಹೋಗಿ ಕಲಿತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್.
1: ಬಹಳ ಸಂತೋಷ ಸಂತೋಷ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ತಿರುವಂತಹ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ಮಾಹಿತಿಯನ್ನು ತಿಳಿದು ತಾವು ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಮೈಸೂರು ಜಿಲ್ಲೆ ಯಶರಿಕೋಟೆ ತಾಲೂಕಿಗೆ ಬಂದು ಕೆಂಚನಹಳ್ಳಿ ಕೇಂದ್ರದಲ್ಲಿ ಉಳ್ಕೊಂಡು 1 ತಿಂಗಳ ಕಾಲ ತರಬೇತಿ ಪಡ್ಕೊಂಡಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಹಿಂದಿನ ತಮ್ಮ ಜೀವನ ಆಗಿರ್ಬೋದು, ತರಬೇತಿಯ ಅವಧಿಯಲ್ಲಿ ತಾವು ಕಳೆದಂಥ ವಿಷಯಗಳಾಗಿರ್ಬೋದು, ತರಬೇತಿಯ ನಂತರದ ತಮ್ಮ ಸ್ವಉದ್ಯೋಗದ ಜೀವನ ಆಗಿರ್ಬೋದು, ತರಬೇತಿ ಹಿಂದಿನ ಮತ್ತು ತರಬೇತಿಯ ನಂತರದ ಜೀವನ ಎಷ್ಟೆಲ್ಲ ಬದಲಾವಣೆ ಆಗಿದೆ, ತಮ್ಮ ಆದಾಯದಲ್ಲಿ ಎಷ್ಟೆಲ್ಲ ಒಂದು ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಅನ್ನೋದು ಕುರಿತು ಒಟ್ಟಾರೆಯಾಗಿ ಎಲ್ಲ ತರಬೇತಿಗಳು ಯುವ ಪೀಳಿಗೆಗೆ ಸಿಗ್ತಾ ಇರೋದು ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋ ಕುರಿತು ತಮ್ಮ ಅನುಭವವನ್ನು ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮ

0: ಪ್ರಿಯ ಕೇಳುಗರೆ, ಇದುವರೆಗೂ SVYM VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹಾದೇವ್ರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ

0: ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
0: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 82 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
7: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
6: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
7: DVG ಅವರ ಮಂಕುತಿಮ್ಮನ ಕಗ್ಗ.
6: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
7: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
6: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
8: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಸತ್ಯವೆಂಬುದೇನು,
5: ಸತ್ಯವೆಂಬುದೇನು,
8: ಬ್ರಹ್ಮಾಂಡ ತಾಂಡವದಿ,
5: ಬ್ರಹ್ಮಾಂಡ ತಾಂಡವದಿ,
8: ನೃತ್ಯವೇ ಸತ್ಯವಲ,
5: ನೃತ್ಯವೇ ಸತ್ಯವಲ,
8: ಕಡಲಲೆಯ ಬಾಳೋಳ್,
5: ಕಡಲಲೆಯ ಬಾಳೋಳ್,
8: ಮಿಥ್ಯೆ ಎಂಬುದೇ ಮಿಥ್ಯೆ,
5: ಮಿಥ್ಯೆ ಎಂಬುದೇ ಮಿಥ್ಯೆ,
8: ಜೀವನಾಟಕ ಸತ್ಯ,
5: ಜೀವನಾಟಕ ಸತ್ಯ,
8: ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ,
5: ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ.
8: ಸೊ ನಮ್ಮಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ಬೇಸರದ ಸಂದರ್ಭಗಳಲ್ಲಿ ಎಲ್ಲ ನಮಗೆ ಒಂದು ರೀತಿಯಲ್ಲಿ ದುಃಖ ಹೆಚ್ಚಾದಾಗ, ಓ ಈ ಪ್ರಪಂಚ ಎಲ್ಲ ನಶ್ವರ ಅಂತ ಹೇಳೋಂಥ ಒಂದು ರೀತಿಯ ವೈರಾಗ್ಯದ ಭಾವನೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಕೆಲವು ಸರ್ತಿ ನಮ್ಮ ಧಾರ್ಮಿಕ ಗುರುಗಳು ಅನ್ನೋರೆಲ್ಲ ಯಾರಿರ್ತಾರೆ, ಧಾರ್ಮಿಕ ಪುಸ್ತಕಗಳು ಅದನ್ನೆಲ್ಲ ನಾವು ನೋಡಿದಾಗ ಅದರಲ್ಲಿ ಎದ್ದು ಕಾಣುವಂಥ ಒಂದು ವಾದ ಅಥವಾ ಒಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ಕಾಣುವಂಥ ಈ ಜಗತ್ತೆಲ್ಲ ಸುಳ್ಳು, ದೇವರೊಬ್ಬನೇ ಸತ್ಯ. ಸೊ ಈ ಥರದ್ದನ್ನು ನಾವು ಕೇಳ್ತೀವಿ ಎಷ್ಟೋ ಸರ್ತಿ. ವಿಚಾರವಂತ ವ್ಯಕ್ತಿಗೆ ಇದು ನಂಬೋದಕ್ಕೆ ಭಾಳ ಕಷ್ಟ. ಯಾಕೆ, ಎದುರುಗಡೆ ಕಾಣಿಸ್ತಾ ಇರೋವಂಥ ಮರ ನನಗೆ ಕಾಣಿಸ್ತಾ ಇದೆ, ಎದುರುಗಡೆ ಇರೋವಂಥ ಮುಳ್ಳು ನನಗೆ ಚುಚ್ಚಿಕೊಳ್ತು, ನನಗೆ ನೋವಾಯಿತು, ಸೊ ಅದು ಸತ್ಯ ಅಲ್ವಾ, ಅದನ್ನಿಲ್ಲ ಅಂದ್ಬಿಡ್ತಾರಲ್ಲ. ಸೊ ಹಾಗಾಗಿ ಎಷ್ಟೋ ಸರ್ತಿ ಈ ಥರದ ಈ ವೇದಾಂತ ದೃಷ್ಟಿಕೋನದ ಬಗ್ಗೆನೇ ಸಂಶಯಗಳು ಜನರಿಗೆ ಬರುವಂಥದ್ದು ಕೂಡ ಇರುತ್ತೆ. ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಸತ್ಯ ಅಂತಂದರೆ ಏನು? ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ವೇದಗಳು ಪುರಾಣಗಳು ನಮ್ಮ ಉಪನಿಷತ್ತುಗಳು ಎಲ್ಲ ಹೇಳುತ್ತೆ. ಸೊ ಬ್ರಹ್ಮ ಒಬ್ಬನೇ ಸತ್ಯ, ಜಗತ್ತೆಲ್ಲ ಮಿಥ್ಯ. ಹಿಂದಿನ ಮುಕ್ತಕಗಳಲ್ಲಿ ಅದನ್ನು ಕೂಡ ನಾವು ನೋಡಿದ್ವಿ, ಇದೆಲ್ಲ ಮಿಥ್ಯೆ ಅಂತ. ಸೊ ಈ ಮಿಥ್ಯ ಅನ್ನೋದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಅದರ ತಪ್ಪು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಂದುಬಿಟ್ರೆ, ಆಗ ಈ ವಿಚಾರವನ್ನೇ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅಪನಂಬಿಕೆಗಳು, ಸಂಶಯಗಳು, ಸಂದೇಹಗಳು ನಮ್ಮ

ಮಿತಿಯನ್ನ ಮೀರಿದಂತ ಸತ್ಯ ಒಂದಿದೆ, ಕಾಲಕ್ಕೆ ಸೀಮಿತವಾದಂತ ಸತ್ಯ ಒಂದಿದೆ. ಯಾವ ಸತ್ಯ ಕಾಲಕ್ಕೆ ಸೀಮಿತವಾದಂಥದ್ದಿದೆಯೋ ಅದನ್ನು ನಾವು ಮಿಥ್ಯ ಅಂತ ಕರಿಬೋದು. ಮಿಥ್ಯ ಅಂತಂದರೆ ಅದು ಸಾಪೇಕ್ಷ ಅಂತ, ಅಂದರೆ ರಿಲೇಟಿವ್, ಒಂದರ ಹೋಲಿಕೆಯಲ್ಲಿ ಇನ್ನೊಂದು ಅಂತ ಹೇಳುವಂಥದ್ದು ಮಿಥ್ಯೆ. ಆ ಸತ್ಯ ಕಾಲ ದೇಶಗಳ ಗಣನೆಗೆ ಮೀರಿದಂತಹ ಒಂದು ಬ್ರಹ್ಮ ಸತ್ಯ ಇದೆ, ಅದಕ್ಕೆ ಹೋಲಿಸಿದರೆ ಕಾಲ ದೇಶಗಳ ಪರಿಮಿತಿಯೊಳಗೆ ಬರುವಂತಹ ಈ ಜೀವ ನಾಟಕ ಅದು ಮಿಥ್ಯ. ಅದಕ್ಕೆ ಹೋಲಿಸಿದ್ರೆ ಇದು ಮಿಥ್ಯವೇ ಹೊರತು ತನ್ನಿಂದ ತಾನೇ ಇದು ಮಿಥ್ಯ ಅಂತಲ್ಲ. ಸೊ ನಮಗೆ ಬರ್ತಾ ಇರುವಂಥ ಕಷ್ಟದ ಸಂದರ್ಭ ಅದನ್ನು ನಾವು ತಳ್ಳಿ ಹಾಕಕ್ಕಾಗಲ್ಲ. ನಮಗೆ ಬರ್ತಾ ಇರುವಂಥ ನೋವನ್ನು ಏನು ಇಲ್ಲ ಅಂತ ನಾವು ಕಡೆಗಣಿಸಕ್ಕಾಗಲ್ಲ. ಸೊ ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ನಾವು ಪ್ರತಿಸ್ಪಂದನೆ ನೀಡಲೇಬೇಕು. ಅದನ್ನು ನೀಡಿ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಈಗ ಅದರಲ್ಲಿ ನಮ್ಮ ವೇದಾಂತದ ದೃಷ್ಟಿಕೋನದಲ್ಲಿ ಮೂರು ರೀತಿಯ ಸತ್ಯಗಳನ್ನು ನಾವು ಹೇಳಿರ್ತೀವಿ. ಯಾವುದು ಕಾಲಾತೀತವೋ, ದೇಶಾತೀತವೋ, ವಸ್ತುವಿಗೆ ಅತೀತವಾದಂಥದ್ದು, ಎಲ್ಲದರಲ್ಲೂ ಇರೋವಂಥದ್ದು, ಯಾವಾಗಲೂ ಇರೋವಂಥದ್ದು, ಎಲ್ಲೆಡೆ ಇರೋವಂಥದ್ದು, ಅದು ಒಂದಿದೆ, ಅದು ಸತ್ಯ. ಅದು ಪಾರಮಾರ್ಥಿಕವಾದಂತಹ ಸತ್ಯ, ಪರಮಸತ್ಯ, ಪರಸತ್ಯ. ನಿತ್ಯ ನಮಗೆ ಗೋಚರ ಆಗುವಂಥ ಕೆಲವು ವಿಚಾರಗಳಿರ್ತವೆ ನಮ್ಮ ನಿತ್ಯ ಜೀವನದಲ್ಲಿ. ನಾವು ಅನುಭವಿಸುವಂತಹ ಸಂದರ್ಭಗಳಿಗೆ ನಿಕಟವಾಗಿ ನಮಗೆ ಗೋಚರವಾಗುವಂಥವು, ಅದನ್ನು ನಾವು ಪಾರಮಾರ್ಥಿಕ

ಜೊತೆಗೆ ಇನ್ನೊಂದು ಸತ್ಯ ಅಂತ ನಾವು ಬಹಳ ಸುಂದರವಾದಂಥ ಪರಿಕಲ್ಪನೆ, ಪ್ರಾತಿಭಾಸಿಕ ಸತ್ಯ ಅಂತ ಒಂದು ಹೇಳ್ತಾರೆ. ಅದು ಏನು ಅಂತಂದರೆ, ಇವಾಗ ಕತ್ತಲೆಯೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲೊಂದು ಹಗ್ಗ ಬಿದ್ದಿದೆ. ಆ ಹಗ್ಗ ದೂರದಿಂದ ನಾನು ನೋಡಿದಾಗ ಹಗ್ಗ ಅಂತ ನನಗಿನ್ನು ಗೊತ್ತಿಲ್ಲ, ಆದರೆ ನಿನ್ನೆ ನಾನು ಯಾವಾಗಲೂ ಒಂದು ಸತಿ ಹಾವು ನೋಡಿದ್ದೆ, ಈಗ ಅಲ್ಲಿ ಹಾವಿನ ಥರ ಕಾಣಿಸ್ತಾ ಇದೆಯಲ್ವಾ ಅನ್ನುವಂಥ ಒಂದು ಭಾವನೆ ನನಗೆ ಬರುತ್ತೆ. ನಾನಿನ್ನೂ ಹತ್ತಿರ ಹೋಗಿ ಅದನ್ನು ಗಮನಿಸಿಲ್ಲ. ಇರೋದು ಹಗ್ಗ ನನ್ನ ಮನಸ್ಸಿಗೆ, ಅದು ಪ್ರತಿಭಾಸ, ಅದು ಕಾಣಿಸ್ತಾ ಇರೋವಂಥದ್ದು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ, ಒಂದು ಹಾವಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಆ್ಯಕ್ಚುಯಲಿ ಅದು ಹಾವಲ್ಲ, ಹಗ್ಗ. ಅದನ್ನು ನಾವು ಪ್ರಾತಿಭಾಸಿಕ ಸತ್ಯ ಅಂತ ಕರಿತೀವಿ. ಸೊ ಹೀಗೆ ಸತ್ಯ ಅನ್ನುವಂಥದ್ದು ಮೂರು ಸ್ತರಗಳಲ್ಲಿರುತ್ತೆ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಅದು ಹಗ್ಗವೋ ಹಾವೋ ಅನ್ನೋದನ್ನು ನೋಡಕ್ಕೆ ಹೋಗಲ್ಲ. ನಮ್ಮ ಮನಸ್ಸಿಗೆ ಅದು ಹಾವು ಅಂತ ಅನಿಸಿದ ತಕ್ಷಣ ಹೌಹಾರೋದು ಅಂತಾರಲ್ಲ, ಹಾಗೆ ಎಗರುಬಿದ್ದು ನಾವು ಓಡೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಜೀವನದ ವ್ಯವಹಾರದಲ್ಲೂ ಕೂಡ ಎಷ್ಟೋ ಸರ್ತಿ ನಾವು ಹಾಗೇನೆ ಇನ್ನೊಬ್ಬರ ಬಗ್ಗೆ ನಮಗೆ ಮೂಡಿರುವಂಥ ಕೆಲವು ತಪ್ಪು ಕಲ್ಪನೆಗಳು, ಕೆಲವು ಪೂರ್ವಾಗ್ರಹಗಳು ಹಗ್ಗವನ್ನು ಹಾವಾಗಿ ನಮಗೆ ತೋರಿಸ್ತಾ ಇರ್ತದೆ. ನಾವು ಆ ಪ್ರಾತಿಭಾಸಿಕ ಸತ್ಯವನ್ನು ಮೀರಿ ವ್ಯಾವಹಾರಿಕ ಸತ್ಯಕ್ಕಾದರೂ ಹೋದಾಗ ನಮ್ಮ ವ್ಯವಹಾರಗಳು ಎಷ್ಟೋ ಸುಗಮವಾಗುತ್ತೆ. ಸೊ ಆ ವ್ಯಾವಹಾರಿಕ ಸತ್ಯ ಅನ್ನೋದು ಅದು ಖಂಡಿತ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಇಂಗ್ಲಿಷ್ನ ವರ್ಬ್ ಪದಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಮುನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಮುನ್ನಿ ಇಂಗ್ಲಿಷ್ ಕಲಿಯೋಣ. ಕಮ್ ಲೆಟ್ಸ್ ಲರ್ನ್ ಇಂಗ್ಲಿಷ್. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ವರ್ಬ್ಸ್ನ ಬಗ್ಗೆ, ಕನ್ನಡದಲ್ಲಿ ಕ್ರಿಯಾಪದಗಳು ಅಂತ ಹೇಳಿ ಹೇಳ್ತೇವೆ, ಈ ಕ್ರಿಯಾಪದಗಳ ಬಳಕೆ ಮತ್ತೆ ಅವುಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು, ಕಲಿಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ವಿವರಿಸ್ತೇನೆ. ನಿಮ್ಮ ಕೈನಲ್ಲಿ ನೋಟ್ ಪುಸ್ತಕ ಮತ್ತೆ ಪೆನ್ ಇದೆ ಮತ್ತು ಈಗ ನಾನು ಹೇಳ್ತಾ ಇರುವಂತ ಅಂಶಗಳನ್ನ ನೀವು ಅದರಲ್ಲಿ ಬರ್ಕೊಳ್ತೀರಿ, ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ನಿಮ್ಗೆ ಮತ್ತೆ ನೆನ್ಪು ಮಾಡ್ತೇನೆ. ಇಂಗ್ಲಿಷ್ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರಾಸೆಸ್. ನಾವು ನಿರಂತರವಾಗಿ ಭಾಷೆಯನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು, ಬಳಕೆ ಮಾಡ್ತಾ ಹೋಗ್ಬೇಕು, ಓದ್ತಾ ಹೋಗ್ಬೇಕು, ಹಾಗೆ ಕೇಳಿಸ್ಕೊಳ್ತಾನು ಇರಬೇಕು. ಮತ್ತೆ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈ ಒಂದು ವಾಕ್ಯವನ್ನ ನೀವು ದಿನ ಬೆಳಗ್ಗೆ ರಾತ್ರಿ ನೆನ್ಪು ಮಾಡ್ಕೊಳ್ತಾನೆ ಇರಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈಗ ಇಂಗ್ಲಿಷ್ನಲ್ಲಿ ವರ್ಬ್ಸ್ ಅನ್ನುವಂತಹ ಗುಂಪಿನ ಪದಗಳು ಇದೆ ಅನ್ನೋದು ಶಾಲೆಗೆ ಹೋಗ್ತಾ ಇರುವಂತ ಎಲ್ಲ ಮಕ್ಕಳಿಗೂ ಗೊತ್ತಿರುತ್ತೆ. ದಿನನಿತ್ಯ ಭಾಷೆಯನ್ನ ಬಳಸುವಂತವ್ರಿಗೆ ಅದು ನೌನ್ ಅಂತನೋ ವರ್ಬ್ ಅಂತನೋ ಗೊತ್ತಿರೋದಿಲ್ಲ, ಮತ್ತೆ ಗೊತ್ತಿರಬೇಕಾದಂತ ಅಗತ್ಯನೂ ಇಲ್ಲ. ಆದ್ರೆ ಯಾವ್ದಾದ್ರು ಒಂದು ಕೆಲಸದ ಕುರಿತು ಹೇಳಬೇಕಾದ್ರೆ, ಕ್ರಿಯೆ ಕುರಿತು ಹೇಳೋದು ಆದ್ರೆ, ಸಮಯದ ಸೂಚನೆಯನ್ನ ಕೊಡಬೇಕು ಅಂತಾದ್ರೆ ನಾವೆಲ್ಲರೂ ಬಳಸುವಂತ ಪದಗಳು ವರ್ಬ್ಸ್ ಅಂತಾಗಿರತ್ತೆ. ಈ ಕ್ರಿಯಾಪದ ಏನಿದೆಯಲ್ಲ ಅದು ಭಾಷೆಯ ಬಳಕೆಯಲ್ಲಿ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ನಾವೇನೇ ಹೇಳಿದ್ರು, ನಾವೇನೇ ಯೋಚನೆ ಮಾಡಿದ್ರು ಅದನ್ನ ಕಾಲದ ಸೂಚನೆಯೊಂದಿಗೆ ನಾವು ಯೋಚನೆ ಮಾಡ್ತೀವಿ ಅಥವಾ ಇನ್ನೊಬ್ರಿಗೆ ಹೇಳ್ತೇವೆ, ಇನ್ನೊಬ್ರು ಹೇಳಿದ್ದನ್ನು ಕೂಡ ನಾವು ಕೇಳಿಸ್ಕೊಳ್ತೇವೆ. ಬರುತ್ತೇನೆ, ಬರುತ್ತೇನೆ, ಬಂದಿದ್ದೆ, ಬರುವೆನು, ಬರುತ್ತಿರುವೆನು ಅಂತೆಲ್ಲ ನಾವು ಮಾತಾಡ್ಬೇಕಾದ್ರೆ ಅಲ್ಲಿ ಮತ್ತೆ ನಮ್ಗೇನ್ ಸಿಗತ್ತೆ, ಬರುತ್ತೇನೆ, ಬಂದಿರುವೆ, ಬರುವೆನು. ಇಲ್ಲಿ ನಮ್ಗೆ ಕಾಲದ ಸೂಚನೆ ಅಂದ್ರೆ ಕಾಲ ಅಂತ ಹೇಳಿದಾಗ ಮತ್ತೆ ಕನ್ನಡದಲ್ಲಿ ನಾವು ಅದನ್ನ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿ ವಿಂಗಡಿಸ್ಕೊಳ್ತೀವಿ. ಮತ್ತೆ ಕನ್ನಡ ಮಾತಾಡೋರಿಗೆ, ಶಾಲೆಗೆ ಹೋಗದೆ ಇರುವಂತವ್ರು ಅಥವಾ ಏನು ನಾವು ಪಠ್ಯ ಪುಸ್ತಕದಲ್ಲಿ ಓದ್ತೀವಿ, ವ್ಯಾಕರಣ ಓದ್ತೀವಿ, ಈ ವ್ಯಾಕರಣದ ಭಾಗವಾಗಿ ಯೋಚನೆ ಮಾಡಿದಾಗ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಯೋಚನೆ ಮಾಡ್ತೀವಿ. ಆದರೆ ಸುಮ್ಮನೆ ಹೀಗೆ ಜನ ನಾವು ನೀವು ಸುಮ್ಮನೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಿನ್ನೆ, ಇವತ್ತು, ನಾಳೆ, ಹಿಂದೆ ಆಗಿರೋದನ್ನ ಭೂತಕಾಲ, ಇವತ್ತು ನಡೀತಾ ಇರತ್ತೆ ವರ್ತಮಾನ, ಮುಂದೆ ಆಗತ್ತೆ ಭವಿಷ್ಯ ನಾಳೆ. ಹೀಗೆ ನಾವು ಯೋಚನೆ ಮಾಡಬೇಕಾದ್ರೆ ಕಾಲವನ್ನ ಬಳಸ್ಕೊಳ್ತೀವಿ. ಒಂದು ಅನುಕೂಲ ಏನಪ್ಪ ಅಂತ ಹೇಳಿದ್ರೆ ನಮಗೆ ಇಂಗ್ಲಿಷ್ ಕಲಿಯೋ ವಿಚಾರದಲ್ಲಿ, ಕನ್ನಡದಲ್ಲಿ ಹೇಗೆ ಮೂರು ಟೆನ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಮೂರು ಕಾಲಗಳೇನಿದಾವೆ, ಅದೇ ರೀತಿ ಇಂಗ್ಲಿಷ್ನಲ್ಲೂ ಕೂಡ ಮೂರು ಕಾಲಗಳು ಇದಾವೆ, ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್. ಸೊ ಪಾಸ್ಟ್ ಅಂತ ಹೇಳಿದಾಗ ನಾವು ಕನ್ನಡದಲ್ಲಿ ಏನು ಭೂತ, ಹಾಗೆ ಇಲ್ಲಿ ವರ್ತಮಾನ, ಮುಂದೆ ಭವಿಷ್ಯ. ಸೊ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೇವೆ. ಈ ಟೆನ್ಸ್ ಅನ್ನೋದನ್ನ ನಾವು ಮಾಡ್ಕೊಳ್ಬೇಕಾದ್ರೆ ಅದೊಂದು ವಾಕ್ಯದ ರೂಪ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಮುಂದಿನ ತರಗತಿಗಳಲ್ಲಿ ನಾನು ಮತ್ತೆ ನಿಮಗೆ ವಿವರಿಸ್ತೇನೆ. ಆದ್ರೆ ಈ ಕ್ರಿಯಾಪದಗಳಿಗೂ ಟೆನ್ಸ್ಗಳಿಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕು. ಟೆನ್ಸ್ ಸಿಸ್ಟಮ್, ಏನು ಕಾಲದ ವ್ಯವಸ್ಥೆ ಇದೆಯಲ್ಲ, ಅದೊಂದು ವಾಕ್ಯ ರೂಪದಲ್ಲಿ ಇರುವಂತಹ ವ್ಯವಸ್ಥೆ. ವಾಕ್ಯ ಅಂತ ಹೇಳಿದ್ರೆ ಕರ್ತೃ, ಕರ್ಮ, ಕ್ರಿಯಾ ಈ ವ್ಯವಸ್ಥೆಗಳು ಇರ್ತವೆ. ವರ್ಬ್ ಅಂತ ಹೇಳಿದಾಗ ಅದೊಂದು

ಪದ. ವರ್ಬ್ ಅನ್ನೋದು ಪದ, ಟೆನ್ಸ್ ಅನ್ನೋದು ಒಂದು ವಾಕ್ಯದ ವ್ಯವಸ್ಥೆ. ಈ ಡಿಫರೆನ್ಸ್ ಅನ್ನ ನೀವು ಇಟ್ಕೊಳ್ಬೇಕು. ವರ್ಬ್ಗಳೇನ್ ಮಾಡುತ್ತವೆ, ವಾಕ್ಯಗಳನ್ನ ಕಟ್ಟಲಿಕ್ಕೆ ನಮ್ಗೆ ಸಹಾಯ ಮಾಡ್ತವೆ. ಆ ವಾಕ್ಯಗಳು ಕಾಲದ ಸೂಚನೆಯೊಂದಿಗೆ ಬಳಕೆಯಾಗುವಂತಹ ವ್ಯವಸ್ಥೆಯನ್ನ ನಾವು ಟೆನ್ಸ್ ಸಿಸ್ಟಮ್ ಅಂತ ಹೇಳಿ ನೆನಪು ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ವರ್ಬ್ ಅಂತ ಹೇಳಿದಾಗ ಅದೊಂದು ಪದ. ಈ ವರ್ಬ್ ಕ್ರಿಯೆಯನ್ನ ಸೂಚಿಸುತ್ತಲ್ವಾ? ಸೊ ನಾವು ಕ್ರಿಯೆ ಬಗ್ಗೆ ಏನೇ ಹೇಳಬೇಕಾದ್ರೂ, ಏನೇ ಅರ್ಥ ಮಾಡ್ಕೊಳ್ಬೇಕಾದ್ರೂ ಅದರಲ್ಲಿ ಕಾಲದ ಸೂಚನೆ ಇರಬೇಕು ಅಂತ ಹೇಳಿ. ಈ ವರ್ಬ್ಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಬಳಕೆ ಮಾಡಬೇಕಾದ್ರೆ ಈ ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ನಾಲ್ಕಾಗಿ ವಿಂಗಡಿಸ್ಕೊಳ್ತೀವಿ, ನಾಲ್ಕು ಗುಂಪಾಗಿ ಮಾಡ್ಕೊಳ್ತೀವಿ. ಒಂದನ್ನ ಪ್ರೆಸೆಂಟ್ ವರ್ಬ್ ಅಂತ ಹೇಳ್ತಾರೆ, ಇನ್ನೊಂದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳ್ತಾರೆ, ಇನ್ನೊಂದನ್ನ ಪಾಸ್ಟ್ ವರ್ಬ್ ಅಂತ ಹೇಳ್ತಾರೆ, ಮತ್ತೊಂದನ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನ ನಿಮ್ಗೆ ತರಗತಿನಲ್ಲಿ V0, V1, V2, V3 ಅಂತಾನೂ ಕೆಲವು ಸರಿ ಶಿಕ್ಷಕರು ನಿಮ್ಗೆ ಅಭ್ಯಾಸ ಮಾಡಿಸಿರ್ತಾರೆ. ಸೊ ಈ ವರ್ಬ್ ಅಂತ ಏನ್ ಹೇಳ್ತೇವೆ, ಪ್ರೆಸೆಂಟ್ ವರ್ಬ್ ಅಂತ ಏನ್ ಹೇಳಿದೆ, ಅದೊಂದು ಮೂಲ ರೂಪ ಅಂತ ತಗೊಳ್ಬೇಕು. ಈಗ ಉದಾಹರಣೆಗೆ ಆನ್ಸರ್, ಆ ಆನ್ಸರ್ ಅನ್ನೋ ಪದ ಚಾಲ್ತಿಯಲ್ಲಿದೆ, ನಡೀತಾ ಇದೆ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ, ಆನ್ಸರಿಂಗ್ ಅಂತ ಹೇಳ್ತೇವೆ. ಹಾಗೆ ಆನ್ಸರ್ಡ್ ಉತ್ತರಿಸಿದೆ, ಆನ್ಸರ್ಡ್ ಉತ್ತರಿಸಿದ್ದೇನೆ ಅಥವಾ ಉತ್ತರಿಸಿದ್ದೆ. ನೋಡಿ, ಉತ್ತರಿಸು, ಉತ್ತರಿಸುತ್ತಿರುವೆ, ಉತ್ತರಿಸಿದೆ, ಉತ್ತರಿಸಿದ್ದೇನೆ. ಸೊ ಪ್ರೆಸೆಂಟ್ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಮಾತನಾಡು ಸ್ಪೀಕ್, ಮಾತನಾಡುತ್ತಿರುವೆ ಸ್ಪೀಕಿಂಗ್, ಮಾತನಾಡಿದೆ ಸ್ಪೋಕ್, ಮಾತನಾಡಿದ್ದೇನೆ ಸ್ಪೋಕನ್. ಹೀಗೆ ಯೋಚನೆ ಮಾಡಲಿಕ್ಕೆ ಆಗತ್ತಲ್ಲ. ನೋಡಿ, ಈ ಕ್ರಿಯಾಪದಗಳು ಏನಿದಾವೆ, ಈ ಕ್ರಿಯಾಪದಗಳನ್ನ ನಾಲ್ಕಾಗಿ ವಿಂಗಡಿಸ್ಕೊಳ್ತೇವೆ ಕಾಲದ ಸೂಚನೆಯನ್ನ ಇಟ್ಕೊಂಡು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬೇಕು. ಹಾಗೆ ಇವತ್ತು ಈ ವರ್ಬ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇನ್ನೊಂದು ಮುಖ್ಯವಾದಂತ ಅಂಶವನ್ನ ನಾನು ನಿಮಗೆ ಹೇಳ್ತೇನೆ. ಈ ವರ್ಬ್ಗಳೇನಿದ್ದಾವೆ, ಈ ವರ್ಬ್ಗಳು ಕ್ರಿಯೆಯನ್ನ ಸೂಚಿಸ್ತವೆ, ಇನ್ನು ಕೆಲವು ವರ್ಬ್ಗಳು ಸ್ಥಿತಿಯನ್ನ ಸೂಚಿಸ್ತವೆ. ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ, ಸ್ಥಿತಿ ಸೂಚಕ ಕ್ರಿಯಾಪದಗಳು. ಇಲ್ಲಿ ಸ್ಥಿತಿಯನ್ನ ಸೂಚಿಸುವಂತಹ ಕ್ರಿಯಾಪದಗಳು ಯಾವುದೇ ಕ್ರಿಯೆಯನ್ನ ಹೇಳಲ್ಲ. ಏನ್ ಸರ್ ಇದು, ಕ್ರಿಯೆಯನ್ನು ಹೇಳದ ಕ್ರಿಯಾಪದಗಳು ಅಂತ ಹೇಳ್ತಾ ಇದ್ದೀರಲ್ಲ, ಹುಮ್ಮಸಿ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಪ್ರಶ್ನೆ ಬರಬೇಕು. ಕ್ರಿಯೆಯನ್ನು ಸೂಚಿಸದ ಕ್ರಿಯಾಪದಗಳು ಇದಾವೆ, ಅವೇನ್ ಹೇಳುತ್ತವೆ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಸ್ಥಿತಿಯನ್ನು ಸೂಚಿಸುತ್ತವೆ ಅಂತ ಹೇಳಿ. ಉದಾಹರಣೆ ತಗೊಳ್ಳೋಣ. ನೋಡಿ, ಐ ಆಮ್ ಅ ಟೀಚರ್. ಈಗ ನಾನು ವೃತ್ತಿಯಿಂದ ಶಿಕ್ಷಕ, ಐ ಆಮ್ ಅ ಟೀಚರ್. ಇನ್ನು ಸ್ವಲ್ಪ ಮುಂದುವರಿಸಿ ಹೇಳೋದಾದ್ರೆ ಐ ಆಮ್ ಆನ್ ಇಂಗ್ಲಿಷ್ ಟೀಚರ್, ನಾನೊಬ್ಬ ಇಂಗ್ಲಿಷ್ ಟೀಚರ್. ಇದು ನನ್ನ ಈಗಿನ ಸ್ಥಿತಿ. ನಾನು ಕೂಡ ಒಂದು 25 ವರ್ಷಗಳ ಹಿಂದೆ ನಿಮ್ಮ ರೀತಿನೇ ಸ್ಟೂಡೆಂಟ್ ಆಗಿದ್ದೆ, ಹೌದಲ್ವಾ? ಐ ವಾಸ್ ಎ ಸ್ಟೂಡೆಂಟ್, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್. ಈಗ ನನ್ನ ಸ್ಥಿತಿ ಏನಪ್ಪಾ ಅಂದ್ರೆ ಐ ಆಮ್ ಎನ್ ಇಂಗ್ಲಿಷ್ ಟೀಚರ್. ಹಿಂದೆ ನನ್ನ ಸ್ಥಿತಿ ಏನಾಗಿತ್ತು, ಐ ವಾಸ್ ಎ ಸ್ಟೂಡೆಂಟ್. ಸೊ ಇಲ್ಲಿ ವಾಸ್ ಅನ್ನೋ ಪದ, ಆಮ್ ಅನ್ನೋ ಪದ ಕ್ರಿಯಾಪದಗಳು. ಆದ್ರೆ ಈ ಕ್ರಿಯಾಪದಗಳು ನನ್ನ ಸ್ಥಿತಿಯನ್ನ ಸೂಚಿಸ್ತವೆ, ನನ್ನ ಬಗ್ಗೆ ವಿವರಣೆಯನ್ನ ಕೊಡ್ತವೆ. ನಾನು ವಿದ್ಯಾರ್ಥಿ ಆಗಿದ್ದೆ, ನಾನೀಗ ಶಿಕ್ಷಕನಾಗಿರುವೆ. ಈ ಆಗಿರುವೆ, ಆಗಿದ್ದೆ ಅನ್ನೋ ಭಾಗ ಇದೆಯಲ್ಲ, ಅದು ನನ್ನ ಸ್ಥಿತಿಯನ್ನ ಹೇಳ್ತವಲ್ವಾ. ಈ ರೀತಿಯ ಪದಗಳನ್ನ ಸ್ಥಿತಿ ಸೂಚಕ ಅಂತ ಹೇಳ್ತೀವಿ. ಅಂದ್ರೆ ಇವು ಯಾವುದೇ ಕ್ರಿಯೆಯನ್ನ ಹೇಳಲ್ಲ, ಆದ್ರೆ ನಾವು ಯಾರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದೀವಿ, ಅವರ ಸ್ಥಿತಿ ಏನಾಗಿತ್ತು, ಏನಿದೆ, ಮುಂದೆ ಏನಾಗಬಹುದು ಅನ್ನೋದನ್ನ ಈ ಪದಗಳು ವಿವರಿಸುತ್ತವೆ. ಈ ಗುಂಪಿನ ಪದಗಳು ಇಂಗ್ಲಿಷ್ ನಲ್ಲಿ ಇದಾವೆ. ಇವನ್ನ ಯಾಕೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ನ ಟೆನ್ಸ್ ಸಿಸ್ಟಮ್ ಅಲ್ಲಿ ಕಾಲಸೂಚಕ ವಾಕ್ಯದ ವ್ಯವಸ್ಥೆನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಒಂದು ಗುಂಪಿನ ಪದಗಳು ಸಿಗುತ್ತೆ. ಆ ಪದಗಳ ಬಳಕೆ ನಮ್ಗೆ ಬಹಳಷ್ಟು ಸರಿ ಗೊಂದಲ ಆಗತ್ತೆ, ಕನ್ಫ್ಯೂಷನ್ ಆಗತ್ತೆ.
ಆ ಕನ್ಫ್ಯೂಷನ್ ಅನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ

ಕ್ರಿಯೆಯನ್ನು ಸೂಚಿಸದೆ ಸ್ಥಿತಿಯನ್ನು ಸೂಚಿಸುವಂತಹ ಕ್ರಿಯಾಪದಗಳ ಬಗ್ಗೆ ನಮಗೆ ಅರಿವಿರಬೇಕು, ಗೊತ್ತಿರಬೇಕು. ಅದ್ಭುತ ನೋಡಿ, ಈ ಸ್ಥಿತಿ ಸೂಚಕ ಪದಗಳು ಇದಾವಲ್ಲ, ಇವು ಕಾಲದ ಸೂಚನೆಯನ್ನು ಕೊಡುತ್ತವೆ, ಅಂದ್ರೆ ಕ್ರಿಯೆ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಕ್ರಿಯಾಪದ ವರ್ಬ್ ಅಂತ ಹೇಳಿದ್ರೆ ಕಾಲದ ಸೂಚನೆಯೊಂದಿಗೆ ಕ್ರಿಯೆಯನ್ನು ಅಥವಾ ಸ್ಥಿತಿಯನ್ನು ಸೂಚಿಸುವಂತಹ ಪದಗಳನ್ನು ನಾವು ವರ್ಬ್ ಅಂತ ಹೇಳಿ ಹೇಳ್ತೇವೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಸೊ ವರ್ಬ್ ಅಂತ ಹೇಳಿದಾಗ ಕಾಲದ ಸೂಚನೆಯೊಂದಿಗೆ ಕ್ರಿಯೆ ಅಥವಾ ಸ್ಥಿತಿಯನ್ನು ಸೂಚಿಸುವಂತಹ ಪದಗಳ ಗುಂಪಾಗಿರುತ್ತೆ, ಅವುಗಳನ್ನು ನಾವೇನಂತ ಹೇಳ್ತೇವೆ, ವರ್ಬ್ ಅಂತ ಹೇಳಿ ಹೇಳ್ತೇವೆ. ಇದು ನೆನಪಲ್ಲಿ ಇರಬೇಕಾಗತ್ತೆ. ಇದು ಒನ್ ಪಾಯಿಂಟ್. ಎರಡನೇ ಪಾಯಿಂಟ್, ಇಂಗ್ಲಿಷ್ನಲ್ಲಿರುವಂಥ ಎಲ್ಲ ವರ್ಬ್ಗಳನ್ನು ನಾವು ನಾಲ್ಕಾಗಿ ವಿಂಗಡಿಸ್ಕೊಳ್ತೀವಿ, ವಿಭಾಗ ಮಾಡ್ಕೊಳ್ತೀವಿ. ಒಂದನ್ನು ಪ್ರೆಸೆಂಟ್ ವರ್ಬ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಪ್ರೆಸೆಂಟ್ ಪಾರ್ಟಿಸಿಪಲ್, ಇದನ್ನು ಸಾಮಾನ್ಯವಾಗಿ ಐ ಎನ್ ಜಿ ವರ್ಬ್ ಅಂತ ಹೇಳಿ ನಾವು ಗುರುತಿಸ್ತೀವಿ. ಇನ್ನೊಂದು ಪಾಸ್ಟ್ ವರ್ಬ್, ಇನ್ನೊಂದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ನಾಲ್ಕು ವರ್ಬ್ಗಳು ಆಯ್ತಲ್ವಾ. ಈಗ ನೋಡಿ, ಆಮ್ ಮತ್ತೆ ವಾಸ್ ಅನ್ನೋ ಪದಗಳನ್ನು ಬಳಸ್ತೇವೆ. ಇವನ್ನ ಹೇಗೆ ನಾವು ಈ ನಾಲ್ಕು ಗುಂಪಲ್ಲಿ ವಿಂಗಡಿಸ್ಕೊಳ್ತೇವೆ ಕೊಳ್ತಿರಲ್ವಾ. ನೋಡಿ, ಇದನ್ನ ನಿಧಾನಕ್ಕೆ ಹೇಳ್ತೇನೆ, ನೀವು ಅದನ್ನ ಗುರ್ತು ಮಾಡ್ಕೊಳ್ಳಿ. ಯಾವಾಗ್ಲೂ ಇದು ನಮಗೆ ಕನ್ಫ್ಯೂಷನ್ಗೆ ಕಾರಣ ಆಗತ್ತೆ, ಗೊಂದಲಕ್ಕೆ ಅವಕಾಶ ಆಗತ್ತೆ. ನೋಡಿ, ಈ ಆಮ್ ಮತ್ತೆ ವಾಸ್ ಅನ್ನೋ ಪದಗಳನ್ನು ನಾನು ಏನು ಹೇಳಿದೆ, ಐ ವಾಸ್ ಎ ಸ್ಟೂಡೆಂಟ್, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್, ಮುಂದೆ ನನಗೆ ಟೀಚರ್ ಕೆಲಸ ಮಾಡಿದ್ ಸಾಕಾಯ್ತು, ನಾನು ಬೇರೆ ಇನ್ನೇನಾದರೂ ಕೆಲಸ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ. ಸೊ ನಾನೊಂದು ಲಾರಿ ಡ್ರೈವರ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಅದನ್ನ ಮುಂದೆ, ಈಗ ನಾನು ಟೀಚರ್, ಐ ಆಮ್ ಎ ಟೀಚರ್, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್, ಮುಂದೆ ನನ್ನ ವೃತ್ತಿಯನ್ನು ಬದಲಾಯಿಸಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಬಿ ಎ ಲಾರಿ ಡ್ರೈವರ್. ನಿಮ್ಮಲ್ಲಿ ಗಮನಿಸ್ಕೊಳ್ಳಿ, ಐ ವಿಲ್ ಬಿ ಎ ಲಾರಿ ಡ್ರೈವರ್, ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ವಿಲ್ ನ ಜೊತೆಗೆ ಈ ಬಿ ಪದವನ್ನ ಬಳಸ್ತಾ ಇದ್ದೇನೆ. ಸೊ ಈ ಬಿ ಅನ್ನೋ ಪದ ಏನಿದೆ, ಇದು ಭವಿಷ್ಯದ ಸ್ಥಿತಿಯನ್ನ ವಿಲ್ ಅನ್ನೋ ಪದದ ಜೊತೆಗೆ ಸೇರಿಸಿ ಸೂಚಿಸುತ್ತೆ. ಕನ್ನಡದಲ್ಲಿ ನಾನು ಮುಂದೆ ಲಾರಿ ಡ್ರೈವರ್ ಆಗಿರುವೆ, ಮುಂದೆ ಆಗಿರುವೆ ಅನ್ನೋ ಅಂತ ಅರ್ಥವನ್ನ ಕೊಡುತ್ತೆ. ವಿದ್ಯಾರ್ಥಿಯಾಗಿದ್ದೆ, ಈಗ ಶಿಕ್ಷಕನಾಗಿರುವೆ, ಶಿಕ್ಷಕನಾಗಿದ್ದೇನೆ, ಮುಂದೆ ಲಾರಿ ಡ್ರೈವರ್ ಆಗುವೆ. ಸೊ ಹೀಗೆ ಈ ಪದಗಳನ್ನ ನಾವು ಬಳಕೆ ಮಾಡ್ತೀವಿ ಕನ್ನಡದಲ್ಲಿ. ಇಂಗ್ಲಿಷ್ನಲ್ಲಿ ಈ ಬಿ ಅನ್ನುವ ಗುಂಪಿನ ಪದಗಳಿದಾವಲ್ಲ, ಅವನ್ನ ಹೇಗಪ್ಪ ನಾಲ್ಕು ವರ್ಬ್ಗಳ ಗುಂಪಿಗೆ ಸೇರಿಸೋದು ಅಂತ ಹೇಳಿದ್ರೆ ನೋಡಿ, ಬಿ ಬಿಇ ಬಿ ಈಸ್ ಆಮ್ ಆರ್, ಈ ನಾಲ್ಕು ಪ್ರೆಸೆಂಟ್ ವರ್ಬಿನ ಗುಂಪಿಗೆ ಸೇರತ್ತೆ. ಬಿಇ ಬಿ ಈಸ್ ಆಮ್ ಆರ್, ಇವು ನಾಲ್ಕು ಪ್ರೆಸೆಂಟ್ ವರ್ಬ್ ಗುಂಪಿಗೆ ಸೇರ್ತವೆ. ನಂತರ ಬೀಯಿಂಗ್ ಬಿಇ ಐ ಎನ್ ಜಿ, ಬೀಯಿಂಗ್ ಬಿಇ ಐ ಎನ್ ಜಿ ಬೀಯಿಂಗ್, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ಗೆ ಸೇರತ್ತೆ. ನಂತರ ವಾಸ್ ವರ್, ವಾಸ್ ಮತ್ತೆ ವರ್, ಇವು ಪಾಸ್ಟ್ ವರ್ಬಿನ ಗುಂಪಿಗೆ ಸೇರತ್ತೆ. ವಾಸ್ ವರ್. ನಂತರ ಬೀನ್ ಬಿಇಇ ಎನ್ ಬೀನ್, ಸೊ ಅಲ್ಲಿಗೆ ನಾಲ್ಕಾಯ್ತು ನೋಡಿ. ಪ್ರೆಸೆಂಟ್ ವರ್ಬ್ ಅಂತ ಹೇಳಿದಾಗ ಬಿ ಈಸ್ ಆಮ್ ಆರ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿದಾಗ ಬಿಇ ಐ ಎನ್ ಜಿ ಬೀಯಿಂಗ್, ಪಾಸ್ಟ್ ಅಂತ ಹೇಳಿದಾಗ ವಾಸ್ ಮತ್ತು ವರ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದಾಗ ಬೀನ್ ಬಿಇಇ ಎನ್ ಬೀನ್. ಸೊ ನೋಡಿ, ಇಂಗ್ಲಿಷ್ನಲ್ಲಿ ಹೀಗೆ ವರ್ಬ್ ಅಂತ ಏನಿರುತ್ತೆ ಅದನ್ನ ಈ ನಾಲ್ಕು ಗುಂಪಾಗಿ ನಾವು ವಿಭಾಗ ಮಾಡ್ಕೊಳ್ತೀವಿ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅಂತೇಳಿ. ನಂತರ ಈ ವರ್ಬ್ಗಳ ಇನ್ನೊಂದು ಅಂಶ ಏನಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಸಾಮಾನ್ಯವಾಗಿ ತಪ್ಪು ಮಾಡ್ತಾ ಇರ್ತೀವಿ, ಅಥವಾ ಆ ತಪ್ಪು ಏನಕ್ಕಪ್ಪ ಆಗತ್ತೆ ಅಂತ ಹೇಳಿದ್ರೆ, ನಮಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ, ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದ ನಾವು ಪದೇ ಪದೇ ಕನ್ಫ್ಯೂಷನ್ಗೆ ಒಳಗಾಗ್ತಾ ಇರ್ತೀವಿ. ಈಗ ನೋಡಿ, ಪ್ರೆಸೆಂಟ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಪ್ರತಿಯೊಂದು ಕ್ರಿಯಾಪದವನ್ನು ನಾವು ವಿಂಗಡಿಸ್ಕೊಳ್ತೀವಿ, ಇದು ನೆನಪಲ್ಲಿದೆ ಅಲ್ವಾ. ನಂತರ ಕ್ರಿಯಾಪದಗಳು ಅಂತ ಹೇಳಿದಾಗ ಸ್ಥಿತಿಯನ್ನು ಸೂಚಿಸುವಂತಹ ಕ್ರಿಯಾಪದಗಳ ಒಂದು ಗುಂಪಿರುತ್ತೆ, ಕ್ರಿಯೆಯನ್ನು ಸೂಚಿಸುವಂತಹ ಕ್ರಿಯಾಪದಗಳ ಒಂದು ಗುಂಪಿರುತ್ತೆ.

ಆದ್ರೆ ಎರಡೂ ಗುಂಪಿನ ಪದಗಳು ಕಾಲದ ಸೂಚನೆಯನ್ನ ಒಟ್ಟೇ ಕೊಡ್ತಾವೆ ಅನ್ನೋದು ಕೂಡ ನಮ್ಮ ನೆನಪಲ್ಲಿರಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ ಅಲ್ಲ. ಸರಿ ನೋಡಿ, ಈ ಕ್ರಿಯಾಪದದ ಪ್ರೆಸೆಂಟ್ ರೂಪ ಇರುತ್ತಲ್ವಾ, ಅದನ್ನ ಮೂಲ ಪದ ಅಂತ ಹೇಳ್ತಾರೆ, ರೂಟ್ ವರ್ಡ್ ಅಂತ ಹೇಳ್ತೀವಿ. ಈ ರೂಟ್ ವರ್ಡ್ ಅನ್ನ, ಈಗ ಉದಾಹರಣೆಗೆ ಸ್ಪೀಕ್ ಅನ್ನೋ ಪದನ್ನ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ರೂಪಗಳನ್ನ ಹೇಗೆ ಸಿದ್ಧಪಡಿಸ್ತೀವಿ ಅಥವಾ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ವರ್ಬ್ಗಳನ್ನ ಮತ್ತೆ ಎರಡು ಗುಂಪಾಗಿ ಡಿವೈಡ್ ಮಾಡ್ತಾರೆ. ಒಂದನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳ್ತಾರೆ, ಇನ್ನೊಂದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳ್ತಾರೆ. ಈ ಗುಂಪಿನ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದಾಗ ನಾವು ಬರೆಯೋ ಹಂತದಲ್ಲಿ ಪುನಃ ಮಾಡ್ತೀವಿ, ಹಾಗೆ ಬಳಕೆ ಮಾಡೋ ಹಂತದಲ್ಲೂ ಕೂಡ ತಪ್ಪಾಗಿ ಬಳಕೆ ಮಾಡ್ಬಿಡ್ತೀವಿ. ಈಗ ಉದಾಹರಣೆಗೆ ಸ್ಪೀಕ್ ಅನ್ನೋ ಪದ ಇದೆ, ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್ ಮತ್ತೆ ಸ್ಪೋಕನ್. ಯಾವ ಕಾರಣಕ್ಕೂ ಸ್ಪೋಕ್ಡ್ ಅಂತ ಹೇಳಬಾರದು, ಸ್ಪೋಕನಿಂಗ್ ಅಂತಾನು ಹೇಳಬಾರದು. ಯಾಕಂದ್ರೆ ಸ್ಪೀಕ್ ಅನ್ನೋ ಪದ ಮೂಲ ಪದ, ರೂಟ್ ವರ್ಡ್, ಅದನ್ನ ಪಾರ್ಟಿಸಿಪಲ್ ಅಲ್ಲಿ ತಗೊಳ್ಬೇಕು, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರೆ ಐ ಅಲ್ಲಿ ತಗೊಳ್ತೀವಿ, ಸ್ಪೀಕಿಂಗ್ ಮಾಡ್ತೀವಿ. ಅದನ್ನ ಪಾಸ್ಟ್ ಮಾಡಿದಾಗ ಸ್ಪೋಕ್ ಆಗತ್ತೆ, ಅದರ ಪಾಸ್ಟ್ ಪಾರ್ಟಿಸಿಪಲ್ ರೂಪ ಸ್ಪೋಕನ್ ಆಗತ್ತೆ. ಅದೇ ನೀವು ಆನ್ಸರ್ ಅನ್ನೋ ಪದ ತಗೊಂಡ್ರೆ ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್ ಅಂತ ಆಗತ್ತೆ. ಈಗ ನಾನು ನಿಮಗೆ ಇನ್ನು ಮೂರು ಪದಗಳನ್ನ ಹೇಳ್ತೇನೆ, ಆ ಮೂರು ಪದಗಳ ನಾಲ್ಕು ರೂಪಗಳನ್ನ ಹೇಳ್ತೇನೆ, ನೀವು ಅದನ್ನ ಒಂದ್ ಕಡೆಗೆ ಬರ್ಕೊಳ್ಳಿ. ನೋಡಿ, ಮಾರ್ಕ್, ಮಾರ್ಕಿಂಗ್, ಮಾರ್ಕ್ಡ್, ಮಾರ್ಕ್ಡ್, ಎಂ ಎ ಆರ್ ಕೆ ಇ ಡಿ, ಮಾರ್ಕ್ಡ್. ಮಾರ್ಕ್ ಅನ್ನೋ ಪದಕ್ಕೆ ಇ ಡಿ ಅನ್ನ ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನು ಸಿದ್ಧ ಮಾಡಿದ್ವಿ ಅಲ್ವಾ. ಇನ್ನೊಂದು ಪದ ನೋಡಿ, ಕ್ಲೋಸ್, ಕ್ಲೋಸಿಂಗ್, ಸಿ ಎಲ್ ಓ ಎಸ್ ಐ ಎನ್ ಜಿ, ಇ ಐ ಎನ್ ಜಿ ಬರೀಬಾರ್ದು, ಸಿ ಎಲ್ ಓ ಎಸ್ ಐ ಎನ್ ಜಿ, ಕ್ಲೋಸಿಂಗ್, ಕ್ಲೋಸ್ಡ್, ಸಿ ಎಲ್ ಓ ಎಸ್ ಇ ಡಿ, ಸಿ ಎಲ್ ಓ ಎಸ್ ಇ ಡಿ, ಕ್ಲೋಸ್, ಕ್ಲೋಸಿಂಗ್, ಕ್ಲೋಸ್ಡ್, ಕ್ಲೋಸ್ಡ್. CLCLOSE ಇತ್ತು, ಅದಕ್ಕೆ ಡಿ ಅನ್ನ ಸೇರಿಸಿ ಕ್ಲೋಸ್ಡ್, ಕ್ಲೋಸ್ಡ್ ಅಂತ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನು ಸಿದ್ಧ ಮಾಡಿದ್ವಿ. ನಂತರ ಕಾಪಿ, COPY, ಕಾಪಿಯಿಂಗ್, COPYING, ಕಾಪಿಡ್, COPIED, ಕಾಪಿಡ್, COPIED. ನೋಡಿ, ಇಲ್ಲೂ ಕೂಡ ಕಾಪಿ ಅನ್ನೋ ಪದಕ್ಕೆ IED ಅನ್ನ ಸೇರಿಸಿ ಕಾಪಿಡ್, ಕಾಪಿಡ್ ಅಂತ ಹೇಳಿ ಮಾಡಿದ್ವಿ. ಇಂಥ ಪದಗಳನ್ನ ರೆಗ್ಯುಲರ್ ವರ್ಬ್ಗಳು ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಗುರುತಿಸ್ತಾರೆ. ಪ್ರೆಸೆಂಟ್ ಪದಕ್ಕೆ, ಅಂದ್ರೆ ಪ್ರೆಸೆಂಟ್ ವರ್ಬ್ ಇರುತ್ತಲ್ಲ ಆ ಪದಕ್ಕೆ ಡಿ, ಇಡಿ ಅಥವಾ ಐಇಡಿ ಅನ್ನ ಸೇರಿಸಿ ಆ ಪದದ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ, ಬೋತ್ ದ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ನಾವು ಬಳಕೆ ಮಾಡೋದಾದ್ರೆ ಅದನ್ನ ರೆಗ್ಯುಲರ್ ಅಂತ ಹೇಳಿ ಹೇಳ್ತೇವೆ. ಈ ರೀತಿ ಆಗದೆ ಇರೋದನ್ನ ಇರೆಗ್ಯುಲರ್ ಅಂತ ಹೇಳಿ ಹೇಳ್ತಾರೆ. ಒಂದು ಉದಾಹರಣೆ, ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್. ಸ್ಪೀಕ್ ಅನ್ನೋ ಪದನ ಸ್ಪೋಕ್ ಮತ್ತೆ ಸ್ಪೋಕನ್ ಆಗಿ ಬಳಕೆ ಮಾಡಿದ್ವಿ. ಹಾಗೆ ಇನ್ನೊಂದು ಉದಾಹರಣೆ ಇಂಗ್ಲಿಷ್ ನಲ್ಲಿ ನಾವು ತಗೊಳ್ಬಹುದು, CUT, ಕಟ್, ಕತ್ತರಿಸು, ಕಟ್ಟಿಂಗ್, ಕಟ್, ಕಟ್. ನೋಡಿ, ಪ್ರೆಸೆಂಟ್ ರೂಪಕ್ಕೂ ಕೂಡ ಕಟ್, ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ರೂಪಕ್ಕೂ ಕೂಡ ಕಟ್. ಇಂಥ ಪದಗಳು ಬಂದಾಗ ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ. ಕನ್ನಡದಲ್ಲಿ ಕತ್ತರಿಸು, ಕತ್ತರಿಸಿದೆ, ಕತ್ತರಿಸಿದ್ದೇನೆ, ಆದ್ರೆ ಇಂಗ್ಲಿಷ್ ನಲ್ಲಿ ಏನಾಗತ್ತೆ, ಕಟ್, ಕಟ್, ಕಟ್ ಅಂತಾನೆ ಉಳ್ಕೊಳ್ಳೋದು. ಹಾಗಾಗಿ ಇಂಗ್ಲಿಷ್ ನ ನಾವು ಡಿಫಿಕಲ್ಟ್ ಅನ್ಕೊಂಡ್ಬಿಡ್ತೀವಿ, ಇಲ್ಲ, ಇಟ್ ಈಸ್ ಡಿಫರೆಂಟ್. ಕನ್ನಡಕ್ಕಿಂತ ಅದರ ವರ್ತನೆ ಸ್ವಲ್ಪ ಭಿನ್ನ ಆಗಿರತ್ತೆ. ಹಾಗೆ ಇನ್ನೊಂದು ಪದ ಇದೆ, ರನ್, ರನ್ನಿಂಗ್, ರ್ಯಾನ್, ರನ್. ಪಾಸ್ಟ್ ವರ್ಬ್ ಆಗಿ ರ್ಯಾನ್ ಬಳಸ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಆಗಿ ರನ್ ಅನ್ನೋ ಪದನ ಬಳಸಿಕೆ ಮಾಡ್ತೀವಿ. ಹಾಗೆ ಇನ್ನೂ ಒಂದು ಪದ ಇದೆ, ಶೋ, ಶೋಯಿಂಗ್, ಶೋಡ್, ಶೋನ್. ಪಾಸ್ಟ್ ವರ್ಬ್ ಆಗಿ SHOWED ಬಳಸ್ತೀವಿ, ಆದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಶೋನ್, SHOWN, ಶೋನ್ ಅನ್ನೋ ಪದವನ್ನು ಬಳಸ್ತೇವೆ. ಈ ಗುಂಪಿನ ಈ ರೀತಿಯಾಗಿ ಪ್ರೆಸೆಂಟ್ ವರ್ಬ್ ಪದಕ್ಕೆ ಡಿ, ಇಡಿ, ಐಇಡಿಯನ್ನು ಸೇರಿಸದೆ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಪದಗಳನ್ನು

ರಚನೆ ಮಾಡುವ ಬಳಕೆ ಮಾಡುವ ಗುಂಪಿನ ಪದಗಳನ್ನ ನಾವೇನು ಹೇಳ್ತೇವೆ, ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ ಹೇಳ್ತೇವೆ. ತುಂಬಾ ಕನ್ಫ್ಯೂಷನ್ ಸರ್, ಏನ್ ಸರ್ ಇದು, ರನ್ ರನ್ನಿಂಗ್ ರ್ಯಾನ್ ರನ್ ಟಿಂಗ್. ಸರಿ, ಆನ್ಸರ್ ಆನ್ಸರ್ಡ್ ಆದ್ಮೇಲೆ ಮಾರ್ಕ್ ಮಾರ್ಕ್ಡ್ ಆದ್ಮೇಲೆ ಕಟ್ಟೆಡ್ ಆಗ್ಬೇಕು, ಕಟ್ಟೆಡ್ ಆಗ್ಬೇಕು ಅಲ್ವಾ ಸರ್ ಅಂತ ನೀವು ಕೇಳಿದ್ರೆ, ಹೌದು ನೀವು ಯೋಚನೆ ಮಾಡ್ತಾ ಇರೋ ರೀತಿ ಒಂದು ರೀತಿಯಲ್ಲಿ ಸರಿ, ಆದ್ರೆ ಇನ್ನೊಂದು ರೀತಿಯಲ್ಲಿ ಅದು ತಪ್ಪು. ಯಾಕಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ ಒಂದು ಗುಂಪಿನ ಪದಗಳಿಗೆ ಡಿ ಇ ಡಿ ಐ ಇ ಡಿ ಅನ್ನ ಸೇರಿಸಿ ಅವುಗಳ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಗಳನ್ನ ರಚನೆ ಮಾಡಬಹುದು ಮಾಡಬೇಕು. ಆದ್ರೆ ಇನ್ನೊಂದು ಗುಂಪಿನ ಪದಗಳಿಗೆ ಆ ರೀತಿಯಾಗಿ ನಾವು ರಚನೆ ಮಾಡಬಾರದು, ಆ ರೀತಿ ಮಾಡೋದು ತಪ್ಪು. ಯಾಕಂದ್ರೆ ಅವು ಇರೆಗ್ಯುಲರ್ ವರ್ಬಿನ ಗುಂಪಿಗೆ ಸೇರುತ್ತವೆ. ಹೇಗಪ್ಪ ನೋಡಿ, ನಾವು ರಾಗಿ ಮುದ್ದೆನ ಊಟ ಮಾಡೋ ರೀತಿ ಬೇರೆ, ರಾಗಿ ರೊಟ್ಟಿಯನ್ನ ತಿನ್ನೋ ರೀತಿ ಬೇರೆ ಅಲ್ವಾ? ಇದ್ರಲ್ಲಿ ಯಾವುದು ಕಷ್ಟ ಅಂತ ಹೇಳೋದು? ಮುದ್ದೆ ನುಂಗೋದು ಕಷ್ಟ, ರೊಟ್ಟಿ ಅಗದು ನುಂಗೋದು ಕಷ್ಟ ಅಲ್ವಾ? ಆದ್ರೆ ಮುದ್ದೆನ ಅಗಿಯೋದಕ್ಕೆ ಹೋದ್ರೆ ಸಮಸ್ಯೆ ಆಗತ್ತೆ, ರೊಟ್ಟಿನ ಹಾಗೆ ನುಂಗೋದಕ್ಕೆ ಹೋದ್ರೆ ಸಮಸ್ಯೆ ಆಗತ್ತೆ. ಹೇಗೆ ಅದನ್ನ ಬಳಸಬೇಕು ಹಾಗೆ ಬಳಸಿದ್ರೆ ಸಮಸ್ಯೆ ಆಗಲ್ಲ. ಈ ಇಂಗ್ಲಿಷ್ ನ ವರ್ಬ್ಗಳನ್ನ ಬಳಸೋ ಜನ ಇದಾರಲ್ಲ, ಅಂದ್ರೆ ಮೂಲ ಇಂಗ್ಲೆಂಡ್ ನಲ್ಲಿ ವಾಸ ಮಾಡುವಂತ ಇಂಗ್ಲಿಷ್ ಮಾತಾಡೋ ಜನ ಇದಾರಲ್ಲ, ಅವರು ಈ ರೀತಿಯಾಗಿ ಅವರ ವರ್ಬ್ಗಳ ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಅವುಗಳ ಬಳಕೆಯನ್ನ ಅವರು ಬಳಸ್ತಾ ಇದ್ದಾರೆ. ನಾವು ಅವರ ಭಾಷೆಯನ್ನ ಮಾತಾಡ್ತಾ ಇದೀವಿ, ಹಾಗಾಗಿ ಅವರು ಬಳಸುವ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡಿಕೊಂಡು ನಾವು ಬಳಸಬೇಕು. ನಾವು ಕನ್ನಡ ಕಲಿಯೋದಕ್ಕೆ ಬಂದಾಗ, ಕನ್ನಡದಲ್ಲಿ ಮಾತಾಡಲಿಕ್ಕೆ ಹೊರಟಾಗ ನಾವು ಕನ್ನಡವನ್ನು ಹೇಗೆ ಬಳಸ್ತಾ ಇದ್ದೀವೋ ಹಾಗೆ ಅವರು ಬಳಸ್ತಾರೆ, ಕಲ್ತ್ಕೊಳ್ತಾರೆ. ಅವ್ರಿಗೂ ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೆ ಇಂಗ್ಲಿಷ್ ಭಾಷೆ ರೀತಿ ಬೇರೆ, ಕನ್ನಡದ ಭಾಷೆ ರೀತಿ ಬೇರೆ. ಹಾಗಾಗಿ ಸಾಧ್ಯ ಅಂತ ಯೋಚನೆ ಮಾಡಬಾರದು. ಅದು ಭಿನ್ನವಾಗಿರತ್ತೆ, ಡಿಫರೆಂಟ್ ಆಗಿರತ್ತೆ. ಡಿಫ್ರೆನ್ಸ್ ಅನ್ನೋದು ಡಿಫಿಕಲ್ಟ್ ಅಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ವರ್ಬ್ಗಳ ವಿಚಾರಕ್ಕೆ ನಾವು ಬಂದಾಗ, ಒಂದು ಕ್ರಿಯೆಯನ್ನ ಸೂಚಿಸುವಂತಹ ಪದಗಳ ಗುಂಪೊಂದು, ಇನ್ನೊಂದು ಸ್ಥಿತಿಯನ್ನ ಸೂಚಿಸುವಂತಹ ಪದಗಳ ಗುಂಪು, ಇವೆರಡೂ ಕೂಡ ವರ್ಬ್ ಆಗತ್ತೆ. ಇನ್ನು ನೆನಪು ಮಾಡ್ಕೋಬೇಕು. ಎರಡನೇದು, ಈ ವರ್ಬ್ಗಳನ್ನ ನಾಲ್ಕಾಗಿ ವಿಂಗಡಣೆ ಮಾಡ್ತೇವೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ನಿಮ್ಗೆ ಯಾವುದೇ ವರ್ಬ್ ಪರಿಚಯ ಆಗಿದೆ, ಪರಿಚಯ ಮಾಡ್ಕೊಳ್ಬೇಕು ಅಂತಿದ್ರೆ ಅದರ ಈ ನಾಲ್ಕು ರೂಪಗಳು ನಿಮಗೆ ಗೊತ್ತಿರಬೇಕು. ಮತ್ತೆ ಈ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಗಳ ರಚನೆ ಹೇಗಾಗತ್ತೆ ಅನ್ನೋದರ ಆಧಾರದ ಮೇಲೆ ರೆಗ್ಯುಲರ್ ವರ್ಬ್, ಇರೆಗ್ಯುಲರ್ ವರ್ಬ್ ಅಂತ ಹೇಳಿ ಎರಡು ಗುಂಪಾಗಿ ಇಂಗ್ಲಿಷ್ ನಲ್ಲಿ ವರ್ಬ್ಗಳನ್ನ ವಿಂಗಡಣೆ ಮಾಡ್ಕೊಳ್ತೀವಿ. ಯಾವ ಪದದ ಪ್ರೆಸೆಂಟ್ ರೂಪಕ್ಕೆ, ಅಂದ್ರೆ ಪ್ರೆಸೆಂಟ್ ವರ್ಬಿಗೆ ಡಿ ಇ ಡಿ ಐ ಇ ಡಿ ಅನ್ನ ಸೇರಿಸಿ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನು, ಬೋತ್ ದ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ರಚನೆ ಮಾಡ್ತೀವೋ ಅದನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಆ ರೀತಿ ಆಗದೇ ಇರೋದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಸಾರಿ, ಇರೆಗ್ಯುಲರ್ ವರ್ಬ್ಗಳದೇ ತಲೆನೋವು ಸರ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೋಡಿ ಅಲ್ಲೊಂದು ವಿಶೇಷ ಇದೆ. ಇಂಗ್ಲಿಷ್ ನಲ್ಲಿ ಈ ರೀತಿ ಇರೆಗ್ಯುಲರ್ ಆಗಿರುವಂತಹ ಪದಗಳ ಒಟ್ಟು ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 200.

0: ಗ್ರಹಗಳ ಕಾಂತಾಕ್ಷೇತ್ರಗಳು ವಿಶಿಷ್ಟವಾಗಿದ್ದು ಭೂಮಿಯಿಂದ ಬರಿಗಣ್ಣಿಗೆ ಕಾಡುವ ಗ್ರಹಗಳೆಂದರೆ ಬುಧ, ಶುಕ್ರ, ಮಂಗಳ, ಗುರು ಹಾಗೂ ಶನಿ. ಸೂರ್ಯನಿಗೆ ಅತಿ ಸಮೀಪದ ಬುಧ ಗ್ರಹವನ್ನು ಕಷ್ಟಪಟ್ಟು ದೂರದರ್ಶಕದ ನೆರವಿಲ್ಲದೆ ಬರಿಗಣ್ಣಿನಿಂದ ನೋಡಬಹುದು. ಬುಧ ಗ್ರಹವು ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಪೂರ್ವ ದಿಗಂತದಲ್ಲೂ ಹಾಗೂ ಪಶ್ಚಿಮ ದಿಗಂತದಲ್ಲಿ ಸೂರ್ಯಾಸ್ತದ ನಂತರ ಸ್ವಲ್ಪ ವೇಳೆ ಬುಧ ಗ್ರಹವನ್ನು ಗುರುತಿಸಬಹುದು. ಸೂರ್ಯ ಹಾಗೂ ಚಂದ್ರನನ್ನು ಹೊರತುಪಡಿಸಿದರೆ ಅತ್ಯಂತ ಪ್ರಕಾಶಮಾನವಾದ ಆಕಾಶ ಕಾಯವೆಂದರೆ ಶುಕ್ರ ಗ್ರಹ. ವರ್ಷದ ಬಹುಪಾಲು ಇದು ಬಾನಂಗಳದಲ್ಲಿ ಬೆಳಗುತ್ತದೆ. ಸೂರ್ಯನಿಗೆ ನಿಕಟವಾಗಿರುವುದರಿಂದ ಈ ಗ್ರಹವನ್ನು ಸೂರ್ಯೋದಯಕ್ಕೆ ಮುಂಚೆ ಪೂರ್ವ ದಿಗಂತದಲ್ಲಿ ಹಾಗೂ ಸೂರ್ಯಾಸ್ತದ ನಂತರ ಪಶ್ಚಿಮ ದಿಗಂತದಲ್ಲಿ ಕಾಣಬಹುದು. ಶುಕ್ರವನ್ನು ಹಗಲು ತಾರೆ ಹಾಗೂ ಸಂಧ್ಯಾ ತಾರೆ ಎಂದು ಹೇಳುತ್ತಾರೆ. ಆದರೆ ಶುಕ್ರ ಮಾತ್ರ ತಾರೆಯಲ್ಲದ ತಾರೆಯಂತೆ ಪ್ರಕಾಶಮಾನವಾಗಿ ಕಾಣುವ ಗ್ರಹವಾಗಿದೆ. ಮಂಗಳ ಗ್ರಹವನ್ನು ಸೂರ್ಯಾಸ್ತದ ನಂತರ ಬೆಳಗಿನ ಜಾವದವರೆಗೂ ಕಾಣಬಹುದು. ತನ್ನ ವಿಶಿಷ್ಟ ಕೆಂಬಣ್ಣದಿಂದಾಗಿ ಮಂಗಳ ಗ್ರಹವನ್ನು ಗುರುತಿಸುವುದು ಸುಲಭದ ಕೆಲಸ. ಸೂರ್ಯಾಸ್ತದ ಸುಮಾರು 1 ಗಂಟೆಯ ನಂತರ ಪೂರ್ವ ದಿಗಂತದಲ್ಲಿ ಮಂಗಳ ಗ್ರಹ ಕಾಣಿಸಿಕೊಳ್ಳುತ್ತದೆ. ರಾತ್ರಿ ಇಡೀ ಗುರುಗ್ರಹ ಅಪ್ಪಟ ಬಿಳಿಯ ಬಣ್ಣದಿಂದ ಪ್ರಕಾಶಮಾನವಾಗಿ ಕಾಣುತ್ತದೆ. ಸೂರ್ಯ, ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಆಕಾಶ ಕಾಯವೆಂದರೆ ಗುರುಗ್ರಹ. ಆಗ್ನೇಯ ದಿಕ್ಕಿನಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಆಕಾಶ ಕಾಯ ಗುರುಗ್ರಹ. ಮೇ, ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಪ್ರಕಾಶಮಾನವಾಗಿ ಕಾಣುವ ಶನಿ ಗ್ರಹ ರಾತ್ರಿಯಿಡೀ ನೋಡಬಹುದು. ಸೂರ್ಯಾಸ್ತದ ನಂತರ ಕಾಣುವ ಶನಿ ಗ್ರಹ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಸೂರ್ಯಾಸ್ತದ ವಿರುದ್ಧ ಅಂದರೆ ಆಗ್ನೇಯ ಮೂಲೆಯಲ್ಲೂ ಗುರುತಿಸಬಹುದು. ಬರಿಗಣಿಗೆ ಕಾಣುವ ಈ ಗ್ರಹಗಳನ್ನು ನೋಡಲು ಪ್ರಶಸ್ತವಾದ ಸಮಯವೆಂದರೆ ಸಾಮಾನ್ಯವಾಗಿ ಶುಭ್ರಕಾಯವಿರುವ ಡಿಸೆಂಬರ್ ತಿಂಗಳು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಯೂರೇನಸ್, ನೆಪ್ಚೂನ್ ಗ್ರಹಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತರಿದ ಚಿತ್ತ, ಯುರೇನಸ್ ಮತ್ತು ನೆಪ್ಚೂನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ

ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಗುಜರಾತ್ನಲ್ಲಿ ಈ ಸ್ವಾಮಿನಾರಾಯಣ ಸಂಪ್ರದಾಯ ಬಹಳ ಪ್ರಚಾರದಲ್ಲಿರುವಂತಹದ್ದು. ಸಾಕಷ್ಟು ಜನ ಭಕ್ತರು, ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ. ಈ ಸಂಪ್ರದಾಯಕ್ಕೆ ಸೇರಿದಂಥ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾದಂಥದ್ದು ಒಂದು ಯೋಗಿ ಡಿವೈನ್ ಸೊಸೈಟಿ ಅಂತ ಒಂದಿದೆ. ಅದರ ಮುಖ್ಯ ದೇವಸ್ಥಾನ ಇರೋದು ಈ ವಡೋದರ ಹತ್ರ ಸೋಖಡಾ ಅಂತ ಒಂದು ಹಳ್ಳಿ. ಅದರ ಅಧ್ಯಕ್ಷರು ಸ್ವಾಮಿ ಹರಿಪ್ರಸಾದ್ ಜಿ ಮಹಾರಾಜ್ ಅಂತಿದ್ದಾರೆ. ಅವ್ರನ್ನ ಸುಮಾರು ನಾನು ಈಗ 20 ವರ್ಷದಿಂದ ಬಲ್ಲೆ. ಅದೊಂದು ವಿಚಿತ್ರ ಆಶ್ರಮ ಅವ್ರದ್ದು. ಅವರ ಆಶ್ರಮದಲ್ಲಿ ಮಂತ್ರ, ತಂತ್ರ, ಪೂಜೆ, ಹವನ ಯಾವುದೂ ಹಾಳಿ ಜಾಸ್ತಿ ಇಲ್ಲ. ಅವ್ರದ್ದೇನಿದ್ರು ಪ್ರೀತಿ ಕೆಲಸ. ಯಾರಾದರೂ ಅವ್ರ ಕಡೆಗೆ ಹೋದರೆ ಆ ವ್ಯಕ್ತಿಯನ್ನು ಬಿಗಿದಪ್ಕೋತಾರೆ. ಅವರು ಪ್ರೇಮದಿಂದ ಮಾತಾಡಿಸಿ ಬೆನ್ಸವರಿ ಕಷ್ಟ ಸುಖ ವಿಚಾರಿಸ್ತಾರೆ. ಅವರು ತೋರಿಸ್ತಿರುವಂಥ ಪ್ರೀತಿಯಲ್ಲಿ ಯಾವುದೇ ಭಕ್ತ ಬದಲಿ ಕರೆಗೆ ಹೋಗ್ತಾನೆ.

ಆದರೂ ಸ್ವಾಮಿ ಅಲ್ಲಿ ಆ ಗುರುಗಳು ನೋಡ್ಕೊಂಡಂತ ರೀಡಿ ಚೆನ್ನಾಗಿಲ್ಲ, ಅಯ್ಯೋ ಅದು ಮಾಡಿಲ್ಲ, ಅದನ್ನು ಅದು ಸ್ವಲ್ಪ ಗೋಶಾಲೆ ಇದೆಯಲ್ಲ ಏನೂ ಚೆನ್ನಾಗಿ ಮಾಡ್ಕೊಂಡಿಲ್ಲ, ಮತ್ತು ಅರ್ಚಕರು ಗೌರವದಿಂದ ಇದ್ದಾರೆ ವಿನಯದಿಂದ ಇಲ್ಲ ಅಂತ ತೊಂದರೆಗಳನ್ನು ಹೇಳೋಕೆ ಶುರು ಮಾಡಿದ. ಅಲ್ಲಿ ಬರೀ ದುಡ್ಡಿನ ವ್ಯವಹಾರ ಸ್ವಾಮಿ, ಅದು ತೀರ್ಥಕ್ಷೇತ್ರ ಆಗದೆ ವ್ಯಾಪಾರಿ ಕೇಂದ್ರ ಆಯಿತು ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಹೊಗಳ್ತಾ ಇದ್ನಲ್ಲ ಅವನು, ಆವಾಗ ಸ್ವಾಮಿಗಳ ಕಣ್ಣು ಹೊಳಿತಾ ಇತ್ತು, ಉತ್ಸಾಹ ಕಂಡತಿತ್ತು. ಅವನು ಯಾವಾಗ ಟೀಕೆ ಶುರು ಮಾಡಿದ್ನೋ ಸ್ವಾಮಿಗಳ ಮುಖ ಸ್ವಲ್ಪ ಗಂಭೀರ ಆಯಿತು. ಸಾಕಿನ ನನ್ನ ಧ್ಯಾನ ತೋತಾಯ್ತು ನಡಿ ನೀನು ಅವ್ನು ಕಳಿಸ್ಬಿಟ್ರು. ಅವನು ಹೋದ. ರಾತ್ರಿ ಸುಮಾರು 2:30 ಗಂಟೆಗೆ ಅವನು ಹೇಳಿ ಕಳಿಸಿದ್ರು ಕರ್ಸವನ್ನ ಅಂತ. ಅವನು ಹೋದ ಗಾಬರಿಯಿಂದ, ಯಾಕೆ ರಾತ್ರಿ ಇಷ್ಟು ರಾತ್ರಿ ಕರೆಸಿದ್ದಾರೆ ಸ್ವಾಮಿಗಳು ಅಂತ. ಸ್ವಾಮಿಗಳು ಹೇಳಿದ್ದೇನು ಗೊತ್ತಾ, ಅಲ್ಲಪ್ಪ ಆ ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತನ್ನು ಯಾಕೆ ಆಡಿದೆ ನೀನು, ಹಾಗೆ ಮಾತಾಡಿ ನೀನು ಪಾಪಕ್ಕೆ ಸಿಲುಕಿದೆ, ನನ್ನನ್ನು ಭಾಗಿಯನ್ನಾಗಿ ಮಾಡಿದೆ. ನಾನು ನಿನಗೇನು ಹೇಳಿದ್ದೆ, ದೇವಸ್ಥಾನ ಏನು ಚೆನ್ನಾಗಿದೆ ಹೇಳು ಅಂದಿದ್ದೆ, ಕೆಟ್ಟದನ್ನು ಯಾಕೆ ಹೇಳಿದೆ ನೀನು? ಅದು ಪ್ರಾಯಶ್ಚಿತ್ತವಾಗಿ ನಾನು 2 ದಿವಸ ಊಟ ಬಿಟ್ಟು ಭಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನೀನು ಹಾಗೆ ಮಾಡು, ಇನ್ನು ಎಂದಿಗೂ

0: ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹಳೆಯೂರು ಶ್ರೀಮತಿ ಲಕ್ಷ್ಮೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ

0: ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ ಅಂತ್ಯವಿಲ್ಲದ ಹಂಕೆ ಎಂಬ ವಿಷಯದ ಕುರಿತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಎಡೆತಲೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ಶ್ರೀ ಎಸ್ ಹರ್ಷರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಸ್ಪೆಷಲ್ ಡೇ. ಆ ಸ್ಪೆಷಲ್ ಡೇ ದಿವಸನೇ ನಾವು ಈ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಪೈ ಅಂತ್ಯವಿಲ್ಲದ ಅಂಕೆ, ಹಾಗಂದ್ರೆ ಏನು, ಈ ಪೈ ಅಂದ್ರೆ ಏನು ಅನ್ನುವಂತಹ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಗೆ ತಲುಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತಿನ ದಿನದ ಸ್ಪೆಷಲ್ ಏನಿದು, ಸೊ 22/7/2026, ಇದರಲ್ಲಿ 2026 ಅಲ್ಲಿ ನಮ್ಗೆ ಸ್ಪೆಷಲ್ ಕಾಣ್ತಾ ಇಲ್ಲ, ಬಟ್ 22/7/2026 ಅಂದ್ರೆ ಜುಲೈ 22ನೇ ತಾರೀಕನ್ನ ಪ್ರತಿ ವರ್ಷ ನಾವು ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರೀತೀವಿ. ಅಂದ್ರೆ ಇದು ಪೈಗೆ ಹತ್ತಿರುವ ಬೆಲೆ ಅಂತ ನಾವು ಲೆಕ್ಕಾಚಾರಗಳಲ್ಲಿ ಬಳಸ್ಕೊಳ್ತಾ ಇದೀವಿ. ಹಾಗಾಗಿ ಇವತ್ತನ್ನ ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರೀತೀವಿ. ಸೊ ಇವತ್ತು ಈ ಪೈ ಬಗ್ಗೆ ಏನೇನೆಲ್ಲ ನೋಡೋಣ, ಮತ್ತೆ ಇವತ್ತಿನ ಸ್ಪೆಷಲ್ ಏನಿದೆ ಅನ್ನುವಂತಹದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಪೈ ಅನ್ನುವಂತಹದ್ದು ಏನು, ಎಲ್ಲಿಂದ ಬಂತು ಅನ್ನುವಂತಹ ವಿಚಾರವನ್ನ ಮಕ್ಕಳೇ ನಾನೀಗ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲಾ ಭಾಷೆಗಳಲ್ಲೂ ಆಲ್ಫಬೆಟ್ಸ್ ಅಂದ್ರೆ ವರ್ಣಮಾಲೆ ಇರೋ ಹಾಗೆ ಗ್ರೀಕ್ ಆಲ್ಫಬೆಟ್ ಕೂಡ ಇದೆ. ಅದರಲ್ಲಿ ಹಲವಾರು ಅಕ್ಷರಗಳಿದೆ, ಇಲ್ಲಿ ಒಟ್ಟು 24 ಅಕ್ಷರಗಳು ಅಥವಾ ಸಿಂಬಲ್ಸ್ ಅಂತ ಕರೀಬಹುದು. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಿದ್ರೆ ಈ ಒಂದು ಆಲ್ಫಬೆಟ್ ಗ್ರೀಕ್ನ 16ನೇ ಲೆಟರ್ ಆಗಿದೆ ಪೈ ಅನ್ನುವಂತಹದ್ದು. ಸೊ ಇದು ಒಂದು ಗ್ರೀಕ್ ಭಾಷೆಯ ಆಲ್ಫಬೆಟ್ ಅನ್ನುವಂತಹದ್ದು ಗೊತ್ತಾಯ್ತು. ಹಾಗಾದ್ರೆ ಇದಕ್ಕೂ ಗಣಿತಕ್ಕೂ ಏನ್ ಸಂಬಂಧ? ಗಣಿತದಲ್ಲಿ ಈಗ ಆಲ್ರೆಡಿ ಇದನ್ನ ಬಳಸ್ತಾ ಇದೀವಿ ಅನ್ನೋಂತಹದ್ದೆಲ್ಲ ನಮ್ಗೆ ಗೊತ್ತು. ಹಾಗಾದ್ರೆ ಅದರದ್ದು ಸ್ಪೆಷಾಲಿಟಿ ಏನು? ಈ ಒಂದು ಪೈಯನ್ನೇ ಇಟ್ಕೊಂಡು ಇವತ್ ವೆಬಿನಾರ್ ಕರೆಯೋದಕ್ಕೆ ಕಾರಣ ಏನು? ಇದ್ರ ಮೇಲೆ ಇವತ್ತು ವೆಬಿನಾರ್ ಕರೆದಿದ್ದೀವಿ ಅಂದ್ರೆ ಇದೊಂದೇನೋ ಸ್ಪೆಷಲ್ ಅನ್ನುವಂತಹದ್ದು ನಮ್ಗೆ ಆಲ್ರೆಡಿ ಮಂದಟ್ಟಾಗುತ್ತೆ. ಸೊ ಏನ್ ಸ್ಪೆಷಲ್ ಇರಬಹುದು ಅನ್ನುವಂತಹದನ್ನ ಇವತ್ತು ತಿಳ್ಕೊಳ್ತಾ ಹೋಗ್ತೀನಿ. ಶಾಲಾ ಹಂತದ ಮಕ್ಕಳಿಗೋಸ್ಕರ ಅವರ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಪರಿಚಯ ಮಾಡುವಂತಹ ಪ್ರಯತ್ನ ಈ ಒಂದು ಸೆಷನ್ ಅಲ್ಲಿ ಮಾಡ್ತಾ ಹೋಗ್ತೇನೆ. ನೋಡೋಣ ಹಾಗಾದ್ರೆ ಈ ಪೈ ಅಂದ್ರೇನು, ನಮ್ ಜೊತೆ ಈ ಪೈ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನುವಂತಹದನ್ನ ತಿಳ್ಕೊಳ್ಳೋಣ. ಮಕ್ಕಳೆ, ಮುಖ್ಯವಾಗಿ ಈ ಪೈ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಫಸ್ಟ್ ನಮ್ಮ ಸುತ್ತಮುತ್ತ ಇರುವಂತಹ ನಂಬರ್ಸ್ಗಳು ಅಂದ್ರೆ ಸಂಖ್ಯೆಗಳ ಬಗ್ಗೆ

ಪರಿಚಯ ಇರಬೇಕಾಗತ್ತೆ. ಆಗ ಮಾತ್ರ ಪೈ ಅರ್ಥ ಆಗೋದಕ್ಕೆ ಸಾಧ್ಯ. ಈಗ ನಾವು ಹಲವಾರು ರೀತಿಯಾದಂತಹ ನಂಬರ್ಗಳನ್ನ ಎಲ್ ಕೆ ಜಿಯಿಂದ ಹಿಡಿದು ನಮ್ಮ ಎಜುಕೇಶನ್ ಮುಗಿಯೋವರೆಗೂ ಬಳಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಹೈಸ್ಕೂಲ್ ಲೆವೆಲ್ಗೆ ಮಾತಾಡೋದೇ ಆದ್ರೆ 1-10 ವರೆಗೆ ಹಲವಾರು ನಂಬರ್ಗಳನ್ನ ನಾವು ಈಗ ಆಲ್ರೆಡಿ ಬಳಸ್ತಾ ಇದ್ದೀವಿ. ಅದರಲ್ಲಿ ಕೆಲವನ್ನ ನೋಡಿದ್ದೀರಾ, ಇನ್ನು ಕೆಲವನ್ನ ನೋಡಿಲ್ಲದೆ ಇರಬಹುದು. ಸೊ ಅಂತಹ ನಂಬರ್ಗಳನ್ನ ಪರಿಚಯ ಮಾಡ್ಬೇಕಾದ್ರೆ ಮೊದಲಿಗೆ ಯಾವುದೇ ಟೀಚರ್ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡೋದೇ ನಿಮ್ಗೆ 1-2-3-4 ಅಂತ, 1-2-3-4 ಅಂತ ಸ್ಟಾರ್ಟ್ ಮಾಡ್ತೀವಿ. ಸಾಮಾನ್ಯವಾಗಿ ಎಣಿಕೆಗೆ ಬಳಸುವಂತಹ ಸಂಖ್ಯೆಗಳು, ಇಂತಹ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನ ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಇದ್ರ ಜೊತೆಯಲ್ಲಿ ಇನ್ನೊಂದು ನಂಬರ್ ಕೂಡ ಈಗ ನಿಮ್ ಮುಂದೆ ಬರುತ್ತೆ, ಅದನ್ನ ಈಗ ಆಲ್ರೆಡಿ ನೋಡಿದ್ದೀರಾ, ಹೆಮ್ಮೆಯ ನಂಬರ್ ಅಂತ ಹೇಳ್ಬೋದು. ಕಾರಣ, ಕಂಡುಹಿಡಿದಿದ್ದು ನಮ್ಮ ದೇಶದವರೇ. ಸೊ ಈಗ ಆಲ್ರೆಡಿ 1-2-3-4 ಅಂತ ನೋಡ್ತಿದ್ರಿ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ನಂಬರ್ ಸೇರ್ಕೊಳ್ತು 0. ಅಲ್ಲಿಗೆ 0 ಒಳಗೊಂಡಂತೆ 1-2-3-4 ಅಂದ್ರೆ ನ್ಯಾಚುರಲ್ ನಂಬರ್ಸ್ ಏನ್ ಬರುತ್ತೆ, ಈ ಗುಂಪನ್ನ ನಾವು ಓಲ್ ನಂಬರ್ಸ್ ಅಂತ ಕರಿತೀವಿ, ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳೋದಿಲ್ಲ, ಓಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳುತ್ತೆ. ಇದಿಷ್ಟನ್ನ ಕೆಳ ಹಂತದಲ್ಲಿ ಅಂದ್ರೆ ಪ್ರೈಮರಿ ಲೋವರ್ ಪ್ರೈಮರಿ ಲೆವೆಲ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಹೋಗ್ತಾ ಹೋಗ್ತಾ ಹೊಸ ಹೊಸ ಸಂಖ್ಯೆಗಳು ನಿಮ್ಗೆ ಪರಿಚಯ ಆಗುತ್ತೆ. ಆ ರೀತಿ ಪರಿಚಯ ಆದಂತಹ ಸಂಖ್ಯೆಗಳಲ್ಲಿ ನಿಮ್ಗೆ ನೆಕ್ಸ್ಟ್ ಪರಿಚಯ ಆಗುವಂತಹದ್ದೇ ಈ ನೆಗೆಟಿವ್ ನಂಬರ್ಸ್ಗಳು. ಇಲ್ಲಿವರೆಗೂ ಪಾಸಿಟಿವ್ ನೋಡ್ತಿದ್ವಿ, ಹಂತ ಬೆಳೀತಾ ಹೋದ ಹಾಗೆ ನಿಮ್ಗೆ ಈ ಋಣಾತ್ಮಕ ಸಂಖ್ಯೆಗಳ ಪರಿಚಯ ಆಗುತ್ತೆ. ಈಗ ನೀವು ಅನಿಸ್ಬಹುದು, 0 ಇದೆ, 1-2-3-4 ಅಂದ್ರೆ ಧನಾತ್ಮಕ ಪಾಸಿಟಿವ್ ನಂಬರ್ಸ್ಗಳಿದೆ, ಅದ್ರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳು ನೆಗೆಟಿವ್ ನಂಬರ್ಸ್ಗಳು ಕೂಡ ಸೇರ್ಕೊಳ್ತು. ಇದಿಷ್ಟು ಗುಂಪನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಇಂಟೀಜರ್ಸ್ ಅಂದ್ರೆ ಎಲ್ಲವೂ ಸೇರ್ಕೊಂಡಿದೆ, ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಜೊತೆಗೆ 0, ಇಷ್ಟು ಸೇರಿಸ್ಕೊಂಡ್ರೆ ಇದನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ. ಇದಲ್ಲದೆ ಮತ್ತಷ್ಟು ಸಂಖ್ಯೆಗಳು, ನಾವು ಹೋಗ್ತಾ ಹೋಗ್ತಾ ಇನ್ನಷ್ಟು ಸಂಖ್ಯೆಗಳನ್ನ ಪರಿಚಯ ಮಾಡ್ಕೊಳ್ತೀವಿ ಮೇಲಿನ ಹಂತಗಳಿಗೆ. ಅಂದ್ರೆ ದೊಡ್ಡ ದೊಡ್ಡ ತರಗತಿಗಳಿಗೆ ಹೋಗ್ತಾ ಹೋಗ್ತಾ ಇನ್ನ ಹೊಸ ಹೊಸ ನಂಬರ್ಗಳು ನಿಮ್ಗೆ ಪರಿಚಯ ಮಾಡ್ತಾರೆ. ಅದರಲ್ಲಿ ಟೀಚರ್ ನಿಮ್ಗೆ ಪರಿಚಯ ಮಾಡಿದ್ದು ಈ ತರ ನಂಬರ್ಗಳು. ಉದಾಹರಣೆಗೆ ಭಿನ್ನ ರಾಶಿ ಸಂಖ್ಯೆಗಳು ಬರುತ್ತೆ, ಫ್ರಾಕ್ಷನ್ಸ್, ಜೊತೆಗೆ ಡೆಸಿಮಲ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ರೀತಿ ನಂಬರ್ಸ್ಗಳನ್ನ ನೋಡಾಯ್ತು ನಾವು. ಫಸ್ಟ್ 1-2-3-4 ಮಾತ್ರ, ಜೊತೆಗೆ 0 ಸೇರಿಸ್ಕೊಂಡ್ವಿ, ಆಮೇಲೆ ನೆಗೆಟಿವ್ ನಂಬರ್ಸ್ ಸೇರಿಸ್ಕೊಂಡ್ವಿ, ಈಗ ಫ್ರಾಕ್ಷನ್ಸ್, ಡೆಸಿಮಲ್ಸ್ ಅಂದ್ರೆ ದಶಮಾಂಶಗಳು, ಭಿನ್ನ ರಾಶಿಗಳು ಎಲ್ಲವನ್ನು ಸೇರಿಸ್ಕೊಂಡ್ವಿ. ಇವೆಲ್ಲವನ್ನೂ ಸೇರಿಸ್ಕೊಂಡ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಅದ್ರೊಳಗೆ ಇಂಟಿಜರ್ಸ್ ಇರುತ್ತೆ, ಓಲ್ ನಂಬರ್ಸ್ ಇರುತ್ತೆ, ನ್ಯಾಚುರಲ್ ನಂಬರ್ಸ್ ಇರುತ್ತೆ. ಇದಿಷ್ಟು ಸೇರಿದ್ರೆ ರ್ಯಾಷನಲ್ ನಂಬರ್ಸ್. ಸೊ ಇದಿಷ್ಟನ್ನ ನಾವು ನೋಡಿದೀವಿ. ಇದಲ್ಲದೆ ಬೇರೆ ಸಂಖ್ಯೆಗಳಿದೆಯಾ? ಖಂಡಿತ ಇದೆ. ಮೇಲಿನ ಹಂತಕ್ಕೆ, ಹೈಸ್ಕೂಲ್ ಹಂತಕ್ಕೆ ಬರ್ತಿದ್ದ ಹಾಗೇನೆ ನೀವು ಇನ್ನೊಂದಷ್ಟು ಸಂಖ್ಯೆಗಳ ಪರಿಚಯವನ್ನ ಮಾಡ್ಕೋತೀರಾ, ಅದೇನೆ ಇರ್ರ್ಯಾಷನಲ್ ನಂಬರ್ಸ್. ಈಗ 2, 5, 10 ಈ ರೀತಿ ಸಂಖ್ಯೆಗಳ ಪರಿಚಯ ನಿಮ್ಗೆ ಮೇಲಿನ ಹಂತಕ್ಕೆ ಹೋಗ್ತಾ ಹೋದಾಗೆ ಸಿಗುತ್ತೆ. ಸೊ ಇದನ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ರ್ಯಾಷನಲ್ ನಂಬರ್ಸ್ಗೆ ಭಾಗಲಬ್ಧ ಸಂಖ್ಯೆಗಳು, ಇರ್ರ್ಯಾಷನಲ್ ನಂಬರ್ಸ್ಗೆ ಅಭಾಗಲಬ್ಧ ಸಂಖ್ಯೆಗಳು. ನೀವು ಈ ಗ್ರೂಪ್ನಲ್ಲೇ ಗಮನಿಸಿದ್ರೆ 10 ಇದೆ, 2 ಇದೆ, ಮತ್ತೆ ಇನ್ನೆರಡು ಸಿಂಬಲ್ಸ್ಗಳಿದೆ. ಆಕ್ಚುಯಲ್ ಆಗ ಅದು ಸಿಂಬಲ್ಸ್, ಆದ್ರೆ ಅದನ್ನು ನಂಬರ್ಸ್ ಆಗಿ ನಾವು ಉಪಯೋಗಿಸ್ತೀವಿ. ಅದರಲ್ಲಿ ಇವತ್ತು ಮುಖ್ಯವಾಗಿ ನಮಗ್ ಬೇಕಾಗಿರುವಂತದ್ದು ಪೈ. ಆ ಪೈ ಕೂಡ ಇರ್ರ್ಯಾಷನಲ್ ನಂಬರ್ಸ್ ಅಲ್ಲೇ ಸೇರ್ಕೊಳ್ಳುತ್ತೆ. ಸೊ ಎರಡು ಮೇಜರ್ ಗುಂಪನ್ನ ಇಲ್ಲಿ ನೋಡಿದ್ರಿ, ರ್ಯಾಷನಲ್ ನಂಬರ್ಸ್ ಅನ್ನಂತದ್ದೊಂದು, ಇರ್ರ್ಯಾಷನಲ್ ನಂಬರ್ಸ್ ಅನ್ನಂತದ್ದೊಂದು. ಈ ಎರಡೂ ಗುಂಪನ್ನು ಸೇರಿಸಿ ಒಂದು ದೊಡ್ಡ ಗುಂಪು ಮಾಡ್ಕೊಳ್ತೀವಿ, ಅದನ್ನೇ ರಿಯಲ್ ನಂಬರ್ಸ್. ಮಕ್ಕಳೇ, ನೀವು ಅಪ್ ಟು SSLC ವರೆಗೆ ಓದೋದು ಇಷ್ಟು ಸಂಖ್ಯೆಗಳ ಬಗ್ಗೆ ಮಾತ್ರ. ಸರ್, ಇದನ್ನ ಬಿಟ್ಟು ಬೇರೆ ನಂಬರ್ಗಳಿದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಆದ್ರೆ ಶಾಲಾ ಹಂತದಲ್ಲಿ ಆ ಸಂಖ್ಯೆಗಳ ಪರಿಚಯ ನಿಮ್ಗೆ ಇರೋದಿಲ್ಲ. ನಾನ್ ರಿಯಲ್ ನಂಬರ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ನೀವು PUC ಓದೋದಕ್ಕೆ ಪ್ರಾರಂಭಿಸ್ತೀರ. ಸದ್ಯಕ್ಕೆ ಇವತ್ತು ನಾನು ಪೈ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ರಿಯಲ್ಸ್ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ಸೊ ಬನ್ನಿ, ಹಾಗಾದ್ರೆ ಈ ಪೈ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋದು, ಪೈ ಅನ್ನೋದು ರಿಯಲ್ ನಂಬರೇ,

ರಿಯಲ್ ನಂಬರ್ ಅಲ್ಲಿ ಯಾವ ಗ್ರೂಪು? ಇರ್ರಾಷನಲ್ ನಂಬರ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗೆ ಸೇರ್ಕೊಳ್ಳುವಂತಹದ್ದು. ಇಷ್ಟು ನಮ್ಗೆ ಗೊತ್ತಾಗಿದೆ, ಪೈ ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಂದ್ರೆ ಏನು, ಯಾಕೆ ಇದು ಅಭಾಗಲಬ್ಧ ಸಂಖ್ಯೆ ಆಯ್ತು ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಮಕ್ಕಳೇ, ಭಾಗಲಬ್ಧ ಸಂಖ್ಯೆ ಬಗ್ಗೆ ಫಸ್ಟ್ ಮಾತಾಡ್ತೀನಿ, ಯಾಕೆಂದ್ರೆ ಇದ ಅರ್ಥ ಆದ್ರೆ ಅಭಾಗಲಬ್ಧ ಸಂಖ್ಯೆ ಬಗ್ಗೆ ಮಾತಾಡ್ಬೋದು. ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆ, ಯಾವ ಸಂಖ್ಯೆಯನ್ನ ಈ ರೀತಿ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ, ಅದೇ ಪಿ ಬೈ ಕ್ಯೂನೇ ಆಗ್ಬೇಕು ಅಂತ ಏನಿಲ್ಲ, ಎ ಬೈ ಬಿ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಮೇಲೊಂದ್ ನಂಬರ್ ಕೆಳಗೊಂದ್ ನಂಬರ್, ನಾವು ಭಿನ್ನ ರಾಶಿ ಬರಿತೀವಲ್ಲ ಫ್ರಾಕ್ಷನ್ಸ್ ಅಲ್ಲಿ, ನ್ಯೂಮರೇಟರ್ ಡಿನಾಮಿನೇಟರ್, ಅಂಶ ಮತ್ತೆ ಛೇದ ಅಂತ ಹೇಳ್ತೀವಲ್ಲ, ಆ ರೀತಿ ಮೇಲೊಂದು ಸಂಖ್ಯೆ ಕೆಳಗೊಂದು ಸಂಖ್ಯೆಯನ್ನ ಬರ್ಕೊಂಡ್ರೆ ಆ ರೀತಿಯಾದಂತಹ ಸಂಖ್ಯೆಯನ್ನ ರ್ಯಾಷನಲ್ ನಂಬರ್ ಅಂತ ನಾವು ಕರಿತೀವಿ. ಆದ್ರೆ ಕೆಲವು ಕಂಡೀಷನ್ಸ್ ಇವೆ, ಆ ಮೇಲೊಂದು ನಂಬರ್ ಕೆಳಗೊಂದ್ ನಂಬರ್ ಹಾಕ್ತಿವಲ್ಲ ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಆ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ಬರೆಯುವಂತಹ ಎರಡೂ ನಂಬರ್ಗಳು ಇಂಟೀಜರ್ಸ್ ಗ್ರೂಪ್ ಅಲ್ಲೇ ಸೇರಿರ್ಬೇಕು. ಇಂಟೀಜರ್ಸ್ ಗ್ರೂಪ್ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಒಂದು ಸಲ ನೋಡ್ಬಿಡಿ, ಇಂಟೀಜರ್ಸ್ ಅಲ್ಲಿ ಯಾವ್ದು ಬರುತ್ತೆ, ಜೀರೋ ಬರುತ್ತೆ, ಎಲ್ಲ ಪಾಸಿಟಿವ್ ನಂಬರ್ ಬರುತ್ತೆ, ಎಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ, ಇವುಗಳನ್ನ ನಾವು ಅಲ್ಲಿ ಬಳಸುವಂತಹದ್ದು. ಮೇಲೊಂದ್ ನಂಬರ್ ಹಾಕಿ ಕೆಳಗೊಂದ್ ನಂಬರ್ ಹಾಕಿ ಅದು ರ್ಯಾಷನಲ್ ನಂಬರ್ ಆಗುತ್ತೆ. ಒಂದು ಕಂಡೀಷನ್ ಆಯ್ತು. ಇನ್ನೂ ಒಂದು ಕಂಡೀಷನ್ ಇದೆ. ಆ ಇನ್ನೂ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಕೆಳಗಡೆ ನೀವು ಇಂಟೀಜರ್ ಯಾವ್ದು ಬೇಕಾದ್ರೂ ಹಾಕ್ಬೋದು, ಆದ್ರೆ ಝೀರೋ ಬಿಟ್ಟು. ಝೀರೋ ಕೂಡ ಒಂದು ಇಂಟೀಜರ್ ಅಂದ್ರೆ ಪೂರ್ಣಾಂಕ, ಆದ್ರೆ ಝೀರೋ ಮಾತ್ರ ಕೆಳಗಡೆ ಹಾಕಬೇಡಿ. ಸೊ ಈ ರೀತಿಯಾಗಿ ಬರೆದ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇದು ಮುಖ್ಯವಾಗಿ ನಮ್ಗೆ ತಿಳ್ಕೊಳ್ಬೇಕಾದಂತಹ ಅಂಶ. ಇಂಟೀಜರ್ಸ್ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಯಾವುದನ್ನ ಬೇಕಾದ್ರೂ ನೀವು ಹಾಕೋಬಹುದು, ಮೇಲ್ಗಡೆ ಒಂದು ಕೆಳಗಡೆ ಒಂದು, ಕೆಳಗಡೆ ಮಾತ್ರ ಸೊನ್ನೆ ಹಾಕಬೇಡಿ ಅಷ್ಟೆ. ಮಕ್ಕಳೇ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಹಾಕಿದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ನಾನೊಂದು ಸಣ್ಣ ಕ್ವಶನ್ ಅನ್ನ ನಿಮಗೆ ಕೇಳ್ತೇನೆ. ಈ ನೈನ್ ಅಂತ ಬರೆದಿದ್ದೀನಿ, ಜಸ್ಟ್ ನೈನ್, ಮೇಲೊಂದು ನಂಬರ್ ಕೆಳಗೊಂದ್ ನಂಬರ್ ಬರ್ದಿಲ್ಲ. ನನ್ನ ಕ್ವಶನ್ ಏನ್ ಗೊತ್ತಾ, ಇದು ರ್ಯಾಷನಲ್ ನಂಬರ್ ಅನ್ನುವಂಥದ್ದು. ಥಿಂಕ್ ಮಾಡಿ, ಇದು ರ್ಯಾಷನಲ್ ನಂಬರ್ ಆಗುತ್ತಾ, ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಯಾಕಂದ್ರೆ ನನ್ನ ಭಾಗಲಬ್ಧ ಸಂಖ್ಯೆ ಅಂದ್ರೆ ಭಿನ್ನ ರಾಶಿ ರೂಪದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ, ಅಂದ್ರೆ ಮೇಲೊಂದು ಕೆಳಗೊಂದು ಇರಬೇಕು ಅಂತ ಹೇಳಿದ್ದೀನಿ. ಆದ್ರೆ ಈಗ ಇಲ್ಲಿ ಒಂಬತ್ತನ್ನ ಮಾತ್ರ ಕೊಟ್ಟಿದ್ದೀನಿ, ಇದು ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಥಿಂಕ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರಗಳನ್ನ ಕೊಡಬಹುದು. ಒಂಬತ್ತು ರ್ಯಾಷನಲ್ ನಂಬರ್ ಆಗುತ್ತಾ? ಹೇಗಾಗುತ್ತೆ ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಆಗುತ್ತೆ ಅಥವಾ ಆಗಲ್ಲ ಎರಡನ್ನು ಕೂಡ ನೋಡ್ತಾ ಹೋಗೋಣ. ಕಾರಣ, ಯಾವುದೇ ಒಂದು ಸಂಖ್ಯೆ ತಗೊಂಡ್ರೆ ಅದರ ಛೇದದಲ್ಲಿ ಒಂದು ಇದ್ದೇ ಇರುತ್ತೆ. ಓಕೆ, ಸೊ 9/1 ಆಗುತ್ತೆ. ಯಾವುದೇ ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಬರೋದ್ರಿಂದ ಒಂಬತ್ತನ್ನ 9/1 ಅಂತಾನೂ ಕೂಡ ಬರ್ಕೊಳ್ಬಹುದು. ಈಗ ಗಮನಿಸಿ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಇದೆ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ. ಜೊತೆಗೆ ಇನ್ನೊಂದು ಕಂಡೀಷನ್, ಕೆಳಗಡೆ ಕ್ಯೂ ಝೀರೋ ಆಗಿಲ್ಲ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ, ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದು ಫಸ್ಟ್ ನಮಗೆ ಗೊತ್ತಿರಬೇಕು, ಪೈ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್, ಇಲ್ಲಿ ಮಕ್ಕಳೇ ಗಮನಿಸಿ, ಒಂದಷ್ಟು ಸಂಖ್ಯೆಗಳನ್ನ ಬರೆದಿದ್ದೀನಿ, 1/3, 2/5, 5/6 ಮತ್ತೆ 100/99 ಅಂತ. ಇದಿಷ್ಟನ್ನು ನಾನು ಡೆಸಿಮಲ್ ಫಾರ್ಮ್ಗೆ ಅಂದ್ರೆ ದಶಮಾಂಶದ ರೂಪಕ್ಕೆ ಹಾಕಿದ್ದೀನಿ. 1/3 ಅಂದ್ರೆ ನೀವು 3 ಇಂದ 1 ಅನ್ನ ಡಿವೈಡ್ ಮಾಡಿದ್ರೆ 0.3333 ಅಂತ ಬರ್ತಾನೆ ಹೋಗುತ್ತೆ. 3 is ರೆಕರಿಂಗ್ ಅಂದ್ರೆ ರಿಪೀಟಿಂಗ್, 3 ಅನ್ನಂತಹದ್ದು ಪುನರಾವರ್ತನೆ ಆಗ್ತಾ ಇದೆ. ಹಾಗೆ 2/5 ವ್ಯಾಲ್ಯೂ ನೋಡಿ, 0.4 ಬರುತ್ತೆ, ಇದು ನಿಂತೋಗಿದೆ ಅಂದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ, ಪುನರಾವರ್ತನೆ ಆಗ್ತಾ ಇಲ್ಲ, ಸ್ಟಾಪ್ ಆಗ್ಬಿಟ್ಟಿದೆ. ಹಾಗೆ 5/6 ಗಮನಿಸಿ, ಮೇಲ್ಗಡೆ ರೀತಿಯಲ್ಲೇ ಮುಂದುವರಿತಾ ಹೋಗ್ತಾ ಇದೆ, ವ್ಯತ್ಯಾಸ ಇಷ್ಟೇ, ಇಲ್ಲಿ ಮೊದಲನೇ ಅಂಕಿ ಡಿಜಿಟ್ ಅಲ್ಲಿ 8 ಬಂದಿದೆ, ನಂತರ ಎಲ್ಲ 3 ಬರ್ತಾ ಇದೆ. ಅದೇ ರೀತಿಯಲ್ಲಿ 100/99 ತಗೊಂಡ್ರೆ ಅದರಲ್ಲಿ ಇನ್ನೂ ವಿಶೇಷ ಆಗಿದೆ, 0101
ಅಂತ ಎರಡೆರಡು

ನಂಬರ್ ರಿಪೀಟ್ ಆಗ್ತಾ ಇದೆ. ಸೊ ಮುಖ್ಯವಾಗಿ ರ್ಯಾಷನಲ್ ನಂಬರ್ಸ್ ಗಳನ್ನ ನೀವು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಎರಡು ರೀತಿಯಾಗಿ ಸಿಕ್ಕುತ್ತೆ. ಇಲ್ಲಿ ಮೊದಲೇದು ಮತ್ತೆ ಎರಡನೇದು ಎಕ್ಸಾಂಪಲ್ ಅನ್ನ ಕಂಪೇರ್ ಮಾಡಿ ನೋಡಿ. ಮೊದಲನೇದರಲ್ಲಿ ಬಂದಂತಹ ಸಂಖ್ಯೆಯೇ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ, ರೆಕರಿಂಗ್ ಅಂತ ಕರಿತೀವಿ. ಜೊತೆಗೆ ಅದು ನಿಲ್ಲೋದೇ ಇಲ್ಲ. ಈಗ 1/3 ನೀವು ಡಿವೈಡ್ ಮಾಡ್ಕೊಂಡು ಹೋಗಿ ಅದು ಎಂಡೇ ಆಗೋದಿಲ್ಲ, 3 ಅಂತ ಬರ್ತಾನೆ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಇನ್ಫೈನೈಟ್ ಅಂತ. ಅಂದ್ರೆ ಅಂತ್ಯವಿಲ್ಲ, ಅಂತ್ಯನೇ ಆಗೋದಿಲ್ಲ, ಇದಕ್ಕೆ ಅಂತ್ಯ ಆಗ್ತಾ ಇಲ್ಲ. ಜೊತೆಗೆ ಬಂದದ ನಂಬರೇ ಪುನಃ ಪುನಃ ಬರ್ತಾ ಇದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಅಂತ್ಯಗೊಂಡ್ಬಿಟ್ಟಿದೆ. ದಟ್ ಮೀನ್ಸ್ 2 ನೀವು 5 ಇಂದ ಡಿವೈಡ್ ಮಾಡಿದ್ರೆ ಅಂದ್ರೆ ಶೇಷ 0 ಬಂದ್ಬಿಟ್ಟು ಲೆಕ್ಕ ಮುಗಿದೋಗುತ್ತೆ, ಅಂದ್ರೆ ಇದು ಅಂತ್ಯಗೊಂಡಿದೆ. ಮಕ್ಕಳೇ, ಇಲ್ಲಿ ಈ ಕ್ಲಾರಿಟಿ ನೀವು ತಗೋಬೇಕು, ಯಾವ ಸಂಖ್ಯೆಗಳು ಎಂಡ್ ಆಗ್ಬಿಡುತ್ತೋ ಅಂತ್ಯಗೊಳ್ಳುತ್ತೋ ಅದು ಭಾಗಲಬ್ಧ ಸಂಖ್ಯೆ. ಅದು ಬಿಟ್ರೆ ಬೈ ಚಾನ್ಸ್ ಎಂಡ್ ಆಗ್ತಾ ಇಲ್ವಾ, ಆ ಡೆಸಿಮಲ್ಸ್ ನ ನೋಡಿ ರಿಪೀಟ್ ಆಗ್ತಾ ಇರಬೇಕು. ರಿಪೀಟ್ ಆಗ್ತಾ ಇದ್ರೆ ಅದು ಕೂಡ ರ್ಯಾಷನಲ್ ನಂಬರ್ಸ್, ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಆ ರಿಪೀಟೇಷನ್ಸ್ ಒಂದೇ ಅಂಕೆ ರಿಪೀಟ್ ಆಗ್ಬೋದು, ಮೊದಲನೇ ಎಕ್ಸಾಂಪಲ್ ತರ ಅಥವಾ ಮೂರನೇ ಎಕ್ಸಾಂಪಲ್ ತರ ಅಥವಾ ಕೊನೆಯ ಎಕ್ಸಾಂಪಲ್ ತರ ಜೋಡಿ ಜೋಡಿ, ಅಂದ್ರೆ 0101 ಅನ್ನೋ ರೀತಿಯಲ್ಲಿ ಆಗ್ಬೋದು. ಜೋಡಿನೇ ಆಗ್ಬೇಕಾ ಇಲ್ವಾ, ಇನ್ನೂ ಹಲವಾರು ಅಂಕಿಗಳು, ಒಂದು 5-6 ಅಂಕಿಗಳು ಬಂದು ಮತ್ತೆ ಅದೇ 5-6 ಅಂಕಿಗಳು ರಿಪೀಟ್ ಆಗ್ತಾ ಹೋಗ್ಬೋದು. ಈಗ ನಮ್ಗೆ ಇಲ್ಲಿ ಗೊತ್ತಾಗಿದ್ದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಎಂಡ್ ಆಗಂತಹ ಸಂಖ್ಯೆಗಳು. ಒಂದು ಬೈ ಚಾನ್ಸ್ ಎಂಡ್ ಆಗ್ಲಿಲ್ಲ ಅಂದ್ರೆ ರೆಕರಿಂಗ್ ಆಗ್ಬೇಕು, ಅಂದ್ರೆ ರಿಪೀಟ್ ಆಗ್ತಾ ಇರಬೇಕು, ಪುನರಾವರ್ತನೆ ಕೊಳ್ತಾ ಇರಬೇಕು. ಇದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ ಗೊತ್ತಾದ್ರೆ ನೆಕ್ಸ್ಟ್ ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಪೈ ಅನ್ನೋದು ಇರ್ರ್ಯಾಷನಲ್ ನಂಬರ್, ಅದು ಗೊತ್ತಾಗ್ಬೇಕಾದ್ರೆ ಇದು ಗೊತ್ತಾಗ್ಬೇಕು. ಸೊ ಈಗ ಇರ್ರ್ಯಾಷನಲ್ ನಂಬರ್ಸ್ ಗೆ ಬರ್ತೀನಿ. ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಗೊತ್ತಾ, ಯಾವ ಸಂಖ್ಯೆಯನ್ನ P/Q ಫಾರ್ಮ್ ಅಲ್ಲಿ ಬರೆಯಕ್ ಆಗೋದಿಲ್ವೋ, ಜೊತೆಗೆ ಆ ಕಂಡೀಷನ್ಸ್ ಏನು, ಪಿ ಮತ್ತೆ ಕ್ಯೂಗಳು ಇಂಟೀಜರ್ಸ್ ಆಗಿರ್ಬೇಕು ಅಂತ ಹೇಳಿದ್ವಲ್ಲ, ಆ ತರ ಇಟ್ಕೊಂಡು ಬರೆಯೋದಕ್ಕೆ ಆಗೋದಿಲ್ವೋ ಅದನ್ನ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೊದಲನೇ ತಗೊಳ್ಳಿ, √2. √2 ಅನ್ನ ನಾವು P/Q ಫಾರ್ಮ್ ಅಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. P/Q ಫಾರ್ಮ್ ಅಲ್ಲಿ ಬರೀಬಹುದು, ಆದ್ರೆ ಮೇಲೆ ಮತ್ತೆ ಕೆಳಗೆ 2 ಇಂಟೀಜರ್ಸ್ ಇರಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ಇಡೋದಕ್ಕೆ ಸಾಧ್ಯ ಇಲ್ಲ. ಐದರ್ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಇರ್ರ್ಯಾಷನಲ್ ನಂಬರ್ ಆಗ್ಬಿಟ್ಟಿರುತ್ತೆ, ಹಾಗಾಗಿ ನಮ್ಗೆ ಇಂಟೀಜರ್ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ √2 ಅನ್ನಂತದ್ದು ಇರ್ರ್ಯಾಷನಲ್ ನಂಬರ್. ಹಾಗೆ √3 ತಗೊಳ್ಳಿ, ಸೇಮ್ ಥಿಂಗ್, ಇದರಲ್ಲೂ ಕೂಡ P/Q ಫಾರ್ಮ್ ಅಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂದ್ರೆ ಮೇಲೆ ಮತ್ತೆ ಕೆಳಗೆ 2 ಇಂಟೀಜರ್ ಆಗಿರೋದಿಲ್ಲ, ಇಲ್ಲ ಮೇಲ್ಗಡೆದ ಇಂಟೀಜರ್ ಆಗಿರುತ್ತೆ, ಇಲ್ಲ ಕೆಳಗಡೆದ ಇಂಟೀಜರ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಈಗ ಆಲ್ರೆಡಿ SLC ತನಕ ಓದಿರಂತಹ ಮಕ್ಕಳಿದ್ರೆ ಅನುಮಾನ ಬಂದಿರಬಹುದು, ಇದ್ಯಾಕೆ ಮೂರನೇದನ್ನ ಬರ್ದಿದ್ದಾರಲ್ಲ √4. ಆಕ್ಚುಯಲ್ ಆಗಿ √4 ಇರ್ರ್ಯಾಷನಲ್ ನಂಬರ್ ಅಲ್ಲ, ಇದು ರ್ಯಾಷನಲ್ ನಂಬರ್. ಯಾಕಂದ್ರೆ √2 ನಾವು ವ್ಯಾಲ್ಯೂ ಕಂಡು ಹಿಡಿದ್ರೆ 2 ಬಂದ್ಬಿಡುತ್ತೆ. 2 ಅನ್ನೋದೇನು, ಎಂಡ್ ಆಗಿರಂತದ್ದು. ಎಂಡ್ ಆದ್ಮೇಲೆ ಏನದು, ರ್ಯಾಷನಲ್ ನಂಬರ್. ಹಾಗೆ √5 ತಗೊಳ್ಳಿ, ಇದು ಕೂಡ ಇರ್ರ್ಯಾಷನಲ್ ನಂಬರ್. ಮಕ್ಕಳೇ, ಈ ಹಿಂದೆ ಗಮನಿಸಿದ್ದಕ್ಕೂ ಇಲ್ಲಿರಂತಹ ನಂಬರ್ಗಳಿಗೂ ಒಂದು ಸಾಮ್ಯತೆ ಅಥವಾ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಏನಂತಂದ್ರೆ, ಡೆಸಿಮಲ್ ಪಾಯಿಂಟ್ಸ್ ಗಳಿದೆಯಲ್ಲ, √2 ನಲ್ಲಿ ನೋಡಿ, 3 ನಲ್ಲಿ ನೋಡಿ, √5 ನಲ್ಲಿ ನೋಡಿ, ಪಾಯಿಂಟ್ ಆದ್ಮೇಲೆ ಬಂದಿರಂತಹ ಅಂಕಿಗಳನ್ನ ಗಮನಿಸಿ, ಎಲ್ಲಾದ್ರೂ ಅದು ರಿಪೀಟ್ ಆಗ್ತಾ ಇದೆಯಾ. ಈ ಹಿಂದೆ ಒಂದೇ ಅಂಕಿ ರಿಪೀಟ್ ಆಗ್ತಾ ಇತ್ತು ಅಥವಾ ಜೋಡಿ ಅಂಕಿಗಳು ರಿಪೀಟ್ ಆಗ್ತಾ ಇತ್ತು. ನಾನು ಈಗ ಆಲ್ರೆಡಿ ಹೇಳಿದ್ದೆ, ಬರೀ ಜೋಡಿನೇ ಆಗ್ಬೇಕು ಅಂತ ಏನಿಲ್ಲ, 4 ಅಂಕಿಗಳು 5 ಅಂಕಿಗಳು ರಿಪೀಟ್ ಆಗ್ಬೋದು ಅಂತ. ಬಟ್ √2 √3 √5 ಅಲ್ಲಿ ನೀವು ಗಮನಿಸಿದ್ರೆ ರಿಪೀಟೇಷನ್ಸ್ ಇಲ್ಲ, ಜೊತೆಗೆ 3 ಕೂಡ ಇನ್ಫೈನೈಟ್, ಅಂದ್ರೆ ಅಂತ್ಯಗೊಳ್ತಾ ಇಲ್ಲ, ಎಷ್ಟು ದೂರದವರೆಗೆ ಬೇಕಾದ್ರೂ ಬರ್ಕೊಳ್ತಾ ಹೋಗಬಹುದು. ಅಂದ್ರೆ ಅಂತ್ಯಗೊಳ್ತಾ ಇಲ್ಲ, ಜೊತೆಗೆ ರಿಪೀಟ್ ಆಗ್ತಾ ಇಲ್ಲ. ಈ ತರ ಇದ್ರೆ ಅದನ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎಂಡ್ ಆಗ್ಬಿಟ್ರೆ ಅದು ಇರ್ರ್ಯಾಷನಲ್ ಬರೋದೇ ಇಲ್ಲ, ಎಂಡ್ ಆಯ್ತು ಅಂತಂದ್ರೆ ಅದು ರ್ಯಾಷನಲ್ ನಂಬರ್, ಇಲ್ಲಿಗೆ ಬರೋದೇ ಇಲ್ಲ. ಈಗ ನಾವು ಇವತ್ತು ಕಲಿತಾ ಇರುವಂತಹ ಪೈ ಈ ಒಂದು ಗುಂಪಿಗೆ ಸೇರುತ್ತೆ.
ಅಂದ್ರೆ

ಈ ಪೈ ಬೆಲೆಯನ್ನ ನೀವು ಡೆಸಿಮಲ್ ರೂಪದಲ್ಲಿ ಬರ್ದಿದ್ದೇ ಆದ್ರೆ ಅದು ಇನ್ಫೈನೈಟ್ ಆಗಿರುತ್ತೆ, ಅಂದ್ರೆ ಅಂತ್ಯಗೊಳ್ಳೋದಿಲ್ಲ, ಜೊತೆಗೆ ರಿಪೀಟ್ ಕೂಡ ಆಗೋದಿಲ್ಲ. ಆದ್ರಿಂದ ಪೈಯನ್ನ ನಾವು ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಇದಿಷ್ಟು ನಾನು ಮಾತಾಡಿದ್ದು ಪೈ ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಅಂತ ನಿಮ್ಗೆ ಅರ್ಥ ಮಾಡಿಸೋದಿಕ್ಕೆ. ಹಾಗಾದ್ರೆ ಈ ಪೈ ಅಂದ್ರೆ ಏನು ಅನ್ನುವಂತಹದ್ದು.

ಇಲ್ಲದೇ ಇರುವಂತಹ ಅಂಕೆ ಅಂತ. ಅಲ್ಲಿಗೆ ಪೈ ಅನ್ನಂತಹದ್ದು ಇನ್ಫೈನೈಟ್ ಡೆಸಿಮಲ್ ಅನ್ನುವಂತಹದ್ದು ಗೊತ್ತಾಯ್ತು. ಹಾಗಾದ್ರೆ ಈ ಪೈ ಅನ್ನುವಂತಹದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಪೈ ಅನ್ನುವಂತಹದನ್ನ ಕಂಡುಹಿಡಿಯೋದಕ್ಕೆ ನಮಗೆ ಮೂಲವಾಗಿ ಹೋಗುವಂಥದ್ದು ಸರ್ಕಲ್. ಈ ಸರ್ಕಲ್ ಅಲ್ಲಿ ಒಂದು ಸೆಂಟರ್ ಇದೆ, ಹಾಗೆ ಸುತ್ತ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಗಳಿದೆ. ಇಲ್ಲಿ ಈ ಸುತ್ತ ಇರುವಂತಹ ಈ ಒಂದು ರೇಖೆಯನ್ನ ಸರ್ಕಂಫರೆನ್ಸ್ ಪರಿಧಿ ಅಂತ ಕರೀತೀವಿ. ಹಾಗೆ ಇಲ್ಲಿ ಎರಡು ಯಾವ್ದಾದ್ರು ಪಾಯಿಂಟ್ ತಗೋತೀನಿ, ಅಲ್ಲೊಂದ್ ಪಾಯಿಂಟ್ ತಗೊಂಡಿದ್ದೀನಿ, ಇನ್ನೊಂದ್ ಪಾಯಿಂಟ್ ಇಲ್ಲೊಂದು ತಗೋತೀನಿ, ಈ ಎರಡೂ ಪಾಯಿಂಟ್ ಗಳು ಜಾಯ್ನ್ ಆಗೋ ಹಾಗೆ ಆ ಮಧ್ಯದ ಪಾಯಿಂಟ್ ಇಂದ ನಾನು ಒಂದು ಲೈನ್ ಅನ್ನ ಹೇಳಿದ್ದೀನಿ. ಇದನ್ನ ನಾವು ವ್ಯಾಸ ಡಯಾಮೀಟರ್ ಅಂತ ಕರಿತೀವಿ. ಸೊ ನಾವೇನ್ ಮಾಡಿದ್ವಿ, ಒಂದು ವೃತ್ತ ತಗೊಂಡು ಪರಿಧಿ ತಗೊಂಡ್ವಿ, ವ್ಯಾಸ ತಗೊಂಡ್ವಿ, ಇವೆರಡನ್ನ ಇಟ್ಕೊಂಡು ಈಗ ನಾವು ಡಿವೈಡ್ ಮಾಡೋಣ, ಅಂದ್ರೆ ಸರ್ಕಂಫರೆನ್ಸ್ ಅನ್ನ ಡಯಾಮೀಟರ್ ಇಂದ ಡಿವೈಡ್ ಮಾಡೋಣ. ಹಾಗೆ ಡಿವೈಡ್ ಮಾಡಿದ್ರೆ ನಮಗ್ ಸಿಗೋದೆ ಪೈ. ಸೊ ಇಷ್ಟೊತ್ತಿನವರೆಗೂ ಪೈ ಅಂದ್ರೇನು, ಪೈ ಅಂದ್ರೇನು ಅಂತ ಹುಡುಕ್ತಾ ಇದ್ವಲ್ಲ. ಗ್ರೀಕ್ ಭಾಷೆಯ 16ನೇ ಅಕ್ಷರ ಅಂತ ಹೇಳ್ಕೊಳ್ತಾ ಕೂತಿದ್ವಿ, ಅದೊಂದು ನಂಬರ್ ಅಂತ ಹೇಳ್ತಿದ್ವಿ. ಆ ನಂಬರ್ನ ಮೀನಿಂಗ್ ಏನಂತಂದ್ರೆ, ಯಾವ್ದಾದ್ರೂ ಸರ್ಕಲ್ ಬರ್ಕೊಳ್ಳಿ ಮಕ್ಳೆ, ಆ ಸರ್ಕಲ್ದು ಸರ್ಕಂಫರೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡ್ಕೊಳ್ಳಿ, ಅದನ್ನ ಅದೇ ಸರ್ಕಲ್ ಡಯಾಮೀಟರ್ ಇಂದ ಡಿವೈಡ್ ಮಾಡಿ, ಕೊನೆಗೆ ನಿಮಗ್ ಸಿಗುತ್ತಲ್ಲ ಆನ್ಸರು, ಅದೇನೆ ಪೈ. ಸೊ ಪೈ ಅಂದ್ರೆ ಈಗ ನಮ್ಗೆ ಏನು ಅಂತ ಅರ್ಥ ಆಯ್ತು. ಇಷ್ಟೇನ ಪೈ? ಇಲ್ಲ, ಇಷ್ಟಕ್ಕೆ ಮುಗ್ದಿಲ್ಲ, ಇದರ ಸೋಜಿಗ ಇನ್ನ ತುಂಬಾ ಇದೆ, ಹೇಳ್ತಾ ಹೋಗ್ತೀನಿ. ಈಗ ಈ ಪೈ ಬೆಲೆಗೆ ನಮ್ಮ ಸ್ಕೂಲ್ನಲ್ಲಿ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಒಂದು ಬೆಲೆಯನ್ನ ಹಾಕ್ಸ್ಬಿಡ್ತೀವಿ ನಾವು. ಅದು ಯಾವ್ದಂತಂದ್ರೆ ನೋಡಿ, ಈ ನಂಬರ್ 22/7 ಅಂತ ನಿಮಗೆ ಎಷ್ಟೋ ಕಡೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಪೈ ವ್ಯಾಲ್ಯೂನ 22/7 ಅಂತ ಹಾಕೊಂಡು ಹಾಕ್ಬಿಡ್ತೀವಿ, ಲೆಕ್ಕನು ಮಾಡಿದೀವಿ. ಹಾಗಾದ್ರೆ ಈ ಪೈ ಅನ್ನೋದು 22/7 ಅನ್ನುವಂತಹದ್ದು ಈಗ ನೆಕ್ಸ್ಟ್ ಡೌಟ್ ನಮ್ಗೆ ಇರಬಹುದು, ಇಲ್ಲದೆ ಇರಬಹುದು. ಅದ್ ನಿಜನ ಅಥವಾ ಸುಳ್ಳ ಅನ್ನುವಂತಹದನ್ನ ನಾವೀಗ ನೋಡ್ತಾ ಹೋಗೋಣ. ಈ 22/7 ಮಕ್ಕಳೇ ನಾ ಡಿವೈಡ್ ಮಾಡಿದ್ದೀನಿ ನೋಡಿ, 22 7 ಇಂದ ಡಿವೈಡ್ ಮಾಡಿದ್ದೀನಿ. 3.142857 142857 ಅಂತ ಇಲ್ಲಿ ಉದ್ದಕ್ಕೆ ಬರ್ತಾ ಇದೆ. ಜೊತೆಗೆ ಇದನ್ನ ನೀವು ಎಷ್ಟೇ ಹೊತ್ತು ಮಾಡಿದ್ರು, ಎಷ್ಟೇ ವರ್ಷಗಳು ಮಾಡಿದ್ರು ಎಂಡ್ ಆಗಲ್ಲ, ಶೇಷ ಬರ್ತಾನೆ ಇರುತ್ತೆ, ನೀವು ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ಆದ್ರೆ ಇಲ್ಲೊಂದು ಸ್ಪೆಷಾಲಿಟಿಯನ್ನ ಗಮನಿಸಿ ಮಕ್ಕಳೇ, ಮೇಲೆ ಬಂದಿರಂತಹ ನಂಬರ್ಗಳಿದೆಯಲ್ಲ, ಈ ನಂಬರ್ಗಳ ಪ್ಯಾಟರ್ನ್ ನಾನು ಗಮನಿಸಿ, ಪಾಯಿಂಟ್ ಆದ್ಮೇಲೆ 142857 ಬಂತು, ಮತ್ತೆ ಸ್ಟಾರ್ಟ್ ಆಗುತ್ತೆ 142857, ಮತ್ತೆ 142857. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈ ಹಿಂದೆ ಮಾತಾಡಿದ್ವಲ್ಲ ಏನಂತ, ಪೈ ಅನ್ನಂತಹದ್ದು 22/7 ಅಂತ ಕರಿಬಹುದಾ ಅಂತ ನೋಡೋಣ. ಈಗ 22/7 ವ್ಯಾಲ್ಯೂ 3.142857 142857 ರೆಕರಿಂಗ್, ಅಂದ್ರೆ 142857 ಅನ್ನೋದು ಪದೇ ಪದೇ ಬರುತ್ತಾನೆ ಇರುತ್ತೆ ಅಂತ. ಈಗ ನೀವೇ ಹೇಳಿ, ಇದು ರ್ಯಾಷನಲ್ ನಂಬರ ಇರ್ರ್ಯಾಷನಲ್ ನಂಬರ? ಯಾಕೆಂದ್ರೆ ನಾವು ಪೈ ವ್ಯಾಲ್ಯೂನ 22/7 ಅಂತ ಹಾಕೊಂಡು ಲೆಕ್ಕ ಮಾಡ್ತಾ ಇದೀವಿ. ನಮಗೀಗ ಗೊತ್ತಾಗಿರಂತಹ ವಿಚಾರ ಏನಂದ್ರೆ, ಪೈ ಅನ್ನಂಥದ್ದು ಇರ್ರ್ಯಾಷನಲ್ ಅಂತ. ಬಟ್ ಈಗ ಪೈ ವ್ಯಾಲ್ಯೂ 22/7 ಹಾಕೊಂಡು ಮಾಡಿದ್ರೆ ಬರ್ತಾರಂತಹ ಡೆಸಿಮಲ್ಸ್ ಗಮನಿಸಿದ್ರೆ ಇಲ್ಲಿ ನೋಡಿದ್ರೆ ಇದು ರ್ಯಾಷನಲ್ ನಂಬರ್ ತರ ಬರ್ತಾ ಇದೆ. ಯಾಕೆಂದ್ರೆ ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾನು ಹೇಳಿದ್ದೆ, ಬರುವಂತಹ ಅಂಕಿಗಳೇ ರಿಪೀಟ್ ಆಗ್ತಾ ಇದ್ರೆ ಅದು ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್. ಆದ್ರೆ ಪೈ ಇರ್ರ್ಯಾಷನಲ್ ನಂಬರ್. ಈಗ ಇಲ್ಲಿ ನಮ್ಗೆ ದ್ವಂದ್ವ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ನಮ್ಮ ಶಾಲೆಯಲ್ಲಿ ಪೈ ಜಾಗಕ್ಕೆ 22/7 ಉಪಯೋಗಿಸ್ತಾ ಇರೋದು ಸರಿನಾ ಅನ್ನುವಂಥದ್ದು ಮಕ್ಕಳೇ. ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ, ನೀವೇ ತೀರ್ಮಾನ ಮಾಡ್ತೀರಾ ನಾನು ಯೂಸ್ ಮಾಡ್ತಾ ಇರೋಂತಹ ಬೆಲೆ 22/7 ಅನ್ನುವಂಥದ್ದು ಸರಿನಾ ಅಥವಾ ಅಲ್ವಾ ಅನ್ನುವಂತಹದನ್ನ ನೀವೇ ನೋಡ್ತೀರಾ. ಬನ್ನಿ ಹಾಗೆ ಮುಂದುವರಿತಾ ಹೋಗೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲಾಗಿ ಪೈ ಅನ್ನುವಂತಹದನ್ನ ಈ ಸರ್ಕಲ್ ಮುಖಾಂತರ ಅರ್ಥ ಮಾಡಿಸೋ ಪ್ರಯತ್ನವನ್ನ ನಿಮ್ಗೆ ಮಾಡ್ತೀನಿ. ಈಗ
ಇಲ್ಲಿ ಗಮನಿಸಿ, ಒಂದು ಸರ್ಕಲ್ ಅನ್ನ ತಗೊಂಡು ಪೈ ಅಂದ್ರೆ ಏನು ಅಂತ ಹೇಳೋ ಪ್ರಯತ್ನ.

ಮಾಡ್ತೀನಿ, ಹಾಗೆ ಗಮನಿಸಿ. ಮತ್ತೆ ಒಂದು ಸರ್ಕಲ್ ಅನ್ನು ತಗೊಂಡಿದ್ದೀನಿ, ಈ ಸರ್ಕಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದರದ್ದು ಡಯಾಮೀಟರ್ ಏನಿದೆ ಆ ಡಯಾಮೀಟರ್ ಅಷ್ಟೇ ಅಗಲ ಇರುವಂತಹ ಭಾಗಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, 0 to 1 ಈ ಡಯಾಮೀಟರ್ ಎಷ್ಟಾಗಲ ಇದೆಯಾ, ಅದು ಒಂದು ಭಾಗ. ಅದೇ ತರ 1 to 2 ಕೂಡ ಆ ಡಯಾಮೀಟರ್ ಎಷ್ಟಾಗಲ ಇತ್ತು ಅಷ್ಟೇ ಅಗಲ ಮಾಡ್ಕೊಂಡಿದ್ದೀನಿ. ಇದೇ ತರ ಒಂದು 3-4 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಗಮನಿಸಿ ಏನಾಗುತ್ತೆ ಅಂತ, ಈ ಸರ್ಕಲ್ ಅನ್ನು ತಗೊಂಡು ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಅದರ ಸರ್ಕಮ್ಫರೆನ್ಸ್ ಸ್ಟ್ರೈಟ್ ಲೈನ್ ಆಗುತ್ತೆ. ಆ ಸ್ಟ್ರೈಟ್ ಲೈನ್ ಅನ್ನ ಬಿಟ್ಟಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಈಗ ಈ ಸರ್ಕಮ್ಫರೆನ್ಸ್ ನೀಲಿ ಲೈನ್ ಕಾಣ್ತಾ ಇದೆಯಲ್ಲ, ಇದನ್ನ ನಾನು ಪೂರ್ತಿ ಕಟ್ ಮಾಡಿ ಹಾಗೇ ಸ್ಟ್ರೈಟ್ ಲೈನ್ ಮಾಡಿ ಇಟ್ಟೆ, ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಡಯಾಮೀಟರ್ಗೆ ಅದು ಈಕ್ವಲ್ ಆಗಿದೆ ಅನ್ನುವಂತಹದನ್ನ. ಸೊ ನೀವು ನೋಡಿ, ಇಲ್ಲಿ ಒಂದು ಭಾಗ, ಇಲ್ಲಿ ಒಂದು ಎರಡನೇ ಭಾಗ, ನೆಕ್ಸ್ಟ್ 3ನೇ ಭಾಗ, 3ನೇ ಭಾಗದಿಂದ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಅಂದ್ರೆ 1 ವ್ಯಾಸ 2 3, 3ಕ್ಕಿಂತ ಸ್ವಲ್ಪ ಹೆಚ್ಚು ಮುಂದೆ ಹೋಗಿದೆ. ಈ ಬಂದು ನಿಂತಿದೆಯಲ್ಲ ಇಲ್ಲಿ ವ್ಯಾಲ್ಯೂ, ಇದನ್ನೇ ನೀವು ನಂಬರ್ ಲೈನ್ ಅಲ್ಲಿ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ರೆ ಇದನ್ನೇ ನಾವು ಪೈನ ಬೆಲೆ ಅಂತ ಹೇಳ್ತೀವಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಪೈ. ಈಗ ನಮ್ಗೆ ಗೊತ್ತಾಯ್ತು, ಪೈ ಅನ್ನುವಂತಹದ್ದು ನಾವು ಸರ್ಕಮ್ಫರೆನ್ಸ್ ನ ಅದರ ಡಯಾಮೀಟರ್ ಇಂದ ಡಿವೈಡ್ ಮಾಡಿದ್ರೆ ಬರಂತಹ ನಂಬರ್ ಅಂತ. ಸೊ ಹಾಗೆ ಗಮನಿಸ್ತಾ ಹೋಗಿ, ಇನ್ನೊಂದಷ್ಟು ಇಲ್ಲಿ ಉದಾಹರಣೆಗಳನ್ನ ನೋಡ್ಕೊಳ್ಳೋಣ. ಪೈ ಅಂದ್ರೆ ಸರ್ಕಮ್ಫರೆನ್ಸ್ ಓವರ್ ಡಯಾಮೀಟರ್. ಇದನ್ನ ಈಗ ಆಲ್ರೆಡಿ ಒಂದು ಯೂನಿಟ್ ಅಂದ್ರೆ 1 ಸೆಂಟಿಮೀಟರ್ ಆಗ್ಬೋದು, ಅಥವಾ 1 ಇಂಚ್ ಆಗ್ಬೋದು, 1 ಮೀಟರ್ ಆಗ್ಬೋದು, ಅಷ್ಟು ಡಯಾಮೀಟರ್ ಇರುವಂತಹ ಒಂದು ಸರ್ಕಲ್ ಅನ್ನ ತಗೊಂಡಿದ್ದೀನಿ. ಇದನ್ನ ಈಗ ಓಪನ್ ಮಾಡಿ ನೋಡೋಣ. 1 ಸೆಂಟಿಮೀಟರ್ ಆದ್ರೂ ಅನ್ಕೊಳ್ಳಿ, ಮೀಟರ್ ಆದ್ರೂ ಅನ್ಕೊಳ್ಳಿ, ಯಾವ್ದಾದ್ರೂ ಸರಿ, ಇದರಲ್ಲಿ ಇಷ್ಟು ಡಯಾಮೀಟರ್ ಇರುವಂತಹ ಸರ್ಕಲ್ ಅನ್ನ ನಾನು ಕಟ್ ಮಾಡಿ ಓಪನ್ ಮಾಡಿದ್ರೆ ಅದರ ಸರ್ಕಮ್ಫರೆನ್ಸ್ ಇಷ್ಟುದ್ದ ಬರುತ್ತೆ. ಇದರ ಉದ್ದ 3.14159 ಈ ತರ ಬರ್ತಾ ಹೋಗುತ್ತೆ. ಅಂದ್ರೆ ಈ ಸರ್ಕಮ್ಫರೆನ್ಸ್ ನ ಉದ್ದವನ್ನ ಇಲ್ಲಿ ನಾನು ಬರೆದಿದ್ದೀನಿ, ನೀವು ಅಬ್ಸರ್ವ್ ಮಾಡಬಹುದು. ಇದರ ಉದ್ದ ನಾನ್ ಟರ್ಮಿನೇಟಿಂಗ್ ಮತ್ತೆ ನಾನ್ ರೆಕರಿಂಗ್, ಅಂತ್ಯವಿಲ್ಲದ ಮತ್ತೆ ಪುನರಾವರ್ತನೆಯಾಗದ ದಶಮಾಂಶಗಳನ್ನ ಹೊಂದಿದಂತಹ ಲೈನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಮುಂದುವರಿಸೋಣ. ಹಾಗೆ ಗಮನಿಸಿ ಇನ್ನೊಂದೆರಡು ಆನಿಮೇಷನ್ ಅನ್ನ ನೋಡೋಣ. ಇಲ್ಲಿ ಇನ್ನೆರಡು ಸರ್ಕಲ್ ಅನ್ನ ತಗೋತಾ ಇದ್ದೀನಿ. ಒಂದು ಸರ್ಕಲ್ 2.5 ಯೂನಿಟ್ಸ್ ಇರೋದು, ಇನ್ನೊಂದು 8 ಯೂನಿಟ್ಸ್ ಇರೋದು. ಹಾಗೆ ಗಮನಿಸಿ, ಇಲ್ಲಿ 1.5 ಸೆಂಟಿಮೀಟರ್ ಇರುವಂತಹ ಡಯಾಮೀಟರ್ ಇರುವಂತಹ ಸರ್ಕಲ್ದು ಸರ್ಕಮ್ಫರೆನ್ಸ್ ಅನ್ನ ಹೀಗೆ ಬಿಚ್ಚಿದ್ದೀನಿ. ಹಾಗೆ 8 ಸೆಂಟಿಮೀಟರ್ ಡಯಾಮೀಟರ್ ಇರುವಂತಹ ಸರ್ಕಲ್ ಸರ್ಕಮ್ಫರೆನ್ಸ್ ಅನ್ನ ಇಲ್ಲಿ ಬಿಚ್ಚಿದ್ದೀನಿ. ಹಾಗೆ ಬಿಚ್ಚಿದ ನೋಡಿದಾಗ ಈ 2.5 ಸೆಂಟಿಮೀಟರ್ ಇತ್ತಲ್ಲ ಡಯಾಮೀಟರ್ ಇರುವಂತಹ ಸರ್ಕಲ್, ಅದರ ಸರ್ಕಮ್ಫರೆನ್ಸ್ ಲೆಂತ್ 7.8539 ಹಾಗೆ ನಾನ್ ರೆಕರಿಂಗ್ ಆಗ್ತಾ ಹೋಗುತ್ತೆ. ಹಾಗೆ 8 ಸೆಂಟಿಮೀಟರ್ ಇರುವಂತಹ ಡಯಾಮೀಟರ್ ಇರುವಂತಹ ವೃತ್ತದ ಸರ್ಕಮ್ಫರೆನ್ಸ್ ಅನ್ನ ಬಿಚ್ಚಿದ್ರೆ ಅದು 25.1327 ಈ ರೀತಿ ಬರ್ತಾ ಹೋಗುತ್ತೆ. ಸಿಂಪಲ್, ಈ ಮೊದಲನೇ ನಂಬರ್ 7.8 ಸಮಥಿಂಗ್ ಇದೆಯಲ್ಲ, ಇದನ್ನ 2.5 ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಪೈ. ಹಾಗೆ ಈ 25.1327 ಇದೆಯಲ್ಲ, ಇದನ್ನ 8 ಇಂದ ಡಿವೈಡ್ ಮಾಡಿ ನಿಮ್ಗೆ ಪೈ ಬೆಲೆ ಸಿಗುತ್ತೆ. ಆ ರೀತಿ ಡಿವೈಡ್ ಮಾಡಿದ್ರೆ ಮಕ್ಕಳೇ ನಿಮ್ಗೆ ಎರಡು ಕಡೆನೂ ಬರೋ ವ್ಯಾಲ್ಯೂ ಒಂದೇ, 3.14159 ಈ ರೀತಿ ಬರ್ತಾ ಹೋಗುತ್ತೆ. ಎಲ್ಲಿವರೆಗೆ ಬರುತ್ತೆ, ನೀವೆಲ್ಲಿವರೆಗೆ ಕಂಡು ಹಿಡಿತಿರೋ ಅಲ್ಲಿವರೆಗೂ ಕೂಡ ಬರ್ತಾ ಹೋಗುತ್ತೆ. ಸರ್, ಮೆಷರ್ ಮಾಡ್ತಾನೆ ಇರ್ಬೇಕಾ? ಖಂಡಿತ, ನಿಲ್ಲೋದೇ ಇಲ್ಲ. ಸೊ ಈಗ ನಮಗೆ ಗೊತ್ತಾಗಿದ್ದೇನಂತಂದ್ರೆ 22/7 ಅನ್ನ ಮಾಡಿದ್ರೆ ರೆಕರಿಂಗ್ ನಂಬರ್ ಬರ್ತಾನೆ ಇದೆ, ಅಂದ್ರೆ ರಿಪೀಟ್ ಆಗ್ತಾನೆ ಇದೆ. ಹಾಗೆ ಇದರ ಬೆಲೆಯನ್ನ ನೋಡಿದ್ರೆ, ಯಾವುದು ಪೈನ ಬೆಲೆಯನ್ನ ನೋಡಿದ್ರೆ ನಮಗೆ ನಾನ್ ರೆಕರಿಂಗ್ ನಂಬರ್ ಬರುತ್ತೆ. ಹೇಗೆ? ಈಗ ಆಲ್ರೆಡಿ ಅಲ್ಲಿ ನೋಡಿದ್ರಲ್ಲ, 2.5 ಸೆಂಟಿಮೀಟರ್ ಮತ್ತೆ 8 ಸೆಂಟಿಮೀಟರ್ ಎಲ್ಲ ಮಾಡಿದ್ರಲ್ಲ, ಅದೇ ತರ ಒಂದು ಸರ್ಕಲ್ ತಗೊಳ್ಳಿ, 7 ಸೆಂಟಿಮೀಟರ್ ಡಯಾಮೀಟರ್ ಇರಬೇಕು. ಅದನ್ನ

0: ನೀವು ಕಟ್ ಮಾಡಿದ್ರೆ ಅದರ ಸರ್ಕಂಫರೆನ್ಸ್ ಉದ್ದ ಮಕ್ಕಳಿಗೆ ಇಷ್ಟು ಉದ್ದ ಬರುತ್ತೆ, 21.99114857 ಹಾಗೆ ಬರ್ತಾ ಹೋಗುತ್ತೆ. ಅಂದ್ರೆ ಸರ್ಕಂಫರೆನ್ಸ್ ನ ಉದ್ದ 22 ಅಲ್ಲ. ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ ಮೇಲ್ಗಡೆ ಅಬ್ಸರ್ವ್ ಮಾಡಿ, ಸರ್ಕಂಫರೆನ್ಸ್ ನ ಉದ್ದವನ್ನ 22 ಅಂತ ಬರ್ಕೊಂಡು ಲೆಕ್ಕ ಮಾಡ್ತಾ ಇದೀವಿ. ನಿಜವಾಗ್ಲೂ ಆ ಸರ್ಕಂಫರೆನ್ಸ್ ನ ಉದ್ದ 22 ಇಲ್ಲ, 21.99 ಈ ರೀತಿ ಬರ್ತಾ ಇದೆ. ಇಲ್ಲಿ ಬಂದಿರಂತಹ ನಂಬರನ್ನ ಗಮನಿಸಿ, ಇದು ಇರ್ರಾಷನಲ್ ನಂಬರ್. ಯಾಕೆಂದ್ರೆ ಡೆಸಿಮಲ್ಸ್ ಅಲ್ಲಿ ನೋಡಿ ರಿಪೀಟ್ ಆಗ್ತಾ ಇಲ್ಲ, ಇನ್ಫೈನೈಟ್ ಆಗಿದೆ. ಸೊ ಹಾಗಾಗಿ ಪೈ ಏನಾಗುತ್ತೆ, ಇರ್ರಾಷನಲ್ ನಂಬರ್ ಆಗುತ್ತೆ. ಯಾಕೆಂದ್ರೆ ಯಾವ್ದಾದ್ರೂ ಒಂದು ಇರ್ರಾಷನಲ್ ನಂಬರ್ ಅನ್ನ ರ್ಯಾಷನಲ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಬರೋದು ಇರ್ರಾಷನಲ್ ನಂಬರ್. ನೀವು ಇಲ್ಲಿ ಗಮನಿಸಬಹುದು, ಈ 21.99114857 ಇದೆಯಲ್ಲ, ಇದನ್ನ 7 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಸಂಖ್ಯೆ ಸಿಗುತ್ತೆ, ಇಷ್ಟು ಉದ್ದದ ಸಂಖ್ಯೆ ಸಿಗುತ್ತೆ. ಹಾಗಿದ್ರೆ ಅದು ಮುಂದುವರಿತಾ ಇರುತ್ತೆ, ಎಂಡೇ ಆಗಿಲ್ಲ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ರಿಯಲ್ ವ್ಯಾಲ್ಯೂ ಆಫ್ ಪೈ. ಪೈನ ನಿಜವಾದ ಬೆಲೆ ಇದು 3.14, ಇದು ಈ ಮೇಲ್ಗಡೆದಲ್ಲ. 22/7 ಯಾಕೆ ಉಪಯೋಗಿಸ್ತಾ ಇದೀವಿ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ ಅದ್ರ ಡೆಸಿಮಲ್ಸ್ ಅಲ್ಲಿ 3.14 ಬರುತ್ತೆ, ನಮ್ಗೆ ರಿಯಲ್ ವ್ಯಾಲ್ಯೂನಲ್ಲೂ ಕೂಡ 3.14 ಬರುತ್ತೆ. ಆಲ್ಮೋಸ್ಟ್ ಎರಡು 3.14 ಇರೋದ್ರಿಂದ ಎರಡು ಆಲ್ಮೋಸ್ಟ್ ಈಕ್ವಲ್. ಆದ್ರಿಂದ ನಾವು ಪೈ ಬಂದಾಗ 22/7 ಯೂಸ್ ಮಾಡ್ತಾ ಇದೀವಿ ಹೊರತು ನಿಜವಾಗ್ಲೂ ಅಕ್ಯುರೇಟ್ ವ್ಯಾಲ್ಯೂ ಅಲ್ಲ. ಅಲ್ಲಿಗೆ ನಮ್ಗೆ ಗೊತ್ತಾಗಿದ್ದೇನು, ಪೈ ಅನ್ನೋದು ಎಕ್ಸಾಕ್ಟ್ 22/7 ಈಕ್ವಲ್ ಅಲ್ಲ, ಹತ್ತಿರದ ಬೆಲೆ ಅಷ್ಟೇ. ಈಗ ನಮ್ಗೆ ಗೊತ್ತಾಯ್ತು ಪೈ ಯಾಕೆ ಇರ್ರಾಷನಲ್ ಅಂತ.
1: ಕೇಳುವರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮರಣ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವತ್ತಾರೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಮತ್ತು ಒಂದು ಗುಣಾತ್ಮಕವಾದಂತಹ ಮಾತು ನೋಡಿ. ನಾವು ಮರಣ ಸಮಯದಲ್ಲಿ ಅಯ್ಯೋ ನಾನು ಇಲ್ಲಿಂದ ಜೀವ ಬಿಡ್ತಾ ಇದ್ದೀನಲ್ಲ ಅನ್ನುವಂಥ ಕೊರಗು ಹಲವಾರು ಮಂದಿಗಿರುತ್ತೆ. ಆಸ್ಪತ್ರೆಯಲ್ಲಿ ಇನ್ನೇನು ನಾನು ನನ್ನ ಜೀವಿತಾವಧಿಯ ಕೊನೆಯ ಸಮಯಕ್ಕೆ ಬಂದ್ಬಿಟ್ನ ಅನ್ನುವಂಥ ಒಂದು ಯೋಚನೆ ಕೂಡ ಹಲವಾರು ಮಂದಿಯಲ್ಲಿರುತ್ತೆ. ನಾನು ಈ ಒಂದು ಬದುಕನ್ನು, ನನ್ನ ಕಟ್ಟಿರುವಂಥ ಮನೆಯನ್ನು,

ನಾನು ಗಳಿಸಿರುವಂತಹ ಚಿನ್ನವನ್ನ ಇದನ್ನೆಲ್ಲ ಬಿಡೋಲ್ಲ, ಬಿಟ್ಟು ಹೋಗಲ್ಲ ಅಂತ ಕೇಳಿ ಕೂಡ ಹಲವಾರು ಮಂದಿ ವ್ಯಥೆ ಪಡ್ತಾ ಇರ್ತಾರೆ. ಆದರೆ ಭಗವಂತ ಮಾತ್ರ ನೀನು ಮರಣ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಅನನ್ಯ ಸೂತ್ರವನ್ನ ತಿಳಿಸ್ತಾ ಇದ್ದಾನೆ. ಬದುಕಿರುವಾಗ ಯಾರು ಯಾವಾಗಲೂ ತಮ್ಮ ಚಿತ್ತವನ್ನ ಭಗವಂತನ ಕಡೆಗೆ ಹಾಕಿರ್ತಾರೋ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಚಿಂತಿಸ್ತಾರೆ, ಇದರಲ್ಲಿ ಸಂದೇಹ ಬೇಡ. ಆದರೆ ನಾವು ಜೀವಂತ ಇರುವಾಗ ಆ ಭಗವಂತನನ್ನ ಆಲೋಚನೆಯೇ ಮಾಡಲ್ಲ. ದುಡ್ಡು ಹೇಗೆ ಮಾಡೋದು, ಆಸ್ತಿ ಹೇಗೆ ಸಂಪಾದನೆ ಮಾಡೋದು, ಮತ್ತೊಬ್ಬರನ್ನ ಹೇಗೆ ನಾವು ಅನ್ಯಾಯದಲ್ಲಿ ಅಥವಾ ಕೇಡನ್ನು ಬಯಸುವಂಥದ್ದು, ಎಲ್ಲರೂ ಅಲ್ಲದೆ ಹೋದರು ಕೆಲವರು ಕೇಡನ್ನು ಹೇಗೆ ಬಯಸುವಂಥದ್ದು, ಹೀಗೆ ನಾನಾ ಆಲೋಚನೆಗಳಲ್ಲಿಯೇ ತೊಡಗಿಬಿಟ್ಟಿರ್ತಾರೆ. ಹಾಗಾಗಿ ಬಲವಾಗಿರುವಾಗ ನಾವು ಯಾವಾಗ ಬದುಕಿನ ಜೀವಿತಾವಧಿಯಲ್ಲಿ ಏನನ್ನ ಯೋಚನೆ ಮಾಡ್ತೇವೋ, ಯಾವುದನ್ನು ಸದಾಕಾಲ ಆಲೋಚನೆ ಮಾಡ್ತೇವೋ, ಅದು ಮರಣ ಸಮಯದಲ್ಲಿಯೂ ಕೂಡ ಅದೇ ನಮ್ಮ ಆಲೋಚನೆಗೆ ಬರುತ್ತೆ. ಹಾಗಾಗಿ ಅಂತ್ಯ ಸಮಯದಲ್ಲಿ ನಾವು ಭಗವಂತನನ್ನ ಚಿಂತನೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವಿತಾವಧಿಯಲ್ಲಿಯೇ ಆ ಭಗವಂತನನ್ನ ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಮೂಲ ರಹಸ್ಯವನ್ನ ಅಡಗಿಸಿಕೊಂಡಿರುವಂಥ ಸ್ತೋತ್ರವಿದು. ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನ ಯೋಚನೆ ಮಾಡ್ತೀವಿ ಬಿಡಿ, ಇವಾಗ ಏನ್ ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಇದ್ರಾಯ್ತು ಅಂತ ಹೇಳಂದ್ರೆ ಸಾಧ್ಯ ಇಲ್ಲ. ಸದಾಕಾಲ ನಾವು ಏನ್ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಮುಂದಿನ ದಿನಗಳಲ್ಲೂ ಕೂಡ ಅದೇ ಕೆಲಸಗಳು ನಮಗೆ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಹವ್ಯಾಸಗಳನ್ನ ಬದಲಾಯಿಸ್ಕೊಡಿ ಅಂತ ಹೇಳಿ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ಕೊನೆಗಾಲದಲ್ಲಿ ನಾವಿದನ್ನ ಅಭ್ಯಾಸ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಅಂದ್ಕೊಳ್ಬಹುದು. ಆದರೆ ಮನುಷ್ಯ ಯಾವಾಗ ಹೇಗೆ ಸಾಯುತ್ತಾನೆಂದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೃತ್ಯುವಿನಷ್ಟು ಅನಿಶ್ಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣವೇ ಈಗಿನಿಂದಲೂ ಭಗವಂತನನ್ನ ಕುರಿತು ಚಿಂತಿಸುವುದನ್ನ ಅಭ್ಯಾಸ ಮಾಡಬೇಕು. ಮೃತ್ಯು ಬಂದಾಗ ಮುಂದೆ ಹೋಗಿ ಬಾ, ನಾನಿನ್ನೂ ಅಣಿಯಾಗಿಲ್ಲ, ಆಮೇಲೆ ಬಾ ಅಂತಂದ್ರೆ ಅದು ಕೇಳುತ್ತಾ? ಖಂಡಿತ ಇಲ್ಲ. ನಿನ್ನನ್ನೇ ಕಾಯುತ್ತಿದ್ದೆ ನಾನು, ಅಣಿಯಾಗಿರುವೆನು ಅಂತ ಹೇಳಿ ನಾವು ಹೇಳಬೇಕು. ಹಾಗೆ ಹೇಳಬೇಕಾದ್ರೆ ಭಗವಂತನಲ್ಲಿ ಯಾರು ಆಶ್ರಯ ಪಡೆದಿದ್ದಾನೋ ಅವನಿಗೆ ಮಾತ್ರ ಇದು ಸಾಧ್ಯ. ಭಗವಂತನನ್ನ ಕುರಿತು ಚಿಂತಿಸುತ್ತಾ ದೇಹವನ್ನ ತ್ಯಜಿಸಿದರೆ ನಾವು ಅವನನ್ನೇ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಆಗ ಹನಿಯೊಂದು ಸಾಗರಕ್ಕೆ ಸೇರಿದಂತೆ ನಾವು ಆ ಭಗವಂತನಲ್ಲಿಯೇ ಒಂದಾಗಬಹುದು. ಅಗ್ನಿಕುಂಡದಿಂದ ಸಿಡಿದು ಮೇಲೆದ್ದ ಕಿಡಿಯೊಂದು ಪುನಃ ಅಗ್ನಿಕುಂಡಕ್ಕೆ ಬಿದ್ದಂತೆ ಅವನ ಮಡಿಲಿನಲ್ಲಿ ನಾವು ಬೀಳುತ್ತೇವೆ. ಅಂತ್ಯಕಾಲದಲ್ಲಿ ಅವನನ್ನು ಕುರಿತು ಚಿಂತನೆ ಮಾಡುವುದು ಅವನ ಬಳಿಗೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ತೆಗೆದುಕೊಂಡಂತೆ. ಕೀಟ ಭ್ರಮರವನ್ನ ಕುರಿತು ಚಿಂತಿಸ್ತಾ ಇದ್ರೆ ತನ್ನ ಕೀಟತ್ವವನ್ನು ತ್ಯಜಿಸಿ ಭ್ರಮರವಾಗುವಂತೆ ನಾವು ಕೂಡ ಭಗವಂತನಂತೆಯೇ ಆಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಯಾರಿಗೆ ಗೊತ್ತು? ಆದರೂ ಆಗಬಹುದು, ಇಲ್ಲದೇ ಇದ್ರೂ ಇಲ್ಲ ಎಂಬ ಸಂದೇಹ ನಮ್ಮನ್ನ ಕಾಡಬಹುದು. ಇದನ್ನು ಪರಿಹರಿಸುವುದಕ್ಕಾಗಿ ಧೈರ್ಯದಿಂದ ಈ ಮಾತನ್ನ ಹೇಳ್ತೇನೆ. ಈ ಮಾತು ಆಧ್ಯಾತ್ಮಿಕ ಸತ್ಯ. ಹೇಗೆ ವೈಜ್ಞಾನಿಕ ಪ್ರಪಂಚದಲ್ಲಿ ನಿಯಮಗಳಿವೆಯೋ ಹಾಗೆ ಪ್ರಯೋಗಶಾಲೆಯಲ್ಲಿ ಇದರ ಸತ್ಯವನ್ನ ಕಂಡುಹಿಡಿದಿರುವರೋ ಹಾಗೆಯೇ ಸಾಧು ಸಜ್ಜನರು ಯೋಗಿಗಳು ಶ್ರೀಕೃಷ್ಣ ಹೇಳಿದ ಸತ್ಯವನ್ನ ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿಕೊಂಡಿದ್ದಾರೆ. ಹೇಗೆ ಅಂದ್ರೆ, ಈಗ ಯಾವುದೋ ಒಂದು ವಿಜ್ಞಾನದ ನಿಯಮಗಳಿರುತ್ತೆ, ನ್ಯೂಟನ್ಸ್ ಲಾ, ಆಲ್ಬರ್ಟ್ ಐನ್ಸ್ಟೈನ್ಸ್ ಲಾ ಅಂಥೇಳಿ ಬಹಳಷ್ಟು ನಿಯಮಗಳು, ಲಾ ಆಫ್ ಮೋಷನ್ಸ್ ಅಂತೆಲ್ಲ ಇದೆ. ಅದನ್ನೆಲ್ಲ ನಾವು ಹೇಗೆ ನಂಬಬಹುದು ಅಂತ ಹೇಳಂದ್ರೆ ಶಾಲೆಗಳಲ್ಲಿ ಇರುವಂತಹ ಪ್ರಯೋಗಾಲಯಗಳಲ್ಲಿ ಪ್ರಯೋಗ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅದನ್ನ ಖಚಿತಪಡಿಸ್ಕೊಡ್ತಾರೆ. ಹಾಗೆಯೇ ಹಲವಾರು ದೊಡ್ಡ ದೊಡ್ಡ ನಿಯಮಗಳು, ಎಕ್ಸ್ಪರಿಮೆಂಟ್ಗಳು, ನಮಗೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಒಂದು ಉತ್ಕೃಷ್ಟದ ಮಟ್ಟದಲ್ಲಿ ಪ್ರಯೋಗಗಳಿರುತ್ತೆ.

0: ನಾವು ಶಾಲಾ ಮತ್ತು ಕಾಲೇಜು ಹಂತಗಳಲ್ಲಿ ಹೀಗೆ ನಡೆಸಿದ್ರು. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಅದನ್ನು ಪ್ರಯೋಗ ನಡೆಸಿ ಇದನ್ನು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ನೀವು ಇದನ್ನು ಓದಬೇಕು, ಇದನ್ನು ಕಲ್ತ್ಕೊಳ್ಬೇಕು, ಇದನ್ನು ನಂಬಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಕೂಡ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ನಾವೇ ಮಾಡಿ ಖಚಿತಪಡಿಸಿಕೊಳ್ಳಲಾಗದಿದ್ರೂ ಕೂಡ ದೊಡ್ಡವ್ರು ಮಾಡಿದ್ದಾರೆ, ಅವರಿಗದು ನೋಡಿದ್ದಾರೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಕರ್ನಾಟಕ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲ ತಯಾರಿಕಾ ಕೇಂದ್ರವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಕ್ಷಣೆ ಹಾಗೂ ಏರೋಸ್ಪೇಸ್ ಕ್ಷೇತ್ರದ 15ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಉದ್ಯಮಿಗಳಿಗೆ 25 ಕೋಟಿಯಷ್ಟು ಸಬ್ಸಿಡಿ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲೂ ರಾಜ್ಯ ಪಾರುಪತ್ಯ ಸಾಧಿಸುತ್ತಿದ್ದು, ಶಿಕ್ಷಣದಲ್ಲಿ ಎಐ ಬಳಕೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಉದ್ಯಮಿಗಳು ಸರ್ಕಾರ ಒಂದಾಗಿ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584.98 ಕೋಟಿ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯವನ್ನು ದೇಶದ ಹೂಡಿಕೆ ಸ್ನೇಹಿ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರವಾಸೋದ್ಯಮ ನೀತಿಗಳನ್ನು ಮತ್ತಷ್ಟು ಸರಳೀಕರಿಸಲು ನಿರ್ಧರಿಸಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಬಂಡವಾಳ ಹೂಡುವ ಖಾಸಗಿ ಹೂಡಿಕೆದಾರರಿಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರಂಭವಾದ 3 ದಿನಗಳ 26ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಈ ಬಾರಿ ಸಮ್ಮೇಳನದಲ್ಲಿ 850ಕ್ಕೂ ಹೆಚ್ಚು ಪ್ರವಾಸೋದ್ಯಮ ವಲಯದ ಪ್ರತಿನಿಧಿಗಳು, 26ಕ್ಕೂ ಹೆಚ್ಚು ವಿದೇಶಿ ಪ್ರವಾಸೋದ್ಯಮ ಸಂಸ್ಥೆಗಳು ಭಾಗವಹಿಸಿವೆ ಎಂದು ತಿಳಿಸಿದ್ದಾರೆ. ಬ್ರ್ಯಾಂಡ್ ಕರ್ನಾಟಕ ಹಾಗೂ ಒಂದು ರಾಜ್ಯ ಹಲವು ವಿಶ್ವ ಪರಿಕಲ್ಪನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗವಹಿಸಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಜನತೆ ಆಗಿದ್ದು, ವಿಕಸಿತ ಭಾರತ 2047 ಕನಸನ್ನು ನನಸಾಗಲು ಯುವಜನರ ಶಕ್ತಿ, ನವೋತ್ಸಾಹ ಹಾಗೂ ಬದ್ಧತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ಧಿ, ಕೌಶಲ್ಯ ವೃದ್ಧಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈಭಾರತ್ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೃತ್ತಿನಿರತ ಯುವಕರನ್ನು ಗುರುತಿಸಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾರ್ಹತೆ ಹೆಚ್ಚಿಸಲು ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕರೆ ನೀಡಿದ್ದಾರೆ. ಗ್ರಾಮೀಣಾಭಿವೃದ್ಧಿಯ ನವೀನ ಪರಿಕಲ್ಪನೆಗಾಗಿ ಹ್ಯಾಕಥಾನ್ ನಡೆಸುವಂತೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ನೂತನ ಕೋರ್ಸ್ ಆರಂಭಿಸಲು ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನಸಮುದ್ರ ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಸಮೀಪದ ಕಾವೇರಿ ನದಿ ಬತ್ತಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ ಜೂನ್ 6ರಿಂದಲೇ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಶಿವನಸಮುದ್ರ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದಿಸುವ 10 ಘಟಕಗಳಿದ್ದು ವಾರ್ಷಿಕ 367.92 ಮಿಲಿಯನ್ ಯೂನಿಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಶಿಂಷಾ ಯೋಜನೆಯಲ್ಲಿ 2 ಘಟಕಗಳಿದ್ದು ವಾರ್ಷಿಕವಾಗಿ 150.67 ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಪ್ರತಿ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ 35 ಕ್ಯೂಸೆಕ್ ನೀರು ಅವಶ್ಯವಿದ್ದು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ನಿತ್ಯ ಸುಮಾರು 1,400 ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ. ರಾಜ್ಯದ ಮಲೆನಾಡು ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 23 ದಿನಗಳಲ್ಲಿ ಮಳೆ ಪ್ರಮಾಣದಲ್ಲಿ ಏರಿಕೆ ಕಂಡಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ 216 TMC ನೀರು ಹರಿದು ಬಂದಿದೆ. ಆದರೂ ಹಿಂದಿನ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಶೇಕಡ 30%ರಷ್ಟು ಕೊರತೆ ಕಂಡುಬಂದಿದೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಜಲಾಶಯಕ್ಕೆ 3 ವಾರದ ಅವಧಿಯಲ್ಲಿ ಹೆಚ್ಚಿನ ನೀರು ಹರಿದು ಬಂದಿದ್ದು ಶೇಕಡ 84%ರಷ್ಟು ನೀರು ಸಂಗ್ರಹವಾಗಿದೆ. ಕೊಡಗಿನ ಹಾರಂಗಿ ಜಲಾಶಯ ಶೇಕಡ 85%ರಷ್ಟು ಭರ್ತಿಯಾಗಿದೆ. ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯದಲ್ಲಿ 22.77 TMC ನೀರು ಸಂಗ್ರಹವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಶೇಕಡ 45%ರಷ್ಟು ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮಳೆಯಾಶ್ರಿತ ಭತ್ತದ ಕೃಷಿಗೆ ತೀವ್ರ ಹಿನ್ನಡೆಯುಂಟಾಗಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಭತ್ತ ಸೇರಿದಂತೆ ಅಲ್ಪ ಪ್ರಮಾಣದಲ್ಲಿ ಮುಸುಕಿನ ಜೋಳ, ರಾಗಿ, ಅಲಸಂದೆ, ಹೆಸರು ಬೆಳೆಯಲಾಗುತ್ತಿದೆ. ಒಟ್ಟಾರೆ 19,375 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಆದರೆ ಪ್ರಸ್ತುತ ಮಳೆಯ ಕೊರತೆಯಿಂದ ಇಲ್ಲಿಯವರೆಗೆ ಕೇವಲ 1,927.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕಾರ್ಯ ನಡೆಯಿದೆ. ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಭತ್ತದ ಕೃಷಿಯನ್ನು 17,500 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಿದ್ದು ಇಲ್ಲಿಯವರೆಗೆ ಕೇವಲ ಮಳೆಯಾಶ್ರಿತ 302.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಕೃಷಿ ಇಲಾಖಾ ಜಂಟಿ ನಿರ್ದೇಶಕ ಡಾ.ಬಿಎಸ್ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗದ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ಮುಖ್ಯ ಆಯುಕ್ತೆ ವಿದಿಶಾ ಕಲ್ರ ವಾಕಥಾನ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ದೊರೆಯದ ಕಾರಣ ತರಗತಿಗಳಿಗೆ ತಡವಾಗುತ್ತಿದೆ ಎಂದು ಉಪಲೋಕಾಯುಕ್ತರ ಮುಂದೆ ಅಳಲು ತೋಡಿಕೊಂಡರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಉಪಲೋಕಾಯುಕ್ತರು ಬಸ್ ಸಂಚಾರದ ಕೊರತೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಗಮನಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದರು. ಶಾಲಾ ಕಾಲೇಜು ಆರಂಭ ಮತ್ತು ಮುಕ್ತಾಯದ ಸಮಯದಲ್ಲಿ ಅಗತ್ಯ ಪ್ರಮಾಣದ ಬಸ್ಗಳನ್ನು ಓಡಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಟಿ ಪಾಟೀಲ ಅವರಿಗೆ ಸೂಚಿಸಿದರು. ಆಡಳಿತಾತ್ಮಕ ಮತ್ತು ಯೋಜನೆ ಸಮರ್ಪಕ ಅನುಷ್ಠಾನದ ಹಿತದೃಷ್ಟಿಯಿಂದ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ 1 ಹೊಸ ವಿಭಾಗ ಮತ್ತು 3 ಉಪವಿಭಾಗ ಕಚೇರಿಗಳನ್ನು ವಿಜಯಪುರದ ತಿಕೋಟಾದಲ್ಲಿ ಪ್ರಾರಂಭಿಸಲು ಆದೇಶ ಹೊರಡಿಸಲಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಹೊಸ ಕಚೇರಿಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಕಟ್ಟಡ ಮತ್ತಿತರ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕಾಗಿ 2,50,00,000 ರೂಪಾಯಿ ಅನುದಾನ ಮತ್ತು ಕಚೇರಿಯ ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಒದಗಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ.

0: ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ. ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆಯ ರೂಪುರೇಷೆ ಹಾಗೂ ಅನುಷ್ಠಾನ ಕುರಿತು ಸರಗೂರು ತಾಲೂಕಿನ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಮಹದೇವಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಜುಲೈ 1, 2026 ಅನುಷ್ಠಾನಕ್ಕೆ ಬಂದಿರುವಂತಹ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ, ಇದರ ಕುರಿತು ಈ ಸಾಲಿನ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಸೇವಾ ಸೌಲಭ್ಯಗಳಾಗಿರ್ಬೋದು, ಜೊತೆಗೆ ನರೇಗಾದಿಂದ ಈ ವಿಬಿಜಿ ರಾಮ್ಜಿ ಕಾಯ್ದೆಯ ಪರಿವರ್ತನೆ ನಂತರ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನು ಹಾಗೂ ಸೇವಾ ಸೌಲಭ್ಯಗಳ ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಹದೇವಸ್ವಾಮಿ ಸೀರವರು, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ಸರಗೂರು ತಾಲೂಕು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
5: ಧನ್ಯವಾದಗಳು
4: ಸರ್. ಮೊದಲಿಗೆ ಭಾಳ ಸಂತೋಷ, ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಕುರಿತು ಇದರಿಂದ ಆಗಿರುವಂತಹ ಬದಲಾವಣೆಗಳಾಗಿರ್ಬೋದು, ಪ್ರಸ್ತುತ ಇದರಲ್ಲಿ ಸಿಗ್ತಾರಂತ ಒಂದಷ್ಟು ಸೇವಾ ಸೌಲಭ್ಯಗಳು ಮತ್ತೆ ಒಂದಷ್ಟು ಚಟುವಟಿಕೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ಬಹಳ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ವಿಬಿಜಿ ರಾಮ್ಜಿ ಜುಲೈ 1 ಅನುಷ್ಠಾನ ಆಗಿರುವಂತ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
5: ಸೊ ಎಲ್ರಿಗೂ ನಮಸ್ಕಾರ. ಇದು ವಿಬಿಜಿ ರಾಮ್ಜಿ, ನಮ್ಮ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಇದು ಜೂನ್ 30, 2026 ಮುಕ್ತಾಯಗೊಂಡಿದೆ. ಈ ಒಂದು ಯೋಜನೆಯ ರೀತಿಯಲ್ಲೇ ಮುಂದುವರೆದು ಒಂದು ಹೊಸದಾಗಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದು ಕಳೆದ ವರ್ಷ ಅಂದರೆ 2025 ಭಾರತ ಸಂಸತ್ತಿನಲ್ಲಿ ಅದು ಅನುಮೋದನೆಗೊಂಡು ದಿನಾಂಕ 21 ಡಿಸೆಂಬರ್ 2026 ಭಾರತ ಸರ್ಕಾರ ಗೆಜೆಟಲ್ಲಿ ಇದು ಪ್ರಕಟಣೆಗೊಂಡು ಆ ನಂತರ ಅದು ಚಾಲನೆಗೆ ಬಂದಿರುತ್ತೆ. ಆದರೆ ವಾಸ್ತವವಾಗಿ ಇದು ಕಾರ್ಯಚಟುವಟಿಕೆಯನ್ನು ಆರಂಭಿಸಿರ್ತಕ್ಕಂಥದ್ದು 1 ಜುಲೈ 2026 ಈ ದಿನಾಂಕದಿಂದ ಈ ಒಂದು ವಿಬಿಜಿ ರಾಮ್ಜಿ ಅಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ, ಈ ಒಂದು ಯೋಜನೆ ಈಗ ಅನುಷ್ಠಾನಕ್ಕೆ ಬಂದಿದೆ. ಇದು ತನ್ನ ಮೊದಲಿಗೆ ತನ್ನ ಕಾರ್ಯಚಟುವಟಿಕೆಯನ್ನು ಆರಂಭಿಸಿದೆ. ಇದನ್ನು ಒಂದು ಮುಂದುವರ್ಸ್ಕೊಂಡು ಹೋಗಕ್ಕೆ ಏನು ಈ ಕಳೆದ 20 ಕಾಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನು ಜಾರಿಯಲ್ಲಿತ್ತು ಅದೇ ರೀತಿಯಲ್ಲಿ ಅದರ ಒಂದು ಏನು ವೈಫಲ್ಯಗಳು ಅಥವಾ ಅದರಲ್ಲಿ ಉಂಟಾದಂಥ ಕೆಲವು ಲೋಪಗಳನ್ನು ಸರಿಪಡಿಸಿ ಹೊಸದಾಗಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರಾದ್ಯಂತ ಜಾರಿಗೆ ತಂದಿರುತ್ತೆ. ಇದು ಜುಲೈ 1 ತನ್ನ ಕಾರ್ಯಾರಂಭವನ್ನು ಮಾಡಿದೆ
4: ಸರ್. ಹಾಗಿದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆಯ ಒಂದು ಪಕ್ಷಿ ನೋಟ ಅಥವಾ ಪ್ರಮುಖ ಅಂಶಗಳು ಏನೇನೆಲ್ಲ ಹೇಳುತ್ತೆ ಸರ್?
5: ವಿಬಿಜಿ ರಾಮ್ಜಿ ಏನು ಹೇಳುತ್ತೆ ಅಂತಂದರೆ, ಮೊದಲು ನಾವು ಹಳೆಯ ಯೋಜನೆ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಜಾರಿಗೆ ತರ್ತಿದ್ವಿ ಅದೇ ರೀತಿಯಲ್ಲಿ ಕೂಡ ಇದು ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಳ ಹಂತದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇದರ ಒಂದು ಕಾರ್ಯಚಟುವಟಿಕೆಯನ್ನು ಆರಂಭಿಸಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದರೆ 4 ವಿಭಾಗಗಳಾಗಿ ಕಾರ್ಯಕ್ರಮಗಳನ್ನು ಅಥವಾ ಉದ್ಯೋಗಗಳನ್ನು ನೀಡೋ ನಿಟ್ಟಿನಲ್ಲಿ ವಿಭಜನೆ ಮಾಡಲಾಗಿದೆ. ಮೊದಲನೇದು ಜಲಭದ್ರತಾ ಕಾಮಗಾರಿಗಳು, ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಜಲಸಂಪನ್ಮೂಲವನ್ನು ಹೆಚ್ಚಿಸ್ತಕ್ಕಂಥದ್ದು.

0: ಮಾಡಬೇಕು, ಜಲವನ್ನು ಸಂಗ್ರಹಿಸ್ತಕ್ಕಂಥದ್ದು, ಅದರ ಮೂಲಕ ರೈತರನ್ನು ಮತ್ತು ಪ್ರಕೃತಿಯಲ್ಲಿ ಒಂದು ಜಲಸಂಪನ್ಮೂಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಲಭದ್ರತಾ ಕಾಮಗಾರಿಯನ್ನು ಮೊದಲ ಒಂದು ಹಂತದಲ್ಲಿರುತ್ತೆ. ಮತ್ತು ಇನ್ನೊಂದು ಎರಡನೇ ಪ್ರಾಸ್ತಸ್ತ್ಯ ಅಂದರೆ ಮೂಲಭೂತ ಸೌಕರ್ಯಗಳು, ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಎರಡನೇ ಮುಖ್ಯ ಉದ್ದೇಶ. ಮೂರನೇದು ಜೀವನೋಪಾಯ. ಜೀವನೋಪಾಯ ಒಂದು ಗ್ರಾಮೀಣ ಮಟ್ಟದ ಸಾರ್ವಜನಿಕರ ಸಾಮಾನ್ಯ ವರ್ಗದವರು ಕೆಳಹಂತದಲ್ಲಿರುತ್ತೆ, ಅವರನ್ನು ಕೂಡ ಮುಖ್ಯವಾಹಿನಿಗೆ ತಂದು ಅವರ ಜೀವನ ಮಟ್ಟವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಜೀವನೋಪಾಯ ಒಂದು ಕಾಮಗಾರಿಗಳನ್ನು ಅದರಲ್ಲಿ ಅಳವಡಿಸ್ಕೊಳ್ಳೋ ಹಂತದಲ್ಲಿರುತ್ತೆ. ಮತ್ತು ನಾಲ್ಕನೇದು ಒಂದು ಬರ ನಿರ್ವಹಣೆ ಕಾಮಗಾರಿಗಳು, ಒಂದು ಯಾವುದೇ ರೀತಿಯಲ್ಲಿ ಪ್ರಕೃತಿ ವಿಕೋಪ ಉಂಟಾದಾಗ ಅದನ್ನು ತಡೆಹಿಡ್ತಕ್ಕಂಥದ್ದು, ಮತ್ತು ಬರ ಬಂದಾಗ ಅದನ್ನು ನಿರ್ವಹಣೆ ಮಾಡೋ ನಿಟ್ಟಿನಲ್ಲಿ ಒಂದು ಸೌಲಭ್ಯವನ್ನು ಕೊಡ್ತಕ್ಕಂಥ ಕಾಮಗಾರಿಗಳನ್ನು ಈ ಒಂದು ನಾಲ್ಕು ಹಂತದಲ್ಲಿ ಮುಖ್ಯವಾಗಿ ಈ ಒಂದು ಯೋಜನೆಯಲ್ಲಿ ಈ ಒಂದು ಅಂಶಗಳ ಅಡಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ಆರಂಭಿಸ್ತವೆ. ಒಟ್ಟು 313 ಕಾಮಗಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. 313 ಪಟ್ಟಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಈ ಒಂದು ನಾಲ್ಕು ವರ್ಗಗಳಲ್ಲಿ ಆ 313 ಕಾಮಗಾರಿಗಳು ಅನ್ನ ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ.
1: ಸರ್, ಇದು ಒಟ್ಟು 313 ರೀತಿಯ ಕಾಮಗಾರಿಗಳನ್ನು ಈ ಯೋಜನೆ ಅಡಿಯಲ್ಲಿ ನಾವು ಪಂಚಾಯಿತಿ ಮಟ್ಟದಲ್ಲಿ ಮಾಡ್ಬೋದು ಅಂತ ಹೇಳಿದ್ರಿ. ಈ ಒಟ್ಟು 4 ವಿವಿಧ ರೀತಿಯ ವರ್ಗಗಳನ್ನು ಮಾಡಲಾಗಿದೆ ಸರ್, ಇದಕ್ಕೆ ತಕ್ಕಂಥ ವೆಚ್ಚವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಯಾವ ರೀತಿ ವಿಂಗಡಣೆ ಮಾಡಿಕೊಂಡು ಅವ್ರ ವೆಚ್ಚವನ್ನು ಭರಿಸಲಾಗ್ತಾ ಇದೆ ಸರ್?
0: ಈಗ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 90-10 ಕೇಂದ್ರ ಸರ್ಕಾರ, 90 ರಾಜ್ಯ ಸರ್ಕಾರ, 10 ಈ ರೇಷಿಯೋ ಹಂತದಲ್ಲಿ ಹಣಕಾಸು ನಿರ್ವಹಣೆ ನಡೀತಾ ಇತ್ತು. ಇವಾಗ ಕೇಂದ್ರ ಸರ್ಕಾರ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ರಾಜ್ಯಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು 60-40 ಅಂದರೆ 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ 60 ಒಂದು ಅನುದಾನ ಕೊಟ್ಟರೆ ರಾಜ್ಯ ಸರ್ಕಾರ 40-ರಷ್ಟು ಅನುದಾನವನ್ನು ಭರಿಸಬೇಕಾಗಿರುತ್ತೆ. ಸೊ ಈ ಒಂದು ಹೊಂದಾಣಿಕೆಯೊಂದಿಗೆ ಅನುದಾನವನ್ನು ನೀಡ್ತಾ ಅದರಲ್ಲಿ ಹೊಂದಾಣಿಕೆಯನ್ನು ಸಾಧಿಸ್ಕೊಂಡು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಾಗುತ್ತೆ ಹಣಕಾಸಿನ ಒಂದು ನಿಟ್ಟಿನಲ್ಲಿ. ಮತ್ತು ಈ ಮುಖ್ಯವಾಗಿ ಹೇಳೋದಾದರೆ ಹಣಕಾಸು ನಿಟ್ಟಿನಲ್ಲಿ ಹಿಂದಿನ ಯೋಜನೆಯಲ್ಲಿ ಏನು ಹಣಕಾಸು ಕೂಲಿ ಪಾವತಿ ಅಥವಾ ಸಾಮಗ್ರಿ ಮೊತ್ತ ಇವೆಲ್ಲ ಏನು ವಿಳಂಬ ಆಗ್ತಾ ಇತ್ತು, ಅದರಲ್ಲೂ ಮುಖ್ಯವಾಗಿ ಕೂಲಿ ಮೊತ್ತ ವಿಳಂಬ ಆಗ್ತಾ ಇತ್ತು, ಅದಕ್ಕೆ ಅವಕಾಶ ಕೊಡದೇ ನಿಟ್ಟಿನಲ್ಲಿ ಈ ಒಂದು ಯೋಜನೆಯಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ನೀಡಿ ಕೂಲಿ ಮೊತ್ತವನ್ನು ತಕ್ಷಣ ಅವರಿಗೆ ಪಾವತಿಸಿ ಮಾಡೋ ನಿಟ್ಟಿನಲ್ಲಿ 60-40 ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನವನ್ನು ಬಿಡುಗಡೆ ಮಾಡಿ ಇದನ್ನು ಅನುಷ್ಠಾನಗೊಳಿಸಲಾಗ್ತಿದೆ.
1: ಸರ್, ಈಗ ಕೇಂದ್ರ ಸರ್ಕಾರ 60-ರಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರೆ ರಾಜ್ಯ ಸರ್ಕಾರ 40-ರಷ್ಟು ಹಣವನ್ನು ಹಾಕಿ ಈ ಯೋಜನೆಗೆ ಅನುಷ್ಠಾನ ಮಾಡಿ ಇದರನ್ನ ಕಾಮಗಾರಿಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್. ಈ ಒಂದು ವೆಚ್ಚದಲ್ಲಿ ಸಾಮಗ್ರಿ ವೆಚ್ಚ ಮತ್ತು ಕೂಲಿ ವೆಚ್ಚ ಇದು ಯಾವ ಒಂದು ಅನುಪಾತದಲ್ಲಿ ಕೊಡಲಾಗುತ್ತೆ ಸರ್?
0: ಕೂಲಿ ಮೊತ್ತ 60 ಅಂದರೆ 60% ಇರುತ್ತೆ, 40% ಸಾಮಗ್ರಿ ಮೊತ್ತ. ಈಗ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆಯಲ್ಲಿ ಕಳೆದ ವರ್ಷ 370 ರೂಪಾಯಿ ಇತ್ತು. ಸೊ ಪ್ರತಿ ವರ್ಷನೂ ಕೂಡ ಅದನ್ನು ಹೆಚ್ಚುವರಿ ಮಾಡ್ತಾ ಬರ್ತಾ ಇತ್ತು. ಈ ಸರಿ VBG ರಾಮ್ಜಿಯಲ್ಲಿ ಅದನ್ನು 10% ಹೆಚ್ಚು ಮಾಡಿ ನಮ್ಮ ಕರ್ನಾಟಕದಲ್ಲಿ 382 ರೂಪಾಯಿ ಒಂದು ದಿನಕ್ಕೆ ಕೂಲಿ ಮೊತ್ತವನ್ನು ಹೆಚ್ಚಿಸಿದೆ. ಈ ನಿಟ್ಟಿನಲ್ಲಿ ಅದನ್ನು ನಾವು ಕೂಲಿ ಮೊತ್ತ 382 ರೂಪಾಯಿ ಕೊಡ್ತೀವಿ ನಾವು ಒಂದಿನ ಕೂಲಿಕಾರರು ಕೆಲಸ ಮಾಡಿದ್ರೆ.
1: ಅಂದರೆ ಇದು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಸಮಾನ,
0: ಎಲ್ಲರಿಗೂ ಸಮಾನಾಂತರವಾಗಿ ಪುರುಷ ಮಹಿಳೆ ಮತ್ತು ನಮ್ಮ ತೃತೀಯ ಲಿಂಗಗಳಾಗಿರಲಿ ಇವರೆಲ್ಲರಿಗೂ ಕೂಡ ಸಮಾನಾಂತರವಾಗಿ ಒಂದೇ ಕೂಲಿ ಮೊತ್ತವನ್ನು ಪಾವತಿ ಮಾಡಲಾಗುತ್ತೆ.
1: ಸರ್, ಆಗಿದ್ರೆ ಈಗ 313 ರೀತಿಯ ಕಾಮಗಾರಿಗಳಿಗೂ ಕೂಡ ಕೂಲಿ ಹಾಗೂ ಸಾಮಗ್ರಿ ವೆಚ್ಚ ಒಂದೇ ಸಮನಾಗಿರುತ್ತಾ?
0: ಒಂದು ಕಾಮಗಾರಿಗಳ ಒಂದು ದರಪಟ್ಟಿ ಆಧಾರದ ಮೇಲೆ ಹೋಗುತ್ತೆ. ಈಗ ಕಾಮಗಾರಿಗಳನ್ನು ಕೆಲವೊಂದು ಸಾಮಗ್ರಿ ಹೆಚ್ಚು ಬಳಸ್ತಕ್ಕಂಥ ಕಾಮಗಾರಿಗಳು ಇರ್ತವೆ, ಕೆಲವೊಂದು ಕೂಲಿ ಕಾಮಗಾರಿ ಮಾಡ್ತಕ್ಕಂಥ ಕಾಮಗಾರಿಗಳೇ ಇರ್ತವೆ. ಉದಾಹರಣೆಗೆ ಈಗ ಕೆರೆ ಹೂಳೆತ್ತದು, ಜಲಭದ್ರತಾ ಕಾಮಗಾರಿಗಳು, ಇವು 90%-ರಷ್ಟು ಕೂಲಿ ಆಧಾರಿತ ಒಂದು ಕಾಮಗಾರಿಗಳಾಗಿರ್ತವೆ. ಇನ್ನು ಉಳಿಕೆ ನಾವು ಈಗ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕಾಮಗಾರಿಗಳೇನಾಗುತ್ತೆ ಅಲ್ಲಿ ನಮಗೆ ಸಾಮಗ್ರಿ ಮೊತ್ತ ಹೆಚ್ಚುವರಿ ಬರ್ತಕ್ಕಂಥ ಕಾಮಗಾರಿಗಳು ಸಿಗ್ತವೆ ನಮಗೆ.
1: ಈ ಕೂಲಿ ದಿನಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆ ಸರ್ VBG ರಾಮ್ಜಿ ಯೋಜನೆಯಲ್ಲಿ?
0: ಕೂಲಿ ದಿನಗಳನ್ನು ಈಗ ಮೊದಲು ಒಂದು ಉದ್ಯೋಗ ಏನು ಚೀಟಿ ಇತ್ತು ಅದಕ್ಕೆ 100 ದಿನಗಳ ಒಂದು ಕೂಲಿಯನ್ನು ಒದಗಿಸ್ತಾ ಇದ್ವಿ. ಈಗ ಅದನ್ನು ಹೆಚ್ಚುವರಿ ಮಾಡಿ VBG ರಾಮ್ಜಿಯಲ್ಲಿ 125 ದಿನಕ್ಕೆ ಹೆಚ್ಚಳ ಮಾಡಲಾಗಿದೆ. 25 ದಿನಗಳನ್ನು ಹೆಚ್ಚಿಸಿ 125 ದಿನಕ್ಕೆ ಅದನ್ನು ನಿಗದಿಪಡಿಸಿದ್ದಾರೆ. ಸೊ ಈಗ ಪ್ರತಿ 1 ವರ್ಷದಲ್ಲಿ 125 ದಿನಗಳ ಕೂಲಿ ದಿನಗಳ

0: ಒಂದು ಕೆಲಸವನ್ನ ಪಡೆಯೋದಕ್ಕೆ ಒಂದು ಫಲಾನುಭವಿಗಳು ಹರಿಹರಿರ್ತಾರೆ.
1: ಸರ್, ಆಗಿದ್ರೆ ಈಗ ಇದು ಪ್ರಮುಖವಾಗಿ ಪಂಚಾಯಿತಿ ಹಂತದಲ್ಲಿ ಕಾಮಗಾರಿಗಳಿಗೆ ಮತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ಯೋಜನೆ ಭಾಳಷ್ಟು ಉಪಯೋಗವಾಗಿದ್ದರಿಂದ ಸ್ಥಳೀಯವಾಗಿ ಗ್ರಾಮೀಣ ಭಾಗದಲ್ಲಿ ರೈತರು ಹೆಚ್ಚಾಗಿ ಕಂಡುಬರ್ತಾರೆ, ಕೂಲಿ ಕಾರ್ಮಿಕರುಗಳು ಹೆಚ್ಚಾಗಿ ಕಂಡುಬರ್ತಾರೆ. ಸರ್, ಇದು ಅಲ್ಲಿನ ರೈತರಿಗಾಗಿರ್ಬೋದು, ಕೂಲಿ ಕಾರ್ಮಿಕರುಗಳಿಗಾಗಿರ್ಬೋದು, ಏನೆಲ್ಲ ಒಂದು ವಿಪುಲ ಅವಕಾಶಗಳನ್ನು ಈ ಯೋಜನೆ ಮುಖಾಂತರ ಹೊಸದಾಗಿ ತರಲಾಗಿದೆ ಸರ್?
0: ಇದರಲ್ಲಿ ಮುಖ್ಯವಾಗಿ ನಾವು ಮೊದಲೇ ಹೇಳ್ದಂಗೆ, ಮೊದಲೇ ಹಳೆ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಏನು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಸಭೆಯಲ್ಲಿ ಕ್ರಿಯೋಜನೆಯನ್ನು ಸಿದ್ಧಪಡಿಸ್ತಿದ್ವಿ, ಅದೇ ನಿಟ್ಟಿನಲ್ಲಿ ಇವಾಗ ವಿ ಬಿ ಜಿ ರಾಮ್ಜಿಯಲ್ಲೂ ಕೂಡ ಗ್ರಾಮ ಸಭೆಯಲ್ಲೇ ಒಂದೇ ಆಕ್ಷನ್, ಒಂದೇ ಕ್ರಿಯೋಜನೆ ಮೂಲ ಗ್ರಾಮೀಣ ಮಟ್ಟದಲ್ಲಿ ಏನು ಗ್ರಾಮದಲ್ಲಿ ಆ ಒಂದು ಪಂಚಾಯತಿ ಮಟ್ಟದಲ್ಲಿ ರೂಪಿತಗೊಳ್ತಕ್ಕಂಥ ಕ್ರಿಯೋಜನೆಯನ್ನೇ ಅಂತಿಮ ಹಂತದವರೆಗೂ ಯಾವುದೇ ರೀತಿಯ ಬದಲಾವಣೆಗೆ ಒಳಪಡಿಸ್ತಾನೆ ಅದನ್ನು ಅನುಮೋದನೆ ಮಾಡಲಾಗುತ್ತೆ. ಯಾವುದೇ ಗ್ರಾಮ ಸಭೆ ಅಂತ ಅನುಮೋದನೆ ಕೊಟ್ಟರೆ ಅದು ಅಂತಿಮ, ಇನ್ನು ಯಾವುದೇ ಕಾರಣಕ್ಕೂ ಅದರಲ್ಲಿ ಬದಲಾವಣೆ ಆಗಿರಲಿ, ಅದನ್ನು ಸೇರ್ಪಡೆ ಮಾರ್ಪಾಡ ಒಂದು ಬದಲಾಯಿಸ್ತಕ್ಕಂಥದ್ದಾಗಿರಲಿ ಅದನ್ನು ಮಾಡುವಾಗಿಲ್ಲ. ಗ್ರಾಮ ಸಭೆಯಲ್ಲಿ ಏನು ಅನುಮೋದನೆ ಆಗುತ್ತೆ ಅದನ್ನೇ ನಾವು ಈ ಒಂದು ಕ್ರಿಯೋಜನೆಯಲ್ಲಿ ಅಳವಡಿಸ್ಕೊಳ್ತಾ ಇರ್ತಾರೆ. ಸರ್, ಮೊದಲಾದರೆ ನಾವು ಕ್ರಿಯೋಜನೆ ಅಂತ ಕರಿತಿದ್ವಿ, ಈಗ ವಿ ಬಿ ಜಿ ರಾಮ್ಜಿಯಲ್ಲಿ ಅದನ್ನು ವಿ ಜಿ ಪಿ ಪಿ ಅಂತ ಕರಿತೀವಿ. ಅಂದರೆ ವಿಕಸಿತ ಗ್ರಾಮ ಪಂಚಾಯತ್ ಪ್ಲಾನ್ ವಿ ಜಿ ಪಿ ಪಿ, ಅಂದರೆ ವಿಕಸಿತ ಅಂತಂದರೆ ಬದಲಾವಣೆ ಆಗ್ತದ್ದು, ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಒಂದು ಅರ್ಥ ಬರುತ್ತೆ. ಅದರಿಂದ ವಿ ಜಿ ಪಿ ಪಿ ಅಂದರೆ ವಿಕಸಿತ ಗ್ರಾಮ ಪಂಚಾಯತ್ ಪ್ಲಾನ್. ಮೊದಲು ಗ್ರಾಮ ಪಂಚಾಯತಿ ಪ್ಲಾನ್ ಕ್ರಿಯೋಜನೆ ಅಂತ ಇರ್ತಾಯಿತ್ತು, ಇವಾಗ ಕ್ರಿಯೋಜನೆ ಅಲ್ಲ, ಅದು ವಿ ಜಿ ಪಿ ಪಿ.
1: ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅನುಷ್ಠಾನ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ವರ್ಕ್ ಕಾರ್ಡ್ಗಳೇ ಈ ಒಂದು ಯೋಜನೆಗೂ ಕೂಡ ಅಪ್ಲೈ ಆಗುತ್ತೆ ಸರ್?
0: ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಸುಮಾರು 266 ಕಾಮಗಾರಿಗಳಿದ್ದು ಈಗ ಇದು 313 ಕಾಮಗಾರಿಗಳನ್ನು ಈ ಒಂದು ಹೊಸದಾಗಿ ಒಂದು ಯೋಜನೆಯಲ್ಲಿ ಸೇರಿಸಲಾಗಿದೆ. 313 ಕೂಡ ಅದರಲ್ಲಿ ಹಳೆ ಒಂದು ನಮ್ಮ ಯೋಜನೆಯಲ್ಲಿದ್ದಂಥ ಕೆಲವೊಂದು ಕಾಮಗಾರಿಗಳನ್ನು ಕೈಬಿಟ್ಟಿದ್ದಾರೆ. ಯಾವ ಒಂದು ಹಂತದಲ್ಲಿ ಈಗಾಗಲೇ ಅನುಷ್ಠಾನಗೊಳಿಸಲಾಗಿದೆ ಮತ್ತು ಕೆಲವೊಂದು ಸಮಸ್ಯೆಗಳಿತ್ತು, ಅವು ಅನುಷ್ಠಾನಗೊಳಿಸೋಕ್ಕೆ ಸಾಧ್ಯ ಇಲ್ಲ, ಒಂದು ದೂರುಗಳು ಹೆಚ್ಚಾಗಿ ಕಂಡು ಬರ್ತಿತ್ತು, ಆ ಲೋಪುಗಳೇ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಕೆಲವೊಂದು ಬೆರಳಿನಕಷ್ಟು ಕಾಮಗಾರಿಗಳನ್ನು ಕೈಬಿಟ್ಟು ಇನ್ನು ಉಳಿದಂಥ ಕಾಮಗಾರಿಗಳನ್ನು ಕೂಡ ಅಲ್ಲಿರ್ತಕ್ಕಂಥ ಕಾಮಗಾರಿ ತೆಗೆದುಕೊಂಡು ಹೆಚ್ಚುವರಿಯಾಗಿ ಇನ್ನೊಂದಷ್ಟು ಈ ಪ್ರಕೃತಿ ವಿಕೋಪವನ್ನು ಬರ ನಿರ್ವಹಣೆ ಕಾಮಗಾರಿಗಳನ್ನು ಇವನ್ನ ಹೆಚ್ಚಾಗಿ ಸೇರ್ಪಡೆ ಮಾಡಿ ಮತ್ತು ಮೊದಲೇ ಹೇಳ್ದಂಗೆ ಜಲಭದ್ರತೆಯಲ್ಲಿ ಒದಗಿಸ್ತಕ್ಕಂಥ ಜಲಸಂಪನ್ಮೂಲ ಹೆಚ್ಚಿಸುವ ನಿಟ್ಟಿನಲ್ಲಿ ಇನ್ನೂ ಹಲವು ಕಾಮಗಾರಿಗಳನ್ನು ಸೇರಿಸಿ ಒಟ್ಟು 313 ಕಾಮಗಾರಿಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ನೀಡಿದೆ.
1: ಸರ್, ಆಗಿದ್ರೆ ಪ್ರಸ್ತುತ ಈ ವಿ ಬಿ ಜಿ ರಾಮ್ಜಿ ಯೋಜನೆ ಸ್ಥಳೀಯ ಕಾರ್ಮಿಕರಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಯಾವ ರೀತಿಯಾದಂತಹ ಹಕ್ಕು ಭದ್ರತೆಗಳನ್ನು ಒದಗಿಸ್ತಾ ಇದೆ ಸರ್?
0: ಇದು ಏನು ಅಂತಂದ್ರೆ, ಮುಖ್ಯವಾಗಿ ನಮ್ಮ ಇದರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮೊದಲೇ ಏನಾಗ್ತದೆ, ಏನು ಜನರನ್ನ ಗುಳೆ ಹೋಗ್ತಕ್ಕಂಥದ್ದನ್ನ ತಡಿತಕ್ಕಂಥದ್ದು, ಉದ್ಯೋಗ ಅರಸಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ತೊಂದರೆ ಒಳಗಾಗ್ತಕ್ಕಂಥದ್ದನ್ನ ತಡೆಯೋ ದೃಷ್ಟಿಯಿಂದ ಗ್ರಾಮೀಣ ಮಟ್ಟದಲ್ಲಿ ಮೂಲಭೂತ ಸೌಕರ್ಯ ಮತ್ತೆ ಅಲ್ಲಿನ ಒಂದು ಗ್ರಾಮೀಣ ಜನರ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಉದ್ಯೋಗ ಒಂದು ಬಲಿಷ್ಠಪಡಿಸುವ ನಿಟ್ಟಿನಲ್ಲಿ ಈ ಒಂದು ವಿ ಬಿ ಜಿ ರಾಮ್ಜಿಯನ್ನು ಅನುಷ್ಠಾನಗೊಳಿಸಲಾಗ್ತದೆ. ಅದರಲ್ಲಿ ಒಂದು ಯಾವುದೇ ಒಬ್ಬ ಫಲಾನುಭವಿ ತಾನು ಉದ್ಯೋಗವನ್ನು ಪಡಿಬೇಕು ಅಂತಂದರೆ ನೇರವಾಗಿ ಗ್ರಾಮ ಪಂಚಾಯತಿಗೆ ಬಂದು ಉದ್ಯೋಗವನ್ನು ನೀಡಬೇಕು ಅಂತ ಅವರು ಅರ್ಜಿ ಸಲ್ಲಿಸಿದರೆ ಆ ಅವರ ಅರ್ಜಿ ಕೊಟ್ಟಂಥ 7 ದಿನದೊಳಗಡೆ ನಾವು ಉದ್ಯೋಗವನ್ನು ಕೊಡ್ತೀವಿ. ಉದ್ಯೋಗವನ್ನು ಕೊಟ್ಟು ತಕ್ಷಣ ಅವರಿಗೆ ಒಂದು, ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಕೂಲಿ ವಿಳಂಬಕ್ಕೆ ಅವಕಾಶ ಇಲ್ಲದಂತೆ ನಿಗದಿತ ಸಮಯದಲ್ಲಿ ಅವರಿಗೆ ಕೂಲಿ ಮೊತ್ತವನ್ನು ಕೂಡ ಪಾವತಿ ಮಾಡಿಕೊಡ್ತೀವಿ.
1: ಸರ್, ಆಗಿದ್ರೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಲ್ಲಿ ಏನೇನು ಬೇಕಾಗುತ್ತೆ ಸರ್?
0: ಇದು ಈಗ ಸದ್ಯದಕ್ಕೆ ಒಂದು ಯೋಜನೆಯ ಒಂದು ಕೆಲವೊಂದು ಆದೇಶಗಳ ಅನುಸಾರ ಇನ್ನೂ ಕೆಲವೊಂದು ಯೋಜನೆಗಳ ಆದೇಶಗಳು ಮಾರ್ಪಾಡಾಗಿ ಒಂದು ಬರ್ತಾ ಇದೆ. ಈಗ ನಮಗೆ ಆದೇಶ ಬಂದಿರೋ ಪ್ರಕಾರ ಏನು ನಮ್ಮ ಹಳೆಯ ಮಹಾತ್ಮ ಗಾಂಧಿ ಉದ್ಯೋಗ ಚೀಟಿಯನ್ನು ಹೊಂದಿರತಕ್ಕಂಥ ಫಲಾನುಭವಿಗಳೇ ಏನಿದ್ದಾರೆ ಅದೇ ಫಲಾನುಭವಿಗಳು ಅದೇ ಚೀಟಿ ಇನ್ನೂ 3 ಜಾರಿಯಲ್ಲಿರುತ್ತೆ. ಹೊಸದಾಗೂ ಕೂಡ ನಾವು ವಿ ಬಿ ಜಿ ರಾಮ್ಜಲ್ಲಿ ಅವ್ರಿಗೆ ಮತ್ತೆ ನಾವು ಮಾಡಿಕೊಡ್ತೀವಿ. ಆ ಒಂದು ಜಾಬ್ ಕಾರ್ಡ್ಗಳಿಗೆ ತಾವು ಉದ್ಯೋಗವನ್ನು ಒದಗಿಸುವುದಕ್ಕೆ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಬಹುದು.
1: ಅಂದರೆ ಸರ್, ಇದು ವೈಯಕ್ತಿಕವಾಗಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಿ
0: ವೈಯಕ್ತಿಕ ಸೌಲಭ್ಯ, ವೈಯಕ್ತಿಕ ಕಾಮಗಾರಿಗಳನ್ನು ಕೂಡ ತೆಗೋದಕ್ಕೆ ಅವಕಾಶ ಇದೆ. ಮತ್ತು ಸಮುದಾಯ ನಿಟ್ಟಿನಲ್ಲಿ ಕೂಡ ಅರ್ಜಿ ಸಲ್ಲಿಸಿದ್ರೆ ನಾವು ಏನು ಸಮುದಾಯ ಕಾಮಗಾರಿಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಸಮುದಾಯ ಕಾಮಗಾರಿಗಳಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಒಂದು ಫಲಾನುಭವಿಗಳಿಗೆ ಉದ್ಯೋಗವನ್ನು ದೊರಕಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ.
1: ಸರ್ ಆಗಿನೇ ಈ ಯೋಜನೆ ಅನುಷ್ಠಾನ ಆಗಿರ್ಬೋದು, ಈ ಯೋಜನೆ ಮುಖಾಂತರ ಜರುಗುವಂತಹ ಅಭಿವೃದ್ಧಿ ಕಾರ್ಯಗಳ ಒಂದು ಮೇಲ್ವಿಚಾರಣೆ ಆಗಿರ್ಬೋದು, ಯಾವ ರೀತಿ ನಡೆಯುತ್ತೆ ಸರ್?

0: ಈ ಒಂದು ಕಾಮಗಾರಿ ಯೋಜನೆಯನ್ನ ಏನು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತಂದ್ರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇದು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಪಿ ಡಿ ಒ ಅವರೇ ಇದರ ಉಸ್ತುವಾರಿಯನ್ನ ಮೊದಲು ಗ್ರಾಮೀಣ ಮಟ್ಟದಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಉಸ್ತುವಾರಿ ಮಾಡ್ತಾರೆ. ನಂತರ ತಾಲೂಕು ಮಟ್ಟದಲ್ಲಿ ನಾವು ಸಹಾಯಕ ನಿರ್ದೇಶಕ ನಾವು ಇರ್ತೀವಿ, ಮತ್ತೆ ನಮ್ಮ ಮೇಲ್ಪಟ್ಟಂತಹ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರೋಗ್ರಾಮಿಂಗ್ ಆಫೀಸರ್ ಆಗಿರ್ತಾರೆ, ಅವರು ಅದನ್ನು ಉಸ್ತುವಾರಿಯನ್ನ ಮೇಲ್ವಿಚಾರಣೆಯನ್ನ ಮಾಡ್ತೀವಿ. ತದನಂತರ ನಮ್ಮ ಮೇಲ್ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಯನ್ನು ಕೂಡ ನಮ್ಮ ಮೇಲಧಿಕಾರಿಗಳು ಇದರ ಪ್ರತಿ ದಿನದ ಒಂದು ಉಸ್ತುವಾರಿಯನ್ನ ಮತ್ತೆ ಅದರ ಒಂದು ಪ್ರಗತಿಯನ್ನ ಪರಿಶೀಲನೆ ಮಾಡ್ತಾ ಇರ್ತಾರೆ. ಮತ್ತೆ ಗ್ರಾಮೀಣ ಮಟ್ಟದಲ್ಲಿ ಪಿಡಿಒಗಳು ಇದನ್ನ ಮುಖ್ಯವಾಗಿ ಅನುಷ್ಠಾನಗೊಳಿಸಲಾಗ್ತಿದೆ.
1: ಸರ್, ಹಾಗಿದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಯ್ತಿದ್ದಂತಹ ದೋಷಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಅವುಗಳನ್ನ ಯಾವ ರೀತಿ ಈ ಯೋಜನೆ ಮುಖಾಂತರ ಬಗೆಹರಿಸಿ ಅನುಷ್ಠಾನ ಮಾಡಲಾಗ್ತಿದೆ ಸರ್?
0: ಈಗ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಕೆಲವೊಂದು ಕಾಮಗಾರಿಗಳನ್ನ ನಾವು ಗ್ರಾಮ ಪಂಚಾಯತಿಯಿಂದ ಮಾಡಿಬಿಟ್ರೆ, ಈ ಮತ್ತೊಂದು ಸ್ಕೀಮ್ ಇಂದ ಬಂದಾಗ ಬೇರೆ ಒಂದು ರಾಜ್ಯ ಯೋಜನೆಗಳು ಅಥವಾ ಕೇಂದ್ರ ಯೋಜನೆಗಳಲ್ಲಿ ಅದೇ ಕಾಮಗಾರಿಯನ್ನ ವಿಫಲಗೊಳಿಸ್ತಕ್ಕಂಥದ್ದು. ಈಗ ನಾವು ಯಾವುದೋ ಒಂದು ಡ್ರೈನೇಜ್ ಮಾಡಿರ್ತೀವಿ, ರಸ್ತೆ ಮಾಡಿರ್ತೀವಿ, ಅಥವಾ ಬೇರೆ ಒಂದು ಕಾಮಗಾರಿಯನ್ನ ಅಥವಾ ಮಾಡ್ತಾ ಇರ್ತೀವಿ, ಮತ್ತೆ ಕೆಲವೊಂದು ಮಾಡಿರ್ತೀವಿ, ಕೆಲವೊಂದು ಏನಾಗುತ್ತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಕೆಲವೊಂದು ಅನುದಾನ ಒದಗಿಸಿದಾಗ ಅದನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೊಂದು ಕಾಮಗಾರಿಯನ್ನ ಅದನ್ನ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿಯನ್ನ ಕೈಬಿಡ್ತಕ್ಕಂಥದ್ದು ಅಥವಾ ಕಾಮಗಾರಿಯನ್ನು ಓವರ್ಲ್ಯಾಪ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ತೆರವುಗೊಳಿಸ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ ಇರುತ್ತೆ. ಈಗ ಏನಾಗಿದೆ ಅಂತಂದ್ರೆ, ವಿ ಬಿ ಜಿ ರಾಮ್ಜಿಯಲ್ಲಿ ಪಿ ಎಂ ಗತಿಶಕ್ತಿ ಅಂತ ಒಂದು ಪೋರ್ಟಲ್ ಇದೆ, ಪಿ ಎಂ ಗತಿಶಕ್ತಿ ಅಂತ. ಸೊ ಈ ಪಿ ಎಂ ಗತಿಶಕ್ತಿಗೆ ನಾವು ನರೇಗಾ ಏನು ಇದರಲ್ಲಿ ಅಳವಡಿಸ್ತಾ ಇರಲಿಲ್ಲ, ಆದರೆ ಈಗ ವಿ ಬಿ ಜಿ ರಾಮ್ಜಿಯಲ್ಲಿ ಯಾವುದೇ ಕಾಮಗಾರಿಗಳನ್ನು ನಾವು ಅನುಷ್ಠಾನಗೊಳಿಸೋ ನಿಟ್ಟಿನಲ್ಲಿ ಏನು ಮಾಡ್ತೀವಿ, ವರ್ಕ್ ಐ ಡಿ ಕ್ರಿಯೇಟ್ ಮಾಡಿ ಆ ಕಾಮಗಾರಿ ನಡೀತಿದ್ದಂಗೆ ಮತ್ತು ಅದ್ರ ಕಂಪ್ಲೀಟ್ ಆದಾಗಲೂ ಕೂಡ ಅದರ ಒಂದು ಜಿಯೋಟ್ಯಾಕ್ ಫೋಟೋಗಳು ಮತ್ತು ಕಾಮಗಾರಿ ವಿವರವನ್ನು ಪಿ ಎಂ ಗತಿಶಕ್ತಿ ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತೀವಿ. ಆ ಮಾಡಿದಾಗ ಏನಾಗುತ್ತೆ, ರಾಜ್ಯದಿಂದ ಮತ್ತು ಕೇಂದ್ರದಿಂದ ಅನುಷ್ಠಾನಗೊಳಿಸ್ತಕ್ಕಂಥ ಕಾಮಗಾರಿಗಳು ಅಲ್ಲಿ ಈಗಾಗಲೇ ಆಗಿದೆಯಾ ಆಗಿಲ್ವಾ, ಅದೇ ಜಾಗದಲ್ಲಿ ಈ ಕಾಮಗಾರಿ ತಗೊಂಡಾಗ ಅದು ತಗೊಳ್ಳೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಒಂದೇ ಕಾಮಗಾರಿಯನ್ನು ನಡೆಸ್ತಕ್ಕಂಥದ್ದು ಅಥವಾ ತೊಂದರೆಗೊಳಗಾಗ್ತಕ್ಕಂಥದ್ದು ಸಮಸ್ಯೆಗಳು ಬರ್ತಕ್ಕಂಥದ್ದನ್ನು ತಡೆಯೋ ನಿಟ್ಟಿನಲ್ಲಿ ಇದು ಭಾಳಷ್ಟು ಕ್ರಮವಹಿಸಲಾಗ್ತಿದೆ. ಮತ್ತು ಇದರಲ್ಲಿ ಏನಂದರೆ, ನಮ್ಮ ಒಂದು ಡಿಜಿಟಲೀಕರಣ ಏನಿದೆ ಅದು ಮುಖ್ಯವಾಗಿ ಭಾಳಷ್ಟು ಇದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ನಾವು ಕಾಮಗಾರಿಯನ್ನು ಆರಂಭಿಸೋದಕ್ಕೆ ಮುಂಚೆನೇ ನಾವು ಜಿಯೋಟ್ಯಾಗ್ ಮಾಡ್ತೀವಿ, ಆ ಜಾಗದಲ್ಲಿ ಕೆರೆ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತಂದರೆ ಆ ಕೆರೆ ಸುತ್ತ ಎಷ್ಟು ಕೆಲಸ ನಡೆಯುತ್ತೋ ಅಷ್ಟು ಸುತ್ತನೂ ಕೂಡ ಒಂದು ನಮ್ಮ ಬಿ ಎಫ್ ಟಿ ಅಂತ ಇರ್ತಾರೆ, ಅವರು ಹೋಗಿ ಅದನ್ನು ಜಿ ಪಿ ಎಸ್ ಮಾಡ್ತಾರೆ. ಸಂಪೂರ್ಣ ಜಾಗವನ್ನು ಅವನು ಸುತ್ತಾಡಬೇಕು, ಜಿಯೋ ಫೆನ್ಸಿಂಗ್ ಮಾಡಬೇಕು. ಜಿಯೋ ಫೆನ್ಸಿಂಗ್ ಮಾಡಿದ್ಮೇಲೆ ನಂತರ ಆಮೇಲೆ ನಾವು ವರ್ಕ್ ಐ ಡಿ ಕ್ರಿಯೇಟ್ ಮಾಡಿ ಅದಕ್ಕೆ ಅಪ್ರೂವ್ ಕೊಡ್ತೀವಿ. ಆಮೇಲೆ ನೆಕ್ಸ್ಟು ಅವನು ಕೆಲಸ ಮಾಡ್ತಾರೆ. ಕೆಲಸ ಮಾಡುವಾಗ ಡ್ಯೂರಿಂಗ್ ಸ್ಟೇಜು ಮತ್ತು ಕಂಪ್ಲೀಷನ್ ಆಫ್ಟರು ಇದೆಲ್ಲ ಮಾಡಿದ್ಮೇಲೆ ಅಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ಆ ಒಂದು ಗುರುತು ಮಾಡಿರೋ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಮಾಡುವಾಗಿಲ್ಲ. ಮತ್ತು ಕಾಮಗಾರಿ ಅದೇ ಸ್ಥಳದಲ್ಲಿ ಆಗಿರುತ್ತೆ, ಆ ಸ್ಥಳದಲ್ಲೇ ಅವರು ಕೂಲಿಕಾರರು ಕೂಡ ಬಂದು ಕೆಲಸ ಮಾಡಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಮತ್ತು ಕೆಲಸಗಾರರು ಕೂಡ ಅವರೇ ಬರಬೇಕು. ಮೊದಲಾದರೆ ಏನಾಗ್ತಾ ಇತ್ತು ಅಂತಂದ್ರೆ, ಯಾರು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಕೆಲವೊಂದು ದೂರುಗಳು ಬರ್ತಾ ಇತ್ತು
1: ನರೇಗಾದಲ್ಲಿ.
0: ಇವಾಗ ಏನಾಗಿದೆ, ನಮ್ಗೆ NMMS ಬಂದಿದೆ. NMMS ಬಂದಿರೋದ್ರಿಂದ ಫಲಾನುಭವಿ ಯಾರಿಗೆ NMR ಹಾಕ್ತೀವಿ, ಕೂಲಿಗಾರರು ಬರ್ತಾರೆ, ಫಲಾನುಭವಿ ಇರ್ತಾರೆ, ಅವರನ್ನೇ ನಾವು EKYC ಮಾಡಿಸಿರ್ತೀವಿ. ನಾವೇ ಮಾಡಿ ಅವ್ರದ್ದ ಫೇಸ್ ಅಥೆಂಟಿಕೇಶನ್ ತಗೊಂಡು ಆ ದಿನ ಅವರು ಕೆಲಸ ಮಾಡಿದ್ದಾರೆ ಅಂತ ದಿನಕ್ಕೆ ಎರಡು ಬಾರಿ, ಬೆಳಗ್ಗೆ ಮತ್ತು ಸಂಜೆ ಮಧ್ಯಾಹ್ನ, ಈ ಎರಡು ಬಾರಿ ನಾವು NMMS ಮಾಡಿ ಅವರೇ ಕೆಲಸ ಮಾಡಿದ್ದಾರೆ ಅಂತ ದೃಢೀಕರಣವನ್ನು ಕೂಡ ಅಲ್ಲಿನ ಒಂದು ಇಂಜಿನಿಯರ್ ಮಾಡ್ತಾರೆ, ನಂತರ PDO ಮಾಡ್ತಾರೆ, ನಂತರ ನಮಗೆ ಅದು ಬರುತ್ತೆ.
1: ಅಂದ್ರೆ ಯಾವ ವ್ಯಕ್ತಿ ಕೆಲಸದ ಚೀಟಿ ಅಥವಾ ವರ್ಕ್ ಕಾರ್ಡ್ ಅನ್ನು ಹೊಂದಿರ್ತಾರೆ ಆತನಿಗೆ ನೇರವಾಗಿ ಕೂಲಿ ಹಣ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪಾರದರ್ಶಕತೆಯನ್ನು ಈ ವಿ ಬಿ ಜಿ ರಾಮ್ಜಿ ಯೋಜನೆಯಲ್ಲಿ ಬಹಳಷ್ಟು ತಂತ್ರಜ್ಞಾನಗಳ ಅಳವಡಿಕೆ ಆಗಿದೆ.
0: ಹೌದು
1: ಸರ್. ಹಾಗೆ ನೋಡ್ತು ಅಂದ್ರೆ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಹಳಷ್ಟು ಸಾರ್ವಜನಿಕರಿಗೆ ಒಂದಷ್ಟು ಕೆಲಸ ಕಾರ್ಯಗಳು ಈ ಒಂದು ನರೇಗಾ ಯೋಜನೆಯಲ್ಲೇ ಮೊದಲೆಲ್ಲ ಆಗ್ತಾ ಇತ್ತು. ಈಗ ಈ ಸಂದರ್ಭದಲ್ಲಿ ಈ ವಿ ಬಿ ಜಿ ರಾಮ್ಜಿ ಯೋಜನೆಯಲ್ಲಿ ಇನ್ನೇನೆಲ್ಲ ಹೊಸ ಹೊಸ ಒಂದು ಚಟುವಟಿಕೆಗಳಾಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಭವಿಷ್ಯದಲ್ಲಿ ಪೂರಕವಾಗಿರುತ್ತೆ ಸರ್ ಇದು ಯೋಜನೆ?
0: ಇದು ಮುಖ್ಯವಾಗಿ ಒಂದು ಏನೋ ನಾವು ಗಮನಿಸ್ಬೇಕು, ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಏನು ಯೋಜನೆ ಇದೆ, ಇದು ಎಲ್ಲ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕಾಡಂಚಿನ ಅಥವಾ ಕಾಡಿನ ಒಳಗಡೆ ಇರತಕ್ಕಂಥ ಒಂದು ಇದ್ರ ಮಟ್ಟಕ್ಕೂ ಕೂಡ ತಲುಪಿದೆ. ನೀವೆಲ್ಲೇ ನೋಡ್ಬೋದು, ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಒಂದು ಡ್ರೈನೇಜ್ಗಳಾಗಿರಲಿ ಅಥವಾ

0: ಒಂದು ರಸ್ತೆಗಳಾಗಿರಲಿ ಮತ್ತು ರೈತರಿಗೆ ಕೃಷಿ ಹೊಂಡಗಳಾಗಿರಲಿ ಎಲ್ಲ ರೀತಿಯಲ್ಲಿ ಸೌಲಭ್ಯವನ್ನು ಕೂಡ ಕೊಟ್ಟಿದೆ. ಸಂಪರ್ಕ ಇಲಾಖೆಗಳಾದಂಥ ಆರ್ಟಿಕಲ್ಚರು ಅಂದರೆ ತೋಟಗಾರಿಕೆ, ಕೃಷಿ ಇಲಾಖೆ, ರೇಷ್ಮೆ, ಇವೆಲ್ಲದರಿಂದನೂ ಕೂಡ ಹಲವಾರು ಸೌಲಭ್ಯಗಳನ್ನು ರೈತರಿಗೆ ತಲುಪಿದೆ. ಅಷ್ಟು ದೊಡ್ಡ ಯೋಜನೆ. ಅದೇ ನಿಟ್ಟಿನಲ್ಲಿ ವಿ ಬಿ ಜಿ ರಾಮಜಿಯನ್ನು ಕೂಡ ಸಮಗ್ರವಾಗಿ ತಲುಪಿಸೋ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ರೈತರಿಗೆ, ಅದನ್ನೇ ಮೊದಲು ಹೇಳ್ದಂಗೆ 266 ಕಾಮಗಾರಿಗಳಿದ್ದು ಅದನ್ನು 313 ಹೆಚ್ಚಿಸಿ ಇನ್ನೊಂದಷ್ಟು ಕಾಮಗಾರಿಯನ್ನು ರೈತರಿಗೆ ಅನುಕೂಲವಾಗಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇನ್ನಷ್ಟು ರೂಪುಗಳನ್ನ ರೀತಿಯಲ್ಲಿ ಈ ಒಂದು 4 ವಿಭಾಗ ಮಾಡಿದ್ದು. ಅದೇ ಕಾರಣದಿಂದ ಏನಂದರೆ ಗ್ರಾಮೀಣ ಮಟ್ಟದಲ್ಲಿ ಬರ ಬರ್ತಕ್ಕಂಥದ್ದನ್ನು ತಡಿಬೇಕನ್ನೋ ರೀತಿಯಲ್ಲಿ ಮೊದಲ ಆದ್ಯತೆಯನ್ನು ನಾವು ಜಲಭದ್ರತಾ ಕಾಮಗಾರಿಗೆ ಕೊಡ್ತೀವಿ. ಅಂದರೆ ನೀರಿನ ಒಂದು ಸೌಕರ್ಯವನ್ನು, ನೀರನ್ನ ಸಂರಕ್ಷಣೆ ಮಾಡಿದಷ್ಟು ರೈತರಿಗೆ ಅದರಿಂದ ಬೆಳೆ ಬೆಳ್ಕೊಳ್ಳೋದಕ್ಕೆ, ಅವರ ಒಂದು ಜೀವನ ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪ್ರಕೃತಿ ವಿಕೋಪ, ಈಗ ಮುಖ್ಯವಾಗಿ ನಾವು ಏನು ಪ್ರಕೃತಿ ಮೇಲೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಏನು ಮಾಲಿನ್ಯ ಉಂಟಾಗಿ ಅದರಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಪ್ರಕೃತಿ ವಿಕೋಪಗಳ ಉಂಟಾಗ್ತಾ ನಿಟ್ಟಿನಲ್ಲಿ ಅದರಿಂದ ತೊಂದರೆಗೆ ಒಳಗಾಗಬಾರ್ದು ಅಂತ ಮುನ್ನೆಚ್ಚರಿಕೆ ಕಾಮಗಾರಿಗಳನ್ನು ಕೂಡ ನಾವು ತಗೊಳ್ಬೋದು. ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಅಂದರೆ ಭೂಕುಸಿತಗಳು, ಆ ಭೂಕುಸಿತ ಉಂಟಾಗ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ರಿಟರ್ನಿಂಗ್ ವಾಲ್ಗಳು ಅದನ್ನು ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ಬೋದು. ಮತ್ತೆ ಕೆರೆಯನ್ನು ಸಮಗ್ರ ಅಭಿವೃದ್ಧಿ, ಮೊದಲು ಒಂದು ಸಣ್ಣ ಒಂದೊಂದು ಕೆಲಸ ಮಾಡಿಬಿಡ್ತಿದ್ರು, ಈಗ ಹಂಗೆಲ್ಲ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು. ಅದನ್ನು ಒಳಹರಿವು ಹೊರಹರಿವನ್ನು ಗುರುತಿಸಬೇಕು. ಅದು ಹಿಂಗ ನಿಟ್ಟಿನಲ್ಲಿ ನೀರಿನ ಅಳತೆಯನ್ನು ಎಷ್ಟು ಕ್ಯೂಬಿಕ್ ಮೀಟ್ರು ಎಷ್ಟು ನೀರು ಸಂಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ಬೇಕು. ಸೊ ಇದೆಲ್ಲ ನಿಟ್ಟಿನಲ್ಲಿ ಒಂದು ಕ್ರಮ ವಹಿಸೋದ್ರಿಂದ ಒಂದು ಸಮರ್ಪಕವಾಗಿ ಎಲ್ರಿಗೂ ಕೂಡ ಸಾರ್ವಜನಿಕವಾಗಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಪರಿಸರ ಸಮತೋಲನ, ಮುಖ್ಯವಾಗಿ ನಮಗೆ ಸಾಮಾಜಿಕ ಪರಿಸರ ಸಮತೋಲನವಾಗಿದ್ದರೆ ನಮಗೆ ಈ ಒಂದು ಪ್ರಕೃತಿ ವಿಕೋಪಗಳಾಗಿರಲಿ, ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಎರಡೂ ಕೂಡ ಆಗೋದಿಲ್ಲ. ಅದರಿಂದ ನಾವು ಜೀವನ ಸುಧಾರಣೆ ನಿಟ್ಟಿನಲ್ಲಿ ಪ್ರಕೃತಿಯನ್ನು ಕೂಡ ಸಮತೋಲಿತವಾಗಿ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಈ ವಿ ಬಿ ಜಿ ರಾಮ್ಜಿ ಯೋಜನೆಯ ಕುರಿತು, ಇದರಿಂದ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಸ್ತುತವಾಗಿ ಒಂದು ಹೊಸ ಬದಲಾವಣೆಯೊಂದಿಗೆ ಮಾಡ್ಕೋಬೋದು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಪಂಚಾಯಿತಿ ಮಟ್ಟದ ಸಾರ್ವಜನಿಕರಿಗೆ ಸರ್, ಈ ಒಂದು ಯೋಜನೆ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಒಂದು ಗ್ರಾಮೀಣ ಭಾಗದ ಜನರು ಒಂದು ಅಭಿವೃದ್ಧಿಯನ್ನು ಒಂದು ನಿಟ್ಟಿನಲ್ಲಿ, ಗ್ರಾಮೀಣ ಭಾಗಗಳ ಒಂದು ಅಭಿವೃದ್ಧಿಯನ್ನು ಒಂದು ನಿಟ್ಟಿನಲ್ಲಿ ಅವರ ಒಂದು ಪ್ರಮುಖವಾದ ಪಾತ್ರವನ್ನು ಕುರಿತು ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಮುಖ್ಯವಾಗಿ ಒಂದು ಯೋಜನೆ ಅನುಷ್ಠಾನ ನಿಟ್ಟಿನಲ್ಲಿ ಇದು ಗ್ರಾಮೀಣ ಮಟ್ಟದಲ್ಲೇ ಮುಖ್ಯವಾಗಿ ಅನುಷ್ಠಾನಗೊಳಿಸುತ್ತಿರೋದ್ರಿಂದ ನಮ್ಮ ಗ್ರಾಮೀಣ ಮಟ್ಟದ ಎಲ್ಲ ನಮ್ಮ ಸಾರ್ವಜನಿಕರು ಅವರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಈಗಾಗಲೇ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಹಲವಾರು ಸೌಲಭ್ಯಗಳನ್ನು ಪಡೆದಿದ್ದೀರಾ, ಕೆಲವೊಂದು ಪಡ್ಕೊಂಡಿದ್ದಾರೆ, ಇನ್ನೂ ಕೆಲವ್ರಿಗೆ ಕೆಲವೊಂದುಗಳು ಸಿಕ್ಕಿಲ್ಲ. ಈಗ ಒಂದು ಕೆಲವ್ರಿಗು ಕೊಟ್ಟಿಗೆ ತೆಗೆದುಕೊಂಡಿರ್ತಾರೆ, ಕೆಲವ್ರು ನೀರ್ಗಾಲುವೆ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವು ಇರ್ತಾರೆ. ಇವರೆಲ್ಲರೂ ಕೂಡ ಮತ್ತೊಂದು ಏನಾಗಿರುತ್ತೆ ಕಾಮಗಾರಿಗಳನ್ನು ಇನ್ನೂ ಕೆಲವು ತಮ್ಮ ಜಮೀನುಗಳಲ್ಲಿ ಮತ್ತು ಕೆಲವೊಂದು ಅವರು ಹಳ್ಳಿ ಗ್ರಾಮಗಳಲ್ಲಿ ಕಾಮಗಾರಿಗಳು ಏನಿರುತ್ತೆ ಅವುಗಳನ್ನು ಏನು ಮೂಲಭೂತ ಸೌಕರ್ಯನ ಒದಗಿಸ್ಬೇಕು ಆ ನಿಟ್ಟಿನಲ್ಲಿ ಏನು ಅವಕ ಇದ್ದರೆ ಅವುಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಗೆ ತಾವು ಗ್ರಾಮ ಸಭೆಗಳಲ್ಲಿ ಮುಖ್ಯವಾಗಿ ನಮ್ಮ ವಾರ್ಡ್ ಸಭೆಗಳಲ್ಲೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸಹಕಾರವನ್ನು ಕೊಡಬೇಕು. ಮತ್ತು ಗ್ರಾಮ ಸಭೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ತಾವು ಭಾಗವಹಿಸಿದ್ರೆ ಇದು ಒಂದು ಪ್ಲ್ಯಾನ್ ಅಂದರೆ ಒಂದೇ ಕ್ರಿಯೋಜನೆ ನೀವು ಏನು ಗ್ರಾಮ ಸಭೆಯಲ್ಲಿ ರಚನೆ ಮಾಡ್ತೀರಾ, ಗ್ರಾಮ ಸಭೆಯಲ್ಲಿ ರಚನೆ ಆಗುತ್ತೆ ಈ ಒಂದು ವಿ ಜಿ ಪಿ ಪಿ ವಿಕಸಿತ ಗ್ರಾಮ ಪಂಚಾಯತ್ ಪ್ಲ್ಯಾನ್ ಏನಿದೆ, ಇದು ನಿಮ್ಮ ಪಂಚಾಯಿತಿಯ ನಿಮ್ಮ ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ. ಅದರಿಂದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಮತ್ತು ನಮ್ಮ ಗ್ರಾಮೀಣ ಜನರು ಕೂಡ ಸಹಕಾರವನ್ನು ನೀಡಿ ಪಂಚಾಯಿತಿಗೆ ತಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಬೇಕು, ಇದರಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು, ತಮ್ಮ ಗ್ರಾಮೀಣ ಮಟ್ಟ ಒಂದು ಜೀವನ ಮಟ್ಟವನ್ನು ಒಂದು ಹಳ್ಳಿಗಳ ಒಂದು ಮೂಲಭೂತ ಸೌಕರ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಕ್ರಮವಹಿಸೋದಕ್ಕೆ ತಾವು ಕೂಡ ತಮ್ಮ ಸಹಕಾರ ಬಹಳ ಮುಖ್ಯ, ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ತಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಏನು ಜುಲೈ 1 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ಅನುಷ್ಠಾನಕ್ಕೆ ಬಂದಿರುವಂತಹ ವಿ ಬಿ ಜಿ ರಾಮ್ಜಿ ಅಥವಾ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ, ಈ ಹೊಸ ರೂಪುರೇಷೆಯನ್ನು ಹೊಂದಿರುವಂತಹ ಯೋಜನೆಯ ಕುರಿತು ಇದರ ಪ್ರಮುಖ ಅಂಶಗಳಾಗಿರ್ಬೋದು ಪ್ರಸ್ತುತ ಈ

0: ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದು ನಾಲ್ಕು ವಿವಿಧ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಯೋಜನೆಯನ್ನು ಮಾಡಲಾಗಿದೆ. ಏನೆಲ್ಲ ಒಂದು ಹಕ್ಕು ಹಾಗೂ ಭದ್ರತೆಗಳನ್ನು ಈ ಯೋಜನೆ ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಕುರಿತಾಗಿರ್ಬೋದು, ಈ ಯೋಜನೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಆಗಿರ್ಬೋದು, ಇದರ ಒಂದು ಕಾರ್ಯ ಕೆಲಸಗಳ ಪಾರದರ್ಶಕತೆ ಆಗಿರ್ಬೋದು, ಇದರಲ್ಲಿ ಒಂದು ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಯೋಜನೆಯ ಸಂಪೂರ್ಣ ಸೇವಾ ಸೌಲಭ್ಯಗಳ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಧನ್ಯವಾದಗಳು.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿ ಬಿ ಜಿ ರಾಮ್ಜಿ ಅಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ಈ ಯೋಜನೆಯ ಅನುಷ್ಠಾನ ಕುರಿತು, ಹಾಗೆಯೇ ಪ್ರಸ್ತುತ ಏನೆಲ್ಲ ಬದಲಾವಣೆಗಳ ಮುಖಾಂತರ ಈ ಯೋಜನೆ ಹೊಸದಾಗಿ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡೋ ನಿಟ್ಟಲ್ಲಿ ತನ್ನ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದೆ, ಇದಕ್ಕೆ ಸಾರ್ವಜನಿಕರ ಸಹಕಾರ ಹಾಗೂ ಬೆಂಬಲ ಹೇಗಿರಬೇಕು ಅನ್ನೋದು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವರು ಶ್ರೀಯುತ ಮಾದೇಸ್ವಾಮಿ ಸೀರವರು, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ಸರಗೂರು ತಾಲೂಕು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆಯ ರೂಪುರೇಷೆ ಹಾಗೂ ಅನುಷ್ಠಾನ ಕುರಿತು ಸರಗೂರು ತಾಲೂಕಿನ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಮಹಾದೇವ ಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
5: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
6: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
7: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
5: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
7: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
6: ಹೌದಾ, ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
5: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
6: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
7: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
6: ಇಲ್ವಲ್ಲ.
5: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
6: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್,
4: who can see

0: ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು.

0: ಪರಿಶೀಲನೆ ನಡೆಸುವುದು ಉತ್ತಮ. ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ. ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ರೇಣುಕಾದೇವಿ ಮಹಾತ್ಮೆ ಕುರಿತು ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಶುಕ್ಲಾಂ ಭರದರಂ ವಿಷ್ಣುಹಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇ ವರ್ಯವೇನ ವಧನ್ವಯಾನಾಂ ಆದ್ಯಸ್ನ ಗುಣೇರ್ವಗುಣಾಭಿ ಶ್ರೀರಾಮ.

ಪ್ರವರ್ಧಮಾನವಾದಾಗ ನನ್ನ ಅವತಾರವು ಎಲ್ಲೆಲ್ಲಿಯೂ ಆಗುತ್ತೀಯ ಎಂಬುದಾಗಿ ಪರಮಾತ್ಮ ಸಾರಿದಂತೆ ಭೂತಳದಲ್ಲಿ ಅನೇಕಾನೇಕ ರೂಪಗಳಲ್ಲಿ ಪರಮಾತ್ಮ ತಾನು ಬರಲೇಬೇಕಾಗುತ್ತೆ ಧರ್ಮರಕ್ಷಣೆಗೋಸ್ಕರವಾಗಿ. ಬಹುಜನರ ತೀರ್ಮಾನ ದೇವರು ಅಂದರೆ ಸುಮ್ಮನಿರ್ತಾನೆ ಅಂತ. ಯಾರಾದರೂ ಹೆಚ್ಚಾಗಿ ಮಾತನಾಡಿ ಗಲಭೆ ಮಾಡೋರನ್ನ ಸಾಮಾನ್ಯವಾಗಿ ಹೇಳೋ ಒಂದು ಪದ್ಧತಿ ಉಂಟು, ಅಪ್ಪ ನೀ ದೇವ್ರ ಹಂಗೆ ಕೂತಿರು, ದೇವ್ರ ಹಂಗೆ ಕೂತಿರು, ದೇವ್ರ ಹಂಗೆ ಕೂತಿರು ಅಂದರೆ ಸುಮ್ಮನೆ ಕೂತಿರು ಅಂತ. ಆದರೆ ಪರಮಾತ್ಮ ಹಾಗಿದ್ದಾನೆಯೇ ಅಂತ ವಿಚಾರ ಮಾಡಿ ನೋಡಿದ್ರೆ ಅರಗಳಿಗೆ ಅವನಿಗೆ ವಿರಾಮವೇ ಇಲ್ಲ. ಅನಿತ ಭುವನ ಕಾಧಾರನಾದ ಹರಿಯು ಅರಗಳಿಗೆ ಕಂಡನ್ನು ಮುಚ್ಚಿದ ಎಂದರೆ ಇಡೀ ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲವೇ ಅಲ್ವೇ. ಹಾಗಾದರೆ ಲೋಕದಲ್ಲಿ ತಾನು ಅವತರಿಸಿದ ಈ ಅವತಾರಕ್ಕೆ ಕಾರಣಭೂತಳಾಗಿರ್ತಕ್ಕಂಥ ಆ ತಾಯಿಯ ಹೆಸರನ್ನು ನಾವೀಗ ಕೊಂಡಾಡಬೇಕಾಗಿದೆ. ಬಹುಜನಗಳು ಮಕ್ಕಳಾದಾಗ ಗಂಡಾದಾಗ ಬಹು ಸಂತೋಷ, ಹೆಣ್ಣಾದಾಗ ಕೆಲವರು ದುಃಖ ಪಡುವುದುಂಟು, ಹೆಣ್ಣು ಮಗುವಾಯಿತಲ್ಲ ಅಂತ. ಆದರೆ ದೊಡ್ಡವರು ಹೇಳ್ತಾರೆ ಹೆಣ್ಣು ಹೆಣ್ಣು ಎಂದು ಬಹುವಿಧದ ಒಂದು ಸಣ್ಣ ಮಾತನಾಡುವ ಜನಗಳಿಗೆ ಎಚ್ಚರಿಕೆ. ಕೌಸಲ್ಯೆಯೇ ಇಲ್ಲದೆ ಹೋಗಿದ್ದ ಪಕ್ಷದಲ್ಲಿ ಶ್ರೀರಾಮನಂಥ ರತ್ನ ಜಗತ್ತಿಗೆ ಬರುತ್ತಿರಲಿಲ್ಲ. ಹಾಗೆಯೇ ಪರಶುರಾಮ ಭಾರ್ಗವ ರಾಮ ಕೊಡಲಿಯನ್ನು ಪಿಡಿದು ಕೆಡುಕರನ್ನು ಕೊಡೆದು ಪೊಡವಿಯೊಳಗೆ ತಾಂ ಮೆರೆದಂಥ ಆ ಕೊಡಲಿಯ ರಾಮ ಪರಶುರಾಮ ತಾನು ಅವತಾರವಾಗಬೇಕಾದರೆ ಅದಕ್ಕೆ ಕಾರಣಭೂತನಾದವಳು ಎಂದರೆ ರೇಣುಕಾದೇವಿ. ಆ ಮಹಾತಾಯಿ ಲೋಕದಲ್ಲಿ ತಾನು ಅವತರಿಸಿ ಧರ್ಮೋದ್ಧಾರಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ ಆದರ್ಶ ಪುರುಷಳಾಗಿದ್ದಾಳೆ. ರಚನಾ ಎಂಟರ್ಪ್ರೈಸಸ್ನವರು ರಾಗಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ರೇಣುಕಾದೇವಿ ಮಹಾತ್ಮೆ ಅಥವಾ ಪರಶುರಾಮ ಚರಿತ್ರೆ ಎಲ್ಲ ಅರ್ಥವನ್ನೊಳಗೊಂಡ ಈ ರೇಣುಕಾದೇವಿ ಮಹಾತ್ಮೆ ಕಥೆಯನ್ನು ಸ್ವಲ್ಪ ಕಾಲ ನಾವು ಕೇಳಿ ಆ ದೈವಾನುಗ್ರಹಕ್ಕೆ ಪಾತ್ರರಾಗೋಣ ಎಂದಾಗ ಕಥಾ ಪ್ರಾರಂಭದಲ್ಲಿ ದೊಡ್ಡವರು ಮೆರವಪುರದೊಳಗೆ ಪಿರಿಯವನ್

ಗೀತಾಚಾರ್ಯನಾದ ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಧರ್ಮವು ಖಿಲವಾಗಿ

ಭೂಮಂಡಲದಲ್ಲಿ ರಕ್ಕಸರ ಹಾವಳಿ ಹೆಚ್ಚಾಗಿ ಅಭಿಮಾನ ಸುರೆಯಿಂದ ಪ್ರಮತ್ತರಾಗಿರುವ ಕ್ಷತ್ರಿಯರು ಯಾಗ ಯಜ್ಞಾದಿಗಳನ್ನು ಮಾಡಬಹುದಾದ ಸಾಧು ಸಂತರನ್ನ ಬಹುವಿಧದಲ್ಲಿ ಕಾಡಲಾರಂಭಿಸಿದಾಗ ರಕ್ಕಸರ ಬಾಧೆಯನ್ನು ಸಹಿಸಲಾರದ ದೇವರ್ಕಳು ಮತ್ತು ಸಾಧು ಸಂತರೆಲ್ಲರೂ ಬಂದು ಮಹಾನುಭಾವನಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ದೇವಾದಿದೇವ ಶ್ರೀ ಲಕ್ಷ್ಮೀಪತೆ, ನಮ್ಮನ್ನು ಕಾಪಾಡುವ ಭಾರ ನಿನ್ನದು, ನೀನಲ್ಲದೆ ನಮ್ಮನ್ನು ಯಾರು ಕಾಪಾಡುವರು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ದೇವ.

ದೇವತೆಗಳೆಲ್ಲರೂ ಪ್ರಾರ್ಥನೆಯನ್ನು ಮಾಡದಂತೆ ಪರಮಾತ್ಮ ಕಾಪಾಡು, ನಮ್ಮನ್ನ ಇವರ ಬಾಧೆಯಿಂದ ಬಿಡಿಸಿ ಕಾಪಾಡು. ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಹೇಳುತ್ತಿದ್ದಾನೆ, ಅಯ್ಯ ನಾನು ಅವತರಿಸ್ತೇನೆ, ನಾನು ಅವತರಿಸುವುದಕ್ಕೋಸ್ಕರವಾಗಿ ಅದಿತಿ ದೇವತೆಯನ್ನು ಸಹ ಪ್ರಾರ್ಥಿಸಿಕೊಂಡಿದ್ದೇನೆ. ಆ ತಾಯಿಯು ಲೋಕದಲ್ಲಿ ಅವತರಿಸುತ್ತಾಳೆ, ನಾನು ಅವತರಿಸಿ ರಕ್ಕಸರನ್ನೆಲ್ಲ ಸಂಹಾರ ಮಾಡಿ ಮಧೋನ್ಮತ್ತರಾಗಿರತಕ್ಕಂಥ ಕ್ಷತ್ರಿಯರ ಕುಲವನ್ನೇ ನಾಶ ಮಾಡಿ ಎಲ್ಲ ವಿಧದ ಶಾಂತಿಯನ್ನು ನಿಮಗೆ ಉಂಟು ಮಾಡುತ್ತೇನೆ. ನಾನು ಅವತಾರ ಮಾಡುವ ಕಾಲವನ್ನು ಎದುರು ನೋಡುತ್ತೀರಿ. ಆ ತಾಯಿ ಅವತರಿಸುತ್ತಾಳೆ, ಮಹಾನುಭಾವಳಾಗಿರ್ತಕ್ಕಂಥ ಅದಿತಿಯು ಅವತರಿಸಿ ನನ್ನ ಜನ್ಮಕ್ಕೆ ಕಾರಣ ಆಗ್ತಾಳೆ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದರಂತೆ. ಕಾಲ ಕಳೆದಿದೆ, ಕಾಲ ಕಳೆಯುತ್ತಿದ್ದರೆ ಕನ್ಯಾ

ಅರಸನಲ್ಪ ವಿಧಾನದೆ ರೇಣುಕಾ ಜಲ್ಪ ವಿಧಾನದೆ. ಧರೆಯಲ್ಲಿ ಕನ್ಯಾಕುಬ್ಜ ದೇಶ, ಇಕ್ಷ್ವಾಕು ವಂಶದ ರೇಣುಕ ರಾಜ, ಆತನಿಗೆ ಮಕ್ಕಳಿಲ್ಲ ಎನ್ನುವತಕ್ಕಂಥ ಒಂದು ದುಃಖ, ಆ ಮಕ್ಕಳಿಲ್ಲ ಅನ್ನುವ ದುಃಖಕ್ಕೋಸ್ಕರವಾಗಿ ಬಹುವಿಧದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. ತನ್ನ ಹೆಂಡತಿಯಿಂದೊಳಗೂಡಿ ತಪಸ್ಸನ್ನು ಆಚರಿಸುತ್ತಿದ್ದನಂತೆ. ಪೂರ್ವಕಾಲದಲ್ಲಿ ಮಕ್ಕಳಿಗಾಗಿ ಬಹುವಿಧದಲ್ಲಿ ಪರಿತಪಿಸುತ್ತಿದ್ದರು ತಂದೆ ತಾಯಿಗಳು. ದೇವಸ್ಥಾನಗಳನ್ನು ಕಟ್ಟಿಸುತ್ತಿದ್ದರು, ಯಾತ್ರೆಗಳನ್ನೆಲ್ಲ ಮಾಡುತ್ತಿದ್ದರು. ಯಾವ ಕಥೆ ತೆಗೆದುಕೊಂಡರೂ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆ ಹೆಚ್ಚಾಗಿ ಬರ್ತಿತ್ತು. ಈಗಿನ ಕಾಲದ ಕಥೆಯಲ್ಲಿ ಆ ಮಾತು ಬರೋಲ್ಲ. ದೇವರು ನಮ್ಮ ದೇಶದಲ್ಲಿ ಮಕ್ಕಳ ಕೊರತೆಯನ್ನು ನೀಗಿಸಿದ್ದಾನೆ. ಅಂತೂ ಈ ರೇಣುಕ ರಾಜ ಬಹುವಿಧದಲ್ಲಿ ಪಾರ್ವತಿ ಪರಮೇಶ್ವರಿ ಇವರನ್ನು ಕುರಿತು ತಪಸ್ಸನ್ನು ಆಚರಿಸಿದಾಗ ಇವರ ತಪಸ್ಸಿಗೆ ಮೆಚ್ಚಿರತಕ್ಕಂಥ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳುತ್ತಿದ್ದಾನೆ, ಅಯ್ಯ ಅರಸ, ಮಕ್ಕಳ ಭಾಗ್ಯವನ್ನು ಅಪೇಕ್ಷಿಸುತ್ತಿರುವ ನಿನಗೆ ಆ ಭಾಗ್ಯ ದೊರಕಲಿದೆ. ಆದರೆ ಇದಕ್ಕಾಗಿ ನೀನೊಂದು ಶಕ್ತಿ ಶಾಂತಿ ಯಜ್ಞವನ್ನು ಮಾಡು, ಆ ಶಕ್ತಿ ಶಾಂತಿ ಯಜ್ಞದಿಂದಾಗಿ ಮಕ್ಕಳ ಭಾಗ್ಯವನ್ನು ಪಡೆಯುತ್ತೀಯ. ಆದೇಶವನ್ನು ಹೊತ್ತ ಅರಸ ಯಜ್ಞಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾನೆ. ಧಗ ಧಗ ಧಗನ ಉರಿಯುವ ಆ ಜ್ವಾಲೆಯಲ್ಲಿ ಧಳ ಧಳ ಧಳನೆ ತುಪ್ಪವನ್ನು ಸುರಿಯುತ್ತ, ಬೇಡಿದವರಿಗಿಲ್ಲ ಎನ್ನದೆ ದಾನ ಧರ್ಮಗಳನ್ನು ನೀಡುತ್ತಾ ಮಹಾನುಭಾವನಾದ ಆ ರೇಣುಕ ರಾಜ ಶಕ್ತಿ ಶಾಂತಿ ಯಜ್ಞವನ್ನು ಮಾಡುತ್ತಿರುವಾಗ ಆ ಶಕ್ತಿ ಶಾಂತಿ ಯಜ್ಞದಲ್ಲಿ ಪ್ರತ್ಯಕ್ಷಳಾದಳಂತೆ. ಫಳ ಫಳ ಫಳ

0: ಶಕ್ತಿ ಶಾಂತಿ ಯಜ್ಞದಲ್ಲಿ ಪ್ರತ್ಯಕ್ಷಳಾಗಿರತಕ್ಕಂಥ ದೇವಿ ತಾನು ಆಶೀರ್ವಾದವನ್ನು ಮಾಡಿ ಶಿಶುವಾಗಿ ತಾನು ಅವಳ ಕೈ ಸೇರಿದಳಂತೆ. ಧರೆಯೊಳಗೆ ತಾನು ಅಯೋನಿಜಳಾಗಿ ಅವತರಿಸಬೇಕೆಂದು ಶಿವನನ್ನು ವರಬೇಡಿದ್ದ ಈ ತಾಯಿ ಅವತರಿಸಿದಳು ಶಿಶುವಾಗಿ. ಏನು ಆನಂದ! ಆ ಮಕ್ಕಳಿಲ್ಲದವರ ಮನೆಯಲ್ಲಿ ದೊರೆತ ಆ ಮಗುವಿನ ಆನಂದ ಹೇಳತೀರದು. ಆ ಮಗುವಿಗೆ ನಾಮಕರಣವನ್ನು ಮಾಡುವಾಗ ಎಲ್ಲರೂ ಹೇಳಿದರಂತೆ, ರೇಣುಕರಾಜನ ಪುತ್ರಿಯಾದ್ದರಿಂದ ರೇಣುಕಾದೇವಿ, ರೇಣುಕಾದೇವಿ. ಹ್ಯಾಕೆ ಕಾಣ್ತಿದ್ದಾಳ ಎಮ್ಮ ಎಂದರೆ, ತ್ರಿಮೂರ್ತಿಗಳನ್ನು ಸರ್ವದಾ ಸೇವೆಯನ್ನು ಮಾಡುವ ಅವರ ಪತ್ನಿಯರಾದ ಲಕ್ಷ್ಮೀ, ಪಾರ್ವತಿ, ಸರಸ್ವತಿಯರು ಅವರೆಲ್ಲರ ರೂಪ ಏಕವಾಗಿ ಧರೆಯೊಳಗೆ ಅವತರಿಸಿದೆಯೋ ಎನ್ನುವಂತಹ ರೂಪದಲ್ಲಿ ಕಂಗೊಳಿಸುತ್ತಿದ್ದಾಳೆ ಆ ಮಹಾನುಭಾವಳಾದ ರೇಣುಕಾದೇವಿ. ಬೆಳೆಯುತ್ತಿದ್ದಾಳ ಎಮ್ಮ, ದಿನ ಒಂದು, ಮಾಸ ಒಂದು, ವರುಷ ಒಂದು, ಎರಡು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ನೀಟ್ ಪರೀಕ್ಷೆ

0: ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ್ದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ದೇಶದ 4 ರಾಜ್ಯಗಳಲ್ಲಿ ಫಾಸ್ಟ್ರ್ಯಾಕ್ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಈ ಕುರಿತು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದ ಆರೋಪಿಗಳ ವಿರುದ್ದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಲಾಗುವುದು. ಬಾಂಬೆ, ಕೋಲ್ಕತ್ತಾ, ದೆಹಲಿ ಹಾಗೂ ಮಧ್ಯಪ್ರದೇಶ ಹೈಕೋರ್ಟ್ಗಳ ವ್ಯಾಪ್ತಿಯಲ್ಲಿ ಈ ವಿಶೇಷ ನ್ಯಾಯಾಲಯಗಳನ್ನು ಆದ್ಯತೆಯ ಮೇರೆಗೆ ಸ್ಥಾಪಿಸಲಾಗುತ್ತಿದ್ದು ಪ್ರಕರಣಗಳ ದೈನಂದಿನ ವಿಚಾರಣೆ ನಡೆಸಿ ಶೀಘ್ರ ವಿಲೇವಾರಿ ಮಾಡಲು ಆಯಾ ರಾಜ್ಯಗಳು ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಶೀಘ್ರವೇ ಅಧಿಕೃತ ಮನವಿ ರವಾನೆಯಾಗಲಿದೆ. ಪ್ರಸ್ತುತ ವಿವಿಧ ಹೈಕೋರ್ಟ್ಗಳಲ್ಲಿ ಬಾಕಿ ಇರುವ 4 ಎಫ್ಐಆರ್ಗಳನ್ನು ಈ ಫಾಸ್ಟ್ರ್ಯಾಕ್ ನ್ಯಾಯಾಲಯಗಳಿಗೆ ವರ್ಗಾಯಿಸಲಾಗುವುದು. ಈ ನೂತನ ಕಾಯ್ದೆಯಡಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಘೋಷಿಸಿದ್ದರು. ನೀಟ್ ಮಾತ್ರವಲ್ಲದೆ ಯುಪಿಎಸ್ಸಿ, ಎಸ್ಎಸ್ಸಿ, ಆರ್ಆರ್ಬಿ, ಐಬಿಪಿಎಸ್ ಹಾಗೂ ಎನ್ಟಿಎ ನಡೆಸುವ ಎಲ್ಲಾ ಪ್ರವೇಶ ಮತ್ತು ನೇಮಕಾತಿ ಪರೀಕ್ಷೆಗಳಿಗೂ ಈ ಕ್ರಮ ಅನ್ವಯಿಸಲಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ದವು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ನೀಟ್ ವಿಚಾರವಾಗಿ ಸರ್ಕಾರ ಚರ್ಚೆಗೆ ಸಿದ್ದವಿದ್ದು ಪ್ರಧಾನಿ ನರೇಂದ್ರ ಮೋದಿ ಫಾಸ್ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಎಂದರು. ಗೊಂದಲ ಶಮನವಾಗಲಿಲ್ಲ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದರು. ಇದನ್ನು ರಾಜಕೀಯ ಪ್ರೇರಿತ ಎಂದು ಖಂಡಿಸಿದ ಸದನದ ನಾಯಕ ಜೆಪಿ ನಡ್ಡಾ, ವಿಪಕ್ಷಗಳಿಗೆ ಚರ್ಚೆ ನಡೆಸುವುದು ಆಸಕ್ತಿಯಿಲ್ಲ ಎಂದು ಆರೋಪಿಸಿದರು. ಉಭಯ ಸದನಗಳಲ್ಲಿ ಪೀಠದ ಮನವಿಗೂ ಸ್ಪಂದಿಸದೆ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮುಂದೂಡಲಾಯಿತು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕಳೆದ 24 ಗಂಟೆಗಳಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂವಾದ ನಡೆಸಲು 4 ಬಾರಿ ಆಹ್ವಾನ ನೀಡಲಾಗಿದೆ ಎಂದರು. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಅಥವಾ ಕಚೇರಿಯಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆ ನಡೆಸಲು ಸಿದ್ದವಿದ್ದು, ಸಚಿವ ಜೆಪಿ ನಡ್ಡಾ ಹಾಗೂ ತಾವು ಸ್ವತಃ ಭಾಗವಹಿಸುವುದಾಗಿ ತಿಳಿಸಿದರು. ಸಂವಾದವಿಲ್ಲದೆ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರು ಪ್ರತಿಪಾದಿಸಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳು ತಮ್ಮ ನಿಲುವನ್ನು ಪದೇ ಪದೇ ಬದಲಾಯಿಸುತ್ತಾ ಚರ್ಚೆಯಿಂದ ನುಣುಚಿಕೊಳ್ಳುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಬೇರೆ ಯಾವುದೂ ಸರ್ಕಾರಕ್ಕೆ ಮುಖ್ಯವಲ್ಲ ಎಂಬುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. 3 ರಾಷ್ಟಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ರೊಮೇನಿಯಾ ರಾಜಧಾನಿ ಬುಕಾರೆಸ್ಟ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ರೊಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯಿಯು ಬರಮಾಡಿಕೊಂಡರು. ನಾಳೆ ರಾಷ್ಟಪತಿಯವರು ಭಾರತ ರೊಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಬಳಿಕ ಭಾರತೀಯ ಸಮುದಾಯದವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ವ್ಯಾಪಾರ, ಹೂಡಿಕೆ, ರಕ್ಷಣೆ, ಮಾಹಿತಿ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಶಿಕ್ಷಣ, ವಿಜ್ಞಾನ ಹಾಗೂ ನಾವೀನ್ಯತೆ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಈ ಪ್ರವಾಸವು ಭಾರತ ಮತ್ತು ರೊಮೇನಿಯಾ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಂತಾರಾಷ್ಟೀಯ ಜಲಮಾರ್ಗಗಳು ಸುರಕ್ಷಿತ ಹಾಗೂ ಮುಕ್ತವಾಗಿರಬೇಕು ಎಂದು ಪ್ರತಿಪಾದಿಸಿರುವ ಭಾರತ ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಗೆ ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಕರೆ ನೀಡಿದೆ. ಮನಿಲಾದಲ್ಲಿ ನಡೆದ 21ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ನಾವಿಕರು ಹಾಗೂ ನಾಗರಿಕ ಹಡಗುಗಳ ಮೇಲಿನ ದಾಳಿಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಅವರು ಕಳೆದ 99 ವರ್ಷಗಳಲ್ಲಿ ಪ್ರಸಾರ ಕ್ಷೇತ್ರ ರೇಡಿಯೋದಿಂದ ಟಿವಿ ಮಾಧ್ಯಮ ಹಾಗೂ ಇದೀಗ ಡಿಜಿಟಲ್ ವೇದಿಕೆಗಳವರೆಗೆ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇರುವ ಪ್ರೇಕ್ಷಕರಿಗೆ ಮನರಂಜನೆ, ಮಾಹಿತಿ ಹಾಗೂ ಶೈಕ್ಷಣಿಕ ವಿಷಯಗಳನ್ನು ಒದಗಿಸುವ ಕಾರ್ಯವನ್ನು ಪ್ರಸಾರ ಭಾರತಿ ಮುಂದುವರೆಸಲಿದೆ ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಎಂಜಿನ್ ವೈಫಲ್ಯ ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂತಹ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ಇಂದು ಚಾಲನೆ ದೊರೆಯಲಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾ ಮಹೋತ್ಸವದಲ್ಲಿ 74 ದೇಶಗಳ ಅಥ್ಲೀಟ್ಗಳು ಭಾಗವಹಿಸುತ್ತಿದ್ದಾರೆ. ಭಾರತವನ್ನು ಒಲಿಂಪಿಕ್ ಪದಕ ವಿಜೇತರಾದ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಹಾಗೂ ಲವ್ಲಿನಾ ಬೋರ್ಗೊಹೈನ್ ಪ್ರತಿನಿಧಿಸುತ್ತಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವೇ ಭಾರತಕ್ಕೆ ಶುಭಾರಂಭ ಸಿಕ್ಕಿದ್ದು, ಬಾಕ್ಸಿಂಗ್ನ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೋರ್ಗೊಹೈನ್ ಬೈ ಪಡೆದು ನೇರವಾಗಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಪದಕವನ್ನು ಖಚಿತಪಡಿಸಿದ್ದಾರೆ. ಜುಲೈ 31ರಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಳೆದ ಆವೃತ್ತಿಗೆ ಹೋಲಿಸಿದರೆ ಈ ಬಾರಿ ಕ್ರೀಡೆಗಳ ಸಂಖ್ಯೆಯನ್ನು 10ಕ್ಕೆ ಕಡಿತಗೊಳಿಸಲಾಗಿದ್ದು 4 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಅಥ್ಲೆಟಿಕ್ಸ್, ಈಜು, ಬಾಕ್ಸಿಂಗ್, ವೆಯಿಟ್ ಲಿಫ್ಟಿಂಗ್, ಜೂಡೋ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ಯಾರಾ ಅಥ್ಲೀಟ್ಗಳು ಒಳಗೊಂಡಂತೆ ಒಟ್ಟು 125 ಸದಸ್ಯರ ಭಾರತೀಯ ನಿಯೋಗ ಭಾಗವಹಿಸುತ್ತಿದೆ. ಕಳೆದ ಬಾರಿ 61 ಪದಕ ಗೆದ್ದ ಭಾರತಕ್ಕೆ ಈ ಬಾರಿ ಕಡಿಮೆ ಕ್ರೀಡಾ ವಿಭಾಗಗಳಿರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಮಾನವ ಹಕ್ಕುಗಳನ್ನು ಗೌರವಿಸುವ ಹಾಗೂ ಎಲ್ಲರಲ್ಲೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಸುರಕ್ಷಿತ ಹಾಗೂ ಒಳಗೊಳ್ಳುವಿಕೆ ಕ್ರೀಡಾ ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದ್ದು, ಸ್ಕಾಟ್ಲೆಂಡ್ನಲ್ಲಿ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾ ಸಚಿವರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಕಾಮನ್ವೆಲ್ತ್ ಒಕ್ಕೂಟದಾದ್ಯಂತ ಕ್ರೀಡಾ ಆಡಳಿತ, ಕ್ರೀಡಾಪಟುಗಳ ಕಲ್ಯಾಣ ಮತ್ತು ಸಾಂಸ್ಥಿಕ ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ವಿಸ್ತರಿಸುವ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಹರಾರಿಯಲ್ಲಿ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಇಂದು ಜಿಂಬಾಬ್ವೆ ನೀಡಿರುವ 126 ರನ್ಗಳ ಸುಲಭ ಗುರಿಯನ್ನು ಭಾರತ ಬೆನ್ನಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿತು. ಭಾರತದ ಪರ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ಪಡೆದರು. 126 ರನ್ಗಳ ಗುರಿ ಬೆನ್ನಟ್ಟಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 13 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಮೂರ್ನಾಲ್ಕು ಕಳೆಯುತ್ತಿದೆ. ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ತಿಂಗಳಾಯಿತು, ಒಂದು ವರ್ಷವಾಯಿತು. ಮಗು ಬೆಳೆಯುತ್ತಿದ್ದಾಳೆ. ಬೆಳೆಯುತ್ತಾ ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದರೆ ಆ ಗುರುಗಳೇ ಆ ವಿದ್ಯೆಯನ್ನು ಹೇಳಿಕೊಡುವಾಗ ತಾವೇ ಹೆದರುವ ತರದಲ್ಲಿ ಈ ಎಮ್ಮನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕಂಡು ಬೆದರಿತಾವು.

0: ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರಂತೆ. ಕಾರಣ, ಆಕೆ ಅವತಾರಳು. ಆ ದೇವಿಯು ಅವತಾರಳಾದ್ದರಿಂದ ತಾನು ಲೋಕವನ್ನು ಉದ್ಧಾರ ಮಾಡಲು ಅವತರಿಸಿರುವುದರಿಂದ ಗುರುಗಳೇ ಕಂಡು ಭಯಪಡುವಂತಿದೆ. ಆಗಿನ ಕಾಲದಲ್ಲಿ ಗುರುಗಳನ್ನು ಕಂಡರೆ ಶಿಷ್ಯರು ಭಯಪಡುತ್ತಿದ್ದರು. ಮೇಷ್ಟ್ರು ಅಂದರೆ ಹುಡುಗರೆಲ್ಲ ಗಡಗಡಗಡ ನಡುಗುತ್ತಿದ್ದರು. ಈಗ ಹುಡುಗರು ಅಂದರೆ ಮೇಷ್ಟ್ರೆಲ್ಲ ಗಡಗಡಗಡಗಡ ಅಂತ ನಡುಗೋ ಹಾಗಾಗಿದೆ ಕಾಲ. ಅದರ ಬಗ್ಗೆ ಹೆಚ್ಚಿಗೆ ಹೇಳಿದರೆ ಕೆಲವರ ಮನಸ್ಸಿಗಾದರೂ ನೋವಾಗಬಹುದೇನೋ ಏನೋ. ಈಗ ಇಷ್ಟು ಮಾತ್ರ ಹೇಳೋಣ. ವಿದ್ಯಾವಂತಳಾಗಿರ್ತಕ್ಕಂಥ ರೇಣುಕಾದೇವಿ ಹಿರಿಯಳಾಗುತ್ತಿದ್ದರೆ ತಂದೆಗೆ ಬಂತಂತೆ, ಇಂಥ ರೂಪವತಿಯಾಗಿರ್ತಕ್ಕಂಥ ನನ್ನ ಮಗಳನ್ನು ಸರ್ವ ವಿಧದಲ್ಲಿಯೂ ಕೂಡ ಎಲ್ಲರಿಗೂ ಹಿರಿಯಳೆನಿಸಿಕೊಳ್ಳಬಹುದಾದ ಈ ನನ್ನ ಮಗಳನ್ನು ಯಾರು ಕೊಟ್ಟು ಮದುವೆ ಮಾಡೋದು? ಪರಮಾತ್ಮ ನೀನೇ ಮಾರ್ಗ ತೋರಬೇಕು. ಇಲ್ಲಿ ಪರಮೇಶ್ವರನೇ ಅವತಾರವಾಗಬೇಕು. ಕಾರಣ, ಲೋಕ ಉದ್ಧಾರ ಮಾಡಲು ಹರಿ ಅವತಾರವಾಗಬೇಕಾದರೆ ಆ ಹರಿಯನ್ನು ಮಗನನ್ನಾಗಿ ಪಡೆದುಕೊಳ್ಳುವ ಯೋಗ್ಯತೆ ಉಳ್ಳವರು ಬರಬೇಕಾಗಿದೆಯಲ್ಲ. ಎಂದರೆ ಇಲ್ಲೇನಾಗಿದೆ, ಲೋಕದಲ್ಲಿ ಎಲ್ಲರೂ ಅರಿಯುವಂತೆ ಗಾದಿಯ ರಾಜ ಅವನ ಹೆಂಡತಿ ಪೌರಕುತ್ಸು ಇವರು ಬಹುವಿಧದಲ್ಲಿ ಮಕ್ಕಳಿಲ್ಲದೆ ಅನೇಕ ವರಗಳನ್ನು ಪಡೆದು ಆ ವರಪ್ರಭಾವದಿಂದ ಅವತರಿಸಿರ್ತಕ್ಕಂಥ ಅವಳು ಮಗಳು ಸತ್ಯವತಿ. ಆ ಸತ್ಯವತಿ ಮಹಾರೂಪವತಿ. ಆ ಸತ್ಯವತಿಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವಾಗ ಚವನ ಭಾರ್ಗವ ಭೃಗುಮುನಿ ಇವರ ಮಗ ರುಚಿಕ. ಈ ರುಚಿಕ ಮಹಾಋಷಿ ಮಹಾರೂಪವಂತನು ಮಹಾ ತೇಜಸ್ವಿಯೂ ಆಗಿದ್ದನಂತೆ. ಈ ಮಹಾನುಭಾವನಾದ ರುಚಿಕನಿಗೆ ತಮ್ಮ ಮಗಳಾಗಿರ್ತಕ್ಕಂಥ ಸತ್ಯವತಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಸತ್ಯವತಿಯು ತನ್ನೆಲ್ಲ ರಾಜಸುಖ ಭೋಗಗಳನ್ನು ಮರೆತು ಪತಿಯ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಾಳೆ. ಆದರೆ ತಂದೆಗೊಂದು ದುಃಖ ಬಂತು, ಇದ್ದವಳೊಬ್ಬಳೇ ಒಬ್ಬಳು ಮಗಳನ್ನು ಕೊಟ್ಟು ಮದುವೆ ಮಾಡಿದವಲ್ಲ, ಮನೆಯಲ್ಲಿ ಮಕ್ಕಳಿಲ್ಲ ಎಂದಾಗ ಆ ಪೌರಕುತ್ಸು ಅಂದರೆ ಸತ್ಯವತಿಯ ತಾಯಿ ಮಗಳಿಗೆ ಬಂದು ಹೇಳ್ತಾಳೆ, ಅಮ್ಮ ನಿನ್ನ ಗಂಡ ಮಹಾತಪಸ್ವಿ, ಇಚ್ಛಾ ಮಾತ್ರದಿಂದ ಏನು ಬೇಕಾದರೂ ಮಾಡಬಲ್ಲ, ನನ್ನದೊಂದು ವರವನ್ನು ಕೇಳಮ್ಮ. ಏನಮ್ಮ? ನಿನ್ನ ಗಂಡನಿಗೆ ಹೇಳಿ ನನಗೂ ಮಕ್ಕಳಾಗುವಂತ ಆಶೀರ್ವಾದ ಮಾಡಿಸಿ. ಆಕೆ ಬಂದಿದ್ದಾಳೆ, ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿದ್ದಾಳೆ. ಸ್ವಾಮಿ. ಏನು ದೇವಿ? ಏನೂ ಇಲ್ಲ ಸ್ವಾಮಿ, ಮಕ್ಕಳಿಲ್ಲದೆ ನನ್ನ ತಾಯಿ ಬಹಳವಾಗಿ ಪರಿತಪಿಸುತ್ತಿದ್ದಾಳೆ. ಇದ್ದ ಒಬ್ಬ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡಿ ಅವರ ಮನೆ ಬರಿದಾಗಿದೆ, ಅನುಗ್ರಹವನ್ನು ಮಾಡಿ. ಏನಾಗಬೇಕು? ಏನೂ ಇಲ್ಲ, ನನ್ನ ತಾಯಿಗೂ ಮಕ್ಕಳಾಗುವಂತೆ ಆಶೀರ್ವಾದ ಮಾಡಿ. ಗಂಡ ಹೇಳಿದ ಅಷ್ಟೇ ತಾನೆ? ತಥಾಸ್ತು. ಸತ್ಯವತಿ ಮತ್ತೆ ಅಲ್ಲೇ ನಿಂತಿದ್ಲು. ಏಕೆ ದೇವಿ ನಿಂತಿದ್ದೀಯ? ಸ್ವಾಮಿ ಏನೂ ಇಲ್ಲ, ಹೇಗೂ ನಮ್ಮ ತಾಯಿಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿದ್ರಿ, ಆದರೆ ನನ್ನ ಮನೆಯಲ್ಲೂ ಯಾವ ಮಕ್ಕಳಿಲ್ವಲ್ರಿ. ಮಕ್ಕಳಿದ್ದರೆ ಮನೆ ಚಂದ, ಮಕ್ಕಳಾಡುವ ಮಾತು ಚಂದ. ನಕ್ಕ ರುಚಿಕ. ಅಷ್ಟೇ ತಾನೆ? ಆಯಿತು ಬಿಡು, ನಿನಗೂ ಪುತ್ರ ಸಂತಾನವಾಗುವಂತಹ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ತನ್ನ ತಪ ಪ್ರಭಾವದಿಂದ ಮಂತ್ರಾನ್ನವನ್ನು ನಿರ್ಮಿತ ಮಾಡಿ ಹೆಂಡತಿಗೆ ಕರೆದು ಹೇಳಿದನಂತೆ, ಇದ ನೋಡು, ಇದು ನಿನಗಾಗಿ, ಈ ಪಾರ್ಶ್ವದಲ್ಲಿರುವುದು ನಿನ್ನ ತಾಯಿಗಾಗಿ. ನಾನು ಈ ಮಂತ್ರಾನ್ನವನ್ನು ಸಿದ್ಧ ಮಾಡಿದ್ದೇನೆ, ಸ್ವೀಕಾರ ಮಾಡಿ. ಮಗಳೋಡೆ ಬಂದು ತಾಯಿಗೆ ಹೇಳಿದಂತೆ, ಅಪ್ಪ ಅಮ್ಮ ಎಲ್ಲಿ? ನೋಡಮ್ಮ ಇಲ್ಲಿದ್ದಾಳೆ. ಅಮ್ಮ. ಏನಮ್ಮ? ನನ್ನ ಪತಿಯನ್ನ ನಾನು ಒಪ್ಪಿಸಿ ಮಂತ್ರಾನ್ನವನ್ನು ಸಿದ್ಧ ಮಾಡಿದ್ದೇನೆ. ಬಾಮ್ಮ. ತಾಯಿ ಬಂದಿದ್ದಾಳೆ. ತಾಯಿ ಬಂದು ಇವರಿರುವರು ಹೋಗಿ ನದಿಯ ತೀರದಲ್ಲಿ ಸ್ನಾನ ಮಾಡಿ ಬಂದಾಗ ಈ ಪ್ರಸಾದವನ್ನು ಸ್ವೀಕರಿಸುವಾಗ ದೈವೀಕ ವಿಚಿತ್ರ ಸಂಗತಿ. ಆ ಪ್ರಸಾದವನ್ನು ಸ್ವೀಕರಿಸುವ ಸಮಯದಲ್ಲಿ ಸತ್ಯವತಿಯು ತಾನು ತೆಗೆದುಕೊಳ್ಳಬೇಕಾದ ಪ್ರಸಾದವನ್ನ ಅವರ ತಾಯಿಯಾದ ಪೌರಕುತ್ಸು ತೆಗೆದುಕೊಂಡಿದ್ದಾಳೆ. ಮಗಳಿಗೆ ಹೋಗಬೇಕಾದ ಪ್ರಸಾದ ತಾಯಿಗೂ, ತಾಯಿ ಸೇವಿಸಬೇಕಾದ ಪ್ರಸಾದ ಮಗಳಿಗೂ ತಾನು ಸೇರಿದೆಯಂತೆ. ಇಬ್ಬರೂ ಪ್ರಸಾದವನ್ನು ಸ್ವೀಕರಿಸಿದರು. ಹಿಂತಿರುಗಿ ಸ್ವಲ್ಪ ಕಾಲವಾಗುವುದರೊಳಗಾಗಿ ಸತ್ಯವತಿ ಗರ್ಭವತಿಯಾಗಿದ್ದಾಳೆ. ಸತ್ಯವತಿ ಗರ್ಭವತಿಯಾದರೆ ಆಕೆಯ ಮನಸ್ಸು ಸರ್ವದಾ ಯುದ್ಧವನ್ನು ಮತ್ತು ಬಹು ಕಠಿಣವಾದ ವಾರ್ತನೆಗಳನ್ನು ಮತ್ತು ಇತ್ಯಾದಿಗಳನ್ನೇ ಅಪೇಕ್ಷೆ ಪಡುತ್ತಿದೆ. ಗಂಡ ನೋಡಿದ, ದೇವಿ ಇದೇನಿದು, ನೀನು ಕಲಹಪ್ರಿಯಳಾಗ್ತಾ ಇದ್ದೀಯಾ? ಯಾವಾಗಲೂ ಶಾಂತಿಪ್ರಿಯಳಾಗಿದ್ದವಳು ಕಲಹಪ್ರಿಯಳಾಗ್ತಿದ್ದೀಳ, ಕಾರಣವೇನು?
1: ದೇವ ನನಗೇ ಅರಿವಾಗ್ತಿಲ್ಲ ಕಣ್ರಿ,
0: ಏಕೋ ಮನಸ್ಸಿನಲ್ಲಿ ಯಾರನ್ನಾದರೂ ಕಂಡರೆ ಅವರೊಡನೆ ಜಗಳವಾಡೋಣ, ಅವರನ್ನು ನಿಂದಿಸೋಣ ಅನ್ನೋ ಸಿಟ್ಟು ಬರುತ್ತೆ. ಮಾತಿಗೆ ಮಾತು ಕೋಪ ಬರುತ್ತೆ.

ಮತ್ತೆ ಹೀಗೆ ಹೆಚ್ಚುತ್ತಾ ಇದೆಯಲ್ಲ. ರುಚಿಕಾ ಕಣ್ಣನ್ನು ಮುಚ್ಚಿ ಓಂ ನಮ ಶಿವಾಯ ಎಂದು ಯೋಚಿಸಿದ. ಆಹಾ, ಅನರ್ಥವಾಗಿ ಹೋಯ್ತು ದೇವಿ. ನಿಮ್ಮ ತಾಯಿ ರಾಜ್ಯವಾಳುವ ಆ ರಾಜನ ಮಡದಿಯಾದ್ದರಿಂದ ನಾಡಾಳಬಹುದಾದಂಥ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ ಕೋಪಿಷ್ಠನು ಛಲಗಾರನು ಬಲವಂತನೂ ಆಗಿರುವ ಒಬ್ಬ ಕುಮಾರನು ಅವತರಿಸಲಿ ಎಂದು ನಿಮ್ಮ ತಾಯಿಗೆ ಆಶೀರ್ವಾದ ಮಾಡಿ ನಿನ್ನ ಗರ್ಭದಲ್ಲಿ ನೇಮನಿಷ್ಠನು ಶಾಂತಿಪ್ರಿಯನು ಸರ್ವದಾ ದೈವ ಭಕ್ತನು ಲೋಕಹಿತ ಕಾರಣಕರ್ತನಾದ ಮಗನಾಗಬೇಕು ಎಂಬುದಾಗಿ ನಾನು ಭಾವಿಸಿದ್ದೆ ಕಣೆ. ಆದರೆ ಈ ದೈವೀಕ ವಿಚಿತ್ರ, ತಾಯಿಗೆ ನಿನ್ನ ಪ್ರಸಾದ, ನಿನಗೆ ಆ ತಾಯಿ ಪ್ರಸಾದ ಸೇರಿದೆ, ಏನು ಮಾಡಲಿ? ಥಟ್ಟನೆ ಪಾದ ಹಿಡಿದಳಂತೆ ಸತ್ಯವತಿ. ಹಾಗಾಗಬಾರದು ಸ್ವಾಮಿ, ಹಾಗಾಗಬಾರದು. ನನ್ನ ಉದರದಲ್ಲಿ ಜನಿಸಿದಂಥ ಕುಮಾರ ಲೋಕದಲ್ಲಿ ಅಪ್ರಿಯನಾಗಬಾರದು, ಸಾಧು ಸಂತರಿಂದ ದೂಷಿತನಾಗಬಾರದು. ದಯಮಾಡಿ ನನ್ನನ್ನು ಕಾಪಾಡಿ. ರುಚಿಕ ಮಹರ್ಷಿ ಕ್ಷಣಕಾಲ ಯೋಚನೆಯನ್ನು ಮಾಡಿ ತನ್ನ ತಪ ಪ್ರಭಾವವನ್ನೆಲ್ಲವನ್ನು ಧಾರೆ ಎರೆದು ಚಿಂತಿಸಬೇಡ. ಆ ಗುಣಗಳು ಸ್ವಲ್ಪ ಮಟ್ಟಿಗಿದ್ದರೂ ಸಹ ಲೋಕವಿಖ್ಯಾತನು ಮಹಾತಪಸ್ವಿಯು ಪರಮೇಶ್ವರನ ಅಂಶದಿಂದಲೇ ತಾನೇ ಶಿವನೇನು ಎನ್ನುವ ರೀತಿಯಲ್ಲಿ ಕುಮಾರ ಅವತಾರವಾಗ್ತಾನೆ. ಆಶೀರ್ವಾದ ಮಾಡಿದರು. ಕಾಲ ಕಳೆದಿದೆ, ಕಳೆಯಿತು ಕಾಲ, ಹೊರನ ವರಬಲದಿ ಧರೆಗೆ ಸಂತಸ

ಬೆಳಗಿದೆ. ನವ ಮಾಸ ಕಳೆದ ಶತಾರಿಯ ಸುಯೋಗದಲ್ಲಿ ಮಹಾನುಭಾವಳ ಆಗಿರತಕ್ಕಂಥ ಸತ್ಯವತಿಯ ಗರ್ಭಾಂಬುದಿಯಲ್ಲಿ ಅಗ್ನಿಯೋಪಾದಿಯಲ್ಲಿ ಧಗಧಗನೆ ಜ್ವಲಿಸುತ್ತಿದೆಯೋ ಎನ್ನುವ ತೇಜಸ್ಸಿನಿಂದ ರುದ್ರಾಂಶವೇ ಒಂದು ಗಂಡು ಮಗುವಾಗಿ ಅವತರಿಸಿದೆ. ಏನ್ ಆಶ್ರಮದಲ್ಲಿ ಆನಂದವೋ ಆನಂದ, ಆನಂದವೋ ಆನಂದ. ಗಂಡು ಮಗು ಇನ್ಯಾರ ಮನೆಯಲ್ಲಾದರಾಗಿದ್ರೆ ಲಾಡು, ಚಿರೋಟಿ, ಫೇಣಿ, ಬರ್ಪಿ, ದೂದ್ಪಾಡ ಎಲ್ಲ ಹಂಚುತ್ತಿದ್ದರು. ಅವರು ಆಶ್ರಮವಾಸಿಗಳಾದ್ದರಿಂದ ವಿಧ ವಿಧವಾದ ಹಣ್ಣು ಹಂಪಲಗಳನ್ನೆಲ್ಲವನ್ನು ತಂದರು, ರಸಾಯನವನ್ನು ಮಾಡಿ ಉಂಡರು. ಆ ಮಗುವಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಲು ಬಂದರು. ನಮ್ಮಲ್ಲಿ ನಾಮಕರಣ ಶಾಸ್ತ್ರ ಎಂದರೆ ಬಹು ವಿಶೇಷವಾಗಿರುತ್ತೆ, ಕೆಲವರಲ್ಲಿ ಇಲ್ಲ. ಪೂರ್ವದಲ್ಲಿ ಮಕ್ಕಳು ಅವತರಿಸಿದರೆ ಸಂತೋಷ, ಈಗ ನವೀನ ಕಾಲವಾದ್ದರಿಂದ ಯಾರಾದರೂ ಸ್ನೇಹಿತರು ಸಿಕ್ಕಿದರೆ ಅವನ್ನು ಕರೆದು ಕೂಡಲೇ ಹೇಳ್ತಾರೆ ಗುಡ್ ನ್ಯೂಸ್ ಅಂತ. ಅವನು ಕೈ ಹಿಡ್ಕೊಳ್ತಾನೆ, ಈತನು ಕೈ ಹಿಡ್ಕೊಳ್ತಾನೆ. ಏನೋ ಗುಡ್ ನ್ಯೂಸ್, ನನಗೊಂದು ಗಂಡು ಮಗುವಾಗಿದೆ ಅಂದ್ರೆ ಎದುರಿಗಿರೋನು ಹೌದಾ ಅಂತ ಕೈ ಕುಲುಕಿದ್ರೆ ಅಲ್ಲೇ ಲಾಡು ಚಿರೋಟಿ ಎಲ್ಲ ಮುಗಿದ ಹಾಗೆ. ಈ ಸಂತೆಪೇಟೆಯಲ್ಲಿ ಒಬ್ಬ ಕೂಲಿ ಮಾಡ್ತಿದ್ದ, ಅವನಿಗೆ ಅಪರೂಪಕ್ಕೊಂದು ಗಂಡು ಮಗುವಾಗಿಬಿಡ್ತು. ಆ ದೊಡ್ಡ ದೊಡ್ಡವರೆಲ್ಲ ಸೇರಿದಲ್ಲ, ನಿನಗೆ ಗಂಡು ಮಗುವಾಗಿದೆ ಅಂತಲ್ಲ, ಹ್ಞೂ, ಹಂಗಾದ್ರೆ ನಮಗೆ ಲಾಡು ಕೊಡಿಸು. ಇನ್ನೊಬ್ಬರಂದ್ರೆ ನನಗೆ ಲಾಡು ಬೇಡ, ನನಗೆ ದಮ್ ರೋಟ್ ಕೊಡಿಸು. ಇನ್ನೊಬ್ಬರಂದ್ರೆ ನನಗೆ ಬಾದಾಮಿ ಹಲ್ವಾ ಕೊಡಿಸು. ಇನ್ನೊಬ್ಬರಂದ್ರೆ ಅವೆಲ್ಲ ಬೇಡ ಕಣಪ್ಪ, ನನಗೆ ಮೈಸೂರು ಪಾಕ್ ಕೊಡಿಸು. ಅವನಂದ, ಸ್ವಾಮಿ ನಾ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ದುಡಿದ್ರೆ ನನಗೆ ಬರೋದು 5 ರೂಪಾಯಿ, ನೀವು ಒಬ್ಬೊಬ್ಬರು 5 ರೂಪಾಯಿ ತಿಂಡಿ ಕೇಳ್ತೀರಾ? ಅವೆಲ್ಲ ಗೊತ್ತಿಲ್ಲ ಕಣಯ್ಯ, ಕೊಡಿಸಲೇಬೇಕು. ಸ್ವಾಮಿ ನನ್ನ ಮಾತು ಕೇಳಿ, ಅವೆಲ್ಲ ಮಾತಾಡಬೇಡ, ಸಾಲನಾದರೂ ಮಾಡು ಕೊಡಿಸು. ಅಲ್ಲ ಸ್ವಾಮಿ, ಅವೆಲ್ಲ ಮಾತಾಡಬೇಡಯ್ಯ, ಕೊಡಿಸು. ಇವನು ಕೇಳೋವರೆಗೂ ಕೇಳಿ ಆಮೇಲೆ ಹೇಳಿದ, ಸ್ವಾಮಿ ನಾಳೆ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಬಂದುಬಿಡಿ, ಯಾರ್ಯಾರಿಗೆ ಏನು ಬೇಕು ಎಲ್ಲ ತಂದು ಕೊಟ್ಬಿಡ್ತೀನಿ. ಭಾನುವಾರ ಬಂತು, ಈ ದೊಡ್ಡ ದೊಡ್ಡವರೆಲ್ಲ ಬಂದರು. ಈ ಕೂಲಿ ಹೊರವನ್ನು ಜಮಖಾನ ಹಾಸಿ ಎಲ್ಲರನ್ನು ಕೂರಿಸಿ ಒಂದು ಪೇಪರು ಪೆನ್ಸಿಲ್ ತಗೊಂಡು, ಸ್ವಾಮಿ ನಿಮಗೇನು ಬೇಕು? ನನಗೆ ಲಾಡು, ನಿಮಗೆ ಚಿರೋಟಿ, ನಿಮಗೆ ಮೈಸೂರು ಪಾಕು ಎಲ್ಲ ಬರ್ಕೊಂಡ, ಸ್ವಾಮಿ ಒಂದು 5 ನಿಮಿಷ ಕೂತ್ಕೊಳ್ಳಿ, ಬೆಣ್ಣೆ ಕಾಯಿಸಿ ತುಪ್ಪ ತರ್ತೀನಿ ಅಂತ ಒಳಗಡೆ ಹೋಗಿದ್ದು ಒಂದು ಗೋಣಿ ಚೀಲ ತಂದ. ಆ ಬಂದಿದ್ದರಲ್ಲೊಬ್ಬ ಕೇಳಿದಲ್ಲಿ, ಏನು ಗೋಣಿ ಚೀಲ ತುಂಬ ತರ್ತೀಯ? ಸ್ವಾಮಿ ಒಂದು ನಿಮಿಷ ಕೂತ್ಕೊಳ್ಳಿ, ಬಂದೆ. ನೀವು ಯಾಕೆ ಭಯಪಡ್ತೀರಾ ಅಂತ ಹೊರಗಡೆಗೆ ಬಂದ. ಈ ಬಂದಿದ್ದ ಶ್ರೀಮಂತರೆಲ್ಲ ಹೊಸ ಹೊಸ ಬೂಡ್ಸು ಚೊಪ್ಪಲಿ ಹಾಕೊಂಬಂದಿದ್ರು, ಅದನ್ನೆಲ್ಲ ತೆಗೆದು ಚೀಲದಲ್ಲಿ ತುರ್ಕೊಂಡ. ಚೀಲ ಹೆಗಲ ಮೇಲೆ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗಿ ಅದು ಎಷ್ಟು ಹೋಯ್ತು ಅಷ್ಟಕ್ಕೆ ಮಾರ್ಬಿಟ್ಟ. ಆ ದುಡ್ಡಿನಲ್ಲಿ ಯಾರ್ಯಾರು ಏನೇನು ತಿಂಡಿ ಕೇಳಿದ್ರೆಲ್ಲ ಪಟ್ಟಣ ಕಟ್ಸ್ಕೊಂಬಂದ. ಎಲ್ಲರ ಕೈಗೂ ಒಂದೊಂದು ಪಟ್ಟಣ ಕೊಟ್ಟ. ತಿನ್ನಿ ಸ್ವಾಮಿ, ಭಾಳ ದಿವಸದಿಂದ ಸತಾಯಿಸ್ತಾ ಇದ್ರಿ, ದೇವರು ನನಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ, ತಗೊಳ್ಳಿ ಸ್ವಾಮಿ ತಿನ್ನಿ. ಒಬ್ಬ ಪಟ್ಟಣ ಬಿಚ್ಚಿದ, ಅದರಲ್ಲಿ ಮೈಸೂರು ಪಾಕಿತ್ತು, ಒಂದು ಚೂರು ಮುರಿದು ಬಾಯಿಗೆ ಹಾಕಿದ. ಆಹಾ ಅಯ್ಯ, ನಾನು ಎಷ್ಟೋ ಸಲ ಮೈಸೂರು ಪಾಕ್ ತಿಂದಿದ್ದೀನಿ, ಆದರೆ ಇಷ್ಟೊಂದು ರುಚಿಯಾಗಿ ಯಾವತ್ತೂ ಇರಲಿಲ್ಲ ಕಣೋ. ಇದು ಇಷ್ಟೊಂದು ರುಚಿಯಾಗಿರಬೇಕಾದ್ರೆ ನಿನ್ನ ಮನಸ್ಸೇ ಕಾರಣ ಅಂದ. ಅದಕ್ಕೆ ಆ ಕೂಲಿ ಹೊರವನಂದ, ಸ್ವಾಮಿ ನಂದೇನಿದೆ ಎಲ್ಲ ನಿಮ್ಮ ಅಕ್ಕಡ. ಅವ್ರು ನೋಡಿದ್ರು, ಚೇಚೆ ಚೇಚೆ ನೋಡಿದೇನಯ್ಯ, ಎಂಥ ದೊಡ್ಡ ಮನುಷ್ಯ. ಕೂಲಿ ಹೊರವನಾದ್ರೆ ಅವನ ಮನಸ್ಸು ನೋಡಪ್ಪ, ನಿನ್ನ ದೊಡ್ಡ ಮನುಷ್ಯ ಕಾಣು. ಸ್ವಾಮಿ ನಂದೇನಿದೆ ಎಲ್ಲ ನಿಮ್ಮ ಅಕ್ಕಡ. ಅವ್ರಿಗೊಬ್ರಿಗೂ ಅರ್ಥವಾಗಲಿಲ್ಲ. ಅವರವ್ರು ಎಂತಾರೆ, ಅಯ್ಯ ಏನೋ ನಾವೇನೋ ಅನ್ಕೊಂಡಿದ್ವಿ ನಿಮ್ಮನ್ನ, ನೀ ನಿಜವಾಗ್ಲೂ ದೊಡ್ಡ ಮನುಷ್ಯ ಕಾಣಯ್ಯ. ಸ್ವಾಮಿ ನಮ್ದೇನಿದೆ ಎಲ್ಲ ನಿಮ್ಮ ಅಕ್ಕಡ. ಅಯ್ಯ ನಾವು ಬರ್ತೀವಯ್ಯ, ದಯಮಾಡಿಸಿ ಸ್ವಾಮಿ. ಹೊರಗಡೆಗೆ ಬಂದು ನೋಡ್ತಾರೆ, ಒಬ್ಬರು ಚೊಪ್ಪಲಿನೂ ಇಲ್ಲ. ಅವ್ರವ್ರಿಗೆ ಹೋಗಿ ಕೊಡ್ತಾರೆ, ಒಬ್ಬ

0: ಬಂದೆ. ಮೂರನೇ ಅವನಂದಲೇ ಏನ್ ಗೋಯ್ ಗೋಯ ಅಂತ ಕರೆದು ಕೇಳಯ್ಯ.
1: ಅಯ್ಯೋ ಕೂಲಿ ಹೊರನ್ ಬಂದ, ಏನ್ ಸ್ವಾಮಿ ಏನಯ್ಯ ನಾವು ಬರೋವಾಗೆಲ್ಲ ಬುಡ್ಸು ಚೊಪ್ಪಲಿ ಎಲ್ಲ ಹಾಕೊಂಡ್ ಬಂದ್ವಿ, ಒಂದು ಇಲ್ವಲ್ಲ ಎಲ್ಲಯ್ಯ. ಅವನಂದ, ಸ್ವಾಮಿ ನೀವು ತಿಂದಿಲ್ವೇ? ಹ್ಞೂ ಅದೆಲ್ಲ ಅದೇ. ಏಯ್ ಏನಾದು ಸ್ವಾಮಿ, ಅದು ಮಾರಿದ್ದೇ ನೀವು ತಿಂದಿದ್ದು? ಅವರೆಲ್ಲ ಬಂದ, ಅದೇನಾ ನೀನು ಆಗಾಗ ಎಕಡ ಎಕಡ ಅಂದಿದ್ದು? ಹೌದು ಸ್ವಾಮಿ. ಆ ದೊಡ್ಡ ಮನುಷ್ಯ ಕಣಪ್ಪ, ಸಾಕಯ್ಯ ನೀನು ಸಾವಾಸ ಅಂತ ಹೇಳಿ ಹೊರಟೇ ಹೋದರು. ಕೇವಲ ಹಾಸ್ಯದ ನಿಮಿತ್ತವಾಗಿ ಹೇಳಬಹುದಾದ ಮಾತಷ್ಟೇ. ಮಕ್ಕಳ ಅವತಾರವಾಗುತ್ತೆ ಎಂದರೆ ಲೋಕದಲ್ಲಿ ಪರಮಾತ್ಮನ ಕರುಣೆಯಿಂದಲೇ. ಇಲ್ಲಿ ಅವತರಿಸಿದ್ದಾನೆ ಮಹಾನುಭಾವ, ಅಗ್ನಿ ಸ್ವರೂಪನಾಗಿ ಅವತರಿಸಿರುವ ಆ ಮಗುವಿಗೆ ನಾಮಕರಣ ಶಾಸ್ತ್ರಕ್ಕಾಗಿ ಎಲ್ಲರೂ ಸೇರಿದರು. ಏನಂತ ಹೇಳ್ತೀರಾ, ಏನು ಹೆಸರಿಡ್ತೀರಾ? ಝಗಿ ಝಗಿಪ, ಅಗ್ನಿ ರೂಪದಲ್ಲಿ ಅವತರಿಸಿ ಜಗದಾದಿ ದೇವ ಶಿವನಂತೆ ಕಾಂಬಗೀತ ಜಮದಗ್ನಿ, ಜಮದಗ್ನಿ ಎಂಬತಕ್ಕಂತಹ ಹೆಸರನ್ನಿಟ್ಟಿದ್ದಾರಂತೆ. ಬೆಳೆಯುತ್ತಿದ್ದಾನೆ ಬಾಲಕ, ದೈವಾನುಗ್ರಹ ವಿಶೇಷದಿಂದ ಫಳಫಳ ಹೊಳೆಯುವ ನಯನಗಳಿಂದ ಥಳಥಳ ಹೊಳೆಯುವ

ಆ ಬಾಲಕ ಬೆಳೆಯುತ್ತಿದ್ದಾನೆ ಎಂದರೆ ಪೂರ್ಣಿಮಾ ಚಂದ್ರನಂತೆ ಬೆಳೆಯುತ್ತಿದ್ದಾನೆ. ತಂದೆಯಾದ ಋಷಿಕ ಮಹರ್ಷಿಯ ಆಶೀರ್ವಾದ ಬಲದಿಂದ ಅನೇಕ ವಿದ್ಯಾ ಪಾರಂಗತನಾದ ಮಹಾ ತಪಸ್ವಿಯಾದ ಫಳಫಳನೆ ಹೊಳೆವ ನಯನಗಳಿಂದ ಜಗವೆಲ್ಲ ಕಂಡು ಬೆರಗಾಗುವ ತೆರದೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿ ಋಷಿಯು ತಾನು ಬೆಳೆದು ನಿಂತಿದ್ದಾನೆ. ಒಂದು ದಿನ ಇವರು ಭಾಗೀರಥಿಯ ತೀರದಲ್ಲಿ ಸ್ನಾನಾದಿಗಳನ್ನು ಮಾಡಿ ಬರಬೇಕು ಎಂಬತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರಂತೆ. ಅನೇಕ ಪುಣ್ಯ ನದಿಗಳಲ್ಲೆಲ್ಲ ಸ್ನಾನ ಮಾಡಿ ಬರುತ್ತಿರುವಾಗ ಈ ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿಯನ್ನು ಕಂಡು ದೇಶದ ಅರಸನೆಂದೆನಿಸಿದಂತ ರೇಣುಕ ರಾಜ ತನ್ನ ಮಗಳಾಗಿರ್ತಕ್ಕಂಥ ರೇಣುಕಿಗೆ ತಕ್ಕ ವರನಿಲ್ಲವಲ್ಲ ಎಂದು ಹುಡುಕುತ್ತಿದ್ದವನು ದೂರದಿಂದ ಈ ರುಚಿಕನ ಮಗ ಬರುವುದನ್ನು ಆ ಜಮದಗ್ನಿಯನ್ನು ಕಂಡ. ಕಂಡೊಡನೆ ಬಂದಿದ್ದೆ ಕರಗಳನ್ನು ಜೋಡಿಸಿ ರುಚಿಕನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಸ್ವಾಮಿ, ನನ್ನ ಮಗಳಿಗೆ ತಕ್ಕ ವರನನ್ನು ಹುಡುಕಾಡಿ ಹುಡುಕಾಡಿ ಎಲ್ಲೂ ದೊರಕದ ಕಾರಣ ನಿಮ್ಮಲ್ಲಿ ಬೇಡುತ್ತಿದ್ದೇನೆ, ನನ್ನ ಮಗಳನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸಿ. ರುಚಿಕ ಮಹರ್ಷಿ ಹೇಳಿದ, ಅಯ್ಯ, ಲೋಕವು ಏನಾದರೂ ಆಡಿಕೊಂಡಿತು, ಸನ್ಯಾಸಿಗಳ ಮನೆಗೆ ರಾಜಕುಮಾರಿ ಹೋದ್ಲು ಅಂದಿದ್ದು. ಆದ್ದರಿಂದ ಈ ಅಪವಾದದಿಂದ ದೂರ ಆಗಬೇಕಾದ್ರೆ ಒಂದು ಉಪಾಯ, ನೀನು ಸ್ವಯಂವರವನ್ನು ಏರ್ಪಡಿಸು, ಅದರಲ್ಲಿ ನಾವು ಬರ್ತೇವೆ. ಆಗ ನಿನ್ನ ಮಗಳು ಯಾರನ್ನು ಮೆಚ್ಚಿ ಪುಷ್ಪಹಾರ ಹಾಕುವಳೋ ಅವರನ್ನೇ ಆಕೆ ವಿವಾಹವಾಗಲಿ. ಅವರ ಅನುಮತಿಯನ್ನು ಪಡೆದು ಮಹಾನುಭಾವನಾಗಿರ್ತಕ್ಕಂಥ ರೇಣುಕ ಮಹಾರಾಜ ಹಿಂತಿರುಗಿ ಬಂದು ತನ್ನ ನಾಡಿನಲ್ಲಿ ಸ್ವಯಂವರವನ್ನು ಏರ್ಪಡಿಸುತ್ತಿದ್ದಾನೆ. ಸ್ವಯಂವರ ಮಂಟಪವು ನಿರ್ಮಿತವಾಗಿದೆ. ರಾಜಾಧಿರಾಜರೆಲ್ಲರೂ ಬಂದು ಸೇರಲು ಅವಕಾಶವಾಗಿದೆ. ಅಂಗಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಗ ಸೌರಾಷ್ಟ್ರ ಗುರುಜರ ಪ್ರದೇಶಗಳೇ ಮೊದಲಾದ 56 ದೇಶದ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ರೇಣುಕಾ ದೇವಿಯನ್ನು ವಿವಾಹವಾಗಬೇಕೆಂಬ ಚಪಲದಿಂದ ಎಲ್ಲರೂ ಬಂದು ಸೇರಿರುವಾಗ ರೇಣುಕ ರಾಜ ಪ್ರಾರ್ಥನೆಯನ್ನು ಮಾಡಿದರಂತೆ. ಅವರ ಪ್ರಾರ್ಥನೆಯ ಮೇರೆಗೆ ಮಹಾನುಭಾವನಾಗಿರ್ತಕ್ಕಂಥ ರುಚಿಕ ಮತ್ತು ಜಮದಗ್ನಿಗಳು ಸಹ ಆ ಸಭಾಮಂಟಪಕ್ಕೆ ಆಗಮಿಸಿದ್ದಾರೆ. ಪುಷ್ಪಮಾಲಿಕೆಯನ್ನು ಹಿಡಿದು ಬರುತ್ತಿದ್ದಂಥ ರೇಣುಕಾದೇವಿ ದೂರದಿಂದ ಜಮದಗ್ನಿಯನ್ನು ಕಂಡು ತನ್ನನ್ನು ಉದ್ಧಾರ ಮಾಡಲು ಶಿವನು ತಾನು ಈ ರೀತಿ ಬಂದಿರುವುದೆಂಬುದನ್ನು ಅರಿತು ಕರದೊಳಗೆ ಪಿಡಿದಿರುವ ಪೂಮಾಲೆಯನ್ನು ತಂದು ಆತನ ಕೊರಳಿಗೆ ಹಾಕ್ತಿದ್ದಾಳಂತೆ. ಕರ

ಪೂಮಾಲೆಯನ್ನು ಕೊರಳಿಗೆ ಹಾಕಿದ ಕೂಡಲೇ ದೇವಾನುದೇವತೆಗಳೆಲ್ಲ ಪೂಮಾಲೆಯನ್ನು ಕರೆದರಂತೆ, ಎಲ್ಲರೂ ಸಂತಸವನ್ನು ಪಡುತ್ತಿದ್ದಾರೆ. ಆದರೆ ಅಲ್ಲಿಗೆ ಬಂದಿದ್ದ ಕೆಲವು ಜನ ರಾಜರಿದ್ದರಂತೆ. ಏನಿದು ಅನ್ಯಾಯ! ರಾಜಾಧಿರಾಜರಾದ ನಮ್ಮನ್ನು ಕರೆಸಿ ನಮ್ಮ ಎದುರಿನಲ್ಲೇ ಒಬ್ಬ ಸನ್ಯಾಸಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ.

ಈ ರೇಣುಕ ನಿಲ್ಲ ಯುದ್ಧಕ್ಕೆ. ಎಲ್ಲರೂ ಯುದ್ಧಕ್ಕೆ ಸಿದ್ಧರಾದಾಗ ರುಚಿಕನು ತನ್ನ ಮಗನ ಕಡೆಗೆ ತಿರುಗಿ, ಜಮದಗ್ನಿ, ಕೇವಲ ಇವರ ಪ್ರಯೋಜಕರು ನಾರಾಯಣ ಶಿವ ಎಂದು ಕಣ್ಮುಚ್ಚಿ ಕುಳಿತುಕೊಳ್ಳಬಹುದಾದವರು, ಇವರಿಂದೇನು ಆಗದು ಎಂದರಿತಿರುವ ಈ ಅರಸರಿಗೆ ವಿವೇಕವನ್ನು ಹೇಳಲು ಸಿದ್ಧರಾಗು. ಕರದಿ ಧನುವಂ ಪಿಡಿದು ಶರದಿಯಂತಿರಬಹುದಾದ ಅರಸರ ಶಿರವಂ ತರಿದು ಧರೆಯೊಳಗೆ ಅಪರಿಮಿತ ವೀರತ್ತ ನೆಲ್ದು ತೋರಲಾಗ ಜಮದಗ್ನಿಯು ನಿಂತವರಾಗಿ ನಿಮಿಷಾರ್ಧದೊಳಗಾಗಿ ಬಂದಿದ್ದ ಅನಿತ ಅರಸರನ್ನೆಲ್ಲ ಧ್ವಂಸ ಮಾಡಿದನಂತೆ. ಮತ್ತೆ ಕೆಲವರೆಲ್ಲರೂ ಬಂದು ಶರಣಾಗತರಾಗಿದ್ದಾರೆ. ಆಗ ತಂದೆಯಾದ ರೇಣುಕರಾಜನು ಮಗಳನ್ನು ಕೊಟ್ಟು ಮದುವೆ ಮಾಡಿ ಸಕಲ ವಿಧವಾದ ಸುಖಭೋಗಗಳಿಂದ ಬಾಳುವುದಕ್ಕಾಗಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಅರಸುತನವನ್ನೇ ಅಳಿಯನಿಗೆ ದಾನ ಮಾಡಿದ್ದಾನೆ. ಆದರೆ ಸರ್ವದಾ ತಪಸ್ಸನ್ನೇ ಮುಖ್ಯವಾಗಿ ಭಾವಿಸಿಕೊಂಡಿರಬಹುದಾದಂಥ ಜಮದಗ್ನಿ ಋಷಿಯು ತನ್ನಾಶ್ರಮಕ್ಕೆ ಹಿಂತಿರುಗಿ ಬಂದನಂತೆ. ಆಶ್ರಮದಲ್ಲಿ ಈ ತಾಯಿ ರೇಣುಕಾದೇವಿ ಬಂದಿದ್ದಾಳೆ. ನಾನು ರಾಜನ ಮಗಳು ಎಂಬುದನ್ನು ಮರೆತಿದ್ದಾಳೆ. ಅಲ್ಲಿ ಅಷ್ಟೈಶ್ವರ್ಯದ ಭೋಗದಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಸುಖಪಾನೀಯಗಳನ್ನು ಸೇವಿಸುತ್ತಾ ಸೇವಕರಿಂದ ಆನಂದೋತ್ಸಾಹದಿಂದ ಕಾಲವನ್ನು ಕಳೆಯಬಹುದಾದ ರೇಣುಕ ಇಲ್ಲಿ ಆಶ್ರಮದಲ್ಲಿ ಯೋಗಿನಿಯಂತೆ ಕಾಲವನ್ನು ಕಳೆಯುತ್ತಿದ್ದಾಳೆ. ತಾಯಿ ಅವತರಿಸಿರುವುದೇ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ. ಯಾವಾಕೆಯ ಹೆಸರನ್ನು ಹೇಳಿದ ಮಾತ್ರದಿಂದ ಸಕಲ ಪಾಪಗಳೆಲ್ಲವೂ ತಮಗೆ ತಾನಾಗಿ ತೊಲಗಿ ಹೋಗುವುದು. ಭಾರತದ ನಾರಿಯರಿಗೆ ಆದರ್ಶಮಣಿಯಾಗಿ ತಾನು ಅವತರಿಸಿರುವಳು. ಅಂತಹ ತಾಯಿ ಆಶ್ರಮದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾಳೆ ಯೋಗಿನಿಯಂತೆ. ಪತಿಯ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ಯಾವ ಕೆಲಸ ಕಾರ್ಯಗಳಲ್ಲಿ ಕೊರತೆ ಇಲ್ಲದಂತೆ ತಾನೇ ತಾನೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡುತ್ತಾಳಂತೆ. ಅದನ್ನೇ ನೋಡಿ ಕೆಲವರು ಹೇಳ್ತಾರೆ, ಈ ಮಹಾನುಭಾವಳು ಎಂಥವಳಪ್ಪ ಅಂದರೆ, ಉದಯ ಕಾಲದೊಳ್ಳೆದ್ದು ಪತಿಪಾದ ಕೆರಗಿ ಪರಶಿವ ಪಾಲಿಸು ಎಂದ

ಹಿರಿಯರು ಹೆಣ್ಣು ಮಕ್ಕಳು ಉಡಬಹುದಾದ ಒಡವೆ ವಸ್ತ್ರಗಳನ್ನು ಕುರಿತು ಹೇಳ್ತಾರೆ. ಜ್ಞಾನ ಎಂಬ ನದಿಯೊಳಗೆ ಮನವ ತೊಳೆದಿಟ್ಟು

ಎಂಬ ಪತಿ ಸೇವಾ ವ್ರತವೆಂಬ ತಿಲಕವನ್ನು ಫಣೆಯೊಳಗಿಟ್ಟು ವಂಶ ಗೌರವವೆಂಬ ಕುಪ್ಪಸವ ತೊಟ್ಟು ದಾನ ಧರ್ಮಗಳೆಂಬ ಕೈಬಳೆಯ ತೊಟ್ಟು ಭಾಗ್ಯ ಲಕ್ಷ್ಮಿಯೋ ಬ್ರಹ್ಮನ ರಾಣಿಯೋ ಭವದೂರ ಶಿವನ ಅರಸಿಯೋ ನಮ್ಮ ಕನ್ನಡ ನಾಡಿನ ಕಣ್ಮಣಿಯೋ. ಉದಯ ಕಾಲದೊಳೆದ್ದು ಸೂರ್ಯೋದಯವಾಗುವುದಕ್ಕೆ ಮುಂಚಿತವಾಗಿ ಎದ್ದಿದ್ದಾಳಂತೆ ಈ ತಾಯಿ. ಮನೆ ಅಂಗಳವನ್ನೆಲ್ಲ ತೊಳೆದಿದ್ದ

ಮಂಗಳಾಂಗಿಯು ಅಂಗಳದಲ್ಲಿ ರಂಗವಲೆಯನ್ನಿಟ್ಟು ಶ್ರೀರಂಗ ಸಲಹೆಂದು ಸರ್ವ ಮಂಗಳೆಯಾದ ಶಿವೆಯನ್ನು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾಳೆ. ಪತಿಗೆ ಯಾವ ವಿಧದಲ್ಲಿಯೂ ಮನಸ್ಸಿಗೆ ಚ್ಯುತಿ ಬಾರದಂತೆ, ಆತನ ವ್ರತ ಭಂಗವಾಗದಂತೆ ತಾನು ಸೇವೆಯನ್ನು ಮಾಡುತ್ತಿದ್ದಾಳೆ. ಬಂದು ಹೋಗುವರ ಅತಿಥಿ ಸತ್ಕಾರದಲ್ಲಿ ಹೇಗಿದ್ದಾಳೆ ಎಂದರೆ ಮಕ್ಕಳನ್ನು ಕಂಡಂತೆ ಕಾಣುತ್ತಿದ್ದಾಳೆ. ಅವರೆಲ್ಲರೂ ಈಕೆಯನ್ನು ಅಮ್ಮ ಅಮ್ಮ ಎಂತಲೇ ಕರೆಯುತ್ತಿದ್ದಾರಂತೆ. ಅಮ್ಮ ಅಮ್ಮ ಎಂದು ಕರೆಯುತ್ತಿರುವಾಗ ಈ ತಾಯಿ ಪ್ರತಿನಿತ್ಯದ ಸೇವೆ ಎಂದರೇನು? ಪತಿಯು ತಾನು ಮಾಡಬಹುದಾದಂಥ ಯಜ್ಞಕ್ಕೆ ತಾನು ಸಮಯ ಮೀರದಂತೆ ಸಕಾಲದಲ್ಲಿ ಹೋಗಿ ನದಿಯ ತೀರದಲ್ಲಿ ಸ್ನಾನವನ್ನು ಮಾಡಿ ತಾನು ಅಲ್ಲಿಂದ ಜಲವನ್ನು ತಂದು ಅರ್ಘ್ಯಕ್ಕೋಸ್ಕರವಾಗಿ ಒಪ್ಪಿಸಿಕೊಡುತ್ತಿದ್ದಳಂತೆ. ಇನ್ನು ಅವರಿಗೂ ಒಂದು ಚಿಂತೆಯಾಯಿತು, ಮಕ್ಕಳಿಲ್ಲ ಅನ್ನೋ ಚಿಂತೆ. ಈ ಮಕ್ಕಳಿಲ್ಲ ಅನ್ನೋ ಚಿಂತೆಯಲ್ಲಿ ಈ ತಾಯಿಯು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಸಂಕಲ್ಪ ಮಾತ್ರದಿಂದ ದೇವಾನು ದೇವತೆಗಳೇ ಅವತರಿಸಿದ್ದಾರೆ ಈ ಮಹಾನುಭಾವಳಾಗಿರತಕ್ಕಂಥ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ಮಕ್ಕಳಾಗಿದೆ. ಆ ಮಕ್ಕಳಲ್ಲಿ 4 ಜನ ಮಕ್ಕಳಾದರೂ, ವಸು, ವಿಶ್ವವಸು, ಬೃಹತ್ ಭಾನು, ಬೃಹತ್ ಕಣ್ವ ಎಂಬತಕ್ಕಂಥ 4 ಜನ ಮಕ್ಕಳಾದ ಮೇಲೆ ಈ ತಾಯಿ ಆನಂದ ಪರವಶಳಾಗಿದ್ದರೆ ಪರಮಾತ್ಮನ ಅವತಾರವ ಕಾಲ ಬಂದಿದೆ. ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಪರಶಿವಿಯಾಗಿರ್ತಕ್ಕಂಥ ರಾಜರಾಜೇಶ್ವರಿಯ ಧ್ಯಾನವನ್ನು ಮಾಡುತ್ತಾ ಬರ್ತಾ

ದೇವಿ ರೇಣುಕೆಯು ಓಡಿ ಬಂದು, ನಾರದ ಸ್ವಾಗತ, ಅಮ್ಮ ನಾನು ಬರುತ್ತಿರುವುದು ವೈಕುಂಠದಿಂದ, ಭೂಲೋಕದಲ್ಲಿ ಹರಿಯುತ್ತಾನು ಅವತಾರವಾಗಬೇಕಾಗಿದೆ, ಹಿಂದೆಯೇ ತಾನು ನಿನ್ನಲ್ಲಿ ಅವತಾರವಾಗುತ್ತೇನೆ ಎಂದು ಭಯವನ್ನು ಕೊಟ್ಟಿದ್ದರಂತಲ್ಲ, ಈಗ ಅದಕ್ಕಾಗಿ ಮುನ್ಸೂಚನೆಯಾಗಿ ಬಂದಿದ್ದೇನೆ. ಆ ತಾಯಿ ಹೇಳಿದ್ಲು, ಸಕಲ ದೇವತೆಗಳ ಆಶೀರ್ವಾದದಿಂದ ಪರಮಾತ್ಮನೇ ನನ್ನ ಮಗನಾಗಿ ಅವತರಿಸ್ತಾನೆ ಎಂದರೆ ನನ್ನ ಸಂತೋಷಕ್ಕೆ ಪಾರವೆಯೇ ಇಲ್ಲ ಎಂದಾಗ, ಮಹಾನುಭಾವನಾಗಿರುವ ಶ್ರೀ ಹರಿಯು ತಾನು ಆ ತಾಯಿಯಾದ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ಅವತಾರವಾಗುವ ಕಾಲ, ಜಗವೆಲ್ಲವೂ ಕಾಯುತ್ತಿದೆಯಂತೆ. ಹರಿಗವತರಿಸಿದನಾಗ ಜಗದ ಭಾರವನ್ನು ಇಳಿಸಲು ಬೇಗ, ಹರಿಗವತರಿಸಿದನಾಗ ಪರಮಾತ್ಮ ತಾನು ಅವತಾರವಾಗಿದ್ದಾನೆ. ಅವತಾರವಾದೊಡನೆ ದೇವದುಂದುಬಿಗಳು ಮಳಗಿದವಂತೆ, ದೇವರ್ಗಳು ಭೂಮಳೆಯನ್ನು ಕರೆದರಂತೆ, ಅಸುರಕುಲ ಸಂಹಾರಕ್ಕೆ ಅವತರಿಸಿರುವ ಹರಿಯ ಗುಣಗಾನವನ್ನು ಮಾಡಿದರು ಸಾಧು ಸಂತರೆಲ್ಲರೂ ಸೇರುತ್ತ. ಆ ಮಗುವನ್ನು ಕಂಡ ಕೂಡಲೇ ಆ ತಾಯಿಗೇನಾನಂದವಾಯಿತೋ, ಆಹಾ ಬಂದೆಯಾ ಮಗನೇ ನೀನು,

ಮಗುವಾಗಿ ಬಂದೆ ಸಂತಸವ ತಂದೆ, ಹೇ ಪುಣ್ಯಕಾಮ ಭಾರ್ಗವರಾಮ. ಭಾರ್ಗವರಾಮನು ಬೆಳೆಯುತ್ತಿದ್ದಾನೆ. ಸಕಲ ವಿಧದಂಥ ಎಲ್ಲ ರೂಪ ಲಾವಣ್ಯಗಳನ್ನು ಮೀರುವಂಥ ಸೌಂದರ್ಯವಂತನಾಗಿ

ಸಕಲ ಶಾಸ್ತ್ರ ಪ್ರವೀಣನಾಗಿ ಬೆಳೆಯುತ್ತಾ ತಂದೆಗೆ ಬಂದು ನಮಸ್ಕಾರ ಮಾಡಿ ಹೇಳಿದ, ಅಪ್ಪ ನನಗನುಮತಿಯನ್ನು ಕೊಡು, ನಾನು ಶಿವನಲ್ಲಿ ಹೋಗಿ ತಪವನಾಚರಿಸಿ ಧನುರ್ವಿದ್ಯಾ ವಿಶಾರದನಾಗಿ ಬರ್ತೇನೆ. ತಂದೆ ಮಗನನ್ನು ಕಂಡು ಆಶೀರ್ವಾದ ಮಾಡಿ ಲೋಕದಲ್ಲಿ ಧರ್ಮವನ್ನು ಉದ್ಧಾರ ಮಾಡಲು ನೀನು ಈ ಕಾರ್ಯವನ್ನು ಮಾಡು ಎಂದಾಗ ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಭಾರ್ಗವ ರಾಮನು ತಾನು ತೆರಳಿದ್ದಾನೆ ಕೈಲಾಸದಲ್ಲಿ ಶಿವನ ಕುರಿತು ತಪಸ್ಸನ್ನು ಮಾಡಲಿಕ್ಕೆ. ಇಲ್ಲಿ ಈ ತಾಯಿ ಆಗಿರತಕ್ಕಂಥ ರೇಣುಕಾ ತನ್ನ ನಿತ್ಯ ಕರ್ತವ್ಯದಲ್ಲಿ ತಾನು ಮಗ್ನಳಾಗಿಯೇ ಇದ್ದಾಳೆ. ಆಕೆಯನ್ನು ಬಹುವಿಧದಲ್ಲಿ ಕೊಂಡಾಡುತ್ತಿದ್ದಾರೆ. ಈಗಲೂ ಸಹ ಈ ತಾಯಿಯನ್ನು ಎಲ್ಲಪ್ಪ ದೇವರು ಎಂಬುದಾಗಿ ಅನೇಕ ಜನ ಭಕ್ತರು ಆಕೆಯ ತಾಯಿಯನ್ನು ಪೂಜೆ ಮಾಡುವುದು ಉಂಟು. ಆಕೆಯ ಮಹತ್ವವನ್ನು ಬಲುವಿಧದಲ್ಲಿ ಕೊಂಡಾಡ್ತಾರಂತೆ. ಆ ತಾಯಿ ನೀರು ತರಲಿಕ್ಕೆ ಹೋಗ್ತಿದ್ದಲ್ಲ, ಅದನ್ನು ನೋಡಿ ಒಬ್ಬ ಹಿರಿಯರು ಹೇಳ್ತಾರೆ, ಏನು

ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಎಂದರೆ, ಹಸಿ ಮರಳಲ್ಲಿ ಮಡಿಕೆ ಮಾಡಿಕೊಂಡ, ಅದರೊಳಗೆ ಭಾಗೀರಥಿಯನ್ನು ತುಂಬಿಸಿಕೊಂಡ, ಕುಂದರದನೆ ಆಹ ಮಂದಗ ಮನೆ ಅನುವಿಂದ ಮನೆಗೆ ತಾ ಬಂದ, ಚೆಲುವಿಂದ ಪತಿಗೆ ಜಲವಿತ್ತು ತಂದದು ಏನು ಮಹತ ಆನಂದ. ಇದು ಏನು ಮಹತ ಆನಂದ. ಈ ತಾಯಿ ಪ್ರತಿ ದಿವಸ ನದಿ ತೀರಕ್ಕೆ ಬಂದು ಹಸಿ ಮರಳಿನಲ್ಲಿ ಮಡಿಕೆಯನ್ನು ಮಾಡಿ ಅದರಲ್ಲಿ ಗಂಗೆಯನ್ನು ತುಂಬಿಕೊಂಡು ತಲೆಯ ಮೇಲೆ ತಾನದನ್ನಿಟ್ಟರೆ ಕೈ ಬೀಸಿಕೊಂಡು ಬರುತ್ತಿದ್ದರೆ ಆ ತರುತ್ತಿರಬಹುದಾದ ಜಲವನ್ನು ಜಮದಗ್ನಿ ಸ್ವೀಕರಿಸಿ ತಾನು ಅರ್ಘ್ಯವನ್ನೆರೆಯುತ್ತಿದ್ದ ಎಂಬತಕ್ಕಂಥ ಕಥಾಭಾಗ. ಈಗಲೂ ಲೋಕದಲ್ಲಿ ಅನೇಕ ವಿಧದಲ್ಲಿ ಆ ಯಲ್ಲಮ್ಮ ತಾಯಿ ಎಂಬತಕ್ಕಂಥ ಕೊಂಡಾಡತಕ್ಕಂಥ ಅವರು ಇದ್ದಾರೆ. ಕಾರಣ, ಮಂದಿ ಜನಕ್ಕೆ ಬಲು ಚಂದಾದಿ ವರ ಕೊಡುವಂಥ ಯಲ್ಲಮ್ಮ ತಾ ಬಂದು ಕುಳಿತಿರುವಳು ನೋಡು ಏನು ಮಹತ ಏನು ಅಂದ. ಈ ರೀತಿ ಕೊಂಡಾಡುತ್ತಿದ್ದಾರೆ. ಹೀಗೆ ಕಾಲವನ್ನು ಕಳೆಯುತ್ತಿರುವಾಗ ಒಂದು ದಿನ ಈ ತಾಯಿ ನದಿಯ ತೀರದಲ್ಲಿ ಜಲ ತರಲು ಬಂದಿದ್ದರೆ ಚಿತ್ರರಥ ಎಂಬತಕ್ಕಂಥ ಗಂಧರ್ವನೋರ್ವನು ತನ್ನ ಸಖಿಯರಿಂದೊಡಗೂಡಿ ಜಲಕ್ರೀಡೆಯನ್ನು ಆಡುತ್ತಿದ್ದನಂತೆ. ಜಲ ತುಂಬುತ್ತಿದ್ದ ಈ ತಾಯಿ ತಲೆ ಎತ್ತಿ ನೋಡಿ ಆ ಸತಿಪತಿಗಳು ಸರಸ ಸಲ್ಲಾಪವನ್ನು ಆಡುತ್ತಿರುವುದನ್ನು ಕಂಡು, ಅಯ್ಯೋ ನನ್ನ ಪತಿಯು ನನ್ನ ಸಂಗಡ ಇದ್ದಿದ್ದರೆ ನಾನು ಹೀಗೆ ಆಡಬಹುದಾಗಿತ್ತಲ್ಲ ಎಂಬುದಾಗಿ ತಾನು ಅಂದುಕೊಂಡಳಂತೆ. ಭಾಗೀರಥಿಯ ತೀರದಲ್ಲಿ ತಾನಂದ ಮಾತ ಹಾಗಂದುಕೊಂಡು ಕೂಡಲೇ ತಲೆಯ ಮೇಲೆ ನಿರ್ಮಾಣವಾಗಿದ್ದ ಹಸಿ ಮರಳಿನ ಮಡಕೆ ಫಟ್ಟನೆ ಹೊಡೆದಿದೆ, ಜಲ ಸೋರಿ ಹೋಗಿದೆ. ಮತ್ತೆಷ್ಟು ನಿರ್ಮಾಣ ಮಾಡಿದರೂ ಆಗದೆ ಈ ತಾಯಿ ಸ್ವಲ್ಪ ನಿಧಾನವಾಗಿ ಬಂದಳಂತೆ. ರುದ್ರಾಂಶದಿಂದ ಕೂಡಿರತಕ್ಕಂಥ ಜಮದಗ್ನಿಯು ಸಿಟ್ಟಿನಿಂದಲೇ ಕೇಳಿದ, ಎಲೆಲವೇ ತಡವಾಗಿ ಬಂದದವಳೇ, ಚಂಚಲದ ಮನಸ್ವಭಾವದವಳೇ, ವ್ರತಭಂಗಗೈದಂಗನೆಯೇ, ಜಮದಗ್ನಿ ಯಾರೆಂಬುದನ್ನು ಮರೆತು ನೀನು ಈ ಕಾರ್ಯವನ್ನು ಮಾಡಿದೆ. ಕ್ಷಣ ಮಾತ್ರದೊಳಗಾಗಿ ಇಷ್ಟು ದಿನ ಗೈದ ನಿನ್ನ ವ್ರತವನ್ನು ಭಂಗಗೊಳಿಸಿದೆ, ಸಾಧ್ಯವಿಲ್ಲ. ವಸು ವಿಶ್ವ ವಸು, ಮಕ್ಕಳಿಬ್ಬರು ಬಂದರು, ಏನಾಗಬೇಕಪ್ಪ? ತೆಗೆಯುವಳ ತಲೆಯನ್ನ, ಬಹುವಿಧದ ಮನದ ದುಃಖಕ್ಕೆ ಕಾರಣಭೂತಳಾದ ಈ ರೇಣಿಕೆಯು ಧರೆಯೊಳಗಿರಬಾರದು, ತೆಗೆ ಖಡ್ಗ. ಮಕ್ಕಳೆಂದರು, ಅಪ್ಪ ತಾಯಿಯನ್ನು ವಧೆ ಮಾಡುವಂಥ ಮಕ್ಕಳು ನಾವಾಗುವುದು ಬೇಡ. ನವಮಾಸ ಗರ್ಭದಲ್ಲಿ ಹೊತ್ತು ಕೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಾಯ ಕೊಲ್ಲುವ ಸುತರು ನಾವಾಗುವುದು ಬೇಡ ಅಪ್ಪ. ಎಲೆಲವೋ ದ್ರೋಹಿಗಳೇ, ಹಾಗಾದರೆ ಈ ಧರೆಯಲ್ಲಿ ನೀವು ಬಾಳುವುದೇ ಬೇಡ ಎಂದು ಶಾಪವಿತ್ತರೆ ಅವರು ಹಾಗೆ ಹಾಗೆ ಬಿದ್ದು ಪ್ರಾಣವನ್ನು ಕಳೆದರಂತೆ. ಬೃಹತ್ ಕಣ್ವಾ ಬೃಹತ್ ಭಾನು, ಆ ಇಬ್ಬರು ಮಕ್ಕಳು ಸಹ ತಂದೆಯ ಮಾತಿಗೆ ಎದುರಾದರಂತೆ. ಕೂಡಲೇ ಶಾಪವಿತ್ತ ನೀವೆಲ್ಲರೂ

ನಾಶವಾಗಿ ಹೋಗಿ. ರಾಮ ಭಾರ್ಗವ ರಾಮ, ಕೈಲಾಸದಲ್ಲಿ ಶಿವನಡೆಯಲ್ಲಿ ತಪವನಾಚರಿಸುತ್ತಿದ್ದ ಭಾರ್ಗವ ರಾಮನಿಗೆ ಈ ಮಾತು ಕೇಳಿದೊಡನೆ ತಂದೆಯ ಕರೆಯ ಕೇಳಿ ದಡ ದಡನೆ ಧಾವಿಸಿ ಬಂದು ನಿಂತನಂತೆ. ಅಪ್ಪ ಏನಾಗಬೇಕು? ಕುಮಾರ, ತಂದೆಯಾಜ್ಞೆಯನ್ನು ಪಾಲಿಸುವುದೇ ಮಗನ ಮುಖ್ಯ ಕರ್ತವ್ಯವಾದ್ದರಿಂದ ತೆಗೆ ಖಡ್ಗವನ, ಹಾರಿಸಿವಳ ತಲೆಯನ್ನ. ಭಾರ್ಗವ ರಾಮನ ಹಿಂದೆ ಮುಂದಂದನ್ನು ನೋಡದೆ ಕರದೊಳಗೆ ಖಡ್ಗವನ್ನು ಪಿಡಿದು ಅಲ್ಲಿ ಬೆದರಿ ಅದರಿ ನಿಂತಿರಬಹುದಾದ ರೇಣುಕೆಯ ತಲೆಯನ್ನು ಒಂದು ಸಲ ಅಡ್ಡಾಬ್ಬರೆ ಹಾರಿಸಿದನಂತೆ. ಮಧ್ಯದಲ್ಲಿ ಕತೆ ಹೇಳುವುದುಂಟು, ಹಾರಿದ ತಲೆಯು ಬಂದು ಬಿದ್ದ ಗಿರಿಯಲ್ಲಿಯೇ, ಆ ಸಹ್ಯಾದ್ರಿ ಗಿರಿಯಲ್ಲಿಯೇ ಈಗಲೂ ಆಯಮನೆ ಎಲ್ಲಮ್ಮ ಎಂದು ಪೂಜೆ ಮಾಡುವ ಜನಗಳು ಬಹುಜನಗಳ ನಂಬಿಕೆಯಲ್ಲಿ ಕಥಾಭಾಗದಲ್ಲುಂಟು. ನಮ್ಮ ಕಥಾಭಾಗವನ್ನು ಮುಂದರಿಸುವುದಾದರೆ ತಲೆ ಹಾರಿದೊಡನೆ ಜಗವೆಲ್ಲ ಬೆರಗಾಯಿತಂತೆ. ಬುಳಬುಳನೆ ಹರಿವ ನೆತ್ತರನ್ನು ಕಂಡು ಮಗನು ಕಣ್ಣೀರು ಸುರಿಸುತ್ತ ನಿಂತರೆ ತಂದೆ ಓಡಿ ಬಂದು ಮಗನನ್ನು ತಬ್ಬಿದ. ಕಂದ, ಅಳುಕದೆ ಅಲುಗದೆ ಚಂಚಲನಾಗದೆ ಪಿತೃವಾಕ್ಯವನ್ನು ಪಾಲಿಸಿದ. ಪಿತೃವಾಕ್ಯ ಪರಿಪಾಲನಾ ಧುರಂಧರ, ಏನು ಬರಬೇಕು ನಿನಗೆ? ಕರಗಳನ್ನು ಜೋಡಿಸಿ ಭಾರ್ಗವ ರಾಮ ಕೇಳ್ತಾನೆ, ತಂದೆಯೇ ವರವನ್ನು ಕೊಡುವುದಾದರೆ ನನ್ನ ತಾಯಿಯನ್ನು ಮತ್ತೆ ಜೀವಂತಳನ್ನಾಗಿ ಮಾಡು, ನನ್ನ ಅಣ್ಣಂದಿರನ್ನೆಲ್ಲರನ್ನೂ ಪುನರ್ಜೀವನಗೊಳಿಸು, ಅಲ್ಲದೆ ಅವರ ಮನಸ್ಸಿನಲ್ಲಿ ನನ್ನ ಮೇಲೆ ಯಾವ ವಿಧವಾದ ದ್ವೇಷ ಬಾರದಂತೆ ಈ ವಿಷಯವೇ ಅವರಿಗೆ ಅರಿವಿಲ್ಲದಂತೆ ಅನುಗ್ರಹವನ್ನು ಮಾಡು. ತಂದೆ ನಕ್ಕ, ಕಂದ, ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳದ ಜನರು, ಇದು ನಿನ್ನ ತಾಯಿಗೆ ಪುನರ್ಜನ್ಮ ಪ್ರಾಪ್ತವಾಗುತ್ತಿದೆ, ಮಂಗಳವಾಗಲಿ. ಕರವತೋರಿದೊಡನೆ

ಜೀವಂತರಾದರೂ ವಿಷಯವೇ ತಿಳಿಯದೆ ಸಂತೋಷದಿಂದ ಕೂಡಿದರು. ಭಾರ್ಗವ ರಾಮ ತಂದೆ ತಾಯಿಗೆ ನಮಸ್ಕರಿಸಿ ಮತ್ತೆ ಕೈಲಾಸಕ್ಕೆ ತಾನು ಹೊರಟಿದ್ದಾನೆ. ಪುರುಷು ಎಂಬುದನ್ನು ಪಡೆದು ಧರೆಯೊಳಗೆ ಕ್ಷತ್ರಿಯರ ಕುಲವನ್ನು ನಾಶ ಮಾಡುತ್ತೇನೆ ಎನ್ನುವುದಕ್ಕಾಗಿ ಇಲ್ಲಿ ಸಕಲ ವಿಧವಾಗಿರುವ ಸಾಧು ಸಂತರ ಸೇವೆಯನ್ನು ಮಾಡುತ್ತಾ ಆಶ್ರಮದಲ್ಲಿ ಕಾಲವನ್ನು ಕಳೆಯುತ್ತಿರುವಾಗ ಮಾಹಿಷ್ಮತಿ ನಗರದ ಅರಸ ಕಾರ್ತಿವೀರ್ಯಾರ್ಜುನ ವೈಕುಂಠದಲ್ಲಿ ಹರಿಯ ಸುದರ್ಶನ ಚಕ್ರನಾಗಿದ್ದು ನನ್ನನ್ನು ಜಯಿಸುವರು ಯಾರು ಇಲ್ಲ ಎಂದಾಗ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಮುಂದೆ ನಾನೊಬ್ಬ ಬ್ರಾಹ್ಮಣ ಬಾಲಕನಾಗಿ ಸೈನ್ಯವಿಲ್ಲದೆ ಏಕಾಂಗಿಯಾಗಿ ನಿನ್ನೊಡನೆ ನಿಂತು ಯುದ್ಧವನ್ನು ಮಾಡಿ ನಿನ್ನನ್ನು ಜಯಿಸುತ್ತೇನೆ ಎಂದು ಅಭಯ ಕೊಟ್ಟಿದ್ದ. ಆ ಮಾಹಿಷ್ಮತಿ ನಗರದ ಮಹಾನುಭಾವನಾದ ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯರಲ್ಲಿ ತಾನು ವಿದ್ಯಾವಂತನಾಗಿ ಸಕಲ ವಿದ್ಯೆಗಳನ್ನು ಕಲಿತು ತಾನೇ ತಾನಾಗಿ ಮೆರೆಯುತ್ತಿದ್ದವನು. ಒಂದು ದಿನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದಿದ್ದಾನಂತೆ ಈ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ. ಬಂದ ಆ ರಾಜನನ್ನು ಕಂಡೊಡನೆಯೇ ಈ ಮಹಾರಾಜ ಹೇಳ್ತಾನೆ,

ಸ್ವಾಗತ. ನಗರದೊಡೆಯ ನಿನಗೆ ಸ್ವಾಗತ. ದಯಮಾಡಿಸು, ನಮ್ಮ ಆತಿಥ್ಯವನ್ನು ಸ್ವೀಕರಿಸು. ಕಾರ್ತಿವೀರ್ಯಾರ್ಜುನ ಹೇಳಿದ, ಸ್ವಾಮಿ ನಾನು ಬಹುವಿಧದಿಂದ ಅನೇಕ ಜನ ಸಾವಿರಾರು ಮಂದಿ ಸೈನಿಕರಿಂದ ಕೂಡಿ ಬಂದಿದ್ದೇನೆ, ಆದರೂ ಚಿಂತೆ ಇಲ್ಲ, ನನ್ನ ಸ್ವಾಗತದಿಂದ ನೀನು ಮನ್ನಿಸಿ ಬಂದು ಆತಿಥ್ಯವನ್ನು ಸ್ವೀಕರಿಸು. ಹಾಗೇ ಆಗಲಿ. ಅಂದರೆ ಜನ ಉಳಿದರೆ ಕಾರ್ತಿವೀರ್ಯಾರ್ಜುನಗೆ ಅನುಮಾನ, ಸಾವಿರಾರು ಮಂದಿಗೆ ಅಡುಗೆ ಮಾಡಿಸ್ತಾರ. ಒಬ್ಬ ಸಿಪಾಯಿನ ಕರೆದ, ಹೋಗಿ ನೋಡೋ ಆಶ್ರಮದಲ್ಲಿ ಏನಾದರೂ ಅಡುಗೆ ನಡೀತಾ ಇದೆಯಾ. ಅವನು ವಾಪಸ್ ಬಂದು ಹೇಳಿದ, ಸ್ವಾಮಿ ಅಡುಗೆ ಏನು ಬಂತು, ಅಲ್ಲಿ ಹೊಗೆನೆ ಆಡ್ತಾ ಇಲ್ಲ. ಅಲ್ಲ, ಇಷ್ಟೊಂದು ಜನಕ್ಕೆ ಅಡುಗೆ ಆಗಬೇಕಾದ್ರೆ ಎಷ್ಟು ದೊಡ್ಡ ಅಡುಗೆ ಆಗಬೇಕು, ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ. ನೋಡೋಣ. ಸ್ವಲ್ಪ ಕಾಲವಾಗಿ ಆ ಭೋಜನದ ಸಮಯಕ್ಕೆ ಎಲ್ಲರೂ ಬಂದಾಗ ಸಾಲಾಗಿ ಕುಳಿತಿರುವ ಸಾವಿರಾರು ಮಂದಿಗೆ ಮೃಷ್ಟಾನ್ನ ಭೋಜನ. ಲಾಡ ಚಿರೋಟಿ ದೂತ್ಪಾಡ ಕಥಾಯ ದಮರೋಟು ಬೈಸಿರ್ಬಾತು ಕೇಸಿರ್ಬಾತು ಬಗಳುಬಾತು ಬೇಕಾದಷ್ಟು ಮಾಡಿ ಬಡಿಸ್ತಾ ಇದ್ದಾರಂತೆ. ಅದೆಲ್ಲ ತಿನ್ನೋ ಯೋಗ್ಯತೆ

ಇರೋರಿಗೆ ಮಾತ್ರ ಸಾಧ್ಯ, ಇಲ್ಲದೆ ಇರೋರು ಹೆಸರು ಕೇಳಿ ಸುಮ್ಮನೆ ಆಗಿಬಿಡ್ಬೇಕು. ನಾನು ದೊಡ್ಡ ಹೋಟ್ಲಿಗೆ ಹೋಗಿ ಕೂತ್ಕೊಂಡು ಹೆಸರು ಕೇಳಿ ಸುಮ್ಮನೆ ಆಗಿಬಿಡುತ್ತೆ. ಅವ್ನು ಹೇಳ್ತಾನೆ, ಲಾಡು ಚಿರೋಟಿ ದುಡ್ಡು ಪಾಡಕ ತಾಯ್ದು ರೋಡ್ ಬೈ ಸುರ್ಬಾಕಿ ಸಿರ್ಬಾತು ಬಗ್ಗೆ ಬಾತು ಅವ್ನು ಬಾತು ಕುಂಕೊಂಡು ಬಾತು ಸಣ್ಣಗೆ ಬಾತು ಅಂದರೆ ಆಹಾ ಹಾ ಪರಮಾತ್ಮ ಎಂತೆಂಥ ತಿಂಡಿ ಮಾಡಿದ್ದೀಯಪ್ಪ, ಒಂದು ಲೋಟ ಕಾಫಿ ಕೊಡಯ್ಯ ಕುಡ್ಕೊಂಡು ಹೋಗ್ತೀನಿ ಹೊರಟು ಹೋಗ್ಬಿಡೋದು. ಪರಮಾತ್ಮ ಕೊಟ್ಟಾಗ ನೋಡಬಹುದಲ್ವೇ ಅತಿ ವಿಜೃಂಭಣೆಯಿಂದ ನಡೆದಿದೆ ಭೋಜನ. ಅರಸ ನೋಡಿದ, ಇಷ್ಟೆಲ್ಲಕ್ಕೂ ಕಾರಣ ಎಲ್ಲಿಂದ? ಇಷ್ಟೆಲ್ಲರಿಗೂ ಈ ರೀತಿಯಾದ

ಕಂಡ. ಮುನಿಯೇ, ಸಂರಕ್ಷಣೆ ಮಾಡುವ ಭಾರವನ್ನು ಹೊತ್ತ ನನಗೆ ಇದು ಸಲ್ಲಬೇಕಾದ್ದರಿಂದ ನೀಡಿ ಕಾಮಧೇನುವನ್ನ. ಜಮದಗ್ನಿ ಹೇಳಿದನಂತೆ, ಅಯ್ಯ, ನಾನು ಎಲ್ಲವನ್ನು ಕೊಡಬಹುದಾದರೂ ಸಹ ಯಾರೋ ನನಗಾಗಿ ಕೊಟ್ಟಿರುವುದನ್ನು ನಿನಗೆ ನೀಡಲಾರೆ. ನೀಡನೆಂದರೆ ನಾನು ಬಿಡಲಾರೆ. ಅನ್ಯರ ವಸ್ತುವನ್ನು ಕೊಡುವ ಅಧಿಕಾರ ನನಗಿಲ್ಲ. ಯಾರದೇ ವಸ್ತುವಾದರೂ ಬಲಾತ್ಕಾರದಿಂದ ಪಡೆಯುವ ಅಧಿಕಾರ ನನಗಿದೆ. ಇದ್ರೆ ತೆಗೆದುಕೊಂಡು ಹೋಗು, ತೆಗೆದುಕೊಂಡು ಹೋಗು ಅನ್ನುವಾಗ ಪಿಡೀರಿ ಕಾಮಧೇನುವನ್ನ. ಸೈನಿಕರೆಲ್ಲರೂ ಮುತ್ತಿದರಂತೆ ಆ ಕಾಮಧೇನುವನ್ನು ಪಿಡಿಯಲು ಕಾಮಧೇನು ಪ್ರಾರ್ಥಿಸ್ತಾ ಇದೆ, ಅಯ್ಯ ಜಮದಗ್ನಿ ಏಕೆ ಮೌನವಾಗಿರುವೆ? ಜಮದಗ್ನಿ ಹೇಳಿದ, ಕಾಮಧೇನು, ನನ್ನ ಹೆಂಡತಿಯು ವಧೆಯಾದ ಮೇಲೆ ನನ್ನ ಮಗನಾದ ಪರಶುರಾಮನು ವರವನ್ನು ಕೇಳುವಾಗ ನಾನು ಆಶೀರ್ವದಿಸಿ ನನ್ನ ಮನದೊಳಗಿರಬಹುದಾದ ಕ್ರೋಧ ಎಂಬ ಗುಣವನ್ನೇ ಬಿಟ್ಟುಬಿಟ್ಟಿದ್ದೇನೆ. ನನಗೀಗ ಕೋಪ ಬರುವುದಿಲ್ಲ. ಶಕ್ತಿ ಇದ್ದರೆ ನಿನ್ನನ್ನು ನೀನೇ ರಕ್ಷಣೆ ಮಾಡು. ಹಾಗನ್ನುವಾಗ ಕಾಮಧೇನುವನ್ನು ಹಿಡಿಯುತ್ತಿದ್ದರೆ ಒಂದು ಸಲ ಹುಂಕರಿಸಿದಂತೆ ಗಡಗಡ

ನಾರಾಯಣ. ಸೈನಿಕರೆಲ್ಲರೂ ಉದ್ಭವ ಆದರಂತೆ ಅನೇಕ ಜನ ವೀರರೆಲ್ಲರೂ ಆ ಮಾತೆಯಾಗಿರುವ ಕಾಮಧೇನುವಿನ ಸೃಷ್ಟಿಯಾಗಿ ಹೈಹಯ ರಾಜನಾಗಿರುವ ಕಾರ್ತಿವೀರ್ಯಾರ್ಜುನನ ಸೈನ್ಯ ಸಮೇತರಾದ ಸಮಸ್ತರನ್ನು ಧ್ವಂಸ ಮಾಡಿಬಿಟ್ಟರು. ಕಾಮಧೇನು ಬಂದು ಮಹಾನುಭಾವನಾಗಿರ್ತಕ್ಕಂಥ ಜಮನಗ್ನಿಯ ಹತ್ತಿರ ನಿಂತಾಗ ತನ್ನ ಪುತ್ರ ಮಿತ್ರ ಕಳತ್ರಾದಿ ಬಾಂಧವರೆಲ್ಲರೂ ನಾಶವಾದದ್ದನ್ನು ಕಂಡಂಥ ಕಾರ್ತಿವೀರ್ಯಾರ್ಜುನ ಕರದಲ್ಲಿ ಖಡ್ಗವನ್ನು ಹಿಡಿದ. ಎಲವೋ ಮುನಿಯೇ, ನಿನ್ನಿಂದಲ್ಲವೇ ಈ ಅಪಘಾತ, ನೋಡಿ ನಿನ್ನನ್ನೇನು ಮಾಡ್ತೇನೆ ಎಂಬುದಾಗಿ ಹಾರಿ ಬಂದನಂತೆ. ತನ್ನ ಪತಿಗೆ ಒದಗಿರಬಹುದಾದ ವಿಪತ್ತನ್ನು ಕಂಡು ರೇಣುಕೆಯು ಬಂದು ಅಡ್ಡವಾಗಿ ನಿಂತರೆ ನಿಷ್ಕರುಣೆಯಾದಂಥ ಈ ಕಾರ್ತಿವೀರ್ಯಾರ್ಜುನ ಖಡ್ಗವನ್ನು ತೆಗೆದು ಬೀಸಿದ. ಬೀಸಿದಾಗಲೇ ಆ ಪೆಟ್ಟಿಗೆ ಕೆಳಗೆ ಬಿದ್ದ ಜಮದಗ್ನಿ. ರಾಮ ರಾಮಾನುತಿರೋದೊಳಗಾಗಿ 21 ಸಲ ಪ್ರಹಾರ ಮಾಡಿದನಂತೆ. ಆ 21 ಸಲವೂ ದೇಹವೆಲ್ಲ ಗಾಯವಾಗಿದೆ ರೇಣುಕೆಗೆ. ಜಮದಗ್ನಿ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಭಯಪಟ್ಟ ಈ ಕಾರ್ತಿವೀರ್ಯಾರ್ಜುನ ಪರಶುರಾಮನಿಂದೇನಾಗುವುದೋ ಎಂಬುದನ್ನು ತಿಳಿದು ದೂರದಲ್ಲಿ ಓಡಿ ಹೋದ. ಈ ತಾಯಿ ತನ್ನ ಗಂಡ ಮೃತನಾಗಿರುವುದನ್ನು ಕಂಡು ರಾಮ ಭಾರ್ಗವ ರಾಮ ಅಂದಲಂತೆ. ಕೈಲಾಸದಲ್ಲಿ ಗಣಪತಿಯನ್ನು ಕುರಿತು ತಪವನಾಚರಿಸಿ ಪರಶುವನ್ನು ಪಡೆದಿದ್ದಂಥ ಪರಶುರಾಮ ತಾಯಿಯ ಧ್ವನಿಯನ್ನು ಕೇಳಿ ಹಟ್ಟನಲ್ಲಿ ಹಾರಿ ನೇರವಾಗಿ ಆಶ್ರಮದ ಬಳಿಗೆ ಬಂದು ನೋಡಿದ. ಹಕಟಕಟ, ನನ್ನಿಂದ ನೋಡಲಾಗದ ಈ ದೃಶ್ಯವನಮ್ಮ, ಏನಾಯಿತಮ್ಮ

ಪರಶುರಾಮ ಕಂಡಡನೆ ತಾಯಿಗೆ ಹೇಳಿದನಂತೆ, ಅಮ್ಮ ದ್ರೋಹಿ ಎಂದೆನಿಸಿರುವ ಕಾರ್ತಿವೀರ್ಯ ಅರ್ಜುನನ ವಂಶದ ಬೇರನ್ನು ಕಿತ್ತು ಹಾಕಿ ಮಧಾಂಧರಾಗಿ ಮೆರೆಯಬಹುದಾದ ಕ್ಷತ್ರಿಯರ ಕುಲವನ್ನೆಲ್ಲ ಧ್ವಂಸವನ್ನು ಮಾಡಿ ಅವರ ರಕ್ತ ತರ್ಪಣದಿಂದ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಡದ ಹೊರತು ಈ ಪರಶುರಾಮನ ಹೃದಯ ಅಗ್ನಿಯು ತಣ್ಣಗಾಗಲಾರದು. ಹೊಡೆದ ಒಡಲು ತಾನೀಗ ಯಾವ ರೀತಿ 21 ಸಲ ಎದೆ ಹೊಡೆದು ನೀನು ಅತ್ತೆಯೋ ಅಷ್ಟೇ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲರ ವಂಶವನ್ನು ನಾಶ ಮಾಡಿಬಿಡ್ತೇನೆ. ಹಾಗೆ ತಾಯಿ ಹೇಳಿದ್ಲು, ಮಗನೇ ಮೊದಲು ನಿನ್ನ ತಂದೆಗೆ ಒಂದು ಮಾರ್ಗವನ್ನು ತೋರಿಕೊಡು ಎಂದಾಗ ತಂದೆ ತಾಯಿಗಳಿಬ್ಬರನ್ನು ಹಡ್ಡೆಯಲ್ಲಿ ಹೊತ್ತು ತಾನು ಹಾಗೆಯೇ ಸಂಚರಿಸುವಾಗ ಸಹ್ಯಾದ್ರಿಗಿರಿ ಹತ್ರ ದತ್ತಾತ್ರೇಯ ಆಶ್ರಮದ ಹತ್ರ ಅಶರೀರವಾಣಿ ಆಯಿತಂತೆ, ಅಪ್ಪ ಇಲ್ಲೇ ನಿಮ್ಮ ತಂದೆ ತಾಯಿಗಳಿಗೆ ಸಂಸ್ಕಾರವನ್ನು ಮಾಡು. ಅಗ್ನಿಯನ್ನು ನಿರ್ಮಾಣ ಮಾಡಿದಾಗ ತಾಯಿ ಹೇಳ್ತಿದ್ದಾಳೆ, ಮಗನೇ ನಾನು ಈ ಅಗ್ನಿ ಪ್ರವೇಶವನ್ನು ಮಾಡಿ ಮತ್ತೆ ನಾನು ಪ್ರಾಪ್ತನಾಗ್ತೇನೆ ಎಂಬುದಾಗಿ ಹೇಳಿ ತಾನೂ ಸಹ ಅಗ್ನಿ ಪ್ರವೇಶವಾದರಂತೆ. ಮತ್ತೆ ಜೀವಂತರಾಗಿ ಕಾಣಬರಬಹುದಾಗಿದ್ದ ತಾಯಿ ತಂದೆಗಳನ್ನು ಕಂಡೊಡನೆಯೇ ಪರಶುರಾಮ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಮಾಹಿಷ್ಮತಿ ನಗರಕ್ಕೆ ಬಂದಿದ್ದಾನೆ. ಒಬ್ಬ ಬ್ರಾಹ್ಮಣ ಬಾಲಕ ನನ್ನ ಮೇಲೆ ಯುದ್ಧ ಮಾಡಲು ಬಂದಿದ್ದಾನೆ.

ನೋಡೆಂಬುದಾಗಿ ಹಾರಿ ಬಂದರೆ ಸಮಸ್ತ ಸೈನ್ಯವನ್ನೆಲ್ಲವನ್ನು ಧ್ವಂಸ ಮಾಡಿದ. ಸಾವಿರ ಕೈಗಳಿಂದ ಆಯುಧವನ್ನು ಹಿಡಿದು ಬಂದಂತ ಆ ಕಾರ್ತಿವೀರ್ಯಾರ್ಜುನ ಕರಗಳನ್ನು ತಗ ತಗ ತಗ ತಗ ತಗದೆ ಕತ್ತರಿಸಿ ಧಳ ಧಳ ಧಳ ಧಳನೆ ಹರಿವ ನೆತ್ತರನ್ನು ಕಂಡು ಫಳ ಫಳ ಫಳನೆ ಹೊರೆವ ಕಣ್ಗಳಿಂದಲೇ ಧರೆಯೊಳಗೆ ತಾಮ್ ಮನದೊಳಗೆ ಆವರಿಸಿರುವ ತಂದೆಯ ದುಃಖವನ್ನು ಹೋಗಲಾಡಿಸಲು ಸುಗಮವಾಗಿ ರಕ್ತ ತರ್ಪಣವನ್ನೆರಚುತ್ತಲೇ ಹೊರಟನಂತೆ ಕೊಡಲೆಯನ್ನು ಪಿಡಿದು ಆ ಪರಶುರಾಮ. 21 ಸಲ ಭೂಪ್ರದಕ್ಷಿಣೆಯನ್ನೆಲ್ಲವನ್ನು ಮಾಡಿ ಅಭಿಮಾನ ಸುರೆಯಿಂದ ಪ್ರವತ್ತರಾಗಿದ್ದ ಮಧಾಂಧರಾದ ಕ್ಷತ್ರಿಯರ ವಂಶವನ್ನೆಲ್ಲವನ್ನು ನಾಶ ಮಾಡಿದ. ಆಗ ಭುವಿಯೊಳಗೆ ಪಾಪದ ಭಾರ ಇಳಿದಿದೆ, ಎಲ್ಲರೂ ಶಾಂತರಾಗಬೇಕು ಎಂದು ಪರಶುರಾಮನನ್ನು ಪ್ರಾರ್ಥಿಸಿದರಂತೆ ಮತ್ತೆ ಹಿಂತಿರುಗಿ ಬಂದು ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತೆ ತಾನುಳಿದಾಗ ತಾನು ಮಾಡಿದ ಪಾಪ ಪರಿಹಾರಕ್ಕೋಸ್ಕರವಾಗಿ ಭೂಸುರರಿಗೆ ಭೂಮಿಯನ್ನೇ ದಾನವನ್ನಾಗಿ ಮಾಡಿ ಸಮುದ್ರದಿಂದ ಇನ್ನು ದೂರಕ್ಕೆ ಓಡಿಸಬೇಕು ಎಂಬುದಾಗಿ ಕೊಡಲೆಯನ್ನು ತೆಗೆದೆಸೆದನಂತೆ ಆ ಕೊಡಲಿ ಎಷ್ಟು ದೂರಕ್ಕೆ ಹೋಯಿತೋ ಅಷ್ಟು ದೂರಕ್ಕೆ ಸಮುದ್ರವನ್ನು ಹಿಂದಕ್ಕೆ ಓಡಿಸಿ ಆ ಪ್ರದೇಶವನ್ನೆಲ್ಲವನ್ನು ಭೂಸುರರಿಗೆ ದಾನವನ್ನಿತ್ತು ತಾನು ಗೈದಿರುವ ದೋಷದ ಪಾಪದ ಪರಿಹಾರವನ್ನು ಮಾಡಿಕೊಂಡಿದ್ದೆ. ದಶಾವತಾರದಲ್ಲಿ ಒಂದಾಗಿರಬಹುದಾದ ಪರಶುರಾಮಾವತಾರವನ್ನು ಸಾರ್ಥಕ ಮಾಡಿಕೊಂಡು ತಾನು ತಂದೆ ತಾಯಿಗಳ ಸೇವೆಯನ್ನು ಮಾಡಿದರಂತೆ ಆ ಪರಶುರಾಮರನ್ನು ಹೆತ್ತ ತಾಯಿಯಾದ ರೇಣುಕಾದೇವಿಯನ್ನು ಮಹಾತ್ಮಳು ರೇಣುಕಾ ಮಹಿಮಳು ಎಂದು ಕೊಂಡಾಡುತ್ತಾ ಎಲ್ಲಮ್ಮ ಎಂಬ ಹೆಸರಿನಲ್ಲಿಯೂ ಆಕೆಯನ್ನು ಪೂಜೆ ಮಾಡುತ್ತಾ ಲೋಕದಲ್ಲಿ ಎಲ್ಲರೂ ಸಹ ಆ ತಾಯಿ ಸೇವೆಯನ್ನು ಮಾಡುತ್ತಿದ್ದಾರೆ. ಪರಶುರಾಮನಾಗಿ ಅವತರಿಸಿದವರು ತಮ್ಮ ಅವತಾರದ ಕರ್ತವ್ಯವನ್ನು ಮುಗಿಸಿ ಶ್ರೀರಾಮನಿಗೆ ತಮ್ಮ ವೈಷ್ಣವ ಶಕ್ತಿಯನ್ನು ಕೊಟ್ಟು ಇಂದಿಗೂ ಚಿರಂಜೀವಿಗಳಾಗಿ ನೆನೆದವರ ಮನದಲ್ಲಿ ತಾವು ಪ್ರತ್ಯಕ್ಷರಾಗಿ ನಿಂತಿರುತ್ತಾರೆ ಎಂಬುದಾಗಿ ಜಗತ್ತು ಕೊಂಡಾಡುತ್ತಿದೆ. ಎಂದರೆ ಭಾರತ ನಾರಿಯರಿಗೆ ಆದರ್ಶಮಣಿಯಾಗಿ ಬೆರೆದಿರತಕ್ಕಂಥ ಆ ಮಹಾನುಭಾವಳಾದ ರೇಣುಕಾದೇವಿಯು ಈ ಕಥೆಯನ್ನು ಕೇಳಿದವರಿಗೆ ಓದಿದವರಿಗೆ ಸಮಸ್ತರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳುತ್ತಾ ಈ ರೇಣುಕಾ ಮಹಾತ್ಮೆಯ ಚರಿತ್ರೆಗೆ ನಾವು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅನಿತರಿಗೆ

ಕೇಳುಗರೆ, ಇದುವರೆಗೂ ರೇಣುಕಾದೇವಿ ಮಹಾತ್ಮೆ ಕುರಿತು ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.